107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಟೀಚರ್ ಏನ್ ಮಾಡ್ಬೋದು ನಾನು, ಅವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ಬೆಳೆಯೋದಕ್ಕೆ ಏನು ಬೇಕೋ ಸತ್ವ ಆ ಜೀವದಲ್ಲಿ ಇದೆ, ಒಳಗೆ ಇದೆ, ಅದು ಆ ಪರಿಪೂರ್ಣತೆ ಒಳಗೆ ಇದೆ, ಅದನ್ನು ಬೆಳೆಸುವಂಥ ಶಕ್ತಿ ಆಗಬೇಕು. ಇಲ್ಲಿ ಮಗುಗೆ ನಡಿಗೆ ಕಲಿಸೋದಿದೆಯಲ್ಲ, ದಯವಿಟ್ಟು ಕಣ್ಮುಂದು ಕಲ್ಪನೆ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದರಂಥ ಅದ್ಭುತ ಕಲ್ಪನೆ ನನಗೆ ಸಿಕ್ಕಿಲ್ಲ ಇದುವರೆಗೂ. 11 ತಿಂಗಳ ಮಗು ನಡೆಯೋಕ್ಕೆ ಶುರು ಮಾಡುತ್ತೆ ಅಂತ ಗಮನಿಸ್ಬೇಕು. ನಿಂತ್ಕೊಂಡಿದೆ, ತಾಯಿ ಏನು ಮಾಡ್ತಾಳೆ ಅಂದರೆ ಕೈ ಹಿಡ್ಕೊಂಡಿದ್ದಾಳೆ, ತಾಯಿ ಬಗ್ಗುತ್ತಾಳೆ. ಯಾವ ಹೈಟಿಗೆ ಬಗ್ಗುತ್ತಾಳೆ? ತನಗೆ ಅನುಕೂಲ ಆಗೋ ಹೈಟ್ ಅಲ್ಲ, ಮಗುಗೆ ಅನುಕೂಲ ಆಗೋ ಹೈಟಿಗೆ. ನಿಂತ್ಕೊಂಡು ಸರಸರ ಹೋಗಲ್ಲ, ಆಕೆ ಬಗ್ಗೋದು ಮಗುಗೆ ಯಾವ ಹೈಟಿಗೆ ಅನುಕೂಲ ಆಗುತ್ತೋ ಆ ಎತ್ತರಕ್ಕೆ ತಾಯಿ ಬಗ್ಗುತ್ತಾಳೆ. ಎರಡನೇದು ಕೈ ಹಿಡ್ಕೊಂಡಿರ್ತಾಳೆ. ಕೈ ಹೆಂಗೆ ಹಿಡ್ಕೋತಾಳೆ? ತುಂಬ ಬಿಗಿಯಾಗಿ ಹಿಡಿತಾಳ? ಇಲ್ಲ, ಮಗುಗೆ ನೋವಾಗುತ್ತೆ, ತುಂಬ ಸರಲು ಬಿಟ್ಟು ಕೈ ಬಿದ್ದುಬಿಡುತ್ತೆ. ಅದನ್ನು ಹದವಾಗಿ ಹಿಡಿತಾಳೆ, ಅಂದರೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರ್ ಹಾಕಿ, ಹೆಚ್ಚು ಪ್ರೆಷರ್ ಆಗದ ಹಾಗೆ, ಕೈ ಬೀಳದ ಹಾಗೆ ಹಿಡ್ಕೊಂಡಿರ್ತಾಳೆ. ಮೂರನೇದ್ದು, ಯಾವ ವೇಗದಲ್ಲಿ ತಾಯಿ ನಡೀತಾಳೆ? ಸರಾಸರಿ ನಡ್ಕೊಂಡು ಹೋಗ್ತಾಳ? ನಡ್ಕೊಂಡು ಎಳ್ಕೊಂಡು ಹೋಗೋದಾಗ ಮಗುನ ತಾಯಿ ಮಾಡಲ್ಲ. ಕೆಲಸ ಮಗು ಜೋರಾಗಿ ಓಡುತ್ತೆ, ಆಗ ತಾನು ಓಡ್ತಾಳೆ. ಅಂದರೆ ಮಗುವಿನ ವೇಗಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ಬದಲಾಯಿಸ್ಕೋತಾಳೆ. ಮೂರು ಹಂತ ಇದೆ ಸ್ನೇಹಿತರೆ ಇದರೊಳಗೆ. ಒಂದು, ತಾಯಿಯ ಬಾಗುವಿಕೆ. ಎರಡನೇದು, ಕೈಯನ್ನು ಹಿಡಿಯುವಂಥ ರೀತಿ. ಮೂರನೇದ್ದು, ಮಗುವಿನಂತೆ ನಡೆಯುವಂಥ ವೇಗ. ಮೂರು. ಇದನ್ನು ಶಿಕ್ಷಣಕ್ಕೆ ಹೋಲಿಸೋಣ. ನೀವು MSc ಮಾಡಿರ್ಬೋದು, PhD ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ ಪುಸ್ತಕ ಓದಿರಬಹುದು, ಅದೆಲ್ಲ ಏನೂ ಪ್ರಯೋಜನ ಇಲ್ಲ. ಮಗುವಿನ ಹಂತಕ್ಕೆ ನೀವು ಬರದೇ ಹೋದರೆ, ಮಗುವಿನ ಮಟ್ಟಕ್ಕೆ ನೀವು ಬರದೇ ಹೋದರೆ ನಿಮ್ಮ ಕಲಿಕೆಗೆ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಮ್ಯುನಿಕೇಷನ್ ಈಸ್ ಟು ಬಿ ಅಂಡರ್ಸ್ಟುಡ್. ನಾನು ಮಾತಾಡೋದು ಎದಕ್ಕೆ ನಿಮ್ಗೆ ಅರ್ಥ ಆಗಬೇಕು. ನಮ್ಮ ಕಾಲೇಜಲ್ಲಿ ಇಬ್ಬರು ಪ್ರೊಫೆಸರ್ ಇದ್ದರು, ಒಬ್ಬರು ಇಂಗ್ಲೆಂಡಲ್ಲಿ PhD ಮಾಡ್ಕೊಂಡು ಬಂದವರು, ಇನ್ನೊಬ್ಬರು ಅಲ್ಲೇ MA ಮಾಡ್ಕೊಂಡು ಹುಡುಗ, ಇಂಗ್ಲೀಷ್ ಹುಡುಗ. ನಾನು ಹುಡುಗರಿಗೆ ಕೇಳ್ತಾ ಇದ್ದೆ, ಇಂಗ್ಲೀಷ್ ಪಾಠ ಹೇಗಾಗ್ತಾ ಇದೆ ಪ್ರಿನ್ಸಿಪಾಲ್ ಅಂತ ಕೇಳ್ತಾ ಇದ್ದೆ. ಹೋಗಿ ಹುಡುಗರು ಹೇಳಿದರು, ಸರ್ ಮೇಡಮ್ ಇಂಗ್ಲೀಷ್ ಏನು ಚೆನ್ನಾಗಿದೆ ಸರ್, ಅಯ್ಯೋ ಅದ್ಭುತ ಸರ್, ಕೇಳ್ತಾ ಇದ್ರೆ ಕೇಳೋಣ ಅನಿಸುತ್ತೆ ಸರ್, ಆದರೆ ಅರ್ಥ ಆಗಲ್ಲ ಸರ್, ಭಾರಿ ಇಂಗ್ಲೀಷು ಅರ್ಥನೇ ಆಗಲ್ಲ. ಇವರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಕೊನೆ ಯಾರು ಸಕ್ಸಸ್ಫುಲ್ ಆದರು? ಎರಡನೇದವನು.

0: You're listening to Radio Sarang, 107.8 FM.
1: ನಿಮಗೆ ಎಷ್ಟು ವಿಷಯ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ಮಗುವಿನ ಮಟ್ಟಕ್ಕೆ ಬರ್ತೀರಿ ಅನ್ನೋದು ಮುಖ್ಯ. ಬೆಂಡ್ ಡೌನ್ ಟು ದ ಲೆವೆಲ್, ಕಂಟೆಂಟ್, ವಿಷಯದ ಕಂಟೆಂಟ್. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಇದನ್ನು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇನೆ ನಾನು. ಕೆಲವು ಕ್ಲಾಸ್ ನೋಡಬೇಕು. ಮೇಸ್ಟರ್ ಮಿನಿ ಹಿಟ್ಲರು, ತಲೆ ಅಗಲಾಡ್ಕೊಡಲ್ಲ. ಡೋಂಟ್ ಟರ್ನ್ ದಿಸ್ ಸೈಡ್, ಡೋಂಟ್ ಟರ್ನ್ ದ್ಯಾಟ್ ಸೈಡ್, ಹಿಂಗೆ ಕೂತಿರ್ಬೇಕು ಸೋಲ್ಜರ್ ಕೂತ್ಕೊಂಡಂಗೆ. ಇನ್ನು ಕೆಲವು ಕ್ಲಾಸು ಸಿಟಿ ಮಾರ್ಕೆಟು, ಹೋಂತ ಗಲಾಟೆ, ಪಕ್ಕದ ರೂಮು ಕ್ಲಾಸ್ ತೊಗೊಳೋಕ್ಕಾಗಲ್ಲ. ಎರಡೂ ಪ್ರಯೋಜನ ಇಲ್ಲ. ಕ್ಲಾಸ್ ಹೇಗಿರಬೇಕು ಅಂದರೆ ತುಂಬ ರಿಜಿಡ್ ಆಗಿ ಕಲಿಕೆ ಆಗದ ಹಾಗೂ ಇರಬಾರ್ದು, ತುಂಬ ಸಡಿಲವಾಗಿ ಅರ್ಥ ಆಗದೆ ಹಾಗೂ ಇರಬಾರ್ದು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಕ್ಲಾಸನ್ನು ಹದವಾಗಿ ಮಕ್ಕಳನ್ನ ಮಿಶ್ರಣ ಮಾಡ್ಕೊಂಡು ಹೇಳುವಂಥದ್ದು. ಮೂರನೇದು ಬಹಳ ಮುಖ್ಯವಾಗಿರೋದು, ಯಾವ ವೇಗದಲ್ಲಿ ಹೋಗಬೇಕು ಇದನ್ನು ಪಾಠ ಮಾಡುವಂಥ ವೇಗ. ಕೆಲವ್ರು ಏನು ಮಾಡ್ತಾರೆ, ಸಿಲೆಬಸ್ಸು ನಮ್ಗೆ ಇಷ್ಟ ಆಗಿರುವಂಥ ಲೆಸನ್ ಬಂತು, ಮುಖ ಅರಳಿಬಿಡುತ್ತೆ. ವಿಸ್ತಾರವಾಗಿ ಹೇಳಿ ಹೇಳಿ ಹೇಳಿ ಹೇಳೋದು, ಮುಂದಿನ ಚಾಪ್ಟರ್ ಇಂಟ್ರೆಸ್ಟಿಂಗ್ ಇಲ್ಲ, ಉಯ್ ಅಂತ ಹೋಗ್ಬಿಡೋದು. ಅದು ನಾನು ಮೇಸ್ಟ್ ಹೇಳ್ತಾ ಇದ್ರು ಹೇಗಿದೆ ಅಂತಂದರೆ, ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಅದು ಸ್ಟ್ಯಾಂಡಿಂಗ್ ಸೀಟ್ ಅಂತ ಕರೀತಾರೆ, ಯಾಕೋ ಗೊತ್ತಿಲ್ಲ, ಅದನ್ನು ಸೀಟೇ ಅಲ್ಲ ಅದು, ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಅಷ್ಟೇ. ನಿಂತ್ಕೊಂಡಿದ್ದೀರಿ ಬಸ್ಸಲ್ಲಿ, ಆ ಡ್ರೈವರು ಜೋರು ಎಕ್ಸಲೇಟರ್ ಹೊಡ್ತಾನೆ, ಬ್ರೇಕ್ ಹಾಕ್ತಾನೆ, ಜೋರಾಗಿ ಹೋಗ್ತಾನೆ, ಬ್ರೇಕ್ ಹಾಕ್ತಾನೆ, ಹೇಗಿರುತ್ತೆ ಪ್ರವಾಸ? ಮನೆ ಮುಟ್ಟೋತಿ ಬೆನ್ನೋ ಬಂದಿರುತ್ತೆ. ಮಕ್ಕಳಿಗೂ ಆಗೋದು ಅದೇನೆ, ಸರಿಯಾದ ವೇಗದಲ್ಲಿ ಆಗದೆ ಹೋದರೆ. ಈ ಮೂರನ್ನು ಗಮನ ಇಟ್ಕೊಳ್ಳೋದು ಅಂದರೆ ಮುಖ್ಯವಾಗಿ ಏನು ಬೇಕಾಯಿತು ಅಂದರೆ, ನಾನು ಕಲಿಸುವಂಥ ರೀತಿ, ಕಲಿಸುವಂಥ ವಿಷಯ, ಕಲಿಸುವಂಥ ಜ್ಞಾನ ಮಕ್ಕಳ ಮಟ್ಟಕ್ಕೆ ಬರದೇ ಹೋದರೆ ಸಕ್ಸಸ್ಫುಲ್ ಆಗೋದಿಲ್ಲ. ಆ ದೃಷ್ಟಿ ಇದೆಯಲ್ಲ, ನಾನು ಕಲಿಸುವಂಥದ್ದು ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಇಟ್ ಈಸ್ ಓನ್ಲಿ ದ ಟೀಚರ್ ಹೂ ಫೇಲ್ಸ್ ಅಂತ.

0: रेडियो सारंग 107.8 FM।
1: ಬಹಳ ಅದ್ಭುತವಾದಂಥ ಮಾತು. ಮಾರ್ಕ್ ಟ್ವೇನ್ ಹೇಳ್ತಾನೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಎ ಟೀಚರ್ ಫೇಲ್ಸ್. ನಿಮ್ಮ ಸ್ಕೂಟರ್ ಸ್ಟಾರ್ಟ್ ಆಗಲ್ಲ ಬೆಳಿಗ್ಗೆ ಒಂದು ವಾರ ತೊಗೊಂಡಾಗ ಏನು ಮಾಡ್ತೀರಿ? ಮೆಕ್ಯಾನಿಕ್ಗೆ ತೋರಿಸ್ತೀರಿ. ಅವ್ನು ಹೇಳ್ತಾನೆ, ಒಂದು ದಿವಸ ಬಿಟ್ಬಿಡಿ ಸರ್, ಥರೋ ಚೆಕ್ ಮಾಡ್ತೀನಿ ಅಂತಾನೆ. ಮರು ದಿವಸ ಹೋದ್ರೆ ಹೇಳ್ತಾನೆ, ಏನು ಸ್ಕೂಟರ್ ತಂದ್ರಿ ಸರ್, ಸ್ಟಾರ್ಟೇ ಆಗಲ್ಲ ಇದು ಅಂದರೆ. ಅವನು ಅಯ್ಯೋ ಸ್ಟಾರ್ಟ್ ಆಗಲ್ಲ ಅಂತ ತಂದಿದ್ದೇನಪ್ಪ, ಸ್ಟಾರ್ಟ್ ಆಗ್ತಿರ್ ತೊಗೊಂಡಾಗ ಬರ್ತಿದ್ದೆ ಇಲ್ಲ ನಾನು ಅಲ್ವಾ, ನಿನಗೆ ರಿಪೇರ್ ಮಾಡೋಕ್ಕೆ ಬರಲಿಲ್ಲ ಅಂತ. ಹೀ ಫೇಲ್ಡ್, ಮೆಕ್ಯಾನಿಕ್ ಫೇಲ್ಡ್, ಸ್ಕೂಟರ್ ಡಿಡ್ ನಾಟ್ ಫೇಲ್. ಹಾಗೆ ಮಗು ಕ್ಲಾಸಲ್ಲಿ ಕೂತ ತಕ್ಷಣ ದ ಚೈಲ್ಡ್ ಡಿಕ್ಲೇರ್ಸ್, ಮಗು ಹೇಳ್ಬಿಡುತ್ತೆ ನನಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಕ್ಲಾಸಲ್ಲಿ ಹಾಕಿರ್ತಿದ್ದ ಅವನು. ಮಗು ಕ್ಲಾಸಲ್ಲಿ ಕೂತ ತಕ್ಷಣ ಅವ್ನು ಪ್ರಮಾಣ ಮಾಡಿಬಿಡ್ತಾನೆ, ನನಗೆ ಗೊತ್ತಿಲ್ಲ ಸರ್ ನೀವು ಪಾಠ ಮಾಡಿ ಅಂತ. ನಾವು ಒಂದು ವರ್ಷ ಪಾಠ ಮಾಡಿ ಹೇಳ್ತೀವಿ, ಅಯ್ಯೋ ಅರ್ಥನೇ ಆಗಲ್ಲ ದಡ್ಡ ಹುಡುಗ, ಅವ್ನು ಅರ್ಥ ಆಗಲ್ಲ ಇವನಿಗೆ ಅಂದರೆ, ಒಂದು ವರ್ಷ ಪಾಠ ಮಾಡಿ ಅವ್ನಿಗೆ ಅರ್ಥ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ ನೆವರ್ ಫೇಲ್ಸ್, ಎ ಟೀಚರ್ ಫೇಲ್ಸ್. ನಮ್ಮ ದೃಷ್ಟಿ ಧ್ಯೇಯ ಏನಪ್ಪ ಅಂದರೆ, ನನ್ನ ಕೈಯಲ್ಲಿ ಭಗವಂತ ಯಾವುದೋ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ, ಅದನ್ನು ಸರ್ವಶಕ್ತಿಯನ್ನು ಬೆಳೆಸೋಕ್ಕಾಗತ್ತಾ ನೋಡಬೇಕು. ನಾನು ಒಬ್ಬ ರಾಷ್ಟ್ರಪತಿಯನ್ನು ಮಾಡೋಕ್ಕಾದರೆ, ಒಬ್ಬ ಪ್ರಧಾನಮಂತ್ರಿಯನ್ನು ಮಾಡೋಕ್ಕಾದರೆ, ಒಬ್ಬ ರಾಷ್ಟ್ರ ನಿರ್ಮಾಣ ಮಾಡುವಂಥ ವಿವೇಕಾನಂದರಾಗು. ಈ ವಿವೇಕಾನಂದರು ಎಲ್ಲಿಂದ ಬರ್ತಾರೆ ರೀ? ಆಕಾಶದಿಂದ ಬರ್ತಾರ? ದೇ ಕಮ್ ಫ್ರಮ್ ಅವರ್ ಓನ್ ಕ್ಲಾಸ್ ರೂಮ್ಸ್. ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ವಿವೇಕಾನಂದ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗಾಂಧಿ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗ್ರೇಟ್ ಸ್ಕಾಲರ್. ಆ ಅವಕಾಶ ನಮಗಿದೆ. ಮಾಡಿದರೆ ನಮ್ಮ ಜನ್ಮ ಸಾರ್ಥಕ, ಮಾಡದೆ ಹೋದರೆ ನಮ್ಮ ಜನ್ಮ ನಿಷ್ಪ್ರಯೋಜಕ ಆಗ್ತದೆ. ಶಿಕ್ಷಕರ ಬೆಲೆ ಭಾಳ ದೊಡ್ಡದು, ಅಳೆಯೋಕ್ಕಾಗೋದಿಲ್ಲ. ಅದರ ಬೆಲೆ ಅರಿತು ನಮ್ಮ ಬಾಳು ಅರಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.

0: ಆಯ್ತು.
1: ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು, ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನ್ ಗೊತ್ತಾ, ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನು ಗಂಟೆ ಬಾರಿಸ್ಬೇಕು, ಟನ್ ಟನ್ ಟನ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗ್ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನ ಸಮಯ ಕಳೆದು ಹೋಗ್ತಿತ್ತು. ಅವನೇನು ಹುಡುಗರಾಗಿದೆ ಅಂತ, ಇಲ್ಲೇ ಇದ್ದಾನ ಅವನು, ಈ ದೇವಸ್ಥಾನದಲ್ಲಿ ಇದ್ದಾನ 8 ವರ್ಷದಿಂದ. ಈಗ ಒಂದು ಸುಮಾರು 30-35 ವರ್ಷ ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತಿರ ಆಗ್ಬಿಡುತ್ತೆ ಅಂತೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳನ್ನ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡ್ಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರು ಆಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು, ಇಂಗ್ಲಿಷ್ ಬರದೆ ಹೋದ್ರೆ ಪ್ರದೇಶ ಅರ್ಥ ಆಗೋಲ್ಲ, ತೆಗೆದು ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದ್ರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪ್ರದೇಶಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಟ್ ಶುರು ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ಗೆ ನೋಗಕ್ಕೆ ಸಿಗಿಸೋಕೆ ಸಾಧ್ಯನೇ ಆಗಲಿಲ್ಲ, ಅವ್ನಿಗೆ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದು ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲೀಷ್ ಕಲಿದೆ ಹೋದರೆ ನಿನಗೆ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲೀಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನಗೆ ಕೇಳ್ತಾರೆ ದೇವಸ್ಥಾನದ ಬಗ್ಗೆ, ನಿನಗೆ ಇಂಗ್ಲೀಷ್ ಬರಲ್ಲ, ಆದ್ದರಿಂದ ಒಂದು ತಿಂಗಳು ತೆಗೆದು ಹಾಕ್ತೀವಿ ಕೆಲಸ ಅಂದರು. ಪಾಪ ಹೆಂಗೆ ಕಲ್ತಾನೆ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ, ಗಾಬರಿ ಆಗ್ಬಿಟ್ಟ. ಏನು ಮಾಡಲಿ, ಸಂಸಾರ ನಡೀದ ಹೇಗೆ, ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನ್ನೋ ಕೇಳ್ಕೊಂಡ, ಯಾವುದೂ ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗೆ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದು ಸ್ವಲ್ಪ ಎಲ್ಲ ಚಹಾ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದು ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದು ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರು ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ ಇಲ್ಲಿ ಚಹಾ ಬೇಕು ಅಂತೇಳಿ, ಒಂದು ಅಂಗಡಿ ತೆಗೆದ್ಬಿಡೋಣ ಅಂತ. ತಾನೇ ಏನು ಮಾಡಿದ, ಅವನ ಹೆಂಡತಿ ಇಬ್ಬರು ಕೂಡ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡ್ರು, ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ದು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕೆ ಶುರು ಮಾಡಿದ್ಲು. ಆ ಪ್ರಸಿದ್ಧಿ ಅದರದ್ದು ಶುರು ಆಯಿತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತೊಗೊಂಡ, ಅದು ಹೋಟೆಲೇ ಆಯಿತು. ದುಡ್ಡು ಸಂಪಾದನೆ ಹಾಕೋಕೆ ಶುರು ಆಯಿತು. ಶಿವಣ್ಣನ ಬಿಡುವಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕೆ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯಿತು ಅಂತ. ಅವನ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನು ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 ಕೋಟಿ ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವ್ರು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವ್ರು ಬಂದರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತೊಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಹಾಕಿದ್ರು, ನಾನು ಸಹಿ ಮಾಡಕ್ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನು ಸರ್ ನೀವು 100 ಕೋಟಿ ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲೀಷೇ ಬರಲ್ಲ ನನಗೆ. ಆಗೊಬ್ಬನು ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲೀಷ್ ಏನೂ ಬರದೇನೆ, ಇಷ್ಟು 100 ಕೋಟಿ ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ರಿ, ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲೀಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ, ಹಾಡೋದು ಬರುತ್ತೆ, ಹಾಡೋದು ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ.

0: ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ, ಪುಕ್ಕಟೆಯಾಗಿ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದೊಡ್ಡ ದಪ್ಪದ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ನಾನೇನೋ ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನ್ ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವರು ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಹೇಳಿದ, ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತಾವೆ, ಬಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವಾಗ ಬೇಕಾದ ತಿಂತಾವೆ, ಯಾವಾಗ ಬೇಕಾದ ನೀರ್ ಕುಡಿತಾವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದ್ ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡಿ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರ್ದಿದ್ದಾರೆ ಹಿಂಗ್ ಅಲ್ಲ ಬೆಳೆಸೋದ್ ಹಸುಗಳನ್ನ. ಹೇಗ್ ಮಾಡ್ಬೇಕು ಗೊತ್ತಾ, ಮೈ ತೊಳೆದೆಲ್ಲ ಸರಿ, ಹುಲ್ ಹಾಕ್ತೀಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದು ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ನಾನು ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು, ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ. ನೀರು ಕೂಡ ಬಕೆಟ್ ಗಡ್ಲೆ ನೀರು ಇಡ್ಬೇಡ, ಒಳ್ಳೇದಲ್ಲ ಅದು, ಹಾಲು ನೀರಾಗ್ಬಿಡ್ತವೆ. ಅದಕ್ಕೆ ಒಂದ್ ಕಾಲು ಬಕೆಟ್ ನೀರು ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸಕ್ಕೆ ಕಾಲು ಬಕೆಟ್ ನೀರು ಅಷ್ಟೇನೆ, ಅಷ್ಟು ಮಾಡು. ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸುತ್ತೆ ಹೇಳಿದ್ದು. ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದೆ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬ, ಅದನ್ನ ಹಾಕು, ಮತ್ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರು ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟ ದಲದ್ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ ಕಡೆ ನನ್ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದಕ್ಕೆ ಈ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತಾವೆ, ಯಾರದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳುಗ್ರೆ, ಬೇಕೋ ಬೇಡವೋ ನೀವೇನೇ ಮಾಡಿ. ರಾಜರತ್ನಂ ನಾನು ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ, ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟಾಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗನ್ 107.8 FM ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಒಂದು ದಿನ ಇದ್ದಕ್ಕಿದ್ದಂತೆ ಕರಿಯಪ್ಪ ತನ್ನ ಬೇಜವಾಬ್ದಾರಿತನದ ವಿಶ್ವರೂಪ ದರ್ಶನ ಮಾಡಿಸಿದ. ನಾರ್ವೆಯಿಂದ ಹೂವಣ್ಣ ಎಂಬವನೊಬ್ಬನನ್ನು ಕಳಿಸಿದ. ಅವನು ಏದುತ್ತಾ ಉದ್ವೇಗದಿಂದ ರಾತ್ರೋರಾತ್ರಿ ಮೂಡಿಗರಿಗೆ ನಡೆದು ಬಂದವನು. ಕರಿಯಪ್ಪ ನೀವು ಹೇಳುತ್ತಿದ್ದ ಪ್ರಾಣಿಯನ್ನು ಕಟ್ಟಿಹಾಕಿದ್ದಾನಂತೆ, ಕೂಡಲೇ ಬರಬೇಕಂತೆ ಎಂದು ಪ್ರಭಾಕರ್ನ ಕೈಲಿ ಹೇಳಿದ. ನಮ್ಮ ಸಿದ್ಧತೆಗಳೆಲ್ಲ ಇದ್ದಕ್ಕಿದ್ದಂತೆ ಅರ್ಥಹೀನವಾಗಿ ಹೋಯಿತು. ನನ್ನ ಓಪನ್ ಜೀಪನ್ನು ತೆಗೆದುಕೊಂಡು ನಾನು, ಕರ್ವಾಲು, ಮಂದಣ್ಣ, ಪ್ರಭಾಕರ ಮತ್ತು ಕಿವಿ ಇಷ್ಟು ಜನರು ನಾರ್ವೆಗೆ ಧಾವಿಸಿದೆವು. ಕರಿಯಪ್ಪನಿಗೆ ಯಾವ ಪ್ರಾಣಿ ಹುಡುಕ್ತಾ ಇದ್ದೀವಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಅದು ಹೇಗೆ ಹೇಳಿದ? ಯಾವುದೋ ಹಾವುರಾಣಿನೋ ಹಲ್ಲಿನೋ ಹಿಡಿದು ನಮಗೆ ಹೇಳಿ ಕಳಿಸಿದ್ದಾನೆ. ಹಲ್ಕ ಮನುಷ್ಯ ಎಂದು ಅನುಮಾನ ವ್ಯಕ್ತಪಡಿಸಿದ. ನಮಗೂ ಮಂದಣ್ಣನ ಸಂಶಯಗಳೆಲ್ಲ ಇದ್ದರೂ ಅಕಸ್ಮಾತ್ ನಮ್ಮ ಹಾರುವ ಓತಿಯೇ ಆಗಿದ್ದರೆ ಅದು? ನಾರ್ವೆಗೆ ಹೋಗುತ್ತಿದ್ದಂತೆ ಕರಿಯಪ್ಪ ಇದಿರಿಗೊಂಡ. ನಾರ್ವೆಗೆ ಸಮೀಪದಲ್ಲಿ ಇದ್ದಿಲಿ ಸುಡುವ ಕೂಪೊಂದು ಇತ್ತು. ಅಲ್ಲಿಗೆ ಶಿಕಾರಿಗೆ ಅಂತ ಕರಿಯಪ್ಪ ಹೋಗಿದ್ದನಂತೆ. ಅಲ್ಲಿ ಇದ್ದಿಲಿ ಸುಡುವವ ಸೌದೆ ರಾಶಿಯಿಂದ ಸೌದೆಯನ್ನು ಕೂಪಿಗೆ ಸಾಗಿಸುತ್ತಿರಬೇಕಾದ್ರೆ ಈ ಓತಿ ಸೌದೆ ರಾಶಿಯೊಳಗಿದ್ದುದು ಓಡತೊಡಗಿದಂತೆ. ಆತ ಶಿಕಾರಿಗೆ ಬಂದಿದ್ದ ಕರಿಯಪ್ಪನನ್ನು ಕೂಗಿ ಕರೆದನಂತೆ. ಆ ಪ್ರಾಣಿ ಅಲ್ಲೇ ಇದ್ದ ಬಿಲದೊಳಗೆ ನುಗ್ಗುವುದರಲ್ಲಿದ್ದಾಗ ಆ ಇದ್ದಿಲು ಸುಡುವವ ಮರ ಎಳೆಯುವ ಮಿಣಿ ಹಗ್ಗ ತೆಗೆದುಕೊಂಡು ಅದರ ತಲೆ ಬಿಲದೊಳಗಿರಬೇಕಾದ್ರೆ ಅದರ ಸೊಂಟಕ್ಕೆ ಕಟ್ಟಿಬಿಟ್ಟನಂತೆ. ಹಗ್ಗ ಎಳೆದು ಅದನ್ನು ಈಚೆಗೆ ತೆಗೆಯೋದಕ್ಕೆ ಆಗೋಲ್ಲೇನೋ ಎಂದು ಕೇಳಿದೆ. ನಾನು ಬಹಳ ಪ್ರಯತ್ನ ಮಾಡಿದೆ, ಆಗಲಿಲ್ಲ ಎಂದ ಕರಿಯಪ್ಪ. ನೀನು ಅದೇನು ಪ್ರಾಣಿ ಅಂತ ನೋಡಿದ್ಯಾ ಎಂದು ಮಂದಣ್ಣ ಕೇಳಿದ. ಎಲ್ಲಿಂದ ನೋಡಲಿ, ನಾನು ಹೋಗೋದ್ರೊಳಗೆ ಅದು ದೊಣೆಯೊಳಗೆ ಹೋಗಿ ಆಗಿತ್ತು ಎಂದ ಕರಿಯಪ್ಪ. ಹಾಗಿದ್ದರೆ ಯಾವ ಪ್ರಾಣಿ ಅಂತ ನಿಮಗೆ ಹೇಗೆ ಗೊತ್ತೋ ಎಂದ ಪ್ರಭಾಕರ. ಹ್ಞೂ, ಅಲ್ಲಿದ್ದವೆಲ್ಲ ಹೇಳ್ತಾನಲ್ಲ, ಓತಿ ಕ್ಯಾತದ ಹಾಗೆ ಇತ್ತು, ಹಾರ್ತಿತ್ತು ಅಂತ ಎಂದ. ಅವನಿಗೆ ನಾವು ಹುಡುಕ್ತಾ ಇರುವ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ, ತಾನು ಕಟ್ಟಿಹಾಕಿರುವ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ. ನನಗೆ ಅವನ ಬೇಜವಾಬ್ದಾರಿತನಕ್ಕೆ ಕೋಪ ಬಂತು. ಏ, ನಿನಗೇನು ಬುದ್ಧಿಗಿದ್ದಿ ಕೆಟ್ಟಿದೆಯೇನೋ ಕರಿಯಪ್ಪ, ನಮ್ಮ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀವಿ ಅನ್ನೋದೇನಾದರೂ ನಿನಗೆ ಗೊತ್ತೇನೋ ಎಂದು ರೇಗಿದೆ. ಕರ್ವಾಲು, ಅವನ ಮೇಲೆ ಏಕೆ ರೇಗ್ತೀರಿ? ಅವನು ಏನು ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾನೆ. ಇಷ್ಟಾದರೂ ಪ್ರಜ್ಞೆ ಇರೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾವೇ ನಮ್ಮ ಗಾಬರಿಯಲ್ಲಿ ಒಂದಕ್ಕೆರಡು ತಿಳಿದುಕೊಂಡಿದ್ದೇವಷ್ಟೆ. ನಾವೆಲ್ಲ ಜೀಪನ್ನು ಅಲ್ಲೇ ಬಿಟ್ಟು ಕರಿಯಪ್ಪನೊಡನೆ ಗುಡ್ಡವನ್ನೇರಿ ಇದ್ದಿಲು ಸುಡುತ್ತಿದ್ದ ಕೂಪಿನ ಬಳಿಗೆ ಹೋದೆವು. ಕೂಪು ಇನ್ನೊಂದು ಅರ್ಧ ಪರ್ಲಾಂಗು ದೂರ ಇದೆ ಎನ್ನಬೇಕಾದರೆ ಬಲಕ್ಕೆ ತಿರುಗಿದ್ದ ಇನ್ನೊಂದು ದಾರಿಯನ್ನು ಹಿಡಿದೆವು. ಅದೊಂದು ಬೆಟ್ಟದ ಕಲ್ಲು ಪೊಟರೆಗಳಿದ್ದ ಕಡಿದಾದ ಸ್ಥಳಕ್ಕೆ ಕರೆದೊಯ್ದಿತ್ತು. ಅಲ್ಲಿ ಒಂದು ಕಲ್ಲು ಪೊಟರೆ ಸಂದಿಯಲ್ಲಿ ಇದ್ದ ಕಿರಿದಾದ ಕಲ್ಲಿನ ಬಿಲ ಒಂದರಿಂದ ಒಂದೆರಡು ಮಾರುದ್ದದ ಬಲವಾದ ಹಗ್ಗ ಒಂದು ನೇತು ಬಿದ್ದಿತ್ತು. ಆ ಹಗ್ಗದ ತುದಿಗೆ ಒಂದು ಬಡಿಗೆಯನ್ನು ಕರಿಯಪ್ಪ ಕಟ್ಟಿದ್ದ. ಬಹುಶಃ ದಾರವನ್ನು ಆ ಪ್ರಾಣಿ ಸಂಪೂರ್ಣ ಒಳಕ್ಕೆ ಎಳೆದುಕೊಂಡು ಹೋಗದಿರಲೆಂದು ಇರಬಹುದು. ಕರಿಯಪ್ಪ ಹೇಳಿದ, ಅಷ್ಟು ಜನ ಕೈಕೊಟ್ಟು ದಬಾಸಿ ಎಳೆದು ಬಿಡೋಣ, ಅದೆಂತ ದೆವ್ವ ಆಗಿದ್ರೂ ಈಚೆಗೆ ದಮ್ಮಯ್ಯ ಅಂತ ಓಡಿ ಬರುತ್ತೆ ಎಂದು. ಮಂದಣ್ಣ, ಪ್ರಭಾಕರ ಎಲ್ಲ ಆಗಲೇ ಹಗ್ಗಕ್ಕೆ ಕೈಕೊಟ್ಟು ಸಿದ್ಧವಾಗತೊಡಗಿದರು. ಅಷ್ಟರಲ್ಲಿ ಕರ್ವಾಲು ತಡೆದರು. ಹಗ್ಗ ಕಟ್ಟಿದವನನ್ನು ಕೊಂಚ ಕರೆದುಕೊಂಡು ಬನ್ನಿ, ಹಗ್ಗ ಎಷ್ಟುದ್ದ ಇತ್ತು, ಏತಕ್ಕೆ ಕಟ್ಟಿದ, ಕೊಂಚ ಕೇಳಿ ನೋಡೋಣ ಎಂದರು. ಕರಿಯಪ್ಪನನ್ನು ಕೂಡಲೇ ಇದ್ದಿಲು ಕೂಪಿನ ಕಡೆಗೆ ಕಳಿಸಿ ಕಾಯತೊಡಗಿದೆವು. ಪ್ರಭಾಕರ ಹೇಳಿದ, ಅವನ ಟ್ರಾನ್ಸಿಸ್ಟರ್ ರೇಡಿಯೋ ಸೆಟ್ಟೊಂದನ್ನು ತಂದಿದ್ರೆ ಮತ್ತೆ ಹಿಂದಕ್ಕೆ ಹೋಗುವ ಅಗತ್ಯ ಇರಲಿಲ್ಲ ಎಂದು. ನಮಗೆಲ್ಲ ಮತ್ತೆ ಹಿಂದಕ್ಕೆ ಹೋಗುವ ಕಲ್ಪನೆ ಬೇಸರ ತಂದಿತು. ತಮ್ಮ ಪೂರ್ವಭಾವಿ ಸಿದ್ಧತೆಗಳು ಬೇಸರ ತರಿಸುವ ಪ್ರಮಾಣಕ್ಕೆ ಹೋಗಿದ್ದವು. ಆದ್ದರಿಂದ ಕರಿಯಪ್ಪ ಕರೆ ಕಳಿಸಿದ್ದು ಒಂದು ರೀತಿಯ ಹಠಾತ್ ಬಿಡುಗಡೆ ಆದಂತಾಗಿತ್ತು. ಸ್ವಲ್ಪ ಹೊತ್ತಾದ ನಂತರ ಕರಿಯಪ್ಪ ಒಬ್ಬನೇ ಬಂದ. ಎಷ್ಟು ಕರೆದರೂ ಬರೋದಿಲ್ಲ, ಎಂಥದೋ ತುಳು ಭಾಷೆಯಲ್ಲಿ ಒದರ್ತಾನೆ, ಏನಂತಾನೆ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಏ, ಸರಿಯಾಗಿ ಕೇಳೋದಕ್ಕೆ ಏನಾಗಿದೆಯೋ ನಿನಗೆ, ನಿನಗೇನು ತುಳು ಗೊತ್ತಿಲ್ಲೇನೋ ಎಂದು ಮಂದಣ್ಣ ಜೋರು ಮಾಡಿದ. ನನಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಎಂದು ಕರಿಯಪ್ಪ ಹೇಳಿದ. ಮಂದಣ್ಣ, ತಡೀರಿ, ನಾನು ಕರ್ಕೊಂಡು ಬರ್ತೀನಿ ಎಂದು ಹೊರಟ. ಆಗ ಕರಿಯಪ್ಪ, ಮಂದಣ್ಣ ಅವನು ಇದ್ದಿಲು ಕೂಪಿಗೆ ಬೆಂಕಿ ಕೊಟ್ಟಿದ್ದಾನಂತ ಕಾಣ್ತದೆ. ಗುಡ್ಡೆ ತೂತಾಗಿ ಬೆಂಕಿ ಎದ್ರೆ ಎಲ್ಲ ಇದ್ಲು ಬೂದಿಯಾಗಿ ಬಿಡ್ತವಂತೆ, ಅದಕ್ಕೆ ಅವನು ಬರಕ್ಕೆ ಹಿಂದು ಮುಂದೆ ನೋಡ್ತಿರಬಹುದು ಕಣೋ ಎಂದು ಹೇಳಿದ. ಅದೇನಂತ ಒಂದು ಸಾರಿ ಸರಿಯಾಗಿ ನೋಡ್ಕೊಂಡು ಬರ್ತೀನಿ ಕಣೋ ಎಂದು ಮಂದಣ್ಣ ಮುಂದುವರಿದ. ಇವರ ಅನವಶ್ಯಕ ಗಲಿಬಿಲಿ ನೋಡಲಾರದೆ ನಾನು ಮಂದಣ್ಣನ ಜೊತೆ ಹೊರಟೆ. ಇದ್ದಿಲು ಕೂಪಿನ ಬಳಿ ಒಂದು ಮಸಿ ಹಿಡಿದ ಬಡಕಲು ಆಕೃತಿ ಕ್ಯಾನ್ವಾಸ್ ಶೂ ಹಾಕಿಕೊಂಡು ನಿಂತಿತ್ತು. ಇನ್ನೊಬ್ಬಳು ಹರೆಯದ ಹೆಂಗಸು ಒಂದು ದೊಡ್ಡ ಕುಕ್ಕೆಯಲ್ಲಿ ತೂತಾಗಿ ಹೊಗೆ ಹೊರಟ ಕಡೆಗಳಿಗೆಲ್ಲ ಮಣ್ಣು ಮೆತ್ತುತ್ತಾ ನಿಂತಿದ್ದಳು. ಆ ಗುಡ್ಡೆಯ ಬಳಿ ಅಗಾಧ ಶಾಖ ಹೊರಹೊಮ್ಮುತ್ತಾ ಇತ್ತು. ಮಂದಣ್ಣ ಇದ್ದಿಲು ಸುಡುವವನ ಸಮೀಪಕ್ಕೆ ಹೋಗಿ ತುಳು ಭಾಷೆಯಲ್ಲಿ ಏನನ್ನೂ ಹೇಳಲಾರಂಭಿಸಿದ. ಅದಕ್ಕೆ ಆತ ಕೈಯನ್ನು ವಿಚಿತ್ರವಾಗಿ ತಿರುಗಿಸುತ್ತಾ ಅಭಿನಯಪೂರ್ವಕವಾಗಿ ಉತ್ತರ ಕೊಡಲಾರಂಭಿಸಿದ. ಮಂದಣ್ಣ ಕೊಂಚ ಹೊತ್ತು ಆಲಯಿಸಿ ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳಿದ. ಇದ್ದಿಲು ಸುಡುವ ಸಣಕಲ ಮತ್ತೆ ತನ್ನ ಅಭಿನಯ ಮುಂದುವರಿಸಿದ. ಇದೇ ರೀತಿ ಸುಮಾರು 20 ನಿಮಿಷ ಕಳೆದ ನಂತರ ಹತಾಶನಾದ ಮಂದಣ್ಣ ನನ್ನ ಕಡೆಗೆ ತಿರುಗಿ, ಇವ ಹೇಳೋದು ಒಂದು ತಲೆಬುಡ ಅರ್ಥವಾಗ್ತಾ ಇಲ್ಲ ಎಂದ. ಮತ್ತೆ ಇಷ್ಟು ಹೊತ್ತು ನೀನು ಮಾತಾಡಿದ್ದು ಏನನು ಎಂದೆ. ಯಾಕೆಂದರೆ ಸುಮಾರು 20 ನಿಮಿಷ ಇಬ್ಬರೂ ಪರಸ್ಪರ ಅರ್ಥವಾಗದ ಭಾಷೆಯಲ್ಲಿ ಏನನ್ನು ಮಾತಾಡಿದರೂ ಗೊತ್ತಾಗಲಿಲ್ಲ. ತುಳು ಭಾಷೆ ಹಂಗೆ ಕಾಣ್ತು, ಅದಕ್ಕೆ ಮಾತಾಡಿದೆ. ಈಗ ನೋಡಿದರೆ ಯಾವುದೋ ಸುಡುಗಾಡು ಭಾಷೆ ಆಡ್ತಿದ್ದಾನೆ ಎಂದ ಮಂದಣ್ಣ. ನಮ್ಮ ಮುಖ ನೋಡುತ್ತಾ ನಿಂತಿದ್ದ ಅವನಿಗೆ ನಾನು, ತಮಿಳನೇನೋ ನೀನು, ತಮಿಳ್ ತೆರಿಮಾ ಎಂದೆ. ಮತ್ತೆ ಅವನು ನನ್ನ ಭಾಷೆಯನ್ನು ಅಭಿನಯಪೂರ್ವಕವಾಗಿ ಮುಂದುವರಿಸಿದ. ನನಗೆ ಬೇಜಾರಾಯಿತು. ಇವನಿಗೆ ಭಾಷೆ ಬರೆದಿದ್ದರೆ ಹೇಗೆ ಕರಿಯಪ್ಪನಿಗೆ ಹಾರಾಡುವ ಓತಿ ಬಗ್ಗೆ ತಿಳಿಸಿದ? ಇವನು ಏನು ಅಭಿನಯಿಸಿದ್ನೋ, ಅವನು ಏನು ತಿಳಿದ್ನೋ? ಒಟ್ಟಿನಲ್ಲಿ ಇವರ ಮೇಲೊಂದು ಕತೆ ಬರೆಯಬಹುದಷ್ಟೇ ಹೊರತು ಇದರಿಂದ ಏನನ್ನಾದರೂ ಸಾಧಿಸುವುದು ಕಷ್ಟವೆಂದಂತೂ ವಿದಿತವಾಯಿತು. ಮಂದಣ್ಣ ಜಿಗುಪ್ಸೆಯಿಂದ, ಸರ್ ಇವನು ಯಾವೂರ ದೊಣೆ ನಾಯಕ ಅಂತ ಇವನ್ನ ಕೇಳಬೇಕು ಸರ್, ನಾವೇ ದಬಾಸಿ ಹಗ್ಗ ಒಂದು ಸಾರಿ ಜಗ್ಗಿ ನೋಡಿ ಬಿಡೋದಲ್ವ ಸರ್. ಮಂದಣ್ಣನ ಜಿಗುಪ್ಸೆಯ ಮುಖಭಾವ ನೋಡಿ ಇದ್ದಿಲು ಸುಡುವವ ನಡೀರಿ ನಾನು ಬರ್ತೀನಿ ಅನ್ನುವಂತೆ ಸಂಜೆ ಮಾಡುತ್ತಾ ಒದರಿದ. ಆ ಹೆಂಗಸಿಗೆ ಏನೇನೋ ಗೊಣಗಿದಂತೆ ಹೇಳಿದ. ಅವಳು ತಲೆಯಲ್ಲಾಡಿಸಿದಳು. ಕರ್ವಾಲೋರೆದುರು ಮತ್ತೆ ಇವನ ಅಸಂಬದ್ಧ ಭಾಷೆ ಮತ್ತು ಅಭಿನಯಗಳ ಸರಣಿ ಸುಮಾರು 10 ನಿಮಿಷ ನಡೆಯಿತು. ಕೊನೆಗೂ ಅವನ ಅಭಿನಯ ಸಂಭಾಷಣೆಗಳಿಂದ ಏನೂ ತೀರ್ಮಾನ ದೊರೆಯಲಿಲ್ಲ. ಎಲ್ಲ ಹಗ್ಗ ಹಿಡಿದುಕೊಂಡು ಜಗ್ಗತೊಡಗಿದೆವು. ಅದರ ಇನ್ನೊಂದು ತುದಿ ಗೂಟಕ್ಕೆ ಸಿಕ್ಕಿಸಿದಷ್ಟು ಗಟ್ಟಿಯಾಗಿತ್ತು. ಎಳೆಯುತ್ತಾ ನಾನು, ಈ ಮಾರಾಯ ಹಗ್ಗನ ಎಂಥ ಭೂತಕ್ಕೆ ಕಟ್ಟಿದ್ದಾನೋ ಏನೋ, ಯಾರಾದರೂ ಒಂದು ಕೋಲನ್ನಾದರೂ ಹಿಡ್ಕೊಂಡಿದ್ರೆ ಒಳ್ಳೇದಿತ್ತು ಎಂದೆ. ಇನ್ನೂ ಯೋಚನೆ ಮಾಡಬೇಡ್ರಿ, ಹಂಗೇನಾದ್ರೂ ಸಮಯ ಬಂದರೆ ನಕ್ಷತ್ರ ಕತ್ತಿ ರೆಡಿ ಉಂಟು ಎಂದು ಕರಿಯಪ್ಪ ಒಡ್ಯಾಣದ ಬಟ್ಟಗತ್ತಿ ಜ್ಞಾಪಿಸಿದ. ಸುಮಾರು 1 ಗಂಟೆ ಎಳೆದ ಮೇಲೆ ಹಗ್ಗದ ಆಚೆ ತುದಿಯ ವ್ಯಕ್ತಿಗೆ ಕೈ ಸೋತಿತೆಂದು ಕಾಣುತ್ತದೆ. ಹಗ್ಗ ನಿಧಾನವಾಗಿ ಒಂದೊಂದೇ ಗೇಣಾಗಿ ಹೊರಬರತೊಡಗಿತು. ಇತ್ತ ಕರಿಯಪ್ಪ ಮುಂದೆ ನಿಂತು ಎಲ್ಲರನ್ನು ಹುರಿದುಂಬಿಸುತ್ತಾ ಹಗ್ಗ ಜಗ್ಗುತ್ತಿದ್ದ. ಮಂದಣ್ಣ, ಇದು ಗ್ಯಾರಂಟಿ ಉಡಾ ಇರಬೇಕು, ಇಲ್ದಿದ್ರೆ ಇನ್ಯಾವ ಪ್ರಾಣಿಗೆ ಇಂಥ ಹಿಡಿತ ಇದೆ? ಹಿಂದಿನ ಕಾಲದಾಗೆ ಇದರ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆ ಹತ್ತಿದ್ರಂತೆ ಎಂದೇನೇನೋ ಮಾತಾಡುತ್ತಿದ್ದ. ಅಷ್ಟರಲ್ಲಿ ಹಗ್ಗ ಹಠತ್ತಾಗಿ ಸಡಿಲವಾಗಿ ಹೋಯಿತು. ಓ, ಹಗ್ಗ ಉಣಿಸಿಕೊಳ್ತು ಅಂತ ಕಾಣ್ತದೆ ಎಂದ ಮಂದಣ್ಣ. ಆದರೆ ಆದದ್ದು ಬೇರೆಯೇ. ಬಿಲದೊಳಗಿನ ಪ್ರಾಣಿ ವೇಗವಾಗಿ ಹೊರಹೊರಟು ಬರತೊಡಗಿತ್ತು. ಹಾಗಾಗಿ ಹಗ್ಗ ಸಡಿಲಾದುದು. ಅಯ್ಯಯ್ಯೋ, ಬಂತು ಬಂತು, ಅರೆರೇ ಕೋಲು ಗೀಲು ತಗೊಳ್ರೋ ಎಂದು ಮಂದಣ್ಣನೇ ಮೊದಲು ದೊಂಬಿ ಎಬ್ಬಿಸಿದ. ಓಹೋಹೋ ಅರೆರೇ ಇತ್ಯಾದಿ ಉದ್ಗಾರಗಳ ಗೊಂದಲವೊಂದು ಎದ್ದಿತ್ತು. ಮಸಿ ಸುಡುವವ ಪ್ರಭಾಕರ ಕರಿಯಪ್ಪ ಎಲ್ಲ ಎಬ್ಬಿಸಿದ್ದ ಗೊಂದಲ ನಿಂತಾಗ ಕರಿಯಪ್ಪ ಮಿಂಚಿನ ವೇಗದಲ್ಲಿ ಒಂದು ದೊಡ್ಡ ಬಲವಾದ ಉಡವನ್ನು ಕತ್ತಿಯಿಂದ ಹೊಡೆದು ಅದರ ಹೊಟ್ಟೆಯಲ್ಲಿ ದೊಡ್ಡ ಗಾಯ ಮಾಡಿ ಹಾಕಿದ್ದ. ಆ ಕಟ್ಟುಮಸ್ತಾದ ಬಲಶಾಲಿ ಉಡ ಒದ್ದಾಡತೊಡಗಿತು. ಹಗ್ಗ ಕಟ್ಟಿದ್ದು ಇನ್ನೂ ಇದರ ಸೊಂಟದಲ್ಲೇ ಇತ್ತು. ಮಸಿ ಸುಡುವ ಬಡಕಲನ ಎಡಗೈ ಗಾಯವಾಗಿ ರಕ್ತ ಬರುತ್ತಿತ್ತು. ಆತ ಕರಿಯಪ್ಪನಿಗೆ ಅದನ್ನು ತೋರಿಸಿ ನೀನೇ ಕತ್ತಿ ತಾಗಿಸಿ ಗಾಯ ಮಾಡಿದ್ದು ಎನ್ನುವಂತೆ ಅಭಿನಯಿಸುತ್ತಾ ಬೈಯತೊಡಗಿದ. ಕರಿಯಪ್ಪ ಅವನ ದೂರನ್ನು ತೀರಾ ನಿಕೃಷ್ಟವಾಗಿ ಕಂಡು, ಹೋಗ ಹೋಗ, ಉಡದ ಉಗುರು ತಾಗಿದ್ದು ನಾ ಮಾಡಿದ್ದಂತೆ ಎಂದು ತಾತ್ಸಾರದ ಮಾತಾಡಿದ. ಕರ್ವಾಲೋ ಕೊಲ್ಲಬೇಡಿ ಎಂದು ಕೂಗಿದರಂತೆ. ಆದರೆ ಇವರ ಗಲಭೆಯಲ್ಲಿ ಅದು ಕೇಳಬೇಕಲ್ಲ. 5-6 ಜನಕ್ಕೆ ಸವಾಲಾಗಿ ಸಮಬಲವಾಗಿ ನಿಂತ ಉಡ ಪಾಪ ಕ್ಷುದ್ರ ಜಂತುವಿನಂತೆ ಒದ್ದಾಡಿಸುತ್ತಿತ್ತು. ಕಿವಿ ಅದು ಕೊನೆಯುಸಿರು ಎಳೆಯುವವರೆಗೂ ಸಮೀಪ ನಿಂತು ಬೊಗಳುತ್ತಿತ್ತು. ಮಾರನೆಯ ದಿನ ಕರ್ವಾಲು ತಾವು ಮೂಡುಗೆರೆಗೆ ಬರುವುದಿಲ್ಲವೆಂದು 1 ವಾರಕ್ಕೆ ಅಧಿಕೃತ ರಜೆ ಪತ್ರ ಬರೆದು ಅದನ್ನು ನನಗೆ ಕೊಟ್ಟು ಇದನ್ನು ಆಫೀಸ್ನಲ್ಲಿ ಕೊಡಬೇಕೆಂದು ಹೇಳಿದರು. ಇನ್ನೊಂದು ರಜೆ ಪತ್ರ ಬರೆದು 1 ವಾರದ ಅನಂತರವೂ ಬರೆದಿದ್ದರೆ ಇದನ್ನು ಆಫೀಸಿಗೆ ಕೊಡಲು ಹೇಳಿ ಎಂದು ನಾಗರಾಜನ ಕೈಲಿ ಕೊಡಲು ಕೊಟ್ಟರು. ಬರುತ್ತಾ ಜೀಪಿನಲ್ಲಿ ಬರದೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ದರ್ಬಾರ್ ಪೇಟೆಯವರೆಗೆ ಬಸ್ಸಿನಲ್ಲಿ ಬಂದು ಆನಂತರ ನಾರ್ವೆಗೆ ನಡೆದುಕೊಂಡೇ ಬರಬೇಕೆಂದು ತೀರ್ಮಾನಿಸಿದೆವು. ಮಂದಣ್ಣ ಕರೆದೊಯ್ಯುವ ದಾರಿಯಲ್ಲಿ ಕಾಡು ಬಹಳ ದುರ್ಗಮವಾಗಿದೆ ಎಂದು 7 ವರ್ಷದ ಹಿಂದೆ ಮರ ಸಾಗಿಸಲು ಮಾಡಿದ ಲಾರಿ ದಾರಿಯಾದುದರಿಂದ ದಾರಿಯಲ್ಲಿ ಕಡಿದಿದ್ದ ಮರದ ಬೊಡ್ಡೆಗಳೆಲ್ಲ ಈಗ ಚಿಗುರಿ ಬಿಟ್ಟಿವೆ ಎಂದು ಮಂದಣ್ಣ ಹಾಗೂ ಕರಿಯಪ್ಪ ಇಬ್ಬರು ಹೇಳಿದರು. ಅದರಿಂದ ನಾವೊಂದು ಸಣ್ಣ ಎತ್ತಿನ ಗಾಡಿ ಮಾಡಿಕೊಂಡು ಹೋಗೋಣವೆಂದು ನಿರ್ಧರಿಸಿದೆವು. ಮಂದಣ್ಣ ನಾರ್ವೆಯಲ್ಲಿ ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ. ಪೊಡಿಯ ಬ್ಯಾರಿಯ ಸಣ್ಣ ಕೈಗಾಡಿಯಂಥ ಒಂದು ಎತ್ತಿನ ಗಾಡಿಯನ್ನು ಈ ಉದ್ದೇಶಕ್ಕಾಗಿ ಪಡೆಯಲಿದ್ದ. ಅದನ್ನು ನಾಲ್ಕು ಜನ ಬಿಚ್ಚಿ ಸುಲಭವಾಗಿ ಬೇಕೆಂದಲ್ಲಿ ಹೊತ್ತೊಯ್ದು ಜೋಡಿಸಿ ಬಿಡಬಹುದಿತ್ತು. ಜೀಪಿನಲ್ಲಿ ನನ್ನೊಡನೆ ಕಿವಿಯೂ ಹಿಂದಿರುಗಿ ಬರಬೇಕಾಯಿತು. ಯಾಕೆಂದರೆ ನಾನಲ್ಲದೆ ಬೇರೆ ಯಾರೂ ಅದನ್ನು ಮಾತನಾಡಿಸುವಂತಾಗಲಿ ಮುಟ್ಟುವಂತಾಗಲಿ ಇರಲಿಲ್ಲ. ಅದನ್ನು ಬಿಟ್ಟು ಹೋಗಿದರೆ ನಾನು ಹಿಂತಿರುಗಿ ಬರುವುದರೊಳಗೆ ಒಬ್ಬರಿಗಾದರೂ ತನ್ನ ಹಲ್ಲಿನ ರುಚಿ ತೋರಿಸುವುದು ಖಾತರಿಯಿತ್ತು. ಆದರೆ ಮತ್ತೆ ಬರುತ್ತಾ ಬಸ್ಸಿನವರು ಅದನ್ನು ನಾಯಿ ಎಂಬ ಕಾರಣದಿಂದ ಬಸ್ಸಿಗೆ ಹತ್ತಿಸದಿದ್ದರೆ ಏನು ಮಾಡುವುದು ಎಂಬುದೇ ನನಗೆ ಚಿಂತೆಯಾಗಿತ್ತು. ಮಂದಣ್ಣನು ಬಂದರೆ ಹಿಂದಿರುಗಿ ಬರುತ್ತಾ ಕರ್ವಾಲುರವರ ಹಲವು ಸಾಮಾನುಗಳನ್ನು ತರಲು ಸುಲಭವಾಗುವುದೆಂದು ಪ್ರಭಾಕರ ಹೇಳಿದ. ಕರ್ವಾಲು ಅದಕ್ಕೆ ತಮ್ಮ ಅಭ್ಯಂತರವೇನೂ ಇಲ್ಲವೆಂದು ಹೇಳಿದರು. ಮಂದಣ್ಣನು ಜೀಪು ಹತ್ತಿದ. ಕರ್ವಾಲು ಕರಿಯಪ್ಪ ಇಬ್ಬರೇ ಮಂದಣ್ಣನ ಮನೆಯಲ್ಲಿ ಉಳಿದರು. ದಾರಿಯಲ್ಲಿ ಮಂದಣ್ಣನಿಗೆ ನಾನು ಚೆನ್ನಾಗಿ ಬೈದೆ, ಆ ಕರಿಯಪ್ಪನಿಗೆ ಹಾಗೆಲ್ಲ ಬಿಚ್ಚಲು ಅವಕಾಶ ಕೊಟ್ಟ ಸುಮ್ಮನೆಯೂ ಇರಲಿಲ್ಲ ಎಂದೆ. ಮಂದಣ್ಣನಿಗೆ ನಾನು ಯಾಕೆ ಬೈಯುತ್ತಿದ್ದೇನೆಂದು ತಿಳಿದಿಲ್ಲ. ನಾನು ಹೇಳಿದೆ, ನಾವು ಶಿಕಾರಿ ಮಾಡಕ್ಕೆ ಬಂದಿರೋರಲ್ಲ ಕಣೋ, ನೀನು ಹೇಳಿರೋ ಹಾರಾಡುವ ಓಟು ಹಿಡಿಯೋದಕ್ಕೆ ಬಂದಿರೋರು. ಯಾಕಂದ್ರೆ ಕರಿಯಪ್ಪ ಎಲ್ಲ ಕುಯ್ದು ಕತ್ತರಿಸಿ ಬೇಯಿಸಿ ಅಡಿಗೆ ಮಾಡಿಕೊಂಡು ತಿನ್ನೋದಕ್ಕೆ ಅಂತ ತಿಳಿದಿದ್ದಾನೆ. ಔಡಾನ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕತ್ತರಿಸಿದಾನಲ್ಲ, ಅಕಸ್ಮಾತ್ ಹಾರುವ ಓತಿನೇ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಯೋಚಿಸು. ಅವನ ಹರಿದು ಬಸ್ಸಿನಲ್ಲಿ ಇಡೋಕಾಗಿದ್ರೆ ಅವನ ಬಿಟ್ಟೇ ಹೋಗ್ಬೇಕಾಗುತ್ತೆ. ನಿನ್ನೆ ಎಲ್ಲ ಕರ್ವಾಲು ಸಾಹೇಬರಿಗೆ ಇದೇ ಯೋಚನೆ ಆಗಿತ್ತು ಎಂದೆ. ಅದಕ್ಕೆ ಮಂದಣ್ಣ, ಅಯ್ಯೋ ಬಿಡಿ, ಅವನಿಗೆ ಹೇಳೋಣ, ಆ ಪೋಖ್ರಿ ನನ್ನ ಮಗ ಇದ್ದು ಸುಡೋನ ಹೆಂಗಸಿಗೆ ಕಣ್ಣಕಕ್ಕೆ ಹೋಗಿದ್ದ ಅಂತ ಕಾಣ್ತದೆ ಎಂದು ಕರಿಯಪ್ಪನಿಗೆ ಬಗೆ ಬೈದ. ಅವನು ಅಡಿಗೆಗೆ ಹೋಗುತ್ತಾ ಅನೇಕ ಬಾರಿ ಸಹಾಯಕನಾಗಿ ಮಂದಣ್ಣನು ಸಟ್ಟುಗ ಕಂಚಿ ಹೊತ್ತುಕೊಂಡು ಹೋಗಿದ್ದಾನಂತೆ. ಅಲ್ಲೆಲ್ಲ ಕರಿಯಪ್ಪ ಮಾಡಿದ ಪೋಖರಿ ಚೇಷ್ಟೆಗಳಲ್ಲಿ ಹಲವನ್ನು ಮಂದಣ್ಣ ಹೇಳಿದ. ಅವನಿಗೇನು ಮದುವೆಗಿದ್ವಿ ಆಗಿಲ್ಲೇನೋ ಎಂದೆ. ಮದುವೆ ಆಗೋದು ಬಿಟ್ಟು ಏಳು ಜನ ಮಕ್ಕಳಿದ್ದಾರೆ. ನನಗೆ ಕರಿಯಪ್ಪನ ವಿಷಯ ಬಹಳ ಕುತೂಹಲವೆನಿಸಿತು. ಆ ಇದ್ದಿನ ಸುಡೋರ ಹತ್ರ ಅವನ ಭಾಷೆ ಇವನಿಗೆ, ಇವನ ಭಾಷೆ ಅವನಿಗೆ ತಿಳಿಯದಿದ್ರು ಹೇಗೆ ವ್ಯವಹಾರ ಕುದುರಿಸಲು ಹೋದ? ಹೋಲಿ ನನ್ನ ಮಗ ಸಂಜೆ ಭಾಷೆಯಲ್ಲೇ ಏನೋನೋ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಆ ಇದ್ದಿನ ಸುಡುವವನನ್ನು ಬಿಲದ ಬಳಿ ಕಾಯಲು ಬಿಟ್ಟು ಇವನು ಇತ್ತ ಶೃಂಗಾರ ಚೇಷ್ಟೆ ಆರಂಭಿಸಿರಬೇಕು ಎಂದು ಯೋಚಿಸಿದೆ. ಉಡವನ್ನು ಕೊಂದು ಹಾಕಿದ ಕರಿಯಪ್ಪ ಉಡವನ್ನು ಎಸೆದು ಬಿಡೋಣ ಎಂದು ಪಾಕರ ಹೇಳಿದಾಗ ಎಲ್ಲರೂ ಉಂಟೆ ಎಂದು ಪ್ರತಿಭಟಿಸಿ ಉಡುವಿನ ಮಾಂಸದ ಗುಣಯೋಗ್ಯತೆಗಳನ್ನೆಲ್ಲ ಹಾಡಿ ಹೊಗಳಿದ. ಕೈಗೆ ಒಂದು ದಾರ ಬಿಗಿಯಾಗಿ ಕಟ್ಟಿಕೊಂಡು ಏಳು ದಿನ ಉಡುವಿನ ಮಾಂಸ ತಿಂದರೆ ಏಳನೆಯ ದಿನ ಆ ಬಿಗಿದ ದಾರ ಕಟಾರೆಂದು ತುಂಡಾಗುತ್ತದೆ ಎಂದು ಕಟ್ಟುಕತೆಯೊಂದನ್ನು ಉಡುವಿನ ಮಾಂಸದ ಅಮೂಲ್ಯತೆ ವಿವರಿಸಲು ಹೇಳಿ ಅದಕ್ಕೆ ಅನೇಕ ಔಷಧೀಯ ಗುಣಗಳನ್ನು ಆರೋಪಿಸಿದ. ನನಗೂ ಪ್ರಭಾಕರನಿಗೂ ಅವನ ಪಾಕ ಸಾಮರ್ಥ್ಯದ ಬಗ್ಗೆ ಇದ್ದ ಉತ್ಸಾಹ ಕಲ್ಪನೆಗಳೆಲ್ಲ ಇಂಗಿ ಹೋದವು. ಆದರೆ ಅಷ್ಟೊಂದು ಅದನ್ನು ಹೊಗಳಿದ ಕರಿಯಪ್ಪ ಹಿಂತಿರುಗಿ ಬರುತ್ತಾ ಇದ್ದಿಲು ಸುಡುವ ಸನಕಲನ ಹೆಂಗಸು ತನಗಾದರೂ ಕೊಡಿ ಎಂದು ಅಂಗಲಾಚಿದ ಕೂಡಲೇ ಆ ಉಡವನ್ನು ತೀರನಿಷ್ಟವಾಗಿ ಕಂಡು ತಗೊಳ ಹೋಗ್ಲಿ ಎಂದು ಅವಳಿಗೆ ಕೊಟ್ಟು ಬಿಟ್ಟಿದ್ದ. ಇದನ್ನೆಲ್ಲ ಯೋಚಿಸಿದ ಆನಂತರ ಮಂದಣ್ಣ ಅವನ ಶೋಕಿಯ ಬಗ್ಗೆ ಹೇಳಿದರಲ್ಲಿ ಸತ್ಯಾಂಶ ಇದ್ದರೂ ಇರಬಹುದೆನಿಸಿತು. ಅವನ ಹೆಂಡತಿ ಏನು, ಸುಮ್ಮನಿರ್ತಾಳೇನು ಎಂದು ನಾನು ಮಂದಣ್ಣನಿಗೆ ಕೆದಕಿದೆ. ಅಯ್ಯೋ, ಆಕೆ ಒಂಥರದ ಸಾಧು ಹೆಂಗಸು. ನಮ್ಮನ್ನ ಒಂದ್ಸಾರಿ ಗಂಡನ್ನ ಹದ್ದು ಬಸ್ಸಲ್ಲಿ ಇಟ್ಟುಕೊಳ್ಳೋದಕ್ಕೆ ನಿನಗೆ ಆಗೋದಿಲ್ವಾ ಎಂದು ಜೋರು ಮಾಡಿದ್ಲು. ಅವಳು ಹೇಳ್ತಾಳೆ, ಅಡುಗೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಈ ಎಲ್ಲ ಗರ್ಮಿ ಸಾಮಾನು ಕೆಲಸ ಮಾಡುವುದರಿಂದ ಅವರಿಗೆ ಹಾಗಾಗಿದೆ. ಪಾಪ, ಅವರು ತಾನೇ ಏನ್ ಮಾಡ್ತಾಳೆ ಅಂತಾಳೆ ಎಂದು ಮಂದಣ್ಣ ಹೇಳಿದ. ತನ್ನ ಚಾಳಿಗೆ ಕಾರಣ ತಾನು ಅಲ್ಲ, ನಾನು ಅಸಹಾಯ ಅಂತ ಹೆಂಡತಿಗೆ ಒಪ್ಪಿಸಿದ ನಾನಲ್ಲ ಎಂದು ಯೋಚಿಸಿದೆ. ಮಾರನೇ ದಿನ ಗೊತ್ತಾದ ಕಾಲಕ್ಕೆ ಗೊತ್ತಾದ ಬಸ್ಸಿಗೆ ಎಲ್ಲರೂ ಹಿಂತಿರುಗಿದೆವು. ಕಿವಿಯನ್ನು ಬಸ್ಸಿಗೆ ಹತ್ತಿಸಿಕೊಳ್ಳಲು ಏನೂ ಅಡ್ಡಿಯಾಗಲಿಲ್ಲ. ಒಳ್ಳೆ ಬೆಳ್ಳೆಗೆ ರೇಷ್ಮೆಯಂತ ಜೂಲಿನ ರಾಜಗಾಂಭೀರ್ಯದ ಸ್ಟ್ಯಾನಿಯಲ್ ನಾಯಿಯನ್ನು ಬಹುಮುಖ್ಯ ಅತಿಥಿಯನ್ನು ಪರಿಗಣಿಸಿ ಗೌರವ ಕೊಟ್ಟು ಎಲ್ಲರೂ ಕರೆದು ಹತ್ತಿಸಿಕೊಂಡರು. ಆದರೆ ಒಬ್ಬ ಪ್ರಯಾಣಿಕ ಚಪಲ ತಾರಲಾರದೆ ಅದರ ತಲೆ ಸವರಲು ಕೈ ಮುಂದೆ ಮಾಡಿದಾಗ ಮಾತ್ರ ಕೆಸ್ ಎಂದು ಕಿವಿ ತನ್ನ ದಂತ ಪಂಕ್ತಿಗಳ ಗರಗಸ ನೋಟವೊಂದನ್ನು ತುಟಿ ಎತ್ತಿ ದರ್ಶನ ಮಾಡಿಸಿತು. ಕೂಡಲೇ ಅದರ ಗಾಂಭೀರ್ಯ ಮತ್ತು ಆತ್ಮಾಭಿಮಾನಗಳಿಗೆ ಬೆಚ್ಚಿಬಿದ್ದ ಎಲ್ಲಾ ಪ್ರಯಾಣಿಕರು ನರಮ್ಮಾಗಿ ದರ್ಬಾರ್ ಪೇಟೆಯವರೆಗೆ ಗಪ್ ಚಿಪ್ಪಿತು ಬಿಟ್ಟರು. ಅಂಡಗರದರ ಕುತೂಹಲವನ್ನು ಕೇಳಲಿಲ್ಲ. ನಾರ್ವೇ ಮಲೆನಾಡಿನ ನಡುವಿನ ಊರಾದರೂ ಕೂಡ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರುವುದರಿಂದಲೂ ಏನು, ಅಲ್ಲಿನ ವನಸಿರಿ ವಿಚಿತ್ರ ಸ್ವರೂಪದ್ದಾಗಿತ್ತು. ಕಾಡು ದಟ್ಟವಾಗಿದ್ದರೂ ನಿರಂತರವಾಗಿ ಎತ್ತಾ ಇರಲಿಲ್ಲ. ಕಾಡು ಮುಗಿದ ನಂತರ ಇದ್ದಕ್ಕಿದ್ದಂತೆ ಸಣ್ಣ ಈಚಲು ಪೊದೆಗಳ ಬಯಲು ಆರಂಭವಾಗಿ ಬಿಡುತ್ತಿತ್ತು. ಈಚಲು ಬಯಲುಗಳ ನಡುವೆ ಹತ್ತಾರು ಎಕರೆ ದಟ್ಟವಾದ ಕಾಡು ಆರಂಭವಾಗಿ ಬಿಡುತ್ತಿತ್ತು. ನಾವು ಅನ್ವೇಷಿಸಬೇಕಾಗಿದ್ದ ಕಾಡು ನಾರ್ವೆಯಿಂದ ತುಂಬಾ ದೂರದಲ್ಲಿ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಹಬ್ಬಿರುವ ಮಹಾರಣ್ಯವಾಗಿತ್ತು. ಸಮೀಪದ ಸಣ್ಣ ಪುಟ್ಟ ಕಾಡುಗಳನ್ನೆಲ್ಲ ಕರ್ವಾಲು ಸಾಹೇಬರೊಂದಿಗೆ ಮಂದಣ್ಣ ಆಗಲೇ ನೋಡಿದ್ದರಿಂದ ಕರ್ವಾಲು ಮಹಾರಣ್ಯದತ್ತ ಹೋಗೋಣೆಂದು ಉತ್ಸಾಹ ವ್ಯಕ್ತಪಡಿಸಿ ಮಂದಣ್ಣ ಅರಣ್ಯದತ್ತ ಹೋಗಬೇಕಾದ್ರೆ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲನ್ನು ದಾಟಬೇಕಾಗುತ್ತದೆಂದು ಏನಾದರೂ ತರುವುದನ್ನು ಮರೆತಿದ್ದರೆ ಒಂದು ದಿನ ತಡವಾದರೂ ಚಿಂತೆಯಿಲ್ಲ, ಈಗಲೇ ತಂದುಕೊಳ್ಳುವುದು ಒಳ್ಳೆಯದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ. ನನಗೆ ಬೇಸರ ಬಂದಿತ್ತು. ಹೋಗೋ ಹೋಗೋ, ಬರೀ ಇದರಲ್ಲೇ ಕಾಲ ಹೋಯ್ತು. ಸರ್ರನೆ ಹೋಗಿ ಅದೇನು ಪ್ರಾಣಿ ನೀನು ನೋಡಿದೆಯೋ ಕಂಡು ಹಿಡಿದು ತರೋಣ ಎಂದಿದ್ರೆ ನಿನ್ನ ಹರಿಕತೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಎಂದೆ. ಸರೀಂದ್ರಪ್ಪ, ಯಾಕೆಂದ್ರೆ ಆ ಈಚಲು ಬಯಲು ಭಾರಿ ದೊಡ್ಡದು, ಅದಕ್ಕೆ ಹೇಳಿದೆ ಅಷ್ಟೆ. ಆಚೆ ದಾಟಿದ ಮೇಲೆ ಮತ್ತೆ ಹಿಂದಕ್ಕೆ ಬರುವುದಂದ್ರೆ ತುಂಬಾ ಕಷ್ಟ ಎಂದು ಹೇಳಿದ. ಮಾರನೇ ದಿನ ಬೆಳಗ್ಗೆ ಇನ್ನೂ ಕತ್ತಲೇಕಾದ್ರೆ ಎತ್ತಿನ ಗಾಡಿ ಕಟ್ಟಿಸಿಕೊಂಡು ಹೊರಟೆವು. ಕರಿಯಪ್ಪ ಗಾಡಿ ಹೊಡೆಯುತ್ತಿದ್ದ. ನಾವು ಆದಷ್ಟು ದೂರ ನಡೆದುಕೊಂಡೇ ಬರ್ತೀವಿ ಎಂದು ಹೇಳಿ ಗಾಡಿಯ ಗಡಬಡ ಶಬ್ದ ನಡುವೆಯೇ ಮಾತಾಡುತ್ತಾ ನಡೆದು ಹೊರಟೆವು. ಹಳ್ಳವೊಂದನ್ನು ದಾಟಿದೆವು. ಕರಿಯಪ್ಪ ಎತ್ತುಗಳಿಗೆ ನೀರು ಕುಡಿಸಿದ. ಆ ನಂತರ ಒಂದು ಗದ್ದೆ ಕೋಗನ್ನು ಕೆಸರಿನ ನಯವಾದ ದಾರಿಯೊಂದರ ಮುಖಾಂತರ ದಾಟಿದೆವು. ಮುಂದೆ ಒಂದೆರಡು ಗುಡಿಸಲು ಜೋಪಡಿಗಳು ಕಂಡವು. ಆ ನಂತರ ಒಂದೆರಡು ಮೈಲಿ ದಟ್ಟವಾದ ಕಾಡಿನಲ್ಲಿ ದಾರಿ ಸವೆಸಬೇಕಾಯಿತು. ಗಾಡಿ ಹಾದಿ ಆಗಲೇ ಅಸ್ಪಷ್ಟವಾಗುತ್ತಾ ನಡೆದಿತ್ತು. ಕೆಲವು ಕಡೆಯಂತೂ ಕರಿಯಪ್ಪ ಬರೀ ಅಂದಾಜಿನ ಮೇಲೆ ಗಾಡಿ ಹೊಡೆದ. ಕಾಡು ದಾಟಿದ ನಂತರ ಒಂದು ವಿಸ್ತಾರವಾದ ಈಚಲು ಬಯಲು ಎದುರಾಯಿತು. ನಾವು ಬಹಳ ಕತ್ತಲಿರಬೇಕಾದರೆ ನಾರ್ವೆಯಿಂದ ಹೊರಟಿದ್ದೆವು. ಮಳೆಗಾಲ ಮುಗಿದು ಆಗಲೇ ಅನೇಕ ದಿನಗಳಾಗಿದ್ದವು. ಆದ್ದರಿಂದ ಗದ್ದೆಗಳ ಬಳಿ ಮಾತ್ರ ದಾರಿ ಕೆಸರಾಗಿತ್ತೇ ವಿನಃ ಮಿಕ್ಕೆಲ್ಲೂ ಕೆಸರಿನಿಂದ ತೊಂದರೆಯಾಗಲಿಲ್ಲ. ಈಚಲು ಬಯಲಿನ ಬಳಿಗೆ ಬರುವ ವೇಳೆಗಾಗಲೇ ಸೂರ್ಯ ಮೂಡಿ ಅವನ ಅಜಾಜ್ವಲ್ಯಮಾನ ಕಿರಣಗಳು ಈಚಲು ಬಯಲಿನ ಮೇಲೆ ಬಿಡುತ್ತಿತ್ತು. ಈಚಲು ಬಯಲಿನ ಅಗಾಧ ವಿಸ್ತಾರವನ್ನು ನೋಡಿ ನಾನು ಮಂಕಾಗಿ ಹೋದೆ. ಮಂದಣ್ಣ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು. ಆ ಬಯಲಿನಲ್ಲಿ ಅಲ್ಲಲ್ಲಿ ಗುಡ್ಡಗಳು ಕಾಣುತ್ತಿದ್ದುವಾದರೂ ಅವು ಕೂಡ ಈಚಲು ಪೊದೆಗಳಿಂದಲೇ ತುಂಬಿ ತಮ್ಮ ವಿಶಿಷ್ಟತೆಯನ್ನು ಕಳೆದುಕೊಂಡು ಮೈಲು ಮೈಲಿಯವರೆಗೆ ಈ ವಿಶಾಲ ಈಚಲು ಬಯಲು ನಮ್ಮ ಮುಂದೆ ಸಮುದ್ರದ ಉಪಾದಿಯಲ್ಲಿ ಹಬ್ಬಿತ್ತು. ಅದರ ಈ ಚಿತ್ರದಲ್ಲಿ ಮೂಕವಾಗಿ ನಿಂತು ನಾವೆಲ್ಲ ನಮ್ಮ ಮುಂದಿನ ಗುರಿಯನ್ನು ಆಲೋಚಿಸಿದೆವು. ಓರೆಯಾಗಿ ಬೀಳುತ್ತಿದ್ದ ಎಳೆಬಿಸಿಲಿನ ಕಿರಣಗಳಲ್ಲಿ ಮಂಜು ಕವಿದಿದ್ದ ಈಚಲು ಗರಿಗಳು ಸಾಣೆ ಹಿಡಿದ ಚೂರಿಗಳಂತೆ ಮಿಂಚುತ್ತಾ ಅನಂತವಾಗಿ ಆಕಾಶದ ಅಂಚಿನವರೆಗೂ ಮಿರಿಮಿರಿ ಪ್ರಜ್ವಲಿಸಿದವು. ಪುನರಾಲೋಚನೆ ಮಾಡಿದರೆ ಅಧೈರ್ಯ ಆರಂಭವಾದೀತೆಂದು ನನಗೆ ದಿಗಿಲಾಯಿತು. ಏನನ್ನೂ ಗಮನಿಸದವನ ರೀತಿಯಲ್ಲಿ ನಡೀರಿ ನಡೀರಿ ಎಂದೆ. ಮಂದಣ್ಣ, ನೋಡಿದಿರಾ, ನಾ ಹೇಳಿದ ಈಚಲು ಬಯಲು ಇದೆ. ಇದೇನು ಸಾಮಾನ್ಯಕ್ಕೆ ಉಂಟ? ಕಗ್ಗೆ ಕಾಣವರೆಗೂ ಈಚಲೇ ಇದೆ ನೋಡಿ ಎಂದ. ಕರಿಯಪ್ಪ ಗಾಡಿ ಮುಂದುವರಿಸಿದ. ಈಚಲು ಬಯಲಿನ ಅಂಚಿಗೆ ದಾರಿ ಸಂಪೂರ್ಣ ಅಳಿಸಿ ಹೋಗಿತ್ತು. ಎತ್ತಿನ ಕುತ್ತಿಗೆಯವರೆಗೂ ಬೆಳೆದು ನಿಂತಿದ್ದ ಈಚಲಿನ ಒಳಗೆ ಗಾಡಿ ಸರಸರ ಮುಂದುವರಿಯಿತು. ಆಗಾಗ ಚಿಕ್ಕ ಚಿಕ್ಕ ಈಚಲಿನ ಬೊಡ್ಡೆಗಳನ್ನು ಗಾಡಿ ಚಕ್ರ ಹತ್ತಿ ಹತ್ತಿ ಹಾರುತ್ತಿದ್ದರಿಂದ ಗಾಡಿ ದಡಾಡ್ ದಡಾರೆಂದು ಕಿಕ್ಕಿ ಹೇಳುತ್ತಿತ್ತು. ಮಂಜಿನಿಂದ ಒದ್ದೆಯಾದ ಈಚಲು ಗರಿಗಳು ತಾಗಿ ತಾಗಿ ನಮ್ಮೆಲ್ಲರ ಬಟ್ಟೆಗಳು ಮಳೆಯಿಂದ ತೊಯ್ದಂತೆ ಒದ್ದೆಯಾಗಿ ಹೋದವು. ಮಂದಣ್ಣ ಕರ್ವಾಲು ಸಾಹೇಬರಿಗೆ, ನೀವು ಬೇಕಾದರೆ ಗಾಡಿ ಹತ್ತಿ ಎಂದ. ಅದಕ್ಕೆ ಅವರು, ಇರಲಿ, ಸಾಕಾಗೋವರೆಗೆ ನಡೆಯೋಣ ಎಂದರು. ಪ್ರಭಾಕರ ಮಾತ್ರ ಚಿಂತಾಕ್ರಾಂತನಾಗಿದ್ದ. ಏಕೆಂದು ಕೇಳಿದಾಗ ತನ್ನ ಸೂಕ್ಷ್ಮ ಉಪಕರಣಗಳೆಲ್ಲ ಗಾಡಿ ಇದೇ ರೀತಿ ಕುಳಿತಿದರೆ ಸಂಪೂರ್ಣ ಹಾಳಾಗಿ ಬಿಡುತ್ತವೆಂದು ಹೇಳಿದ. ನನಗೂ ಕರ್ವಾಲರಿಗೂ ಅವನ ಚಿಂತೆ ಸಮಂಜಸವಾದುದೆಂದು ಅನಿಸಿತು. ಗಾಡಿ ಹತ್ತಿ ಅವುಗಳನ್ನು ಬೇಕಾದರೆ ನೀನೇ ಹಿಡಿದುಕೋ ಎಂದು ಹೇಳಿದೆ. ಬಿಸಿಲೇರತೊಡಗಿತು. ಈಗ ನಾವು ಬಿಟ್ಟು ಬಂದಿದ್ದ ಕಾಡಿನಂಚು ಕಣ್ಣಿಗೆ ಕಾಣುತ್ತಿರಲಿಲ್ಲ. ಕತ್ತು ತಿರುಗಿಸಿದಲ್ಲ ಬರಿಯ ಈಚಲು ಬಯಲೆ ಹಬ್ಬಿತ್ತು. ಕಿವಿ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ನುಗ್ಗಿ ನುಗ್ಗಿ ವಾಸನೆ ಹಿಡಿಯುತ್ತಾ ಹುಡುಕಾಡುತ್ತಿತ್ತು. ನಮಗೆ ಈಚಲು ಬಯಲಿನ ಅನಂತ ವಿಸ್ತೀರ್ಣವೊಂದನ್ನು ನೆಟ್ಟರೆ ಮಿಕ್ಕುದ್ದೆಲ್ಲ ಅಪ್ಯಾಯಮಾನವೇ ಆಗಿತ್ತು. ಇದ್ದಕ್ಕಿದ್ದಂತೆ ನಮ್ಮ ಶಾಂತಿ ಸಮಾಧಾನಗಳ ಸುಶಿಕ್ಷಿತ ನಡವಳಿಕೆಗೆ ಹಠಾತ್ ಧಕ್ಕೆ ಬಂದೊದಗಿತು. ಬಹಳ ಹೊತ್ತಿನಿಂದಲೂ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ವಾಸನೆ ಹಿಡಿಯುತ್ತಾ ಓಡಾಡಿದ ಕಿವಿ ಕೈಂಕ್ ಕೈಂಕ್ ಎಂದು ಕೂಗಿಕೊಂಡು ಓಡಿತು. ನನಗೆ ಜಂಗಾಬಲವೇ ಹುಡುಗಿ ಹೋಯಿತು. ಹಿಂದಿನ ಸಾರಿಯಂತೆ ಅದಕ್ಕೇನಾದರೂ ಮೂರ್ಛೆ ಬಂದು ಅಸ್ವಸ್ಥವಾದರೆ ನಮ್ಮ ಗತಿ ಏನೆಂದು ಗಾಬರಿಯಾಯಿತು. ಆದರೆ ಅಷ್ಟರಲ್ಲೇ ಈಚಲು ಎಲೆಗಳ ತಿಳಿ ಹಸಿರ ಬಣ್ಣದ ಶರದಿಯಿಂದ ಕಂದು ಬಣ್ಣದ ಕಾಡು ಕುರಿಯೊಂದು ಕಣ್ಣನೆ ನೆಗೆದು ಮತ್ತೆ ಎಲೆಗಳಡಿಯಲ್ಲಿ ಮುಳುಗಿತು. ನನಗೆ ಅರ್ಧ ಸಮಾಧಾನವಾಯಿತು. ಕಿವಿಗೆ ಯಾವ ಕಾಯಿದೆಯೂ ಮರುಕಳಿಸಲಿಲ್ಲ ಎಂದು. ಅಷ್ಟರಲ್ಲೇ ಇನ್ನೂ ನಾಲ್ಕು ಮಾರು ದೂರದಲ್ಲಿ ಮತ್ತೆ ಕಾಡು ಕುರಿ ಟಣ್ಣ ಚಿಮ್ಮಿ ಮುಳುಗಿತು. ಕರಿಯ ಕ್ಷಣಾರ್ಧದಲ್ಲಿ ತಾನು ಸಾರಥಿ ಎಂಬ ಅಂಶವನ್ನು ಪ್ರಜ್ಞೆಯಿಂದ ಒದ್ದೋಡಿಸಿ, ಅಯ್ಯೋ ನನ್ನ ಕೋವಿ ತೆಗೀರಿ ಎಂದು ಕೋವಿ ಹತ್ತೆಯನ್ನು ಹಿಡಿದು ಗಾಡಿಯೊಳಗಿನ ಸಾಮಾನುಗಳನ್ನು ಗಿಲಿಗಿಚ್ಚಿಯಂತೆ ಅಲ್ಲಾಡಿಸತೊಡಗಿದ. ರೋ ತಡೆಯೋ ಮಾರಯ್ಯ, ಅಯ್ಯೋ ನನ್ನ ಅಲ್ಟಿಮೇಟರ್ ಮುರಿತೀಯನೋ ಎಂದು ಗಾಡಿಯಿಂದ ಪ್ರಭಾಕರನ ಆರ್ತನಾದ ಹೋಯಿತು. ಮಂದಣ್ಣ ಚೂ ಚೂ ಹಿಡಿ ಹಿಡ್ಕ ಎಂದು ಕೂಗಿದ. ಕರ್ವಾಲು ಮಂಜಿನ ಹಣಿಗಳು ಕುಳಿತು ಮಂಕಾಗಿದ್ದ ಕನ್ನಡಕ ತೆಗೆದು ಒರೆಸಿಕೊಳ್ಳತೊಡಗಿದ್ರು. ನಾನು ಏ ಮನ್ನಣ್ಣ ಚೂ ಬಿಡಬೇಡ ಕಣೋ ಎಂದು ಕೂಗಿದೆ. ಕಿವಿ ಕೈ ಕೈಂಕೆಂದು ಕೂಗುತ್ತಾ ವೇಗವಾಗಿ ಬೆನ್ನಟ್ಟಿತು. ಕಾಡು ಕುರಿ ಇಲ್ಲೊಮ್ಮೆ ಅಲ್ಲೊಮ್ಮೆ ನೆಗೆ ನೆಗೆದು ಮಿಂಚುತ್ತಾ ದೂರಾಗುತ್ತಾ ಬಂತು. ಅದರೊಡನೆ ಕಿವಿ ಹೊಗಳುವ ಸದ್ದು ದೂರಾಯಿತು. ನನಗೆ ಇವರ ಅವ್ಯವಸ್ಥೆ ನೋಡಿ ತಲೆ ಸಿಡಿಯುವಷ್ಟು ಕೋಪ ಬಂದಿತು. ಸಾಮಾನ್ಯವಾಗಿ ವಿನೀತನಾಗಿ ಹೃದಯನಾಗಿದ್ದ ಮಂದಣ್ಣನು ಈಗ ಸಂಪೂರ್ಣ ತನ್ನ ಸ್ವಭಾವ ಬದಲಿಸಿಕೊಂಡಂತೆ ಕಂಡಿತು. ಪ್ರತಿ ಬಾರಿಯೂ ಗೊಂದಲಕ್ಕೆ ಕರಿಯಪ್ಪನೇ ಮೊದಲು ಕುಮ್ಮಕ್ಕು ಕೊಡುತ್ತಿದ್ದ. ಅವನನ್ನು ಕರೆದುಕೊಂಡು ಬಂದಿದ್ದೇ ನಾವು ಮಾಡಿದ ಮೊದಲನೆಯ ತಪ್ಪೆಂದು ಗೊತ್ತಾಯಿತು. ಸರಿಯಾಗಿ ಇವರಿಗೆ ಬುದ್ಧಿ ಕಲಿಸಬೇಕೆಂದ್ರೆ ಕರಿಯಪ್ಪ ಈಗಲೇ ತಿರುಗಿಸು ಗಾಡಿನ ಎಂದು ಅರಚಿದೆ. ಅವನು ಕಂಗಾಲಾಗಿ ಯಾಕಯ್ಯ ಎಂದು ಕೇಳಿದ. ಅನಂತರ ಮಂದಣ್ಣನ ಕಡೆಗೆ ತಿರುಗಿ ತಲೆಗೆಲೆ ಸಮಯದೇನು ನಿನಗೆ ಎಂದು ಕೂಗಿದೆ. ಅವನು ಪಿಳಿಪಿಳಿ ನೋಡಿದ. ಕರ್ವಾಲ ಕಡೆಗೆ ತಿರುಗಿ ಇವರೇನು ಮನುಷ್ಯರೇನು ಸರ್ ಎಂದೆ. ಅವರು ಯಾವ ನಿರ್ಣಯವನ್ನು ಕೊಡಲಾರದೆ ಸಹಾನುಭೂತಿಯುತವಾಗಿ ತಲೆಯಾಡಿಸಿ ಕನ್ನಡಕವನ್ನು ಸರಿಯಾಗಿ ಇನುಗಿನ ಮೇಲೆ ಕೂರಿಸಿಕೊಂಡರು. ಅಲ್ಲೋ ಕಿವಿ ಚೂ ಬಿಟ್ಟಿದೆಯಲ್ಲ, ಏನು ನಿಮಗೆ ಬುರುಡೆ ಹದದಲ್ಲಿದೆಯೋ ಇಲ್ವೋ? ಈ ಬ್ರಹ್ಮಾಂಡ ಈಚಲು ಬಾರಿನಲ್ಲಿ ಅದೇನಾದರೂ ಹಾದಿ ತಪ್ಪಿತೆಂದರೆ ನಿಮ್ಮಪ್ಪ ಬರಬೇಕದನ್ನು ಹುಡುಕಿದಿರೋದಕ್ಕೆ. ಜೈ ಜವಾಬ್ದಾರಿ ಅಯೋಗ್ಯ, ಅವನು ನೋಡಿದ್ರೆ ಗಾಡಿ ಹಿಡಿಯೋದು ಬಿಟ್ಟು ಕೋವು ಜಗ್ಗಾಡುತ್ತಾ ಇದ್ದಾನೆ. ಏನಂತ ತಿಳ್ಕೊಂಡ್ರಿ ಈ ಸಾಮಾನನ್ನೆಲ್ಲ? ಶುದ್ಧ ಕಾಡು ಮನುಷ್ಯರು. ಒಳ್ಳೆ ಮಾತಿನಲ್ಲಿ ಬಾಲ ಮುದ್ರೆ ಕೊಡ್ತಿರೋ ಇಲ್ಲ ತಿರುಗಿಸಲು ವಾಪಸ್ ಗಾಡಿನ ಎಂದು ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೋಪದಿಂದ ಕೂಗಿದೆ. ಕರಿಯಪ್ಪನು ಮಂದಣ್ಣನು ಮಂಗನಂತೆ ಹೆಡ್ಡಾಗಿ ನಕ್ಕರು. ಅವರಿಗೆ ತಮ್ಮ ತಪ್ಪು ಸಂಪೂರ್ಣ ಅರಿವಾಗಿತ್ತು. ಆದರೆ ಆ ಅರಿವಿನಿಂದ ಮೂರು ಕಾಸಿನ ಪ್ರಯೋಜನವಾದೀತೆಂದು ನನಗೆ ನಂಬಿಕೆ ಇರಲಿಲ್ಲ. ಈ ಕ್ಷಣ ಇನ್ನೊಂದು ಜಿಂಕೆ ಆ ಈಚಲಿನ ಸಮುದ್ರದಿಂದ ಚಿಮ್ಮಿದರೆ ಅವರ ನರಮಂಡಲ ಬೇರೆ ರೀತಿಯೇ ಕೆಲಸ ಮಾಡಲಿದ್ದು. ಕರ್ವಾಲು ನಿಸ್ಸಹಾಯಕರಾಗಿ ಕಿಂ ಕರ್ತವ್ಯ ಮೂಡದಂತೆ ಚಿಂತಿಸುತ್ತಿದ್ದರು. ಪ್ರಭಾಕರ ತನ್ನ ಮೀಟರ್ಗಳು, ಉಪಕರಣಗಳು, ಕ್ಯಾಮರಾಗಳು ಎಲ್ಲವನ್ನು ಪರೀಕ್ಷಿಸುತ್ತಿದ್ದ. ಮಂದಣ್ಣ ಹೋಗಲಿ ಬಿಡಿ ಸರ್, ಇನ್ಮೇಲೆ ಹುಷಾರಾದ್ರೆ ಸರಿ. ಈಗೇನು ಕಿವಿ ಬರೋವರೆಗೆ ಕಾಯೋಣವೋ ಅಥವಾ ನಿಧಾನಕ್ಕೆ ಮುಂದುವರಿತಿರೋಣವೋ ಎಂದ. ಏನಾದರೂ ಮಾಡಿಕೊಳ್ಳಿ, ನನಗಂತೂ ನಿಮ್ಮ ಬಗ್ಗೆ ಒಂಚೂರು ನಂಬಿಕೆ ಇಲ್ಲ ಎಂದು ಜಿಗುಪ್ಸೆಯಿಂದ ಹೇಳಿದೆ. ಕಿವಿ ಎಲ್ಲಾದರೂ ದಾರಿ ತಪ್ಪಿದರೆ ಸಮುದ್ರದಲ್ಲಿ ಕಳೆದು ಹೋದ ಮೀನನ್ನು ಹುಡುಕಿದಷ್ಟು ಕಷ್ಟ ಸಾಧ್ಯವಾಗಿತ್ತು. ಅನೇಕ ವರ್ಷಗಳ ನನ್ನ ಅದರ ಗೆಳೆತನ ಅಲ್ಲಿ ಯಾರಿಗೂ ಸುಲಭವಾಗಿ ಅರ್ಥವಾಗದ್ದು. ಬೇಟೆಯಾಡುವುದರಲ್ಲಿ ಅದೊಂದು ನಿಸ್ಸೀಮ ನಾಯಿಯಾಗಿತ್ತು. ನನ್ನೊಡನೆ ಪುಟ್ಟ ಮರ್ಯಾದೆಯಾದಾಗಿನಿಂದ ಬೆಳೆದು ಬಂದು ಅದಕ್ಕೆ ನಮ್ಮ ನಡವಳಿಕೆ ಅರಿವು ಚೆನ್ನಾಗಿ ಪರಿಚಯವಾಗಿ ಹೆಚ್ಚು ಕಡಿಮೆ ಮಾತನ್ನೂ ಅಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಶಾಗ್ರ ಬುದ್ಧಿ ಬೆಳೆದಿತ್ತು. ನಮ್ಮ ಮನೆಯಲ್ಲಿ ಅದನ್ನು ಪ್ರಾಣಿ ಎಂದು ಯಾರೂ ಪರಿಗಣಿಸೇ ಇರಲಿಲ್ಲ. ಅದೇನಾದರೂ ಕಳೆದರೆ ನನಗೆ ನಮ್ಮ ಅನ್ವೇಷಣೆಯಲ್ಲಿ ಕೊಂಚವೂ ಆಸಕ್ತಿ ಇರುತ್ತಿರಲಿಲ್ಲ. ನಾನು ಏಕಾಂಗಿಯಾದರೂ ಆ ಬಯಲಿನಲ್ಲಿ ಅದನ್ನು ಹುಡುಕಲು ಹೊರಡುತ್ತಿದ್ದುದಂತೂ ಖಚಿತವಾಗಿತ್ತು. ಕರ್ವಾಲವರಿಗೆ ಏನೋ ಒಂದು ಥರ ತಮ್ಮವನ್ನೇ ತಪ್ಪಿಸಿಕೊಂಡಂತೆನಿಸಿ, ಚೆಚ್ಚೆ ಗಾಡಿ ನಿಲ್ಲಿಸಿ, ಅದು ಹಿಂತಿರುಗಿ ಬರೋವರೆಗೆ ಇಲ್ಲೇ ಇರೋಣ, ಅದು ಬರದಿದ್ರೆ ನಮ್ಮ ಕೆಲಸ ಮುಂದಕ್ಕೆ ಹಾಕಿ ಅದನ್ನೇ ಹುಡುಕೋಣ, ಏನ್ ಬೇಜವಾಬ್ದಾರಿ ಜನ ಇವರು ಎಂದು ಇದ್ದಕ್ಕಿದ್ದಂತೆ ರೇಗಿಬಿಟ್ರು. ಕರಿಯಪ್ಪ ಗಾಡಿ ನಿಲ್ಲಿಸಿದ. ಕೊಂಚ ಹೊತ್ತಾಯಿತು, ಕಿವಿಯ ಸಿಡಿವೆ ಇಲ್ಲ. ಎಲ್ಲರ ಮುಖದಲ್ಲಿಯೂ ಗಾಬರಿ ಕಾಣಿಸಿಕೊಂಡಿತು. ನಾನು ಗಾಡಿ ಮೇಲೆ ಅತ್ತಿ ಕಿವಿ ಓಡಿದ ದಿಕ್ಕಿನಂತ ಮುಖ ಮಾಡಿ ಕಿವಿ ಕಿವಿ ಎಂದು ನೂರಾರು ಸಾರಿ ಕೂಗಿದೆ. ಇನ್ನೂ ಕೊಂಚ ಹೊತ್ತಾಯಿತು, ಎಲ್ಲರ ಮುಖದಲ್ಲಿಯೂ ಕಳವಳ ಉದ್ವಿಗ್ನತೆಗಳು ಏರತೊಡಗಿತು. ಕರಿಯಪ್ಪ ಏನೋ ತಮಾಗಿಸಿ ಮಾಡಕ್ಕೆ ಹೋಗಿ ಒಳ್ಳೆ ಎಡವಟ್ಟಾಯ್ತಲ್ಲ ಎಂದು ಬೇಸರಿಸಿದೆ. ಅಯ್ಯಯ್ಯೋ ಅಲ್ಲೋಡಿ ಅಲ್ಲಿ ಎಂದು ಮಂದಣ್ಣ ದೂರದ ಈಚಲು ದಿನ್ನೆಯೊಂದನ್ನು ತೋರಿಸುತ್ತಾ ಕೂಗಿದ. ನಾವೆಲ್ಲ ಕುಟ್ಟಿಗೆ ನೀಡಿ ನೋಡಿದೆವು. ಕಲ್ಲು ಕಲ್ಲಾಗಿದ್ದ ಆ ದಿನ್ನೆ ಇಳುಕಲಲ್ಲಿ ಕಿವಿ ಬಂದು ದಾರಿಯ ವಾಸನೆ ಹಿಡಿಯುತ್ತಾ ತಲೆ ಬಗ್ಗಿಸಿಕೊಂಡು ಓಡೋಡಿ ಬರುತ್ತಿರುವುದು ಕಂಡಿತು. ನಾನು ಗಟ್ಟಿಯಾಗಿ ಕೂಗಿ ಕರೆದೆ. ಕೊಂಚ ಹೊತ್ತಿನ ಒಳಗೆ ಕಿವಿ ಮಾರುದ್ದ ನಾಲಗೆ ಬಿಟ್ಟುಕೊಂಡು ಬುಸಬುಸನೆ ಏದುತ್ತಾ ಬಂದಿತು. ಕಿವಿ ಹತ್ತಿರ ಬಂದ, ಅದರ ವಿಶಾಲವಾದ ಕಿವಿಗಳಲ್ಲಿ ಒಂದರಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು. ಸ್ಪ್ಯಾನಿಯಲ್ ನಾಯಿಯಾದ್ದರಿಂದ ವಿಪರೀತ ಅಗಲವಾದ ಅದರ ಕಿವಿಗಳು ಮುಳ್ಳಿಗೆ ತಾಗಿ ಗಾಯವಾಗುವುದು ಶಿಕಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಸಾರಿ ಇನ್ನೂ ಪರೀಕ್ಷಿಸಲಾಗಿ ಈಚಲು ಪೊದೆಗಳ ಕೆಳಗೆ ಗರಿಗಳ ಮೂಲದಲ್ಲಿರುವ ಮುಳ್ಳಿನಂಥ ಗರಿಯೊಂದು ಅದರ ತುಟಿಯ ಬಳಿ ಆಳವಾಗಿ ಚುಚ್ಚಿ ಮುರಿದುಕೊಂಡಿತ್ತು. ಅದನ್ನು ಕೀಳಬೇಕಾದರೆ ನಾನು ಎಷ್ಟೊಂದು ಬಲವಾಗಿ ಎಳೆಯಬೇಕಾಯ್ತೆಂದ್ರೆ ಸಣ್ಣ ಪುಟ್ಟ ನೋರಿಗೆ ಕಮಕ್ಕಿಮಕ್ಕಿ ಅನ್ನದ ಕಿವಿ ಕುಯ್ಯೋ ಎಂದಿತ್ತು. ನಾನು ಕೊಂಚ ಸಮಾಧಾನದಿಂದ ಕರಿಯಪ್ಪನ ಕಡೆಗೆ ತಿರುಗಿ, ಇದೇ ಕೊನೆ, ಇನ್ನೊಂದ್ಸಾರಿ ಹೀಗೆ ಮಾಡೋದಿದ್ರೆ ನಾನು ಈಗಲೇ ವಾಪಸ್ ಎಂದೆ. ಈ ರಗಳೆ ಬೇಡ ಮಾರಯ್ಯ, ಈ ಹುಚ್ಚರ ಹೇಗೆ ಓಡುತ್ತೆ ಹೇಳೋದಕ್ಕಾಗೋದಿಲ್ಲ. ಕಿವಿಯನ್ನು ಇಲ್ಲಿ ಗಾಡಿ ಮೇಲೆ ಹತ್ತಿಸಿಬಿಡಿ ಎಂದು ಪ್ರಭಾಕರ ಹೇಳಿದ. ನನಗೂ ಅದೇ ಸರಿ ಕಂಡಿತು. ಏಕೆಂದರೆ ಕೆಲವು ವಿಷಯಗಳಲ್ಲಿ ಕರಿಯಪ್ಪ ಅತ್ಯಂತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಕರ್ವಾಲೋ, ರೈಟ್, ಹಾಗೆ ಮಾಡೋಣ. ಎಷ್ಟೊಂದು ಸುಸ್ತಾಗಿದ್ದಾನೆ ನೋಡಿ ಎಂದರು. ಕಿವಿಯನ್ನು ಎತ್ತಿ ಗಾಡಿ ಹೊಡೆಯುವವನ ಹಿಂದೆ ಕೂರಿಸಿದೆ. ಕರಿಯಪ್ಪ ಎಲ್ಲಿ ಅದು ತನ್ನನ್ನು ಕಚ್ಚುತ್ತದೋ ಎಂದು ದಿಗಿಲಿನಿಂದಲೇ ಗಾಡಿ ಹತ್ತಿ ಹೊಡೆಯಲು ಕುಳಿತ. ಕರ್ವಾಲೋ, ಹೂ ನಡೆದಿನ್ನು ಎಂದರು. ಕರಿಯಪ್ಪ ಎತ್ತಿನ ಬೆನ್ನು ತಟ್ಟಿ ಗಾಡಿ ಮುಂದುವರಿಸಿದ. ಯಾವಾಗ ಗಾಡಿ ದಡಬಡ ಮುಂದುವರಿಯಿತೋ, ಒಮ್ಮೆಯೂ ಗಾಡಿ ಸವಾರಿ ಕಂಡಿರದ ಕಿವಿ ಗಾಬರಿಯಾಯಿತು. ದಿಗಿಲಿನಿಂದ ನಿಂತಿತು. ನಾನು ಕೆಳಗಿನಿಂದ ಕಿವಿಕೋ ಎಂದು ಜೋಡು ಮಾಡುತ್ತಿದ್ದಂತೆ ಕರಿಯಪ್ಪನನ್ನು ಗುರು ಎಂದು ಹೆದರಿಸಿ ಅವನ ಮೇಲೆ ನುಗ್ಗಿ ಅಲ್ಲಿಂದ ಎತ್ತಿನ ಬೆನ್ನಿನ ಮೇಲೆ ಹಾರಿ ಅಲ್ಲಿಂದ ಕೆಳಕ್ಕೆ ನೆಗೆಯಿತು. ಎತ್ತಿಗೆ ಕಚಗುಳಿ ಇಟ್ಟಂತಾಗಿ ಅವು ನೆಗೆದಾಡಿ ಗಲಿಬಿಲಿ ಎಬ್ಬಿಸಿದವು. ಕಿವಿಗೆ ತುಂಬಾ ಕೋಪ ಬಂದು ಅವುಗಳತ್ತ ಬೊಗಳತೊಡಗಿತು. ಎತ್ತುಗಳು ಇದೇನೋ ಹೊಸ ರೀತಿಯ ತೊಂದರೆ ಉದ್ಭವವಾಯಿತಲ್ಲ ಎಂದು ಈಚಲು ಬಯಲಿನಲ್ಲಿ ಮನ ಬಂದತ್ತ ಸ್ವೇಚ್ಛೆಯಾಗಿ ಓಡತೊಡಗಿದವು. ಕರಿಯಪ್ಪನು ಗಾಬರಿಯಾಗಿ ಓಹೋಹೋ ಎಂದು ಕೂಗುತ್ತಾ ಮೂಗುದಾರ ಜಗ್ಗಾಡಿದ. ನಾನು ಕಿವಿಗೆ ಕೂಗಿ ಜೋರು ಮಾಡಿದೆ. ಈ ನಡುವೆ ಎತ್ತುಗಳು ಸುಮಾರು ಒಂದು ಫರ್ಲಾಂಗಿನವರೆಗೆ ಮನಸ್ಸಿ ಓಡಿದವು. ಅಂತೂ ಇಂತೂ ಗಾಡಿ ತಹಬಂದಿಗೆ ಬಂದು ಕರಿಯಪ್ಪ ನಿಲ್ಲಿಸಿದ. ಪ್ರಭಾಕರ, ಮಹಾರಾಯರೇ, ನಿಯುಕ್ತಿ ಅದನ್ನು ಹಿಡಿದುಕೊಂಡು ಕೂತ್ಕೊಳ್ಳಿ, ಕೊಳ್ಳಿ. ಸ್ವಲ್ಪ ಅದಕ್ಕೆ ಎತ್ತಿನ ಗಾಡಿ ಸವಾರಿ ಅಭ್ಯಾಸವಾದರೆ ಎಲ್ಲ ಸರಿ ಹೋಗ್ತದೆ ಎಂದ. ಹಾಗೆ ನಾನು ಮಾಡದೆ ಗತ್ಯಂತರವೇ ಇರಲಿಲ್ಲ. ಇನ್ನು ಮಂದಣ್ಣ ಕರ್ವಾಲೋ ಮಾತ್ರ ಏನು ನಡೆದು ಬರುವುದು. ಎಲ್ಲರೂ ಹತ್ತಿದ್ರು. ನಾವೆಲ್ಲ ಹತ್ತಿ ಕುಳಿತ ಕ್ಷಣ ಇನ್ನೊಂದು ವಿಷಯ ಹಠಾತ್ತಾನೆ ಬೆಳಕಿಗೆ ಬಂತು. ಎಲ್ಲಿಂದ ಬಂದೆವು, ಎಲ್ಲಿದ್ದೇವೆ, ಯಾವ ಕಡೆಗೆ ಹೋಗುವುದು, ಈ ಮೂರು ಸಂಪೂರ್ಣ ತಪ್ಪಿ ಮರೆತೇ ಹೋಗಿತ್ತು. ನಾವು ಹೊರಟು ಬಂದ ಕಾಡಿನ ಅಂಚು ದಿಗಂತದಲ್ಲಿ ಸಂಪೂರ್ಣ ಕಣ್ಮರೆಯಾಗಿತ್ತು. ಸುತ್ತೆಲ್ಲ ಈಚಲು ಪೊದೆಗಳು ಅಲೆ ಅಲೆಯಾಗಿ ವಿಶಾಲವಾಗಿ ಹಬ್ಬಿದ್ದ ಬಯಲು. ಅಲ್ಲೊಂದು ಇಲ್ಲೊಂದು ಸಣ್ಣ ಗುಡ್ಡಗಳಿದ್ದರೂ ಅದರ ಎಲ್ಲಾ ಪಾರ್ಶ್ವಗಳು ಒಂದೇ ರೀತಿಯಾಗಿದ್ದವು. ನನಗನ್ನಿಸಿತು, ನಮಗೆ ಗೊತ್ತು ಗುರಿ ಇಂಥದ್ದೇನು ಏನಿದೆ, ನಾವು ಹುಡುಕ ಹೊರಟಿರುವ ಹಾರುವ ಓತಿಯಾದರೂ ಇಂತಲ್ಲೇ ಇದೆ. ಅದರ ಅಮೂಲ್ಯತೆ ಯಾರದೋ ಕಲ್ಪಾಂತರಗಳ ಆಚೆಯ ಕಾಲದ ಅಗಾಧ ಸ್ತರಗಳಲ್ಲಿ ಹೋಗಿದೆ. ಎತ್ತ ಹೋದರೂ ಒಂದೇ ಎಂದೆನಿಸಿತು. ಕರ್ವಾಲೋರ ಕಾಲದ ಮೂಲಮಾನಗಳು, ಜೀವ ವಿಕಾಸದ ಮಹಾನ್ ಗೋಪ್ಯಗಳು, ಇವನ್ನೆಲ್ಲ ನಿಲುಕಿಸಿಕೊಳ್ಳಲು ಮನಸ್ಸು ಚಾಚಿ ಚಾಚಿ ತಟಕ್ಕನೆ ನನಗೆ ನಮ್ಮ ಸದ್ಯದ ಪರಿಸ್ಥಿತಿ, ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಂತೆ ತೋರಿತು. ಅಲ್ಲ ಮರವೇ, ಈಗ ಎತ್ತಲಾಗಂತ ಗಾಡಿ ಹೊಡೆಯೋದು ಎಂದು ಕರಿಯಪ್ಪ ಉತ್ಕರಿಸಿದ. ಎತ್ತಲಾಗಿ ಹೊಡೆದರೆ ಏನಯ್ಯ, ಎತ್ತು ನಿಂತಿರೋ ದಿಕ್ಕಿನ ಕಡೆಗೆ ಮುಂದೋಡಿಸೋದು. ಈಗ ನಾವು ಹುಡುಕ ಹೊರಟಿರುವ ಪ್ರಾಣಿ ಮೂಲದ ಮುಂದೆ ಏಳು ಸೊನ್ನೆ ಹಾಕಿದರಾಗೋ ಅಷ್ಟು ಹೊರತು, ಅದಕ್ಕೇನು ಇಂಥ ಕಡೆ ಅಂತ ವಿಳಾಸ ಇಲ್ಲ ಎಂದೆ. ಕರಿಯಪ್ಪನಿಗೆ ಏನೂ ಗೊತ್ತಾಗಲಿಲ್ಲವೆಂದು ಕಾಣುತ್ತದೆ. ಅದ್ಯಂತದಪ್ಪ, ಮೂರೆಲೆ ಮುಂದೆ ಎಂದ. ಮೂರೆಲೆ ಮುಂದೆ ಅಲ್ಲ ಕಣೋ, ಮೂರರ ಮುಂದೆ ಏಳು ಸೊನ್ನೆ ಎಂದು ನಾನು ತಪ್ಪುತ್ತಿದ್ದೆ. ಕರಿಯಪ್ಪ ಮೊದಲಿನಷ್ಟೇ ಗೊಂದಲದಲ್ಲಿ ಏನಪ್ಪ ದೇವರೇ ಗತಿ ಎಂದ. ಕರ್ವಾಲೋ, ನೋನು, ವೈಜ್ಞಾನಿಕ ಸಂಶೋಧನೆ ಅಂದರೆ ಇದೆಲ್ಲ ಫಿಲಾಸಫಿಗೆ ಜಾಗ ಇಲ್ಲ. ಸುಮ್ಮನೆ ಯಾವುದೋ ದಿಕ್ಕಿಗೆ ಹೊಡಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೊರಟ ಜಾಗಕ್ಕೆ ಹಿಂದಿರುಗುತ್ತೀವಿ ಅಷ್ಟೇ ಎಂದರು. ಪ್ರಭಾಕರ, ಕ್ರೋನೋಮೀಟರ್ ತಗೊಳ್ಳಿ, ಹಾಗೆ ಕಂಪಸ್ ತಗೊಂಡು ದಿಕ್ಕು ಸೆಟ್ ಮಾಡಿ ಎಂದರು. ಪ್ರಭಾಕರ ಅವನ ಉಪಕರಣಗಳಿಂದ ದಶ ದಿಕ್ಕುಗಳನ್ನು ಜಾಲಾಡತೊಡಗಿದ. ಕರಿಯಪ್ಪ, ಈ ಮಿಷನ್ನಲ್ಲಿ ಏನು ಕಾಣ್ತದೆ, ಓತಿಕ್ಯಾತನ ಎಂದ. ಇಲ್ಲ ಕಣಯ್ಯ, ದಿಕ್ಕು ನೋಡ್ತಿದ್ದಾರೆ ಎಂದೆ. ಪ್ರಭಾಕರ ಕೊಂಚ ಸಮಯದ ನಂತರ ಒಂದು ನಿರ್ಣಯಕ್ಕೆ ಬಂದು ಗಾಡಿಯನ್ನು ಅದು ನಿಂತಿದ್ದ ದಿಕ್ಕಿನ ಪೂರ್ಣ ವಿರುದ್ಧ ದಿಕ್ಕಿಗೆ ತಿರುಗಿಸಿ ನಿಲ್ಲಿಸಿದ. ನನಗೆ ಹಿಂದಿರುಗಿ ಹೋಗುತ್ತಿದ್ದೇವೆಂದು ಗುಮಾನಿ. ಕರಿಯಪ್ಪ ಕೋವಿ ಎಳೆದಾಡುವ ಭರದಲ್ಲಿ ಪ್ರಭಾಕರನ ಯಂತ್ರ ಸಂಪೂರ್ಣ ಹದಗೆಡಿಸಿರಬೇಕು ಎಂದುಕೊಂಡೆ. ಒಟ್ಟಿನಲ್ಲಿ ದಾರಿ ತಪ್ಪಿದ್ರೂ ಪರವಾಗಿಲ್ಲ, ಆದರೆ ಕರ್ವಾಲು ಹೇಳಿದಂತೆ ಹಿಂತಿರುಗಿ ಹೊರಟಲ್ಲಿಗೆ ತಲುಪದಿದ್ದರೆ ಸರಿ ಎಂದುಕೊಂಡೆ. ಕರ್ವಾಲು ಮಾತ್ರ ಯಂತ್ರೋಪಕರಣಗಳ ಬಗ್ಗೆ ಅಚಲ ವಿಶ್ವಾಸ ಇದ್ದವರಂತೆ ನಿರ್ಯೋಚನೆಯಿಂದ ಮೂಲೆಯೊಂದರಲ್ಲಿ ಗಡದ್ದಾಗಿ ಕುಳಿತು. ಕಿವಿಯ ಗಾಬರಿ ಕ್ರಮೇಣ ಮಾಯವಾಯಿತು. ಜೀಪಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಗಾಡಿಯೊಳಗೂ ಸಮಾಧಾನದಿಂದ ಕುಳಿತು ಕಣ್ಣು ಮುಚ್ಚಿ ಉಗುರತೊಡಗಿತು. ಗಾಡಿ ಒಂದೇ ಸಮಸಾಗಿತು. ಕರಿಯಪ್ಪ ಅನೇಕ ಬಾರಿ ಗಾಡಿಯನ್ನು ಅತ್ತಿತ್ತ ತಿರುಗಿಸಿ ಕೊರಗಳನ್ನು ತಪ್ಪಿಸುತ್ತಿದ್ದ. ಪ್ರಭಾಕರ ಆಗಾಗ್ಗೆ ತನ್ನ ದಿಕ್ಸೂಚಿ ಉಪಕರಣಗಳಿಂದ ದಾರಿ ಸರಿಯಾಗಿದೆಯೇ ಎಂದು ತಾಳೆ ನೋಡುತ್ತಿದ್ದ. ಕರ್ವಾಲರೊಡನೆ ಏನೇನೋ ಚರ್ಚಿಸಿ ಸಲಹೆ ಕೊಡುತ್ತಿದ್ದ. ಪ್ರಭಾಕರ ತಂದಿದ್ದ ಬೈನಾಕ್ಯುಲರ್ ತೆಗೆದುಕೊಂಡು ನಾನು ದೂರದಲ್ಲಿನಾದರೂ ಕಾಣುತ್ತದೆಯೋ ನೋಡಲೆತ್ನಿಸಿದೆ. ಅದು ತುಂಬಾ ಪ್ರಬಲ ದೂರದರ್ಶಕವಾದ್ದರಿಂದ ಅದೇ ಒಂದು ದೊಡ್ಡ ತೊಂದರೆಯಾಗಿ ಪರಿಣಮಿಸಿ ಅದು ನಿಷ್ಪ್ರಯೋಜಕವಾಗಿತ್ತು. ಕೊಂಚವೇ ಅಲುಗಾಡಿದ್ರೂ ಅದರಲ್ಲಿ ಕಾಣುವ ದೃಶ್ಯ ತುಂಬಾ ಅಲುಗಾಡುತ್ತಿತ್ತು. ಹೃದಯದ ತುಡಿತಕ್ಕೂ ಕೂಡ ಪ್ರತಿಸ್ಪಂದಿಸಿ ನೋಡಬೇಕೆಂದಿದ್ದ ವಸ್ತು ದೃಶ್ಯಪಟಲದಿಂದ ಆಚೆಗೆ ಸರಿದು ಬಿಡುತ್ತಿತ್ತು. ಗಾಳಿ ಸಾಗಿತು, ದಾರಿ ಸವೆಯಿತು, ಈಚಲು ಬಯಲು ಅಕ್ಷಯವಾಗಿ ಉದ್ಭವವಾಗುತ್ತಿತ್ತು. ಬಿಸಿಲು ಚುರುಕಾಗಿ ನೆತ್ತಿಯ ಮೇಲಿಂದ ಕೆರೆಗಿಳಿಯುತ್ತಿತ್ತು. ಸನಿಹದಲ್ಲಿ ಯಾವುದೇ ಮರದ ನೆರ ಕಾಣುತ್ತಿರಲಿಲ್ಲ. ಗಾಡಿಯ ಕುರುಟಾಟ ಓಲಾಟಗಳು ನನಗೆ ಹೆದ್ದೆರೆಗಳ ಮೇಲೆ ಓಡಾಡುವ ದೋಣಿಯ ಅನುಭವವನ್ನು ತರತೊಡಗಿತ್ತು. ಏನೋ ಒಂದು ಬಗೆಯ ಬಳಲಿಕೆ ಎಲ್ಲರಿಗೂ. ತಯಾರಿಸಿ ತಂದಿದ್ದ ಊಟ ಮುಗಿಸಲು ಮನಸ್ಸಾಗಲಿಲ್ಲ. ನೆರಳಿಗಾಗಿ ಒಂದೇ ಸಮ ಮುಂದುವರಿದೆವು. ನೀರು ಕುಡಿಯುವುದು ಮಾತ್ರ ಗಾಡಿಯೊಳಗೆ ಅವ್ಯಾಹತವಾಗಿ ಸಾಗಿತ್ತು. ನನಗೆ ಆಗೊಮ್ಮೆ ಇದ್ದಕ್ಕಿದ್ದಂತೆ ಈ ಅನ್ವೇಷಣೆಯಲ್ಲಿದ್ದ ಉತ್ಸಾಹವೆಲ್ಲ ಸರಸರ ಇಂಗತೊಡಗಿತು. ಮನೆಯ ಯೋಚನೆ, ಹೆಂಡತಿ ಮಗಳ ಯೋಚನೆ ಪೀಡಿಸತೊಡಗಿತು. ನನ್ನ ಅಲೆಮಾರಿತನದೊಳಗೆ ಆಗಾಗಿ ಈ ರೀತಿಯ ಮನೆಯ ಯೋಚನೆ ಜ್ವರದಂತೆ ಏರಿಬಿಡುತ್ತಿತ್ತು. ಹಾಗೆಲ್ಲ ತಲೆ ಕೊಡವಿಕೊಂಡು ಸದ್ಯದ ವಾಸ್ತವ ವರ್ತಮಾನವನ್ನು ಪೀಡಿಸುವ ನೆನಪುಗಳನ್ನು ಸಾಧ್ಯಂತವಾಗಿ ಅರ್ಥ ಮಾಡಿಕೊಳ್ಳಲು ಯತ್ನಿಸಿದೆ. ಕಿವಿ ಒಬ್ಬನೇ ಆ ನೆನಪಿನ ಜಗತ್ತಿನಿಂದ ಸದ್ಯದ ವರ್ತಮಾನಕ್ಕೆ ನುಸುಳಿ ಬಂದ ಸಂಬಂಧದ ರೇಖೆಯಾಗಿ ಕಂಡ ಕರ್ವಾಲು ಸರೀಸೃಪಗಳು, ಮಹೋರಗಗಳು, ಅವುಗಳು ಸರ್ವನಾಶವಾಗಿ ನಿಶೇಷವಾದ ರಹಸ್ಯ ಗೋಪ್ಯ ಎಲ್ಲವನ್ನು ದಾರಿ ಸಾಗಿಸಲು ವಿವರಿಸತೊಡಗಿದರು. ಕಾಲದ ಪ್ರವಾಹದಲ್ಲಿ ಕಾಲಗತಿಯ ವಿರುದ್ಧ ದೋಣಿ ನಡೆಸುತ್ತಾ ಮಿಲಿಯಾಂತರ ವರ್ಷ ಹಿಂದಕ್ಕೆ ಯಾನ ಹೊರಟಂತಿತ್ತು. ನಮ್ಮ ತಲೆಯೊಳಗಿನ ಗಡಿಯಾರದ ಮುಳ್ಳು ಹಿಮ್ಮುಖವಾಗಿ ಪ್ರಚಂಡ ವೇಗದಲ್ಲಿ ತಿರುಗುತ್ತಿತ್ತು. ಈಚಲುಗರಿಗಳ ಓಲಾಟದ ಯೋಗ ಮಾಯೆಯಲ್ಲಿ ಕರ್ವಾಲೋರವರು ಹೇಳುವ ವಿಷಯಗಳು ಎತ್ತಿನ ಗಾಡಿಯ ಓಲಾಟಕ್ಕೂ ಒಟ್ಟಿಗೆ ತಲೆದೂಗುತ್ತಾ ಕಾಲ ಸವಿಸತೊಡಗಿದವು. ನನಗೆ ನಿದ್ರೆಯ ಜೋ ಆರಂಭವಾಗುತ್ತಿತ್ತು. ಮತ್ತೆ ನನಗೆ ಎಚ್ಚರವಾದಾಗ ಕತ್ತಲು ಕತ್ತಲಾಗುತ್ತಿತ್ತು. ಗಾಳಿ ಬರ್ರನೆ ಬೀಸುತ್ತಾ ಕಾಡಿನ ವೃಕ್ಷ ಸಮೂಹದ ವಾಸನೆ ಹೊತ್ತು ತರುತ್ತಿತ್ತು. ನಾನು ಬಹಳ ಹೊತ್ತು ತೂಕಡಿಸಿ ಬಿಟ್ಟಿದ್ದೇನೆಂದು ತೋರುತ್ತದೆ. ದೂರದಲ್ಲಿ ಈಚಲಿನ ಅಗಾಧ ಬಯಲು ಮುಗಿದು ದಟ್ಟಡವೇ ಆರಂಭವಾಗುತ್ತಿದ್ದುದು ಕಾಣುತ್ತಿತ್ತು. ನೀಲಿಯ ಗೋಡೆಗಳಂತೆ ಯಾವುದೋ ಪರ್ವತ ಪಂಕ್ತಿ ಆಕಾಶದ ಹಿನ್ನೆಲೆಯಲ್ಲಿ ಕಾಣುತ್ತಿತ್ತು. ಅದು ಕತ್ತಲಲ್ಲಿ ಲೀನವಾಗುವ ಮೊದಲೇ ಖಚಿತಪಡಿಸಿಕೊಳ್ಳೋಣವೆಂದು ಬೈನಾಕ್ಯುಲರ್ ನೋಡಿದೆ. ದಟ್ಟ ಕಾಡು ಸಾಗರ ತೀರದಂತೆ ಉದ್ದಕ್ಕೆ ಹಬ್ಬಿರುವುದು ಚೆನ್ನಾಗಿ ಕಾಣುತ್ತಿತ್ತು. ನಮಗೆಲ್ಲ ಒಂದು ಬಗೆಯ ಸಮಾಧಾನವಾಯಿತು. ಕರಿಯಪ್ಪ ಅದನ್ನು ಮಹಾಮಲೆಕಾನು ಎಂದು ಹೇಳಿದ. ಇವತ್ತು ಇಲ್ಲೇ ಕ್ಯಾಂಪ್ ಮಾಡಿ ನಾಳೆ ಕಾಡು ಸೇರೋಣ, ಹೇಗಿದ್ರೂ ಕತ್ತಲಾಗ್ತಾ ಇದೆ ಎಂದ ಮಂದಣ್ಣ. ಬೇರೆ ಗತ್ಯಂತರವೂ ಇರಲಿಲ್ಲ, ನಾವೆಲ್ಲ ಸಮ್ಮತಿಸುತ್ತೇವೆ. ಕರಿಯಪ್ಪ ಗಾಡಿ ನಿಲ್ಲಿಸಿ ಎತ್ತುಗಳನ್ನು ಕಳಿಸಿದ. ಕಿವಿ ಇಳಿದು ಅಲ್ಲಿದ್ದ ಎಲ್ಲ ಈಚರು ಗೊಡ್ಡೆಗಳಿಗೂ ಉಚ್ಚೆ ಹೊಯ್ದು ನಮ್ಮ ಕ್ಯಾಂಪಿನ ಎಲ್ಲೆ ಕಟ್ಟುಗಳನ್ನು ಸರಿಯಾಗಿ ಗುರುತು ಮಾಡಿದ. ಬಂದಣ್ಣ ಬೆಂಕಿ ಹತ್ತಿಸಲು ಏರ್ಪಾಡು ಮಾಡುತ್ತಿದ್ದ. ಒಣಗಿದ್ದ ಈಚಲು ಹೆಡಲುಗಳು, ಹಣ್ಣಾದ ಗರಿಗಳು ಇತ್ಯಾದಿಗಳನ್ನೆಲ್ಲ ರಾಶಿ ರಾಶಿಯಾಗಿ ತಂದು ಶೇಖರಿಸತೊಡಗಿದೆವು. ಅಡುಗೆಗೆ ಪಾತ್ರೆ ಉಪಯೋಗಿಸುವ ಮೊದಲು ಎತ್ತಿಗೆ ನೀರು ಕುಡಿಸಬೇಕು ಕಣೋ ಎಂದು ಬಂದಣ್ಣ ಕರಿಯಪ್ಪನಿಗೆ ಎಚ್ಚರಿಸಿದ. ಅವಕ್ಕೂ ನಿಗದಿಯಾದ ಪ್ರಮಾಣದಲ್ಲಿ ನೀರು ಕೊಟ್ಟೆವು. ಕಿವಿಯು ಚೆನ್ನಾಗಿ ನೀರು ಕುಡಿದ. ಬೆಳಗಿನ ಊಟಕ್ಕೆಂದು ಮಾಡಿ ತಂದಿದ್ದು ಇತ್ತು. ಮೊಸರನ್ನ ಮೊಸರನ್ನು ಹೀರಿಕೊಂಡು ವಿಪರೀತ ಬಿಗಿಯಾಗಿತ್ತು. ಬೆಂಕಿ ಚಟಪಟ ಶಾಖ ಬೀರುತ್ತಾ ಉರಿಯತೊಡಗಿತು. ನಾವೆಲ್ಲ ಸುತ್ತ ಕುಳಿತೆವು. ಕಿವಿಯಂತೂ ಎಲ್ಲಿ ಜೂಲಿಗೆ ಬೆಂಕಿ ಹಾಕಿ ಬಿಡುತ್ತಿದೆಯೋ ಎನ್ನುವಷ್ಟು ಹತ್ತಿರಕ್ಕೆ ಕುಳಿತಿತ್ತು. ಕರಿಯಪ್ಪ ಕುಸಬಲಗಳಿಗೆ ಮಾಡಿ ಮಾಡಲು ಗಾಡಿಯ ಮೇಲಿನ ಚೀಲಗಳಿಂದ ಏನೇನನ್ನೂ ತೆಗೆಯುತ್ತಿದ್ದ. ಒಂದು ದೊಡ್ಡ ಸಮಾರಾಧನೆಗಾಗುವಷ್ಟು ಸರಕು ಸಾಮಗ್ರಿಗಳನ್ನು ತಂದಂತಿತ್ತು. ಏನೋ ಕರಿಯಪ್ಪ, ಗರ್ಮಿ ಸಾಮಾನು ಎಲ್ಲಿಗೂ ತಂದಿದೆಯೇನೋ ಎಂದು ಕೇಳಿ ಪ್ರಭಾಕರನ ಕಡೆಗೆ ತಿರುಗಿ ನಕ್ಕೆ. ಕರಿಯಪ್ಪ ಅದಿರ್ದಿದ್ರೆ ನಡಿಬೇಕಲ್ಲ, ಒಳ್ಳೆ ಹೇಳ್ತೀರಿ, ಗೋಬಿ ತಂದಿರೋದು ಯಾಕಂತಿದ್ದೀರಿ ಎಂದು ಹೇಳಿದ. ನಂದಣ್ಣ ನಮಗೆ ಏನೇನು ಹೇಳಿದ್ದಾನೆ ಎಂದು ಅವನಿಗೆ ಗೊತ್ತಾಗುವುದಾದ್ರೂ ಹೇಗೆ? ನಾನು ಕರ್ವಾಲೋ ಜೊತೆ ಏನೇನು ಮಾತನಾಡುತ್ತಿದ್ದೆ. ಪ್ರಭಾಕರ ಬೆಂಕಿಯ ಯೋಗಕ್ಷೇಮ ನೋಡುತ್ತಿದ್ದ. ಕರಿಯಪ್ಪ ಪಾತ್ರಗಳೊಡನೆ ಏನೋ ಗಲಾಟೆ ಮಾಡುತ್ತಿದ್ದ. ಹಾಗಾಗಿ ಮಂದಣ್ಣ ಹಾಗೂ ಅವನು ಇವತ್ತು ಬೆಳಿಗ್ಗೆ ಕಂಡ ಕಾಡು ಕುರಿ ಹೊಡೆದಿದ್ರೆ ಹೇಗಿತ್ತು, ಸರಿಯಾಗಿ ಹುಡ್ತುಂಡು ಮಾಡಿ ಗಮ್ಮತ್ ಮಾಡಬಹುದಿತ್ತು ಎಂದು ಅದರ ನಾನಾ ಅಂಗೋಭಂಗಗಳ ರುಚಿಯನ್ನು ಪರಸ್ಪರ ಪ್ರಶಂಸಿಸುತ್ತಾ ಮಾತನಾಡಿಕೊಳ್ಳರು. ಬೆಳಿಗ್ಗೆ ತಂದಿದ್ದ ಮೊಸರನ್ನ, ಕರಿಯಪ್ಪನ ತಯಾರಿಯಾದ ಕುಸುಬಲಕ್ಕಿ ಗಂಜಿಗಳನ್ನು ಸೇವಿಸಿದೆವು. ಹಸಿವಿನ ದೆಸೆಯಿಂದ ನನಗಂತೂ ತಾರತಮ್ಯ ನನವೇ ಹೋಗಿತ್ತು. ಹಳಸಿದೆಯೋ ಉಪ್ಪೋ ಹುಳಿಯೋ ಯಾವುದನ್ನೂ ಲೆಕ್ಕಿಸದೆ ಒಟ್ಟಿಗೆ ಕಳಿಸಿದೆ. ನೀರು ಕುಡಿದ ನಂತರ ಕೊಂಚ ಸಮಾಧಾನವಾದಂತಾಗಿ ವಾಸ್ತವ ಪ್ರಜ್ಞೆ ಮರಳತೊಡಗಿತು. ಗಾಳಿ, ಕತ್ತಲು, ನಕ್ಷತ್ರ ಖಚಿತ ಆಕಾಶ ಎಲ್ಲ ಅವತರಿಸಿತು. ನಿಲ್ಲಿಸಿದ ಗಾಡಿ, ಗಂಟೆಯ ಕಿಣಿಕಿಣಿಯೊಂದಿಗೆ ಮೇಯುತ್ತಿದ್ದ ಎತ್ತುಗಳು, ತಗದಗಿಸುತ್ತ ಶಾಖದ ವರ್ತುಲವೊಂದನ್ನು ಹೊಮ್ಮಿಸುತ್ತಿದ್ದ ಬೆಂಕಿ, ಸುತ್ತ ಕಂಬಳಿ ಸುತ್ತಿಕೊಂಡು ಕರಿಯ ತ್ರಿಕೋನಗಳಂತೆ ಕುಳಿತಿದ್ದ ನಾವೆಲ್ಲ, ಬೆಳ್ಳಗೆ ಮಿರುಗುತ್ತಿದ್ದ ರೇಷ್ಮೆ ಕೂದಲಿನ ಕಿವಿ,
1: ಎಲ್ಲ ಕಾಲ ದೇಶಗಳಾಚೆಯ ಅವಿಸ್ಮರಣೀಯ ಸ್ತಬ್ಧ ಚಿತ್ರದಂತೆ ನನ್ನ ಮನಪಟಲದಲ್ಲಿ ಆವರಿಸಿ ಮಿನುಗಿದವು. ಕಂಬಳಿ ಹೊದ್ದುಕೊಂಡು ಬೆಂಕಿಯ ಬೆಳಕಿನಲ್ಲಿ ಕರ್ವಾಲೋರವರ ದೇಶ ವಿದೇಶಗಳ ಅನುಭವಗಳನ್ನೆಲ್ಲ ಕೇಳಿದವು. ಅವರ ಊಟ ತಿಂಡಿ, ಅವರ ಬಗೆ ಬಗೆಯ ಮಾಂಸದ ತಿನಿಸುಗಳ ಬಗ್ಗೆ ಕರ್ವಾಲು ಹೇಳಿದಾಗ ಕರಿಯಪ್ಪ ದುಃಖದ ನಿಟ್ಟುಸಿರು ಬಿಟ್ಟು, ಮಂದಣ್ಣ, ನಾಳೆ ಮಾತ್ರ ನಾನು ಗಾಡಿ ಹೊಡೆಯವಲ್ಲ, ಈಗಲೇ ಹೇಳಿದ್ದೀನಿ. ನನ್ನ ಕೈಯಾಗೆ ಕೋವಿ ಇದ್ದಿದ್ರೆ ಆ ಕಾಡು ಕುರಿ ಬಿಡ್ತಿದ್ನ, ಹೇಗಿರ್ತಿತ್ತು ಈಗ ತತ್ ಎಂದ.
0: ತುಂಬ ಹೊತ್ತಿನವರೆಗೆ ಲೋಕಾಭಿರಾಮವಾಗಿ ಹರಟೆ ಹೊಡೆಯುತ್ತಲೇ ಇದ್ದೆವು. ಆನಂತರ ಒಬ್ಬೊಬ್ಬರಾಗಿ ಕಣ್ಮುಚ್ಚತೊಡಗಿದರು. ಕಂಬಳಿಯೊಳಗೆ ಕುಗುರುತ್ತಾ ಇನ್ನೇನು ರೆಪ್ಪೆ ಮುಚ್ಚುವ ಸಂದರ್ಭದಲ್ಲಿ ನನ್ನ ಆಲೋಚನೆಯ ಲಹರಿಗೆ ಇದ್ದಕ್ಕಿದ್ದಂತೆ ಇದೆಲ್ಲ ಏನು ವಿಚಿತ್ರ ಎಂದೆನಿಸತೊಡಗಿತು. ಯಾವುದೋ ವಿಚಿತ್ರ ಕಲ್ಪನೆ ಮಂದಣ್ಣನ ಕಣ್ಣೆದುರು ಮಿಂಚಿ ಕರ್ವಾಲೋರವರ ಪ್ರಬುದ್ಧ ಮನಸ್ಸಿನಲ್ಲಿ ಬೆಳೆದು ಈಗ ನಮ್ಮೆಲ್ಲರ ಕುತೂಹಲ ಉತ್ಸಾಹಗಳನ್ನು ಹುರಿದುಂಬಿಸಿ ಯಾವ್ಯಾವೋ ಅನುಭವಗಳಿಗೆ ನುಗ್ಗುತ್ತಿದ್ದೇವಲ್ಲ, ಏನು ವಿಚಿತ್ರ! ಇದರ ಬೆಲೆ, ಅಮೂಲ್ಯತೆ, ಸತ್ಯಾಸತ್ಯಗಳಾದರೂ ನಾವೆಂದೂ ಮುಟ್ಟಲಾರದ ಕೋಟ್ಯಾಂತರ ವರುಷಗಳಾಚೆಯ ಮನ್ವಂತರವೊಂದಕ್ಕೆ ಸೇರಿ ಹೋಗಿದೆ. ನಾನು ಮೌನವಾಗಿ ಕಲ್ಪನೆಯೊಳಗೆ ಆ ಬೃಹದಾಕಾರದ ಮಹೋರಗಗಳ ಓಡಾಡುವ ಸದ್ದು ಉಸಿರಾಟಗಳನ್ನು ಆಲಿಸಿದೆ. ಕೊಂಚ ಹೊತ್ತಾಯಿತು, ಕೂಡಲೇ ನಿದ್ದೆ ಬರಲಿಲ್ಲ. ದೂರದಲ್ಲಿ ನದಿಗಳು ಕುಯ್ಯೋ ಎಂದು ಉಳಿಟ್ಟವು. ಆನಂತರ ಒಂದಕ್ಕೊಂದು ಸಂಭಾಷಣೆ ಮಾಡಿದಂತೆ ಕೂಗಿದವು. ಆ ನರಿಗಳ ಕೂಗಾಟದಿಂದ ಉದ್ದೀಪ್ತವಾಗಿಯೋ ಏನೋ ಹತ್ತಿರದಲ್ಲೇ ಒಂದೆರಡು ನರಿಗಳು ಕೂಗಿದವು. ಕಿವಿ ಎದ್ದು ಕುಳಿತು ವಿಚಿತ್ರ ಭಂಗಿಯಲ್ಲಿ ತನ್ನ ಕಿವಿಯನ್ನು ಹೊರಳಿಸುತ್ತಾ ಆಲಿಸಿತು. ನರಿಗಳು ತಮ್ಮ ಶೈಲಿಯನ್ನು ಬದಲಿಸುತ್ತಾ ಕೂಗಿದವು. ಕಿವಿ ಏನೋ ಗೊತ್ತಾದಂತೆ ತಿರಸ್ಕಾರದಿಂದ ಹೂ ಎಂದಿತು. ಬಹುಶಃ ನರಿಗಳು ಇಲ್ಲಿ ಕೆಲವರು ಗಾಂಪರೊಡೆಯರ ಶಿಷ್ಯರು ಬಿಡಾರ ಮಾಡಿದ್ದಾರೆ ಎಂದು ಮಾತಾಡಿಕೊಂಡವು ಏನೋ. ನರಿಗಳ ಕೂಗಾಟ ಮುಂದುವರಿದದನ್ನು ನೋಡಿ ಕೋಪಗೊಂಡು ಕತ್ತಲನ್ನೇ ದೃಷ್ಟಿಸುತ್ತ ಕಿವಿ ಬೌಬಕ್ ಎಂದು ಕತ್ತಲಿನ ಶೂನ್ಯಕ್ಕೆ ಬೊಗಳಿತು. ಆ ಕ್ಷಣ ಅಷ್ಟು ನರಿಗಳೂ ಬಾಯಿ ಮುಚ್ಚಿಕೊಂಡವು. ಕಿವಿ ಒಮ್ಮೆ ನನ್ನ ಕಡೆಗೆ ತಿರುಗಿ ನೋಡಿತು. ನಾನು ಒಳ್ಳೆ ಕೆಲಸ ಮಾಡಿದೆ ಎನ್ನುವಂತೆ ಕಣ್ಣು ಮಿಟುಕಿಸಿದೆ. ಕಿವಿ ತುಟಿ ಹಿಸಿದು ಹೋಗುವಷ್ಟು ಅಗಲವಾಗಿ ಬಾಯಿ ತೆರೆದು ಆಕಳಿಸಿ ಮಲಗಿ ನಿದ್ದೆ ಮಾಡತೊಡಗಿತು. ನನಗೆ ಆಶ್ಚರ್ಯವಾಯಿತು. ಬಹುಶಃ ಕಿವಿ ಏನೋ ಆ ನರಿಗಳ ಮರ್ಮಕ್ಕೆ ತಾಕುವಂತೆ ಬೈದಿರಬೇಕೆಂದು ಯೋಚಿಸಿದೆ. ಮಿಕ್ಕವರೆಲ್ಲ ನಿದ್ದೆಯಲ್ಲಿದ್ದಂತೆ ಕಂಡಿತು. ನಾವು ಮಾರನೆಯ ದಿನ ನಸುಗತ್ತಲಿರಬೇಕಾದ್ರೆ ಎದ್ದೆವು. ರಾತ್ರಿಯ ಬೆಂಕಿ ಎಂದೋ ನಂದಿ ಹೋಗಿತ್ತು. ಕಿವಿ ಚಳಿ ತಡೆಯಲಾರದೆ ಆ ಬೂದಿ ರಾಶಿಯ ಮೇಲೆಯೇ ಮಲಗಿಬಿಟ್ಟಿತ್ತು. ನಾವೆಲ್ಲ ಎದ್ದುದನ್ನು ಕಂಡು ಅದೂ ಎದ್ದು ಪಟಪಟ ಕೊಡವಿ ಮೈ ಮುರಿಯಿತು. ಅದರ ದಟ್ಟವಾದ ಜೂಲಿನ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೂದಿಯ ಧೂಳಿನ ಸಣ್ಣ ಮೋಡವೊಂದು ಕೂಡಲೇ ಅದರ ಮೈಯಿಂದ ಉತ್ಪತ್ತಿಯಾಯಿತು. ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಿತ್ತು. ದೂರದ ಮಹಾಮಲೆಯ ಅಂಚು ಸಮುದ್ರಯಾನ ಮಾಡಿದ ನಾವಿಕರಿಗೆ ಕಾಣುವ ಭೂಮಿಯ ತೀರದಂತೆ ನಸುನಗುತ್ತಾ ಬೆಳಕಿನಲ್ಲಿ ಕರ್ರಗೆ ಕಾಣುತ್ತಿತ್ತು. ಈವರೆಗೂ ಇಷ್ಟೆಲ್ಲ ಕಾಲ ಕಳೆದಿದ್ದರೂ ನಾವು ನಮ್ಮ ಉದ್ದೇಶಕ್ಕೆ ನೇರವಾಗಿ ಕ್ರಮ ಕೈಗೊಂಡಿರಲಿಲ್ಲ. ಕರಿಯಪ್ಪ ಅವಲಕ್ಕಿಯಿಂದ ಎಂಥದೋ ಒಂದು ಸಿಹಿ ಪದಾರ್ಥ ಮಾಡಿದ್ದ. ತಿಂದು ಮುಗಿಸಿದೆವು. ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು. ಈ ಸಾರಿ ಒದ್ದೆ ಈಚಲಿನ ನಡುವೆ ನಡೆಯಲು ಬೇಸರಿಸಿದ ನಾವು ಮೊದಲಿಗೆ ಗಾಡಿ ಹತ್ತಿಬಿಟ್ಟೆವು. ಅರಣ್ಯ ಹತ್ತಿರ ಹತ್ತಿರಾದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು. ಹಾರುವ ಓತಿ ಅದರ ಅಂಚಿನಲ್ಲಿ ನಮ್ಮನ್ನು ಇದಿರುಗೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು. ಕೊನೆಗೂ ಆ ಈಚಲು ಬಯಲಿನ ವಿಸ್ತಾರ ಸರದಿಯನ್ನು ದಾಟಿ ಮಹಾಮಲೆಯ ತೀರವನ್ನು ಮುಟ್ಟಿಯೇ ಬಿಟ್ಟೆವು. ಮರಗಳ ಅಗಾಧ ಕಾಂಡಗಳ ಗೋಡೆಯೊಂದರಂತೆ ಮಹಾಮಲೆ ನಮಗೆ ಎದುರಾಯಿತು. ಎಲ್ಲಕ್ಕಿಂತ ನಾವು ತಲೆದೂಗಿದುದೆಂದರೆ ಪ್ರಭಾಕರನ ಮೀಟರುಗಳ ಕರಾರುವಾಕುತನಕ್ಕೆ. ಈಚಲು ಬಯಲು ಆರಂಭವಾದಾಗ ಅದೃಶ್ಯವಾಗಿದ್ದ ದಾರಿ ನಾವು ಅರಣ್ಯದ ತಟಕ್ಕೆ ಬಂದು ಸೇರಿದಾಗ ಕೆಲವೇ ಮಾರುಗಳ ದೂರದಲ್ಲಿ ಆರಂಭವಾಯಿತು. ಇದೋ ಕಾಲದಲ್ಲಿ ಮರ ಸಾಗಿಸಲು ಮಾಡಿದ ಹಾದಿಯಂತೆ ಆ ಕಾಲು ದಾರಿ. ಲಾರಿಯಲ್ಲಿ ಮರ ಸಾಗಿಸಲು ಆ ಕಾಂಟ್ರಾಕ್ಟರ್ ತುಂಬ ಪ್ರಯತ್ನಪಟ್ಟು ಸಾಧ್ಯವಾಗದೆ ಕೊನೆಗೆ ಧರ್ಮಸ್ಥಳದಿಂದ ಎರಡು ಆನೆ ತಂದಿರಿಸಿದಂತೆ. ದಾರಿ ಸರಿಯಾಗಿದ್ದರೆ ನಾವು ದಿನವಿಡೀ ಸವಿಸಿದ ಹಾದಿಯನ್ನು ಜೀಪಿನಲ್ಲಿ ಎರಡೇ ಗಂಟೆಯೊಳಗೆ ಕ್ರಮಿಸಿಬಿಡಬಹುದಿತ್ತು. ಆದರೆ ಆ ದಾರಿಯಲ್ಲಿ ದಾರಿ ಮಾಡಲು ಸವರಿದ್ದ ಈಗ ಪುನರ್ ನಿರ್ಮಾಣಗೊಳ್ಳುತ್ತಿದ್ದುದರಿಂದ ಅದು ಸಾಧ್ಯವಿರಲಿಲ್ಲ. ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲೋರ ಚೈತನ್ಯ ಇಮ್ಮಡಿಸಿತು. ಎಲ್ಲೆಂದರಲ್ಲಿ ಬೆಳೆದಿದ್ದ ಆರ್ಕಿಡ್ಗಳು, ನೂರಾರು ಥರದ ಹಾಸುಂಬೆ ಪಾಚಿಗಳು, ಅನೇಕ ರೀತಿಯ ಫರ್ನ್ಗಳು ನಮ್ಮನ್ನು ಮೂಕರನ್ನಾಗಿ ಮಾಡಿದವು. ಕಾಡನ್ನು ಸಮೀಪಿಸುತ್ತಿದ್ದಂತೆಯೇ ಮೇಯುತ್ತಿದ್ದ ಕಾಡು ಕೋಳಿಗಳ ಗುಂಪಿಗೆ ಒಂದು ಈಡು ಹೊಡೆದು ಒಂದೇ ಏಟಿಗೆ ಎರಡು ಕೋಳಿಗಳನ್ನು ಕರಿಯಪ್ಪ ಬಕ್ಕಣ ಕೇಳಿಸಿದ. ಈಡಿನ ಡಂಕಾರವನ್ನು ಕೇಳುತ್ತಿದ್ದಂತೆಯೇ ಕಾಡಿನಿಂದ ಅನೇಕ
1: ಗುಮ್ಮಾಡಲು ಹಕ್ಕಿಗಳು ಹಾರಿದವು. ಮಂಗಗಳು ಮುಸಿಯಗಳು ಕೂಗತೊಡಗಿದವು. ಈವರೆಗೂ ಬಿಸಿಲಿನಲ್ಲೇ ಬಂದಿದ್ದ ನಾವು ಕಾಡಿನ ತಣ್ಣೆಲವನ್ನು ಕಂಡು ತಲೆಯ ಮೇಲೆ ಚಾವಣಿ ಸಿಕ್ಕಷ್ಟು ಸಂತೋಷಪಟ್ಟೆವು. ಓತಿಗಳು ಹಾವುರಾಣಿಗಳು ಸಣ್ಣವೂ ದೊಡ್ಡವೂ ಲೆಕ್ಕವಿಲ್ಲದಷ್ಟು ಕಾಡಿನಂಚಿನಲ್ಲೇ ನಮಗೆ ಕಂಡವು. ನಾವು ಆತಂಕದಿಂದ, ಇದೇನಯ್ಯ ಇಷ್ಟೊಂದು ಓತಿಖ್ಯಾತ ಇದ್ದಾವೆ, ಇದರಲ್ಲಿ ನೀನು ಹೇಳಿದ್ದು ಯಾವುದು, ಸಾಮಾನ್ಯವಾದ್ದು ಯಾವುದು, ಹೇಗೆ ಪತ್ತೆ ಮಾಡೋದು ಮಾರಾಯ, ಇದೇನು ಸುಲಭದಲ್ಲಿ ಆಗುವಂಥ ಕೆಲಸದ ಹಾಗೆ ಕಾಣ್ತಿಲ್ಲ ಎಂದೆ. ಮಂದಣ್ಣ ನನಗೆ ಧೈರ್ಯ ತುಂಬಲು, ಏನು ನಿಮ್ಗೆ ಯಾಕೆ ಅದರ ಚಿಂತೆ, ನನಗಿರಲಿ ಆ ಜವಾಬ್ದಾರಿ, ಕರವಾಲು ಸಾಹೇಬ್ರನ್ನ ಇಷ್ಟೊಂದು ದೂರ ಕರ್ಕೊಂಬಂದು ಅದನ್ನು ಪತ್ತೆ ಮಾಡದಿದ್ರೆ ಆಯ್ತಲ್ಲ ಎಂದು ಹೇಳಿದ. ನಾವು ಕಾಡೊಳಗೆ ಮಂದಗಮನದಿಂದ ಮುಂದೆ ಸಾಗಿದೆವು. ಫಳಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನು ನಾನು ನೋಡಿದೆ. ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು. ನಾನು ಅದನ್ನೇ ಹಾರುವ ಕೋತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ, ಅದಲ್ಲ ಸರ್, ಅದಕ್ಕೆ ಈ ಥರ ಹೊಳೆಯುವ ಬಣ್ಣಗಿನ್ನ ಏನೂ ಇಲ್ಲ ಎಂದು ಹೇಳಿದ. ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ. ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆ ಎಂದು ನೋಡುತ್ತಿದ್ದನಷ್ಟೆ. ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು. ಬಹಳ ಮಳೆಯಾಗುವ ಪ್ರದೇಶವಾಗಿರುವುದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣೆಯಂಥ ಹಸಿರು ಹಾಸುಂಬೆ ಹೊದೆದುಕೊಂಡಿತ್ತು. ಅಲ್ಲಲ್ಲಿ ವಿಚಿತ್ರ ವರ್ಗದ ಹಾವಸೆಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು. ನೆಲದಲ್ಲಿ ತೆಳ್ಳಗೆ ಗುರುಗಿ ಹಳು ಚಾಪೆಯಂತೆ ಹಾಸಿಕೊಂಡಿತ್ತು. ಹಲವು ಕಡೆ ಮರದ ಕಾಂಡಗಳಿಂದ ಮರದಷ್ಟು ಅಗಲವಾದ ಮರದ ಅಣಬೆಗಳು ಬೆಳೆದುಕೊಂಡಿದ್ದನ್ನು ನೋಡಿದ ಕರ್ವಾಲೋರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದರು. ನಾವು ಬಂದ ಉದ್ದೇಶ ಗುರಿಗಳನ್ನು ಪ್ರಯತ್ನಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ಏಕೆಂದರೆ ಕಣ್ಣಿಗೆ ಕಂಡದ್ದೆಲ್ಲ ತಮ್ಮ ರೂಪ ವರ್ಣ ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲೀನಗೊಳಿಸಿಕೊಂಡು ಬಿಡುತ್ತಿದ್ದವು. ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಅದರ ಚಿತ್ರ ಹಿಡಿ, ಇದರ ಚಿತ್ರ ಹಿಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓತಿಯನ್ನು ಮರತೇ ಬಿಟ್ಟಂತಿತ್ತು. ಮಂದಣ್ಣ ಒಂದು ಮರದ ಬೇರುಗಳಡೆಯಲ್ಲಿ ಹಬ್ಬಿದ್ದ ಅಣಬೆಗಳ ಸಮೂಹವನ್ನು ತೋರಿಸಿ, ರಾತ್ರಿ ಇದರಿಂದ ಪ್ರಕಾಶ ಬರುತ್ತದೆಂದು ಹೇಳಿದ. ಪ್ರಭಾಕರ್ ಆತನಿಗೆ, ರಾತ್ರಿ ಆದಮೇಲೆ ಎಲ್ಲಾದರೂ ಕಂಡ್ರೆ ತೋರಿಸು, ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ. ಕರ್ವಾಲು ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರುತ್ತಿತ್ತೆಂದು ಕಾಣುತ್ತದೆ. ಶಿಕಾರಿಗಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಳವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕತಾನವಾಗಿ ಪರಿಣಮಿಸುತ್ತಿತ್ತು. ಪೇಟೆ ಬೀದಿಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡಿದಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲೋರ ಅನುಭವಪೂರ್ಣ ವಿವರಣೆ ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನು ಉಂಟುಮಾಡಿದವು. ಕೋಲು ಕೋಲಾದ ಮುಳ್ಳುಗಿಡವೊಂದನ್ನು ತೋರಿಸಿ, ನೋಡಿ ಎಂದರು. ಏನೂ ಕಾಣಲಿಲ್ಲ, ಸುಮ್ಮನೆ ಪಿಳಿ ಪಿಳಿ ಕಣ್ಣು ಬಿಟ್ಟೆವು. ಕರ್ವಾಲೋ ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನು ಮುಟ್ಟಿದರು. ಕೂಡಲೇ ಆ ಸಣ್ಣ ರೆಂಬೆ ಎಚ್ಚೆತ್ತುಕೊಂಡು ಕೈ ಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು ಹೋಗುವ ಕಡ್ಡಿ ಹುಳುವಾಯಿತು. ಇದೇ ರೀತಿ ಮರವೇರಿ ಹೋಗುತ್ತಿದ್ದ ಎರೆಹುಳುಗಳನ್ನು ತೋರಿಸಿದರು. ನಾವು ತಿಳಿದಂತೆ ಎರೆಹುಳು ರೈತನ ಮಿತ್ರನಾಗಿ ಮಣ್ಣಿನಲ್ಲಿರಬೇಕಾದದ್ದು. ಆದರೆ ಮರವೇರಿ ಎಲ್ಲಿಗೆ ಹೋಗುತ್ತಿದೆಯೋ ಅರ್ಥವಾಗಲಿಲ್ಲ. ಕರ್ವಾಲು ಹೇಳಿದರು, ಮರದ ಮೇಲಿನ ಫರ್ನ್ಗಳು ಗಾಳಿಯ ಧೂಳನ್ನೆಲ್ಲ ಹಿಡಿದುಕೊಂಡು ತಮ್ಮದೇ ಆದ ಭೂಮಿಯಲ್ಲಿ ಬೇರು ಬಿಟ್ಟಿರ್ತವೆ. ಆ ಹುಳುಗಳು ಅಲ್ಲಿ ವಾಸಿಸಲು ಹೋಗುತ್ತಿವೆ ಎಂದು. ಎತ್ತುಗಳನ್ನು ಗಾಡಿಯನ್ನು ಸಣ್ಣ ನೀರಿನ ಒರತೆಯ ಬಳಿ ಬಿಟ್ಟು ಕಾವಲಿಗೆ ಕರಿಯಪ್ಪನನ್ನು ಕೂರಿಸಿ ಗೊತ್ತು ಗುರಿಯಿಲ್ಲದ ವಿರಾಗಿಗಳಂತೆ ಕಾಡಿನಲ್ಲಿ ಮನಬಂದಂತೆ ಸಂಚರಿಸತೊಡಗಿದೆವು. ನಾನು ಪ್ರಭಾಕರನು ಪ್ರಾಣಿಗಳು ಓಡಾಡಿ ಓಡಾಡಿ ಸವೆದಂತಿದ್ದ ದಾರಿಯೊಂದನ್ನು ಹಿಡಿದು ಸುಮಾರು ದೂರ ಕಾಡಿನೊಳಕ್ಕೆ ಹೋದೆವು. ಸಂಜೆಯಾಗುತ್ತಾ ಬಂದಿತು. ಮರದಿಂದ ಮರಕ್ಕೆ ಹಾರಿದುವ ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂತಿರುಗಿ ಬರುತ್ತಿದ್ದೆವು. ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ಗಳು, ಕ್ಯಾಮರಾಗಳು, ಲೆನ್ಸ್ಗಳು ಇತ್ಯಾದಿ 108 ಕುತ್ತಿಗೆ ತೋಳು ಮುಂತಾದಕ್ಕೆಲ್ಲ ಕಾಯಿಬಿಟ್ಟ ಮರದಂತೆ ಜೋತುಕೊಂಡಿದ್ದ. ಅವನ ಕಷ್ಟ ನೋಡಲಾರದೆ ಒಂದೆರಡನ್ನು ಇತ್ತ ಕೊಡಯ್ಯ ಎಂದು ಕೇಳಿದೆ. ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದೂ ಮುಂದು ನೋಡಿದ. ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಇಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆ ಎಂದು, ಕ್ಯಾಮರಾ ಕೂಡ ಬೆಳಕನ್ನು ಅಳೆಯುವ ಸೂಕ್ಷ್ಮ ಉಪಕರಣಗಳಿಂದ ಕೂಡಿವೆ ಎಂದು ಹೇಳಿದ. ನನಗೆ ಕೋಪ ಬಂದು, ನೀನೇ ಹೊತ್ಕೊಂಡು ಸಾಯಿ ಎಂದು ಹೇಳಿ ಸುಮ್ಮನಾದೆ. ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನತ್ತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು. ದಾರಿಯಲ್ಲಿ ಒಂದು ಸಣ್ಣ ತಿಳಿನೀರಿನ ಕೊಳದ ಸಮೀಪ ಬಂದೆವು. ಎರಕ ಹೊಯ್ದ ಗಾಜಿನ ಚಪ್ಪಡಿಯಷ್ಟು ಶುಭ್ರವಾಗಿ ನಿಶ್ಚಲವಾಗಿತ್ತು ಕೊಳ. ಕೊಳದ ಹಿನ್ನೆಲೆಯನ್ನು ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು. ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದವು. ಇದ್ದಕ್ಕಿದ್ದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿ ಕಡ್ಡಿಯನ್ನು ಚಕ್ಕನೆ ಗೀಚಿದಂತೆ ಮಿರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠತ್ತಾಗಿ ಪ್ರತ್ಯಕ್ಷವಾಯಿತು. ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ಅನಿರೀಕ್ಷಿತವಾಗಿ ದೃಗ್ಗೋಚರವಾಗಿತ್ತು. ಭರ್ರನೆ ರೆಕ್ಕೆ ಬಡಿಯುತ್ತಾ ಹೆಲಿಕಾಪ್ಟರಿನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು. ಪ್ರಭಾಕರ ಸರಸರ ಕ್ಯಾಮರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಟೆಲಿಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದಕ್ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮರಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದ್ರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿ ಇಡುತ್ತಿತ್ತು. ನಾನು ಬೇಗ ಕಣು, ಅದು ಇನ್ನೇನು ಹೊರಟು ಹೋಗುತ್ತೆ ಎನ್ನುತ್ತಿರಬೇಕಾದ್ರೆ ಮಿಂಚುಳ್ಳಿ ಡುಬುಕ್ಕೆಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು. ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದು ಅದನ್ನು ಕ್ಯಾಮರಕ್ಕೆ ಜೋಡಿಸುತ್ತಿದ್ದ. ನಾನು ಹತಾಶನಾಗಿ ಅವನಿಗೆ, ಕತ್ತೆ ಕಾಯಿ ಹೋಗು, ನೀನೊಬ್ಬ ಓಡಾಡುವ ಇಲೆಕ್ಟ್ರಾನಿಕ್ ಉಜಿರಿ ಕಣು, ನಿನಗೆ ಪೋಸ್ ಕೊಡುತ್ತಾ ಕಾದುಕೊಂಡು ಕೂರೋದಕ್ಕೆ ಇದೇನು ಮಂದಣ್ಣನ ಮದುವೆ ಅಂತ ಮಾಡಿದ್ಯಾ ಎಂದು ದಬಾಯಿಸಿದೆ. ಪ್ರಭಾಕರ ನಕ್ಕ. ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರಿದೆವು.
0: ಕಿವಿ ತಿಳಿಗೊಳ್ಳದ ನೀರನ್ನು ಒಂದು ಕೊಡದಷ್ಟು ಕುಡಿದಿದ್ದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಗ್ ಗೊಳಗ್ ಸದ್ದು ಬರುತ್ತಿತ್ತು. ಪ್ರಭಾಕರನಿಗೆ ಏನು ನಗುವಂಥದ್ದು ಕಂಡಿತೋ ಅದರಲ್ಲಿ. ಸುಮಾರು ದೂರದವರೆಗೂ ಅದು ನಡೆ ನಡೆದಂತೆ ಗಹಗಹಿಸಿ ನಗುತ್ತಿದ್ದ. ಗಾಡಿ ಬಿಟ್ಟಲ್ಲಿಗೆ ಹತ್ತಿರಾದೆವು. ಆ ವೇಳೆಗೆ ಸರಿಯಾಗಿ ನೋ ನೋ ಸ್ಟಾಪ್ ಇಟ್ ಎಂದು ಕೂಗಿದ ಕರ್ವಾಲೋರ ದನಿಯು ಅದರೊಡನೆ ಡಮಾರೆಂಬ ಈಡಿನ ಢಂಕಾರದ ಸದ್ದು ಕೇಳಿತು. ನನಗೂ ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯಿತು. ಮುಖ ಮುಖ ನೋಡಿಕೊಂಡೆವು. ನಮಗೆ ಮುಂದುವರಿದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು. ಏನಾಯಿತೋ, ಏನು ಕಥೆಯೋ, ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರು ಹೊತ್ತಿಗೆ ಬಾರಿಸಿದ್ನೋ? ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು. ಕರ್ವಾಲೋ, ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು. ಗಾಡಿ ಹತ್ತಿರಕ್ಕೆ ಬಂದೆವು. ನೋಡಿದರೆ ಕರಿಯಪ್ಪ ಮುಖಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ. ಮಂದಣ್ಣ ಏನೂ ಅರ್ಥವಾಗದವನಂತೆ ನಿಂತಿದ್ದಾನೆ. ಕರ್ವಾಲೋ ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದಾರೆ. ಮೂರು ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು. ಏನು ಸರ್, ಏನೋ ಮಂದಣ್ಣ ಎಂದೆ. ಕೋಪದಿಂದ ಮೈಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲೋ ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು. ಬಾರಯ್ಯ ಕರಿಯಪ್ಪ, ಬೇಜಾರು ಮಾಡ್ಕೋಬೇಡ, ಯಾಕೆ ಕೂಗಿದೆ ಅಂತ ಹೇಳ್ತೀನಿ ಬಾ, ಅದಕ್ಕೊಂದು ಕಥೆಯೇ ಇದೆ ಎಂದರು. ಕರ್ವಾಲೋ ದನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು. ಏನು ಸರ್, ಏನಾಯಿತು ಎಂದೆ. ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ. ಕಮಾನ್ ಕಮಾನ್, ಬನ್ನಿ ಕೂತ್ಕೊಳ್ಳಿ ಎಂದು ತಾವು ಗಾಡಿ ಮುಖಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲು ಆರಂಭಿಸಿದರು. ಏನಿಲ್ಲ, ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿಗೆ ಗುರಿ ಇಡುತ್ತಿದ್ದ. ಮರದ ಮೇಲೆ ನೋಡ್ತೇನೆ, ಒಂದು ದೊಡ್ಡ ಜಾತಿ ಮಂಗಟೆ ಹಕ್ಕಿ ಕೂತಿದೆ. ನೀವು ಕೊಕಾನಕ್ಕಿ ಅಂತೀರಲ್ಲ, ನನಗೆ ಅದರ ಇತ್ಯೋಪರಿಯೆಲ್ಲ ಒಂದೇ ಎಟ್ಟಿಗೆ ಸ್ಮೃತಿಪಟಲದಲ್ಲಿ ಅವತರಿಸಿತು. ಅದರ ಹೆಣ್ಣು ಹಕ್ಕಿ ಮರದ ಪೊಟರೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ. ಕಾವು ಕೊಡಲು ಕುಳಿತ ನಂತರ ಗಂಡು ಹಕ್ಕಿ ಇನ್ನಾವುದೂ ಗೂಡೊಳಗೆ ಹೋಗದಂತೆ ಬಲವಾದ ಒಂದು ತೆರೆಯನ್ನು ಹೊರಗಿನಿಂದ ನೇಯ್ದು ಹೆಣ್ಣು ಹಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡುಬಿಟ್ಟಿರುತ್ತದೆ. ಗಂಡು ಹಕ್ಕಿ ತಂದುಕೊಡುವ ಆಹಾರವೇ ಹೆಣ್ಣು ಹಕ್ಕಿಗೆ ಆಧಾರ. ಗಂಡು ಹಕ್ಕಿಯನ್ನೇನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ. ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ. ಕರಿಯಪ್ಪನ ಗುರಿ ತಪ್ಪಿ ಹಕ್ಕಿ ಪಾರಾಗಿ ಹೋಯಿತು. ಇಷ್ಟೇ ನಡೆದಿದ್ದು, ಯಾರೂ ಬೇಸರ ಮಾಡ್ಕೋಬೇಡಿ ಎಂದರು. ನಮಗೆ ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು. ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಗಳಾಗಿದ್ದ ನಮಗೆ ಕರ್ವಾಲೋರ ಚರ್ಯೆಯಲ್ಲಿ ಯಾವುದೋ ಮಾನವೀಯತೆ ಮಿನುಗುತ್ತಿದ್ದುದು ಕಂಡಿತು. ಕರ್ವಾಲೋರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನೂ ಬೇಸರವಾಗಿರಲಿಲ್ಲ, ಅಪ್ರತಿಭನಾಗಿದ್ದನಷ್ಟೆ. ಕರ್ವಾಲೋ ಇಂಗ್ಲಿಷ್ನಲ್ಲಿ ಬೈದುದನ್ನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದ್ನೋ ಏನು. ಕರ್ವಾಲೋ ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೇ ಎಂದು ಅಂದುಕೊಂಡು, ಕೊಕ್ಕಾನಕ್ಕಿ ಈಗ ಒಳ್ಳೆ ಕೊಬ್ಬಿಡ್ತದೆ ಓಣಿ ಹಣ್ಣು ತಿಂದು, ಅದಕ್ಕೆ ಒಂದು ಹೊಡೆಯೋಣ ಅಂತ ಪ್ಲಾನ್ ಮಾಡಿದೆ ಎಂದು ಹೇಳಿದ. ಒಂದು ಪ್ರಾಣಿಯನ್ನು ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು. ತಿನ್ನುವ ಪ್ರಾಣಿಗಳೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು. ಬೆಳಿಗ್ಗೆ ಹೊಡೆದಿದ್ದ ಎರಡು ಕೋಳಿಗಳ ತುಪ್ಪಳ ಸುಲಿಯತೊಡಗಿದ. ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನು ಕಾತರದಿಂದ ಕಾಯತೊಡಗಿದೆವು. ಇನ್ನೇನು ಕತ್ತಲು ಕವಿಯುವ ಹೊತ್ತಿನಲ್ಲಿ ಜುಂಯೋ ಎಂದು ಜೇನುಗಳ ಝೇಂಕಾರ ಕೇಳಿತು. ಇದೇನಿದು ಈ ಹೊತ್ತಿನಲ್ಲಿ ಜೇನುಗಳ ಝೇಂಕಾರ ಎಂದು ಕರ್ವಾಲು ಕೇಳಿದರು. ಮಂದಣ್ಣ ಏಕೆ ಎಂದ. ಅಲ್ಲ, ಹೀಗೆ ಸಂಜೆ ಹೊತ್ತಿನಲ್ಲಿ ಮೌಮೌಬಿಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದ್ದೆ ಎಂದರು. ನನಗೆ ಗಾಬರಿಯಾಯಿತು. ಏಕೆಂದರೆ ಹಿಂದೊಮ್ಮೆ ಕರ್ವಾಲು ಮೌಮೌಬಿಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು. ಮಂದಣ್ಣ, ಹಾಗೇನೂ ಇಲ್ಲ, ಎಲ್ಲ ಜೇನುಗಳು ಹಾರಾಡುತ್ತವೆ ಎಂದ. ಆದರೂ ನನಗೆ ಆತಂಕ ಮಾತ್ರ ನಿಲ್ಲಿಲ್ಲ. ನಾವು ಕಾಡಿಗೆ ಪ್ರವೇಶಿಸಿದ ಮಾರನೆಯ ದಿನವಂತೂ ಏನೂ ಹೇಳಿಕೊಳ್ಳುವಂಥ ಸಂಗತಿ ನಡೆಯಲಿಲ್ಲ. ಹಾರುವ ಓತಿಯ ಬಗ್ಗೆ ಯಾವುದೇ ಸುಳಿವು ಸಿಗದೆ ನಿರುತ್ಸಾಹ ಮಾತ್ರ ಆಯಿತು. ಮಿಕ್ಕ ಕಾಡು ಪ್ರಾಣಿಗಳಂತೆ ಇದನ್ನು ಕಂಡುಹಿಡಿಯಲು ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದುದೇ ನಮಗೆ ಇರುವ ಮೊದಲ ಅಡ್ಡಿಯಾಗಿತ್ತು. ಅದರ ಆಹಾರ ಕ್ರಮ, ಅದರ ಹೆಜ್ಜೆ ಗುರುತು, ಅದು ನೀರು ಕುಡಿಯುವ ಜಾಗ, ಅದು ಸಂತಾನವೃದ್ಧಿ ಮಾಡುವ ವಿಧಾನ, ಎಲ್ಲದರ ಬಗ್ಗೆಯೂ ನಾವು ಅಜ್ಞಾನಿಗಳಾಗಿದ್ದೆವು. ಒಂದು ದಿನವೆಲ್ಲ ಅಡಗಿಕೊಂಡು ಅಲ್ಲಿಗೆ ನೀರು ಕುಡಿಯಲು ಬಂದ ಮೃಗ ಪಕ್ಷಿ ಸಂಕುಲವನ್ನು ವೀಕ್ಷಿಸಿದೆ. ಅದೊಂದು ಕುತೂಹಲದಾಯಕ ಅನುಭವವೇನೂ ಆಗಿತ್ತು. ಆದರೆ ಹಾರುವ ಓತಿಯಿರಲಿ, ಅದರ ಜಾತಿಯ ಯಾವುದೇ ಪ್ರಾಣಿಯೂ ಹತ್ತಿರ ಸುಳಿಲಿಲ್ಲ. ಒಂದು ನೀರು ನಾಯಿ ಮಾತ್ರ ಮರಿಗಳನ್ನು ಕಟ್ಟಿಕೊಂಡು ಒಂದು ಗಂಟೆ ಹೊತ್ತು ನೀರಿನಲ್ಲಿ ಆಟವಾಡಿದವು. ಕರ್ವಾಲು ಹೇಳಿದರು, ಹಲ್ಲಿ ಜಾತಿ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ಇಬ್ಬನಿಯನ್ನೇ ನೆಕ್ಕಿಕೊಂಡು ತಮ್ಮ ದಾಹ ತೀರಿಸಿಕೊಂಡು ಬಿಡುತ್ತವೆ, ಆದ್ದರಿಂದ ನೀರಿನ ಬಳಿ ಕಾಯುವುದು ನಿರರ್ಥಕ ಎಂದು. ಕರಿಯಪ್ಪನ ಶಿಕಾರಿಯಿಂದ ಪುಷ್ಕಳ ಮಾಂಸಾಹಾರ ಭೋಜನವೇನೂ ದೊರೆಯಿತು. ಎರಡು ಮೊಲಗಳನ್ನು ಒಂದು ಬಕ್ರವನ್ನು ಹೊಡೆದಿದ್ದ. ಪ್ರಭಾಕರ ಇಂಗ್ಲಿಷು ಸಿನಿಮಾದಲ್ಲಿ ನೋಡಿದಂತೆ ಮೊದಲ ಮಾಂಸವನ್ನು ಕಡ್ಡಿಗೆ ಚುಚ್ಚಿ ಉಪ್ಪು ಖಾರ ಹಾಕಿ ಬೇಯಿಸಿದ. ಆದರೆ ಅದು ಸಿನಿಮಾದಲ್ಲಿ ಕಂಡಷ್ಟು ಅಪ್ಯಾಯಮಾನವಾಗೇನೂ ಇರಲಿಲ್ಲ. ಹಳೆಯ ಮೆಟ್ಟಿನ ಅಟ್ಟೆಯಂತೆ ಗಟ್ಟಿಯಾಗಿ ನಮ್ಮ ಹಲ್ಲುಗಳಿಗೂ ಹೊಟ್ಟೆಗೂ ಸವಾಲಿನಂತಿತ್ತು. ಜೊತೆಗೆ ನೇರವಾಗಿ ಅದನ್ನು ಬೆಂಕಿಯಲ್ಲಿ ಸುಟ್ಟದ್ದರಿಂದ ಒಂದು ಬಗೆಯ ಕೂದಲು ಸುಟ್ಟ ವಾಸನೆಯೂ ಇತ್ತು. ಪ್ರಭಾಕರನ ಪಾಕ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಏಕಮಾತ್ರ ವ್ಯಕ್ತಿ ಎಂದರೆ ಕಿವಿ ಒಬ್ಬನೇ. ಅದಕ್ಕೂ ಮಾತು ಬರುತ್ತಿದ್ದರೆ ಬಹುಶಃ ನಮ್ಮ ಊಹೆ ತಪ್ಪಾಗುತ್ತಿದ್ದಿತೋ ಏನೋ. ಮಾರನೆಯ ದಿನ ನಮ್ಮ ಕಾಡಿನ ರಂಗಸ್ಥಳದೊಳಕ್ಕೆ ಇನ್ನೆರಡು ಪಾತ್ರಗಳು ಪ್ರವೇಶಿಸಿದವು. ಸುಮಾರು 12 ಗಂಟೆ ಹೊತ್ತಿಗೆ ಬಿಸಿಲಿನಲ್ಲಿ ಸುಸ್ತಾಗಿ ಬಂದು ಗಂಜಿ ಬೇಯಿಸುತ್ತಾ ಕುಳಿತಿದ್ದೆವು. ಇದಿನ ಸಾಯಂಕಾಲ ಬಿರಿಯಾನಿ ತಯಾರು ಮಾಡಬೇಕೆಂದು ಕರಿಯಪ್ಪ ಹೇಳುತ್ತಿದ್ದ. ಆದ್ದರಿಂದ ಬೆಳಗಿನ ಆಹಾರ ಆದಷ್ಟು ಸರಳವಾಗಿರಲೆಂದು ಒಣಮೀನಿನ ಹುರಿದು ತುಂಡು ಮಾಡುತ್ತೇನೆಂದು ಕರಿಯಪ್ಪ ಹೇಳಿದ. ನಾವೀಗ ಕಾಡೊಳಗೆ ಸಂಚರಿಸುತ್ತಾ ಸುಮಾರು ದೂರ ಬಂದಿದ್ದೆವು. ಸಮೀಪದಲ್ಲೇ ಕಡಿದಾದ ಬಂಡೆಕಲ್ಲುಗಳಿಂದ ತುಂಬಿದ್ದ ಗುಡ್ಡವೊಂದಿತ್ತು. ಅದು ಜೇನುಕಲ್ಲು ಗುಡ್ಡವೆಂದು, ಹಿಂದೊಮ್ಮೆ ಜೇನು ಸಂಗ್ರಹಿಸಲು ತಾವು ಅಲ್ಲಿಗೆ ಬಂದಿದ್ದುವೆಂದು ಮಂದನ್ನ ಹೇಳಿದ. ಈಗ ನಾವು ಚಾರ್ಮಾಡಿ ಕಣಿವೆಗೆ ಹತ್ತಿರವಾಗುತ್ತಿರಬಹುದೆಂದು ಕರ್ವಾಲು ಮತ್ತು ಪ್ರಭಾಕರ ಎಣಿಕೆ ಹಾಕುತ್ತಿದ್ದರು. ಆ ಸಮಯದಲ್ಲಿ ಸದ್ದಿನೊಂದಿಗೆ ಮನುಷ್ಯನ ತುಣುಕುಮಿಣುಕು ಮಾತುಗಳು ಕೇಳಿದಂತಾಯಿತು. ನಾವು ಚಕಿತರಾಗಿ ಕಿವಿಗೊಟ್ಟು ಆಲಿಸಿದೆವು. ಮತ್ತೇನೂ ಸದ್ದು ಕೇಳಲಿಲ್ಲ. ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕೆಮ್ಮಿದಂತಾಯಿತು. ತಿರುಗಿ ನೋಡಿದೆವು. ಒಬ್ಬ ಗಂಡಸು, ಒಬ್ಬ ಹೆಂಗಸು ನಿಂತಿದ್ದರು. ಹೆಂಗಸಿನ ಸೆರಗಿನೊಳಗೆ ಸಣ್ಣ ಪಿಳ್ಳೆಯೊಂದು ಜೋತುಕೊಂಡು ಮಂಗನ ಮರಿಯಂತೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅತ್ತಿತ್ತ ನೋಡುತ್ತಿತ್ತು.
2: ಕರ್ವಾಲು ಯಾರಪ್ಪ ಎಂದರು. ಆತ ಯಾರೆಂದು ತಾನೇ ಹೇಳಿಯನು. ಸುಮ್ಮನೆ ನಾವು ಎಂದ. ಆ ಉತ್ತರದಿಂದ ಕರ್ವಾಲರಿಗೆ ಏನೂ ತಿಳಿದಂತಾಗಲಿಲ್ಲ. ನಮ್ಮಂತೆಯೇ ಅವನಿಗೂ ಕುರುಚಲು ಗಡ್ಡೆ ಬೆಳೆದಿತ್ತು.

ಅದು ಈ ಕಗ್ಗಾಡಿನಾಗೆ ಹೆಣ್ಣೆಂಗ್ಸು ಕಟ್ಕೊಂಡು ಎಂದು ಆಶ್ಚರ್ಯ ಸೂಚಿಸಿದೆ. ನಾನು ಎಂಟ ಎನ್ನುತ್ತಿದ್ದಂತೆ ಚಕಿತರಾದ ಮಂದಣ್ಣ ಹಾಗೂ ಕರಿಯಪ್ಪ ಇತ್ತ ತಿರುಗಿದ್ರು. ಮಂದಣ್ಣ, ಲೇ ಎಂಟ, ಇಲ್ಲೇನು ಮಾಡ್ತಿದ್ದೀಯೋ ಎಂದ. ಮಾಡೋದೇನೈತೆ ಇಲ್ಲಿ, ನಿಮ್ಮಂಗೆ ಶಿಕಾರಿಗೆ ಅಂತ ಬಂದಿದ್ದೆ ಸ್ವಾಮಿ. ಏನಾದ್ರೂ ಬ್ಯಾಟೆ ಆಯ್ತರಾ ಎಂದು ಹಲ್ಲು ಕಿರಿಯುತ್ತಾ ಕೇಳಿದ. ಅಲ್ಲ ಕಣೋ ಬಡ್ಡಿ ಮಗನೇ, ಮೂಡಿಗೆರೆಯಲ್ಲಿ ಕಣ್ ತಪ್ಪಿಸಿಕೊಂಡು ತಿರುಗ್ತಿದ್ದೆ ಅಲ್ಲ, ಈಗ ನೋಡು ಹೇಗೆ ಸಿಕ್ಕಾಕೊಂಡೆ. ಇಂಥ ಕೆಲಸ ನೀನು ಮಾಡೋದು ಎಂದು ಯಾವುದೋ ಹಳೆ ಸಂಗತಿ ಹಿಡಿದುಕೊಂಡು ಜಗಳ ತೆಗೆದ. ಯಾಕೆ ಸ್ವಾಮಿ, ಅಂಥ ಕೆಲಸ ಯಾವುದು ಮಾಡೀನಿ ಎಂದ. ಬ್ಯಾಡ ನೋಡು, ಹಾವಿನ ವಿಷ ಚೇಳಿನ ವಿಷ ಇಳಿಸುತ್ತೆ ಅಂತ ನಾಗರಮಣಿ ಕೊಟ್ಟು 50 ಸೇರು ಭತ್ತ ತಗೊಂಡು ನಡೆದಿದೆಯಲ್ಲ, ನೀ ಹೇಳಿದ್ದು ಸತ್ಯ ಅಂತ ನಂಬಿ ನಾನು ಬಿದಿರಳ್ಳಿ ಮಂಜಮ್ಮನಿಗೆ ಚೇಳು ಕುಟುಕಿದಾಗ ಮಂತ್ರ ಮಾಡೋದಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡೆ. ಅಲ್ಕಬಡ್ಡಿ ಮಗನೇ, ಸುಳ್ಳಂಪಟ್ಟೆ ಹೇಳಿ ಈಗ ನಾನೇನು ಮಾಡಿದ್ದೇನಂತೀಯಾ ಎಂದು ಮಂದಣ್ಣ ಅವನ ಮೇಲೆ ಎಗರಾಡಿದ. ನಾನು ಈ ಕಗ್ಗಾಡಿನಲ್ಲಿ ಇವರಿಬ್ಬರು ಯಾವುದೋ ಹೋದ ಜನ್ಮದ ಪುಕಾರುಗಳಂತಿದ್ದ ಹಳೆ ತಕರಾರುಗಳನ್ನು ಎತ್ತಿಕೊಂಡು ಜಗಳವಾಡುತ್ತಾರಲ್ಲ ಎಂದು. ಲೇ ಮಂದಣ್ಣ, ನಿನ್ನ ಹಳೆ ಪಂಚಾಯತಿಗಳನ್ನೆಲ್ಲ ಇಲ್ಲಿ ತೆಗಿಬೇಡ, ಸುಮ್ಮನಿರೋ ಎಂದು ಜೋರು ಮಾಡಿದೆ. ಇಲ್ಲ ಸರ್, ನಾಗರಮಣಿ ಅಂತ ಒಂದು ಹುಸುರು ಕಲ್ಲು ಕೊಟ್ಟ, ಗಾಯಕ್ಕೆ ಇದು ವಿಷ ಇಳಿಯುವವರೆಗೂ ಕಚ್ಚಿಕೊಂಡಿರುತ್ತೆ, ಆಮೇಲೆ ಬಿದ್ದೋಗುತ್ತೆ, ತೆಗೆದು ನೀರಿನಲ್ಲಿ ಹಾಕಿ, ನೀರಿಗೆ ವಿಷ ಬಿಡುತ್ತೆ ಅಂತ ಹೇಳಿ 50 ಸೇರು ಭತ್ತ ಅಳಿಸಿಕೊಂಡೆ ಸರ್. ನಾನು ನಿಜ ಅಂತ ನಂಬಿ ಹಾಗೆ ಮಾಡೋದಕ್ಕೆ ಹೋಗಿ ಎಲ್ಲರ ಕೈಲೂ ಬಯಸಿಕೊಂಡೆ ಸರ್ ಎಂದ. ಹೌದೇನೋ ಎಂಕ್ಟ ಎಂದು ಕೇಳಿದೆ. ನೀವು ಚೇಳು ಕುಟುಕಿಸಿಕೊಳ್ಳಿ ಸ್ವಾಮಿ, ನಾನು ಅದ್ರಾಗೆ ನೋವು ತೆಗಿತೀನೋ ಇಲ್ಲೋ ನೋಡಿ, ನಾನೇಕೆ ಸುಳ್ಳೇಳಿ ಸ್ವಾಮಿ ಎಂದು ಎಂಕ್ಟ ಹೇಳಿದ. ನಾನು ಬೆಚ್ಚಿಬಿದ್ದೆ. ಇವನ ಮಂತ್ರ ಪ್ರಯೋಗಕ್ಕೆ ಯಜ್ಞ ಪಶುವಾಗಲು ನಾನಂತೂ ತಯಾರಿರಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಮಾರಯ್ಯ, ನಿನ್ನ ಮಾತಿಗೆ ಮರುಳಾಗಿ ಚೇಳಿಗೆ ಕೈ ಕೊಡುವಂಥ ಮುಟ್ಟಾಳ ನಾನಂತ ತಿಳ್ಕೊಂಡಿದೀಯಾ? ನಿನ್ನ ನಾಗರಮಣಿ ವಿಷಯ ಎತ್ತಬೇಡ ಅಂತ ಬೇಕಾದರೆ ಮಂದ ನನಗೆ ಹೇಳ್ತೀನಿ, ಸದ್ಯಕ್ಕೆ ಇಲ್ಲಿ ಯಾರಿಗೂ ನೀನು ಚೇಳು ಕುಟುಕಿಸೋದು ಬೇಡ ಎಂದೆ. ಅವನ ಹೆಂಡತಿ ಮುಸ್ಸಿ ಮುಸ್ಸಿ ನಕ್ಕಳು. ಮಂದನ ಹೇಳಿದ, ನಾವ್ಯಾಕೆ ಕಚ್ಚಿಸ್ಕೋಬೇಕು, ನೀನೇ ಬೇಕಾದರೆ ಕಚ್ಚಿಸ್ಕೊಂಡು ತೋರಿಸು. ಸರಿ ಸ್ವಾಮಿ, ನಾನೇ ಕಚ್ಚಿಸ್ಕೋತೀನಿ. ನೋವು ಹೋಯ್ತು ಅಂತ ನಾನು ಹೇಳಿದರೆ ನೀವು ಸುಳ್ಳು ಹೇಳ್ತೀಯಾ ಅಂತೀರಿ, ಆಗ ನಾನೇನು ಮಾಡಲಿ ಎಂದು ಎಂಕ್ಟ ಪ್ರತಿವಾದ ಹೂಡಿದ. ಸರಿ ಸರಿ, ಮಾತಾಡಿದ್ರಾಗೆ ನೀನು ನಿಸ್ಸೀಮ. ಹೀಗೆ ಕನ್ನಡಿಗಂಟು ತೋರಿಸಿ 50 ಸೇರು ಭತ್ತ ಅಳಿಸಿಕೊಂಡಿದ್ದಾನೆ ಎಂದು ಕರಿಯಪ್ಪ ಆರಂಭಿಸಿದ. ಲೇ, ನೀವಿಬ್ರು ತಕ್ಕಾರ ನಿಲ್ಲಿಸಿರೋ ಇಲ್ವೋ ಎಂದು ರೇಗಿದೆ. ಕರಿಯಪ್ಪನಿಗೂ ಮಂದಣ್ಣನಿಗೂ ಎಂಕ್ಟ ಬಹಳ ಚೆನ್ನಾಗಿ ಪರಿಚಯವಿದ್ದಂತೆ ಕಂಡಿತು. ಕರ್ವಾಲೋ ಮತ್ತು ಪ್ರಭಾಕರ ಇಬ್ಬರು ಈ ಅಸಂಬದ್ಧ ಪ್ರಹಸನವನ್ನು ನೋಡುತ್ತಾ ಸುಮ್ಮನಿದ್ದರು. ನಾನು ಅವನನ್ನು ಇಲ್ಲೇನು ಮಾಡ್ತಿದ್ದಿ ಎಂದು ಕೇಳಿದೆ. ಅವನು ಬೇಟೆಗೆ ಬಂದೆನೆಂದು ಹೇಳಿದ. ಮುಂಗುಸಿ ಚರ್ಮ, ನೀರುನಾಯಿ ಚರ್ಮ ಎಲ್ಲವನ್ನು ಸಂಗ್ರಹಿಸಿಕೊಂಡು ಬೇಟೆಗೊಯ್ದು ಮಾರುತ್ತೇನೆಂದು ಹೇಳಿದ. ಹಾವು ಹಿಡಿಯೋದು, ಮದ್ದು ಕೊಡೋದು, ಇದರಲ್ಲಿ ಬರೋ ಕಾಸು ಬರೀ ಹೊಟ್ಟೆ ಖರ್ಚಿಗೆ ಸಾಲಕ್ಕಿಲ್ಲ ಸ್ವಾಮಿ. ನೀರ್ನಾಯಿ ಚರ್ಮ ಇದೆ ನೋಡಿ ಸ್ವಾಮಿ, 1 ಚರ್ಮಕ್ಕೆ 100 ರೂಪಾಯಿ ಸ್ವಾಮಿ. ಹಾವಿನ ಚರ್ಮಕ್ಕೆ 13 ರೂಪಾಯಿ ಸ್ವಾಮಿ. ಬಟ್ಟೆ ಬರೆ ತಗೊಳ್ಳೋಕ್ಕೆ ಮೇಲೆ ಖರ್ಚಿಗೆ ಚೂರು ದುಡ್ಡು ಮಾಡಿಕೊಡ್ತೀನಿ ಸ್ವಾಮಿ ಎಂದು ಹೇಳಿದ. ಇದರೊಡನೆ ಅವನು ಮುಂಗುಸಿ ನರಿ ಇತ್ಯಾದಿಗಳ ಚರ್ಮ ಸುಲಿದು ಹುಲ್ಲು ತುಂಬಿ ವಿಕಾರಾಕೃತಿಯ ಮುಂಗುಸಿ ನರಿಗಳ ಪ್ರತಿಕೃತಿಗಳನ್ನು ಮಾಡಿ ಸಂತೆಯಲ್ಲಿ ಗ್ರಾಮೀಣ ಕಲಾಕೃತಿಗಳಾಗಿ ಮಾರುತ್ತಿದ್ದುದನ್ನು ನಾನು ನೋಡಿದ್ದೆ. ನಾವು ಬೇಟೆಗೆ ಬಂದುದಲ್ಲೆಂದು ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು ಅದನ್ನು ಹಿಡಿಯಲು ಬಂದಿದ್ದೇವೆಂದು ಹೇಳಿದೆ. ನಮ್ಮ ಜೊತೆ ಅದನ್ನು ಹುಡುಕಲು ಬರುತ್ತೀಯಾ, ನೀನೆಲ್ಲಾದರೂ ಅದನ್ನು ನೋಡಿದೀಯಾ ಎಂದು ಕೇಳಿದೆ. ಅದಕ್ಕೆ ಅವನು ಹಾರಾಡುವ ಓತಿಯನ್ನು ಹಿಂದೊಮ್ಮೆ ನೋಡಿದ್ದೇನೆಂದು, ಆದರೆ ಈ ಸಾರಿ ಕಂಡಿಲ್ಲವೆಂದು, ಹಾರುವ ಬೆಕ್ಕು ಅಥವಾ ಹಾರುವ ಕಪ್ಪೆಯನ್ನು ಬೇಕಾದರೆ ತೋರಿಸಿಕೊಡಬಲ್ಲೆನೆಂದು ಹೇಳಿದ. ಹಾರುವ ಬೆಕ್ಕನ್ನು ನಾನು ನಮ್ಮ ತೋಟದಲ್ಲಿ ನೋಡಿದ್ದೆ, ಆದರೆ ಹಾರುವ ಕಪ್ಪೆಯನ್ನು ನೋಡಿರಲಿಲ್ಲ. ಕರ್ವಾಲು ಅದರ ಬಗ್ಗೆ ಅಂಥ ಉತ್ಸಾಹವನ್ನೇನು ತೋರಿಸಲಿಲ್ಲ. ಅದರ ಜಾಲಪಾದಗಳೇ ಕೊಂಚ ವಿಸ್ತಾರವಾಗಿ ರೆಕ್ಕೆಯಂತಾಗಿ ಅದರ ಸಹಾಯದಿಂದ ಗಾಳಿಯಲ್ಲಿ ಅದು ತೇಲುತ್ತದೆಂದು, ಇದು ಅಚ್ಚರಿಯ ಪ್ರಾಣಿಯಾದರೂ ಅಷ್ಟೊಂದು ಮುಖ್ಯವಾದುದಲ್ಲೆಂದು ಹೇಳಿದರು. ಕರ್ವಾಲು ಈ ಬಗ್ಗೆ ವಿವರಿಸಬೇಕಾದರೆ, ಎಂಕ್ಟ ನಾ ಬರ್ತೀನಿ ಸ್ವಾಮಿ, ನಿನ್ನೆ ನನ್ನೆತ್ತಿಗೆ ಜೇನು ಹುಳು ಹೊಡೆಯೋದಕ್ಕೆ ಶುರು ಮಾಡಿಬಿಟ್ಟವು, ಕಟ್ಟಿದ್ದ ಹಗ್ಗ ಹರಿದುಕೊಂಡು ಕಾಡೊಳಗೆ ದೌಡಾಯಿಸಿ ಬಿಡ್ತು, ಅದನ್ನೇ ಹುಡುಕ್ತಾ ಇಲ್ಲಿಗೆ ಬಂದೆ, ನಾಳೆ ಬೇಕಾದರೆ ಬರ್ತೀನಿ ಎಂದ. ಕರಿಯಪ್ಪ ತಡಿಯೋ, ಇಲ್ಲಿ ತನಕ ಬಂದಿದ್ದೀಯಾ, ಒಂಚೂರು ಗಂಜಿ ಮೀನನ್ನಾರು ನಂಜಿಕೊಂಡು ಹೋಗು ಎಂದು ಹೇಳಿದ. ಅದಕ್ಕೆ ಎಂಕ್ಟ, ಇಲ್ಲ ಸ್ವಾಮಿ, ನಮ್ಮ ನಾಯಿನೂ ನನ್ನ ಜೊತೆ ಬಂದಿತ್ತು, ಎಲ್ಲೋ ಮಧ್ಯದಾರಿಲಿ ಹಿಂದಕ್ಕೆ ಹೋಗಿದೆ, ಈಗ ನಾನು ಬೇಗನೆ ಹೋಗದಿದ್ರೆ ಹಸಿ ಚರ್ಮ ಒಣಗಾಕಿದ್ದೀನಿ, ತಕೊಂಡೆಲ್ಲ ಕಡ್ದು ಹಾಕಿಬಿಡ್ತವೆ ಎಂದು ಹೇಳುತ್ತಾ ಹಿಂದಿರುಗಿ ಹೋಗತೊಡಗಿದ. ಅವನು ಸುಮಾರು ದೂರ ಹೋಗಿದ್ದಾಗ ಮಂದಣ್ಣ, ನಾಳೆ ಬರ್ತೀಯ

0: ಎಂಟ ಎಂದು ಕೂಗಿ ಕೇಳಿದ. ಎಂಟ ದೂರದಿಂದಲೇ, ಆಯ್ತು ಸ್ವಾಮಿ, ಇಲ್ಲೇ ದಾರಿಲೇ ಮುಂದೆ ಗುಡಲು ಹಾಕಿದ್ದೀನಿ, 1 ಮೈಲಿ ಆಗ್ಬೋದು, ನೀವೇ ಬಂದರೂ ಆಯಿತು ಎಂದು ಹೇಳಿ ಕಾಡಿನ ನಡುವೆ ಮರೆಯಾದ. ಅವನು ಹೋದ ನಂತರ ಎಂಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರ್ವಾಲ್ವರಿಗೆ ಹೇಳಿದ. ಅವರು ಆಶ್ಚರ್ಯದಿಂದ, ಹೌದೆ, ಹಾಗಾದರೆ ಅದನ್ನೊಮ್ಮೆ ನೋಡಬೇಕು ಎಂದು ಕುತೂಹಲದಿಂದ ಹೇಳಿದರು. ಕರಿಯಪ್ಪ, ತೋತೋ, ಎಲ್ಲ ಸುಳ್ಳು, ಕಣ್ ಕಟ್ ಮಾಡ್ತಾನವ ಎಂದು ಅವನ ಬಗ್ಗೆ ಸಂಶಯ ತಾತ್ಸಾರಗಳನ್ನು ವ್ಯಕ್ತಪಡಿಸಿದ. ನನಗೆ ವಿಪರೀತ ಕೋಪ ಬಂತು. ಎಂಟನ ಹಾವು ಹಿಡಿಯುವುದರ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರೂ ಕೂಡ ಈ ರೀತಿ ಸಂಶಯ ಸರ್ವೇ ಸಾಮಾನ್ಯವಾಗಿ ನಾನು ಎದುರಿಸಬೇಕಾಗಿತ್ತು. ಎಂಟನನ್ನು ಬಹುಶಃ ನನ್ನಷ್ಟು ಪರೀಕ್ಷಿಸಿದವರು ಯಾರೂ ಇರಲಿಲ್ಲ. ಅವನೇ ಹಾವುಗಳನ್ನು ಮೊದಲೇ ಬಿಟ್ಟು ಅನಂತರ ಹಿಡಿತಾನೆ ಎಂಬ ಸಂಶಯದಿಂದ ಹಿಡಿದು ಮೋಡಿ ಹಾಕಿ ಹಾವು ಕಂಡಂತೆ ನನಗೆ ಭ್ರಮೆ ಭರಿಸ್ತಾನೆ ಎಂಬುದರವರೆಗೆ ಎಲ್ಲ ಗುಮಾನಿಗಳನ್ನು ಅವನ ಮೇಲೆ ಆರೋಪಿಸಿ ಪರೀಕ್ಷಿಸಿದ್ದೆ. ಆದರೆ ಅವೆಲ್ಲ ಸುಳ್ಳಾಗಿದ್ದವು. ಅವನ ಪುಂಗಿಯ ಸ್ವರಕ್ಕೆ ಹಾವುಗಳು ಬರುವುದು ಮತ್ತು ಆ ಹೊಸ ಹಾವುಗಳನ್ನು ಹಿಡಿದು ಅವುಗಳ ಕೋಪೋದ್ರಿಕ್ತ ಹೆಡೆಗಳಿಂದ ಎಂಟ ವಿಷದ ಹಲ್ಲುಗಳನ್ನು ಕಿತ್ತು ತೆಗೆಯುವುದು ಸತ್ಯ ಸಂಗತಿಯಾಗಿತ್ತು. ಲೋ ಕರಿಯಪ್ಪ, ನಿನಗೆ ಅವನು ಹೇಗೆ ಕಣ್ಕಟ್ಟು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತಾಡು, ಸುಮ್ಮನೆ ಬೊಗಳೆ ಹೊಡಿಬೇಡ ಎಂದು ಜೋರು ಮಾಡಿದೆ. ನನ್ನ ಗೊತ್ತಿದ್ರೆ ನಾನೇ ಈಟೊತ್ತಿಗೆ ಮಾಡ್ತಿರ್ಲಿಲ್ಲೇನು ಎಂದ. ಮಂದಣ್ಣ ತಾನೂ ಅದನ್ನು ಪರೀಕ್ಷಿಸಿದ್ದೇನೆಂದು, ಆದರೆ ತನಗೂ ಅದು ಕಣ್ಕಿಟ್ಟು ಎಂದು ಸಾಬೀತಾಗಲ್ಲವೆಂದು ಹೇಳಿದ. ಅಷ್ಟೇ ಅಲ್ಲದೆ ಅವನ ತಮ್ಮನೂ ಅಥವಾ ಭಾವನು ಇದೇ ರೀತಿ ಹಾವು ಹಿಡಿತ ಅದೊಮ್ಮೆ ತಿರುಗಿ ಬೆರಳಿನ ಸಂದಿಗೆ ಕಚ್ಚಿ ಔಷಧ ಮಾಡುವುದರೊಳಗೆ ಸತ್ತು ಹೋದನೆಂದು ಹೇಳಿದ. ಕರ್ವಾಲು ನಾವು ತಿಳಿದಂತೆ ಹಾವಿಗೆ ಕಿವಿಗಳೇ ಇಲ್ಲೆಂದು ಈತನ ಪುಂಗಿಯ ಸಂಗೀತವನ್ನು ಯಾವ ಇಂದ್ರಿಯದಿಂದ ಕೇಳುತ್ತವೋ ತಿಳಿಯದೆಂದು ಹೇಳಿದರು. ಅಂತೂ ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು. ಸೂರ್ಯ ಜಗಜಗಿಸುತ್ತಿದ್ದ. ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಿಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು. ಕರ್ವಾಲು, ಮಂದಣ್ಣ, ಪ್ರಭಾಕರ ಎತ್ತ ಕಡೆಯೂ ಹೋಗಲು ಹವಣಿಸ್ತಾ ಇದ್ರು. ಮರಗಿಡಗಳೆಲ್ಲ ಬಾಡುವಷ್ಟು ಪ್ರಖರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹನನ್ನು ಆವರಿಸಿತು. ಹಾರುವ ಓತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲೂ ಬರುವುದಿಲ್ಲವೆಂದು ಹೇಳಿದೆ. ನಿದ್ದೆ ಆವರಿಸಿತು. ಅವರೆಲ್ಲ ನಿರ್ಗಮಿಸಿದ್ದು ನನ್ನ ತಿಳಿವಿಗೆ ಬರಲೇ ಇಲ್ಲ. ಕರಿಯಪ್ಪ, ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ. ಹಾಗೆ ನಿದ್ದೆಯಲ್ಲೇ ಕಣ್ಣು ತೆರೆಯದೆ ಏನೋ ಅಂದೆ. ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ, ಗಾಡಿ ಹತ್ತಿರ ನಿರ್ತಿರೇನೋ, ಹೋಗಿ ಬರ್ತೀನಿ ಎಂದ. ಆಯಿತು ಎಂದೆ. ಕರಿಯಪ್ಪ ಕೋವಿ ತೆಗೆದುಕೊಂಡು ಹೋದನೆಂದು ಕಾಣುತ್ತದೆ. ಮತ್ತೆ ನಿಶಬ್ದ. ನನ್ನನ್ನು ಪುನಃ ನಿದ್ದೆ ಆವರಿಸಿತು. ಎಷ್ಟೋ ಹೊತ್ತಿನ ನಂತರ ದೂರದಲ್ಲೆಲ್ಲೋ ಈಡಿನ ಢಂಕಾರವೊಂದು ಕೇಳಿತು. ನನಗೆ ಪಕ್ಕನೆ ಎಚ್ಚರಾಯಿತು. ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ, ಕಿವಿಯೂ ಸಹ. ಎದ್ದು ಕುಳಿತೆ. ಗಾಡಿ ಬಳಿ ಕರ್ವಾಲು ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ, ಅನೇಕ ಸ್ಪೆಸಿಮನ್ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು. ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೋ ಏನೋ ಮೈಕೈಯೆಲ್ಲ ಜೋಮ್ ಹಿಡಿದಂತಾಗಿತ್ತು. ಸುಮ್ಮನೆ ಎದ್ದು ಕುಳಿತೆ. ಎತ್ತ ಹೋಗಲು ಮನಸ್ಸಾಗಲಿಲ್ಲ. ಬಿಸಿಲು ಇಳಿಮುಖವಾಗಿತ್ತು. ಹಿಂದಿನದೆಲ್ಲ ಜ್ಞಾಪಿಸಿಕೊಳ್ಳತೊಡಗಿದೆ. ನೆನಪುಗಳೆಲ್ಲ ಬಿಡಿಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಣಿಯಲ್ಲಿ ಕೋದುಕೊಳ್ಳದೆ ಎಲೆ ತುಂಡಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿ ಪಟಲದಲ್ಲಿ ಆವರಿಸಿದವು. ಬಹುಶಃ ಕರಿಯಪ್ಪನಿಗೂ ಮಂದಣ್ಣನಿಗೂ ಹೀಗಾಗಿರಲಾರದು ಅನಿಸಿತು. ಕಾಡಿನ ಈ ಅಲೆದಾಟ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು. ಅದಕ್ಕೆ ಮಂದಣ್ಣ ಮೂಡಿಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಟನೊಡನೆ ಜಗಳವಾಡಿದ ಎಂದು ಊಹಿಸಿದೆ. ಕರ್ವಾಲು ಶೋಧಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದರೆ, ಬಹುಶಃ ಮಂಗ ದರೆಗಿಳಿದು ಮಾನವನಾಗಿ ರೂಪುಗೊಂಡದ್ದೆಲ್ಲ ಅದರ ಅನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು. ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದು ಸಾಧಿಸಿದ್ದನ್ನು, ಹಿಮಯುಗಗಳನ್ನು, ಉತ್ಪಾತಗಳನ್ನು, ಹೊಸ ಹೊಸ ಖಂಡಗಳ ಜನ್ಮವನ್ನು ಏನೇನನ್ನು ಸಾಕ್ಷಿಯಾಗಿ ನೋಡಿವೆಯು. ಆದರೆ ಇವೇಕೆ ನಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು? ಮಿಕ್ಕವನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಾಹಸ್ತ ಈ ಹಾರುವ ಓತಿಯನ್ನು ಹಾಗೆ ಉಳಿಸಿತು? ಅಥವಾ ನಿಜಕ್ಕೂ ಹಾಗೆ ಉಳಿದಿವೆಯೇ? ಕಾಲ ಪ್ರವಾಹದಲ್ಲಿ ಇದು ಬದಲಾಗಿಲ್ಲ ಅನ್ನೋದಕ್ಕೆ ಖಾತ್ರಿಯಿದೆ. ನನಗೆ ಆಶ್ಚರ್ಯವಾಗತೊಡಗಿತು. ಈ ಪ್ರಶ್ನೆ ನನಗೇಕೆ ಮೊದಲೇ ಹೊಳೆಯಲಿಲ್ಲವೋ ಗೊತ್ತಾಗಲಿಲ್ಲ. ಕರ್ವಾಲೋ ಬಂದ ಕೂಡಲೇ ಮೊದಲು ಅವರಿಗೆ ಈ ಪ್ರಶ್ನೆ ಹಾಕಬೇಕು. ನಮ್ಮನ್ನೆಲ್ಲ ಮರದಿಂದ ದರೆಗಿಳಿಸಿ ಚತುಷ್ಪಾದಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ, ನಾಗರಿಕತೆ ಕಟ್ಟುವ, ಯುದ್ಧಗಳನ್ನು ಮಾಡುವ ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಾಂತರ ವರುಷ ಹಿಂದಿನ ಉರಗ ಸಂತತಿಯ ಪ್ರತಿನಿಧಿಯನ್ನಾಗಿ ಉಳಿಸಿತು? ಈ ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು. ಕಳೆದು ಹೋಗಿದ್ದ ನನ್ನ ಉತ್ಸಾಹವನ್ನೆಲ್ಲ ಪುನಃ ರೂಢಿಸಿದಂತಾಗಿ ಮೈಕೈ ಮುರಿಯುತ್ತಾ ಲಟಿಕೆ ತೆಗೆದೆ. ಶೂನ್ಯಾಕಾಶದ ಕಡೆಗೆ ಗುರಿಯಿಲ್ಲದ ನೋಟ ಬೀರುತ್ತಾ ಮಿಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ. ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು.
1: ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ವಿವೇಕ ಸಂಗೀತ. ಸ್ವಾಮಿ ವಿವೇಕಾನಂದರಿಗೆ ಸಂಗೀತ ನಮನ. ಸಂಗೀತ ನಿರ್ದೇಶನ ಪ್ರವೀಣ್ ಡಿ ರಾವ್. ನಿರೂಪಣೆ ನಂದಗೋಪಾಲ್. ಗಾಯನ ಸ್ವಾಮಿ ದಿವ್ಯವ್ರತಾನಂದ, ಅಜಯ್ ವಾರಿಯರ್, ರವಿ ಮೂರೂರ್, ವಾರಿಜಾಶ್ರೀ ವೇಣುಗೋಪಾಲ್. ಅಂತರ್ಧ್ವನಿ ತಂಡ. ನಿರ್ಮಾಣ ಶ್ರೀರಾಮಕೃಷ್ಣ ಆಶ್ರಮ, ಮೈಸೂರು.
1: ಕ್ರಿಸ್ತಾಬ್ದ 1892 ಸಂವತ್ಸರದ ಡಿಸೆಂಬರ್, ಮಾಗಿಯ ಕಾಲದ ಒಂದು ದಿನ, ಇನ್ನೂ ಉಷಾಕಾಲ. ಕತ್ತಲೆಯ ಮೊತ್ತವು ಮೆಲ್ಲ ಮೆಲ್ಲನೆ ಹಿಂಜರಿಯತೊಡಗಿದೆ. ಎಚ್ಚೆತ್ತ ಹಕ್ಕಿಗಳ ಸವಿ ಕೊರಲಿನ ಇಂಚರವು ಪ್ರಶಾಂತ ವಾಯುಮಂಡಲದಲ್ಲಿ ತರಂಗಗಳನ್ನು ಎಬ್ಬಿಸುತ್ತಿದೆ. ಮಾಗಿಯ ಮುಗಿಲಿನಿಂದ ಬಿಳಿಯ ಮಂಜಿನ ಸೋನೆ ಎಡೆ ಬಿಡದೆ ಸುರಿಯುತ್ತಿದೆ. ಇಂತಹ ಸಮಯದಲ್ಲಿ ಶಾಂತಗತಿಯಿಂದ ಸನ್ಯಾಸಿಯೊಬ್ಬನು ಸಮುದ್ರ ತೀರಕ್ಕೆ ಬಂದನು. ಕನ್ಯಾಕುಮಾರಿಯ ಸಮುದ್ರ ತೀರ, ಭಾರತ ಮಾತೆಯ ಪವಿತ್ರ ಪಾದಗಳ ತುತ್ತ ತುದಿ, ವೇದ ಭೂಮಿಯ ಕೊನೆ. ಸನ್ಯಾಸಿ ನಿಂತು ನೋಡಿದನು. ಅನತಿ ದೂರದಲ್ಲಿ ಕಡಲಿನಿಂದ ಗಜಾಕಾರವಾಗಿ ಮೇಲೆದ್ದು ಒಂದು ಹೆಬ್ಬಂಡೆ ಹಿಂಜರಿದ ಮಂಜಿನಿಂದ ಮೂಡಿದಂತೆ ತೋರಿತು. ಯೋಗಿವರ್ಯನು ಮನಸ್ಸಿನಲ್ಲಿ ಏನು ನೆನೆದನು?

1863 1902 39 ವರ್ಷಗಳ ಕಾಲದ ಜೀವಿತಾವಧಿಯಲ್ಲಿ ಸ್ವಾಮಿ ವಿವೇಕಾನಂದರು ಸಾಧಿಸಿದ್ದು ನಮ್ಮ ಊಹೆಗೆ ನಿಲುಕದಷ್ಟು. ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವುದೇ ಎಲ್ಲರ ಆಶ್ಚರ್ಯೋದ್ಗಾರ. ಆದರೆ ಸ್ವಾಮಿ ವಿವೇಕಾನಂದರು ಕೇವಲ ವ್ಯಕ್ತಿಯಲ್ಲ, ಅಸೀಮ ಶಕ್ತಿ. ಬಂದಿದ್ದಾದರೂ ಇಲ್ಲಿಂದ ಅವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ದರ್ಶನವೊಂದರಲ್ಲಿ ಕಂಡಂತೆ ಸಪ್ತರ್ಷಿ ಭುವನದಿಂದ ಇಳೆಗೆ ಇಳಿದು ಬಂದಾಗ

ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದವನ ಜನನವಾಯಿತು. ಹೆಸರು ನರೇಂದ್ರನಾಥ ದತ್ತ. ಮುದ್ದಿಗೆ ಮನೆಯಲ್ಲಿ ಕರೀತಾ ಇದ್ದದ್ದು ಬಿಲೆ. ಬಾಲಕನಾಗಿದ್ದಾಗಿನಿಂದ ನರೇಂದ್ರನಲ್ಲಿದ್ದ ಒಂದು ಗುಣ ಅಭಿ ಅಭಿ ನಿರ್ಭಯತೆ. ಅದೇ ವಿವೇಕಾನಂದರ ಜೀವನದುದ್ದಕ್ಕೂ ಕಾಣುವ ಗುಣ, ಎಲ್ಲರಿಗೂ ಅವರು ಬೋಧಿಸಿದ ಮಂತ್ರ. ಸ್ವಾಮಿ ವಿವೇಕಾನಂದರ ಶಿಷ್ಯ ಶರತ್ಚಂದ್ರ ಚಕ್ರವರ್ತಿ ರಚಿಸಿದ ಈ ಬೆಂಗಾಲಿ ಗೀತೆ ಅವರ ಎಲ್ಲ ಗುಣಗಳ ಗಾನ ಮಾಡುತ್ತದೆ.

0: Radio Sarang 107.8 FM.
1: ಬಾಲಕನಾಗಿದ್ದಾಗಿನಿಂದ ನರೇಂದ್ರನಿಗೆ ಸಂಗೀತದಲ್ಲಿ ಆಸಕ್ತಿ. ತಂದೆ ವಿಶ್ವನಾಥ ದತ್ತ ಕೂಡ ಒಳ್ಳೆಯ ಸಂಗೀತಗಾರ. ತಾನೇ ಮಗನಲ್ಲಿದ್ದ ಸಂಗೀತ ಪ್ರತಿಭೆಯನ್ನು ಗುರುತಿಸಿ ಸ್ವತಃ ಅನೇಕ ಹಾಡುಗಳನ್ನು ಹೇಳಿಕೊಟ್ಟಿದ್ದರು. ಪ್ರಸಿದ್ಧ ವಿದ್ವಾಂಸರಿಂದ ಅವನಿಗೆ ಶಾಸ್ತ್ರೀಯವಾದ ಸಂಗೀತಾಭ್ಯಾಸ ಮಾಡಿಸಿದರು. ಆದರೆ ಕಲ್ಕತ್ತೆಯ ಗಂಗೆಯ ಮತ್ತೊಂದು ದಡದಲ್ಲಿ ಒಬ್ಬ ದಿವ್ಯ ಪುರುಷ, ದಕ್ಷಿಣೇಶ್ವರದ ಕಾಳಿಕಾ ದೇವಾಲಯದ ಪೂಜಾರಿ, ತನ್ನದೇ ಸಾಧನೆಯಲ್ಲಿ ತೊಡಗಿ ಆಧ್ಯಾತ್ಮಿಕ ರಂಗದಲ್ಲಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಈ ದಿವ್ಯ ಲೀಲೆಯನ್ನ ಅನುಭವಿಸಿ ರಾಷ್ಟ್ರಕವಿ ಕುವೆಂಪು ಬರೆದ ಈ ಗೀತೆ ಅಂದಿನ ಲೀಲೆಯ ಚಿತ್ರವನ್ನ ಕಣ್ಣಿಗೆ ಕಟ್ಟೋ ಹಾಗೆ ಚಿತ್ರಿಸುತ್ತೆ.

ನಡೆ ನೀ ಮನವೇ ನಿಜದಾಲಯಕ್ಕೆ. ಇದು ನರೇಂದ್ರನಾಥ ಬ್ರಾಹ್ಮೋ ಸಮಾಜದ ಪ್ರಾರ್ಥನೆಗಳಲ್ಲಿ ಹಾಡುತ್ತಿದ್ದ ಹಾಡು. ಆದರೆ ಆ ನಿಜದ ಆಲಯ ಯಾವುದು ಅವನಿಗೆ ಗೊತ್ತಿಲ್ಲ. ಅಂದಿನ ಕಾಲದ ಪ್ರಸಿದ್ಧ ವ್ಯಕ್ತಿಗಳನ್ನೆಲ್ಲ ಕೇಳಿದ, ಅವರಿಗೂ ತಿಳಿದಿಲ್ಲ. ಎಲ್ಲರ ಉತ್ತರ ಒಂದೇ, ಮಗು ನಿನಗೆ ಯೋಗಿಯ ಕಣ್ಣುಗಳಿವೆ. ಈ ಉತ್ತರ ನರೇಂದ್ರನ ಮನವನ್ನ ತಣಿಸುತ್ತಿಲ್ಲ. ಆಗ ಅವನ ಸೋದರ ಸಂಬಂಧಿ ರಾಮಚಂದ್ರ ದತ್ತ ಅವನಿಗೆ ಹೇಳಿದ್ದು, ದಕ್ಷಿಣೇಶ್ವರದ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗಬಹುದು. ನರೇಂದ್ರ 1881 ದಕ್ಷಿಣೇಶ್ವರಕ್ಕೆ ತೆರಳಿ ಪರಮಹಂಸರನ್ನ ಭೇಟಿ ಮಾಡಿದ. ತನ್ನ ಮನದ ಎಲ್ಲ ದುಗುಡವನ್ನು ತೋಡಿಕೊಳ್ಳೋ ಹಾಗೆ ಅಯೋಧ್ಯಾನಾಥ ಪಾಕರಾಶಿ ಅನ್ನೋ ಕವಿ ರಚಿಸಿದ ಈ ಬೆಂಗಾಲಿ ಗೀತೆಯನ್ನ ಹಾಡಿದ.

ನಿಜ ಅರ್ಥದಲ್ಲಿ ನರೇಂದ್ರನಾಥ ತನ್ನ ನಿಜದ ಆಲಯಕ್ಕೆ ಬಂದಿದ್ದ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಪರಮಹಂಸರೇ ನರೇಂದ್ರ ಅನ್ನೋ ಅಸಾಮಾನ್ಯನನ್ನ ಪ್ರೀತಿ ತ್ಯಾಗ ಜೀವನದ ಮೂಲಕ ಹಂತ ಹಂತವಾಗಿ ಕಡೆದು ಓರೆ ಕೋರೆಗಳನ್ನ ತಿದ್ದಿ ಸರ್ವಾಂಗ ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿದರು. ತನ್ನ ಗುರುದೇವನನ್ನ ಕುರಿತು ಅತ್ಯಂತ ಕೃತಜ್ಞತೆಯಿಂದ ನುಡಿದಿದ್ದೇನು, ಯಾರ ಪ್ರೇಮದ ಪರಮ ಪೂರವು ನೀಚರದೆಗೂ ಹರಿಯುತ್ತೋ, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದೊರೆಯಿತೋ ಅಂತ. ಅದನ್ನೇ ಹಾಡಾಗಿಸಿದರು ಸ್ವತಃ ಸ್ವಾಮಿ ವಿವೇಕಾನಂದರು.

ಶ್ರೀರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನದಲ್ಲಿ ನರೇಂದ್ರ ಅಧ್ಯಾತ್ಮ ಜಗತ್ತಿನ ಅತ್ಯುತ್ಕೃಷ್ಟ ಅನುಭವವನ್ನು ಪಡೆದ. ಅವನಿಗೋ ಈ ಜಗತ್ತಿನ ಜಂಜಡಗಳಿಂದ ಮುಕ್ತನಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿಬಿಡಬೇಕು ಅನ್ನೋ ಹಂಬಲ. ಆದರೆ ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿದ್ದದ್ದೇ ಬೇರೆ. ನರೇಂದ್ರ ಜಗತ್ತಿನ ಜನರ ಕಷ್ಟ ಕೋಟಲೆಗಳನ್ನು ನಿವಾರಿಸಿ ನೆರಳು ನೀಡೋ ವಿಶಾಲ ವಟವೃಕ್ಷ ಆಗಬೇಕು ಅಂತ. ಕಡೆಗೆ ಅವರ ಮಾತೇ ಗೆದ್ದದ್ದು. ತನ್ನ ಜೀವನದ ಉದ್ದೇಶವನ್ನ ಸಾರ್ಥಕ ಮಾಡಿಕೊಳ್ಳೋದಿಕ್ಕೆ ವಿವೇಕಾನಂದ ಅನ್ನೋ ಅಪರಿಚಿತ ಪಾರಿವ್ರಾಜಕ ಸನ್ಯಾಸಿ ಇಡೀ ಭಾರತದ ಪರ್ಯಟನೆ ಶುರು ಮಾಡಿದ. ಆದರೆ ಅಲ್ಲಿ ಕಂಡದ್ದಾದರೂ ಏನು? ಉತ್ಕೃಷ್ಟ ನಾಗರಿಕತೆಯ ತೊಟ್ಟಿಲಾಗಿದ್ದ, ಜ್ಞಾನ ವೈರಾಗ್ಯಗಳ ಆಗರವಾಗಿದ್ದ, ವೈಭವದ ಭವ್ಯ ಇತಿಹಾಸವನ್ನ ಹೊಂದಿದ್ದ ಭಾರತದಲ್ಲಿ ಈಗ ಎಲ್ಲೆಲ್ಲೂ ನಿರಾಶೆ, ಅಜ್ಞಾನ, ದಾರಿದ್ರ್ಯ, ದಾಸ್ಯ ತಾಂಡವವಾಡ್ತಾ ಇದೆ. ಅದನ್ನು ನೋಡಿ ಆ ಯುವ ಸನ್ಯಾಸಿಗೆ ಸಹಿಸಲಾಗಲಿಲ್ಲ.

0: Radio Sarang 107.8 FM.
1: ಗಾಯಕಿಯ ನಿಷ್ಕಲ್ಮಶವಾದ ಭಕ್ತಿ ಸ್ವಾಮೀಜಿಯ ಕಣ್ಣು ತೆರೆಸಿತು. ಪ್ರಪಂಚ ದೇವರಿಂದ ತುಂಬಿ ತುಳುಕಾಡುತ್ತಿದೆ, ಪಾಪದಿಂದ ಅಲ್ಲ. ಒಬ್ಬರು ಮತ್ತೊಬ್ಬರಿಗೆ ನೆರವಾಗಲಿ, ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸಲಿ ಅನ್ನೋ ಜೀವನ ತತ್ವ ಅವರಿಗೆ ಸತ್ಯವಾಗಿ ಕಾಣಿಸಿದ್ದು ಈ ಘಟನೆಯಿಂದ, ಈ ಹಾಡಿನಿಂದ. ಹೀಗೆ ಭಾರತವನ್ನ ಕಣ್ಣಾರೆ ದರ್ಶನ ಮಾಡುತ್ತಾ, ಕಲಿಯುತ್ತಾ, ಕಲಿಸುತ್ತಾ ಸ್ವಾಮೀಜಿ ಹಿಮಾಲಯದಿಂದ ಹಿಡಿದು ಕಾಶಿ, ಅಯೋಧ್ಯೆ, ದ್ವಾರಕಾ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಹೀಗೆ ಅಖಂಡ ಭಾರತವನ್ನ ಪರ್ಯಟನೆ ಮಾಡಿದರು. ಆದರೆ ಅವರ ಅಂದಿನ ಮನಸ್ಥಿತಿಯನ್ನ ನೆನೆದು ಅವರ ಪ್ರಿಯ ಶಿಷ್ಯೆ ಸೋದರಿ ನಿವೇದಿತಾ ಬರೆಯುತ್ತಾರೆ, ಜಗದ ಭವಬಂಧನಗಳಿಂದ ಮುಕ್ತನಾಗಿದ್ದ ಆ ಯುವ ಸನ್ಯಾಸಿಗೆ ಇದ್ದದ್ದು ಒಂದೇ ಒಂದು ಪ್ರೇಮ, ಅದು ತನ್ನ ದೇಶವನ್ನ ಕುರಿತು. ಹಾಗೆಯೇ ಇದ್ದದ್ದು ಒಂದೇ ಒಂದು ಕೊರಗು, ಅದರ ಅವನತಿಯನ್ನು ಕಂಡು. ಆ ಅಖಂಡ ದೇಶಭಕ್ತನಿಗೆ ಇನ್ನು ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಸುಪ್ತ ದೈವರೇ ಏಳಿ ಏಳಿ, ಲುಪ್ತ ಪದವಿಯ ಮರಳಿ ತಾಳಿ ಎಂದು ಸಾರಿ ಹೇಳಲೇಬೇಕಾದ ಅನಿವಾರ್ಯತೆ ಬಂತು.

ನಾನು ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಅವುಗಳನ್ನು ಓದಿದ ಮೇಲೆ ನನಗೆ ನಮ್ಮ ದೇಶದ ಬಗ್ಗೆ ಇದ್ದ ಪ್ರೇಮ ಸಾವಿರ ಮಡಿಯಾಗಿದೆ. ಹೀಗೆ ಅಂದವರು ಮಹಾತ್ಮ ಗಾಂಧಿ. ಗುರುದೇವ ರವೀಂದ್ರನಾಥ ಟಾಗೋರರು ಹೇಳಿದ್ದೇನು ಗೊತ್ತೇ? ನೀವು ಭಾರತವನ್ನು ತಿಳಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನ ಓದಿಕೊಳ್ಳಿ. ಅವರಲ್ಲಿ ಎಲ್ಲವೂ ಸಕಾರಾತ್ಮಕ, ಯಾವುದೂ ನಕಾರಾತ್ಮಕವಲ್ಲ ಅಂತ. ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ಏಕೆಂದರೆ 5000 ವರ್ಷಗಳ ಭಾರತೀಯ ಸಂಸ್ಕೃತಿ ಇತಿಹಾಸವನ್ನ ಆಳವಾಗಿ ಅಧ್ಯಯನ ಮಾಡಿದ್ದವರು ಸ್ವಾಮಿ ವಿವೇಕಾನಂದ. ಅಷ್ಟೇ ಅಲ್ಲದೆ ವರ್ಷಗಟ್ಟಲೆ ಭಾರತವನ್ನು ಪರ್ಯಟನೆ ಮಾಡಿ ಕಣ್ಣಾರೆ ಕಂಡು ಅದರ ಅಂತಸ್ಸತ್ವ ಅರಿತವರು. ಅದಕ್ಕಾಗೇ 1892 ಡಿಸೆಂಬರ್ ತಿಂಗಳಲ್ಲಿ ಕನ್ಯಾಕುಮಾರಿಯ ಹೆಬ್ಬಂಡೆಯ ಮೇಲೆ ಭಾರತ ದೇಶದ ಪುನರುತ್ಥಾನದ ಕಂಕಣ ತೊಟ್ಟಿದ್ದು. ಅದಕ್ಕೆ ಗುರುದೇವ ಶ್ರೀ ರಾಮಕೃಷ್ಣರ ಆಶೀರ್ವಾದವೂ ಇತ್ತು. ಸ್ವಾಮಿ ವಿವೇಕಾನಂದರು 1893 ಅಮೆರಿಕಾದ ಶಿಕಾಗೋದಲ್ಲಿ ಆಯೋಜಿಸಿದ್ದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಅವರ ಶಿಷ್ಯರೆಲ್ಲ ಭರದಿಂದ ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದರೆ ಸ್ವಾಮೀಜಿ ಒಂದು ಪತ್ರದ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಅದು ಬರಬೇಕಾಗಿದ್ದದ್ದು ಕಲ್ಕತ್ತೆಯಿಂದ, ಶ್ರೀಮಾತೆ ಶಾರದಾದೇವಿಯವರಿಂದ. ನೋಡಿ, ಭಾರತದ ಆಧ್ಯಾತ್ಮಿಕ ರಂಗದ ತಪೋಸೂರ್ಯ ಶ್ರೀರಾಮಕೃಷ್ಣರು, ಆದರೆ ಶ್ರೀಮಾತೆಯವರು ಆ ತಪೋಸೂರ್ಯನ ಕಿರಣ ಬಿಂಬಚಂದ್ರಿಕೆ, ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪ. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರ ಈ ಅದ್ಭುತ ಕವಿತೆ ಶ್ರೀ ಮಾತೆಯವರ ಜೀವನಸಾರವನ್ನು ತಿಳಿಸುತ್ತದೆ.

0: 1893ರ ಸೆಪ್ಟೆಂಬರ್ 11ರಂದು ಅಮೆರಿಕಾದ ಶಿಕಾಗೋ ನಗರದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ನೀಡಿದ ಆ ಭಾಷಣ ಜಾಗತಿಕ ಇತಿಹಾಸದಲ್ಲಿ ಅವರನ್ನ ಶಾಶ್ವತವಾಗಿ ಅಜರಾಮರರನ್ನಾಗಿಸಿತು. ಅಲ್ಲಿಯವರೆಗೆ ಅನಾಮಧೇಯರಾಗಿದ್ದ ಈ ಸನ್ಯಾಸಿ ದಿನ ಬೆಳಗಾಗುವುದರೊಳಗೆ ವಿಶ್ವವಿಖ್ಯಾತನಾಗಿದ್ದ. ಇಷ್ಟೆಲ್ಲ ಆದರೂ ಸ್ವಾಮೀಜಿಯ ಮನಸ್ಸಿದ್ದದ್ದು ಭಾರತದ ಉದ್ಧಾರದಲ್ಲಿ. ಅದಕ್ಕಾಗಿ ಅಮೆರಿಕಾದ ಉದ್ದಗಲಕ್ಕೂ ಉಪನ್ಯಾಸಗಳನ್ನು ನೀಡೋದಿಕ್ಕೆ ಶುರು ಮಾಡಿದರು. ವಾರಕ್ಕೆ 14-15 ಉಪನ್ಯಾಸಗಳು, ಅದು ವರ್ಷಗಟ್ಟಲೆ. ಇದರ ಜೊತೆ ಜೊತೆಗೆ ಅಮೆರಿಕಾದಲ್ಲಿ ವೇದಾಂತ ತತ್ವ ಪ್ರಸಾರಕ್ಕಾಗಿ ಸ್ವಾಮೀಜಿ ತಮ್ಮ ಆಪ್ತ ಶಿಷ್ಯರಿಗೆ ತರಬೇತಿ ಕೊಡ್ತಾ ಇದ್ದಾರೆ. 1895ರ ಜುಲೈ ಅಮೆರಿಕಾದ ನ್ಯೂಯಾರ್ಕ್ ನಗರದ ಬಳಿ ಇದ್ದ 1000 ಐಲ್ಯಾಂಡ್ ಪಾರ್ಕ್ನಲ್ಲಿ ಒಂದು ಅಪೂರ್ವ ಘಟನೆ ನಡೆಯಿತು. ಇದಕ್ಕೆ ಸಾಕ್ಷಿಯಾಗಿದ್ದದ್ದು ಮೇರಿ ಸಿ ಫಂಕ್ ಅನ್ನೋ ಶಿಷ್ಯೆ.
1: ನಾವು ಒಟ್ಟು 12 ಜನ ಶಿಷ್ಯರಿದ್ದೆವು ಮತ್ತು ಅಂದಿನ ದಿನಗಳಲ್ಲಿ ಆಗಸದಿಂದ ಇಳಿದ ಒಂದು ದಿವ್ಯ ಪ್ರಭೆ ಸ್ವಾಮೀಜಿಯವರನ್ನ ಬೆಳಗ್ತಿತ್ತೇನೋ ಅನ್ನೋಷ್ಟರ ಮಟ್ಟಿಗಿತ್ತು. ಒಂದು ಮಧ್ಯಾಹ್ನ ಸ್ವಾಮೀಜಿ ನಮ್ಮೆಲ್ಲರಿಗೆ ತ್ಯಾಗ ಜೀವನದ ವೈಭವ ಮತ್ತು ಅನಂತ ಆನಂದದ ಬಗ್ಗೆ ಸ್ಫೂರ್ತಿಯುತವಾಗಿ ಹೇಳ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನಮ್ಮೆಲ್ಲರನ್ನು ಬಿಟ್ಟು ದಟ್ಟ ಕಾಡಿನಲ್ಲಿ ಕಣ್ಮರೆಯಾದ್ರು. ಸ್ವಲ್ಪ ಸಮಯದಲ್ಲೇ ಅವರು ಮರಳಿ ಬಂದಾಗ ಅವರು ಆಗತಾನೆ ರಚಿಸಿದ್ದ ದ ಸಾಂಗ್ ಆಫ್ ಸನ್ಯಾಸಿನ್ ಅವ್ರ ಕೈಲಿತ್ತು.
2: ರೇಡಿಯೋ 107.8 FM

ಸ್ವಾಮಿ ವಿವೇಕಾನಂದರ ಸಿಡಿಲ ವಾಣಿಯಿಂದ ಸ್ಫೂರ್ತಿಗೊಂಡು ತಮ್ಮ ಜೀವನದ ಆರಂಭಿಕ ವರ್ಷಗಳನ್ನು ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ರೂಪಿಸಿಕೊಂಡವರು ರಾಷ್ಟ್ರಕವಿ ಕುವೆಂಪು. ಅಷ್ಟೇ ಅಲ್ಲ, ಅವರು ತಮ್ಮ ಜೀವನದುದ್ದಕ್ಕೂ ರಾಮಕೃಷ್ಣ, ವಿವೇಕಾನಂದ, ವೇದಾಂತ ತತ್ವಗಳನ್ನು ತಮ್ಮ ಜೀವನ ಕೃತಿಗಳಲ್ಲಿ ಅನುಷ್ಠಾನ ಮಾಡಿದರು. ಸ್ವಾಮೀಜಿಯವರ ಸಾಂಗ್ ಆಫ್ ಸನ್ಯಾಸಿನ್ ಕವನವನ್ನು ಸನ್ಯಾಸಿ ಗೀತೆ ಎಂದು ಸವಿಗನ್ನಡದಲ್ಲಿ ಸಶಕ್ತವಾಗಿ ಅನುವಾದಿಸಿದ್ದಾರೆ.

0: ಭಾರತದ ಗಡಿಯಾಚೆಗೂ ಸನಾತನ ಧರ್ಮದ ವೈಭವವನ್ನು ಮೆರೆಸುವ ಹೊಣೆಯನ್ನು ಹೆಗಲಿಗೇರಿಸಿಕೊಂಡವರಲ್ಲಿ ಸ್ವಾಮಿ ವಿವೇಕಾನಂದರು ಅಗ್ರಮಾನ್ಯರು ಅಂದಿದ್ದಾರೆ ಬಾಲಗಂಗಾಧರ ತಿಲಕರು. ಪರಕೀಯರ ದಾಸ್ಯದಲ್ಲಿದ್ದ ಭಾರತದ ಭವ್ಯತೆಯನ್ನ ಸ್ವಾಮಿ ವಿವೇಕಾನಂದರು 4 ವರ್ಷಗಳ ಕಾಲ ವೈಭವೋಪೇತ ಅಮೆರಿಕ ಮತ್ತು ಯುರೋಪ್ನ ದೇಶಗಳಲ್ಲಿ ಸಾರಿ ದೇಶದ ಹಿರಿಮೆಯನ್ನ ಎತ್ತಿ ಹಿಡಿದರು. ಅವರನ್ನ ಮತ್ತೆ ಸ್ವದೇಶಕ್ಕೆ ಕರೆಸಿಕೊಳ್ಳುವ ಬಯಕೆ ಭಾರತೀಯರದ್ದು. ಹೀಗಾಗಿ 1897 ಸ್ವಾಮೀಜಿ ಭಾರತಕ್ಕೆ ಆಗಮಿಸಿದರು. ಈಗ ಅವರು ಕೈಗೊಂಡಿದ್ದು ದೇಶವನ್ನ ಎಚ್ಚರಿಸುವ ಕಾರ್ಯವನ್ನ.
1: ಸುದೀರ್ಘ ರಾತ್ರಿ ಕಡೆಗಿಂದು ಕೊನೆಗಾಣುತ್ತಿದೆ. ಬಹುಕಾಲದ ಶೋಕ ತಾಪಗಳು ಕಡೆಗಿಂದು ಮಾಯವಾಗುತ್ತಿವೆ. ಇದುವರೆಗೆ ಶವದಂತೆ ಬಿದ್ದಿದ್ದ ಶರೀರವಿಂದು ಸಚೇತನವಾಗುತ್ತಿದೆ. ಅದೋ ಕಿವಿಗೊಟ್ಟು ಕೇಳಿ, ವಾಣಿಯೊಂದು ಕೇಳಿ ಬರುತ್ತಿದೆ. ಕಾಲಗರ್ಭದಾಳದಿಂದ ಹೊಮ್ಮಿ ಜ್ಞಾನ ಪ್ರೇಮ ಕರ್ಮಗಳೆಂಬ ಅನಂತ ಹಿಮಾಲಯ ಶಿಖರಗಳಿಂದ ಮರುದನಿಯಾಗಿ ಚಿಮ್ಮಿ ಬರಬರುತ್ತಾ ಪ್ರಬಲವಾಗಿ ಬಂದಂತೆಲ್ಲ ಅಪ್ರತಿಹತವಾಗಿ ಸುಸ್ಪಷ್ಟ ನಿನಾದವೊಂದು ಮೊಳಗುತ್ತಿದೆ. ಅಗೋ ನೋಡಿ, ನಿದ್ರಾ ಪರವಶವಾಗಿದ್ದ ಭಾರತವಿಂದು ಎಚ್ಚರಗೊಳ್ಳುತ್ತಿದೆ. ಹಿಮಾಲಯದಿಂದ ಬೀಸಿ ಬರುವ ತಂಗಾಳಿಯಂತೆ ನಿರ್ಜೀವವಾದಂತಿದ್ದ ಅಸ್ಥಿ ಮಾಂಸಗಳಿಗೆ ಜೀವದಾನ ಮಾಡುತ್ತಿದೆ. ಜಡ ನಿದ್ರೆಯನ್ನು ಹೊಡೆದೋಡಿಸುತ್ತಿದೆ.
0: ಸ್ವಾಮೀಜಿ ಇಡೀ ಭಾರತವನ್ನ ಸಂಚರಿಸಿ ಮಾಡಿದ್ದೇನು? ಕ್ಷೀಣ ಪ್ರಾಣ ಹೀನ ತ್ರಾಣ ದೀನ ಭಾರತೀಯ ಜನರಿಗೆ ಪ್ರಾಣ ಮಾನ ದಾನಗೈದದ್ದು.

0: Radio Sarang 107.8 FM.
1: ಸೋದರರೆ, ನಾವೆಲ್ಲರೂ ಶ್ರಮ ವಹಿಸಿ ದುಡಿಯೋಣ. ನಿದ್ರೆಗಿದು ಸಮಯವಲ್ಲ. ನಮ್ಮ ಇಂದಿನ ಕಾರ್ಯದ ಮೇಲೆ ಭಾವಿ ಭಾರತ ನಿಂತಿದೆ. ಭಾರತಾಂಬೆ ನಿಮಗಾಗಿ ಕಾಯುತ್ತಿದ್ದಾಳೆ. ಅವಳು ಕೇವಲ ನಿದ್ರಿಸುತ್ತಿದ್ದಾಳೆ ಅಷ್ಟೇ. ಹೇಳಿ, ಎಚ್ಚರಗೊಳ್ಳಿ.

ನಾವು ನಮ್ಮ ಧರ್ಮವನ್ನು ಕಳೆದುಕೊಳ್ಳುತ್ತಿದ್ದೆವು, ನಮಗೆ ಸ್ವಾತಂತ್ರ್ಯವೂ ದೊರೆಯುತ್ತಿರಲಿಲ್ಲ ಅಂತ ಹೇಳಿದವರು ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು. ಅದಂತೂ ಸತ್ಯ. ಸ್ವಾಮೀಜಿ ಎಂದೆಂದಿಗೂ ಸ್ವಾತಂತ್ರ್ಯ ಪ್ರಿಯರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಪ್ರೇಮಿಗಳನ್ನು ಕಂಡರೆ ಅವರಿಗೆ ಅತೀವ ಅಭಿಮಾನ, ಪ್ರೇಮ. ಹೀಗಾಗಿ 1898 ಸ್ವಾಮೀಜಿ ತಮ್ಮ ಅಮೆರಿಕೆಯ ಶಿಷ್ಯರೊಂದಿಗೆ ಕಾಶ್ಮೀರದ ಪ್ರವಾಸದಲ್ಲಿದ್ದಾಗ ಜುಲೈ 4 ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯ ದಿನವನ್ನು ಕುರಿತು ಒಂದು ಕವನ ರಚಿಸಿದರು. ಅದನ್ನ ತಮ್ಮ ಶಿಷ್ಯರು ಬೆಳಗಿನ ಉಪಹಾರದ ಸಮಯದಲ್ಲಿ ಎಲ್ಲರ ಮುಂದೆ ಓದುವಂತೆ ತಾಕೀತು ಮಾಡಿದರು. ಅದೇ 4th of July ಅನ್ನೋ ಕವನ.

ನೋಡಿ, ಕಾಕತಾಳೀಯ ಅಂದ್ರೆ ಇದೇ ಜುಲೈ 4, 1902 ಸ್ವಾಮೀಜಿಯ ದೇಹಾವಸಾನವಾಯಿತು. ಈ ಕವನ ಕೇವಲ ಸ್ವಾತಂತ್ರ್ಯ ಪ್ರೇಮಿ ದೇಶಭಕ್ತನ ಅನಿಸಿಕೆಯಲ್ಲ, ಜೀವನ್ಮುಕ್ತಿ ಪಡೆದ ಸಿದ್ಧನ ಅಂತರಾಳದ ಮಾತುಗಳು. ಸ್ವಾಮೀಜಿಯವರು ರಚಿಸಿದ ಕವನಗಳಾದ ಕಾಳಿ ದ ಮದ, ಇನ್ ಸರ್ಚ್ ಆಫ್ ಗಾಡ್, ಮೈ ಪ್ಲೇ ಇಸ್ ಡನ್, ದ ಕಪ್ ಮುಂತಾದ ಎಲ್ಲಾ ಕವನಗಳಲ್ಲೂ ಈ ತತ್ವ ಅನುರಣಿಸುತ್ತದೆ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಹೇಳಿದ್ದು, ಸ್ವಾಮೀಜಿಯವರ ತಪಃಪೂರ್ಣವಾದ ಶಕ್ತಿವಾಣಿ ಒಂದು ಅಮೃತದ ಮಡು, ಇದರಲ್ಲಿ ಮಿಂದರೆ ಪುನೀತರಾಗುತ್ತೇವೆ, ಇದು ಜ್ಯೋತಿಯ ಖನಿ, ಹೊಕ್ಕರೆ ಪ್ರಬುದ್ಧರಾಗುತ್ತೇವೆ ಅಂತ. ಸ್ವಾಮೀಜಿಯವರನ್ನು ಆರಂಭಿಕ ದಿನಗಳಿಂದ ಬಲ್ಲ ಹಾಗೂ ಅವರು ಬೃಹತ್ತಾಗಿ ಬೆಳೆದದ್ದನ್ನು ಕಣ್ಣಾರೆ ಕಂಡ ಅವರ ಗುರುಭಾಯಿ ಬಂಗಾಳಿ ರಂಗಭೂಮಿಯ ಪ್ರಸಿದ್ಧ ನಟ ನಿರ್ದೇಶಕ ಗಿರೀಶ್ ಚಂದ್ರ ಘೋಷರು ಆ ಜ್ಯೋತಿಯ ಪ್ರಖರತೆಯನ್ನ ಒಂದು ಗೀತೆಯಲ್ಲೇ ಘೋಷಿಸಿದ್ದಾರೆ.

ಈ ನವಯುಗಾಚಾರ್ಯನ ಜೀವನ ಸಂದೇಶವೇನು? ಎಲ್ಲೆಲ್ಲೂ ನಾನು ಮಾನವರಲ್ಲಿ ಚೈತನ್ಯ ತುಂಬುತ್ತಾ ಸಾಗುತ್ತೇನೆ, ಜನರನ್ನ ಸ್ಫೂರ್ತಿಗೊಳಿಸುತ್ತಲೇ ಇರುತ್ತೇನೆ, ಎಲ್ಲಿಯವರೆಗೆಂದರೆ ಸಮಸ್ತ ಜಗತ್ತೇ ತಾನು ಭಗವಂತನೊಂದಿಗೆ ಒಂದು ಎಂದು ಅರಿತುಕೊಳ್ಳುವವರೆಗೆ. ನೋಡಿ, ಭವಬಂಧನವೇ ಬೇಡ ಎಂದು ಹಿಂದೊಮ್ಮೆ ನುಡಿದಿದ್ದ ಸನ್ಯಾಸಿ ಹೀಗೆ ಹೇಳುತ್ತಿರುವುದನ್ನ ಅದಕ್ಕೆ ಕಾರಣ ದಕ್ಷಿಣೇಶ್ವರದ ದೇವಮಾನವ ಶ್ರೀರಾಮಕೃಷ್ಣ ಪರಮಹಂಸರು. ಸ್ವಾಮಿ ವಿವೇಕಾನಂದರು ತಮ್ಮ ಪ್ರಾಣಕ್ಕೇ ಪ್ರಾಣವಾದ ಶ್ರೀರಾಮಕೃಷ್ಣ ಪರಮಹಂಸ ದೇವರನ್ನ ಕುರಿತು ಅನೇಕ ಕವನಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಸ್ವತಃ ಸ್ವಾಮೀಜಿಯವರೇ ರಚಿಸಿದ ಶ್ರೀರಾಮಕೃಷ್ಣ ಆರಾತ್ರಿಕ. ದೃಪದ್, ಹಿಂದೂಸ್ತಾನಿ ಹಾಗೂ ಪಾಶ್ಚಾತ್ಯ ಸಂಗೀತದ ಮಟ್ಟುಗಳನ್ನು ಒಳಗೊಂಡಿರುವ ವಿಶೇಷ ರಚನೆಯಿದು. ಸಂಗೀತ ಸಂಯೋಜನೆಯೂ ಸ್ವಾಮೀಜಿಯವರದ್ದೇ. ಈ ಗೀತೆಯ ಮೂಲಕ ಶಿಷ್ಯ, ಕವಿ, ಸಂಗೀತಗಾರ ಈ ಎಲ್ಲಾ ವಿವೇಕಾನಂದರು ಒಟ್ಟಾಗಿ ತನ್ನ ಗುರುವಿಗೆ ಗೀತನವನ ಸಲ್ಲಿಸುತ್ತಿದ್ದಾರೆ. ನಮ್ಮ ದೇಶಕ್ಕೆ, ಜಗತ್ತಿಗೆ ಹೊಸ ಬೆಳಕನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಅವರು ನಮ್ಮೆಲ್ಲರಿಗೆ ಹೇಳುವುದು, ಅನಂತ ಶಕ್ತಿ ಪ್ರತಿ ಜೀವಿಯ ಅಂತರಾಳದಲ್ಲಿ ಇರುವುದು ಎಂಬ ಆತ್ಮಶ್ರದ್ಧೆ ನಿಮ್ಮಲ್ಲಿರಲಿ. ನಿಮ್ಮಲ್ಲಿ ಅನಂತ ಶಕ್ತಿ ಇದೆ, ಅದನ್ನು ಜಾಗೃತಗೊಳಿಸಿ. ಏಳಿ, ಹೃನ್ಮನಗಳನ್ನು ಅರ್ಪಿಸಿ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 4ನೇ ಕಂತು.
1: ಮಸ್ತ್ ಸವಾರಿ ಬಲ್ಪರ ಉಂಡು
2: ಅವು
1: ಇರೇಗೆ ಇತ್ತೆ ಸುರು ಬೊಕ್ಕ ಇರ ಸವಾರಿ ಪರೀಕ್ಷೆ ಕೊರಡಗೆ ಪತೊಲ್ಲೆ ಒಂಜಿ ಬೆಟ್ಟು.

ಈ ಭೂಮಿದ ಮಿತ್ತ ನರಮಾನಿ ಮಾತಾ ಎಡ್ಡೆ ಸ್ಥಿತಿಗದಿ ಉಪ್ಪುನಗ ಮಾತೆಲ್ಲ ಅರುಕು ಬರ್ಪೇರು. ಕೇವಲ ಬಂಧು ಮಿತ್ರರು ಮಾತ್ರ ಅತ್ತು ಊರ್ದಗಳು ಪೂರ ಆಯನನ್ನು ಕೂಗರ್ವೇರು. ಒಂಜು ವೇಳೆ ದೆಸೆ ಪಡಿಕೆ ಆಂಡ ಮಾತೆಲ್ಲ ಆಯನ ದೂರ ಮಲ್ಕುವೇರು. ಎನ್ನ ಸ್ಥಿತಿಲ ಆಡಿಗೆ ಮುಟ್ಟದು ಪೋಂಡತ್ತ. ರೂಪ ಪರ್ಲೆ ಮಾನ್ಯ ಮರಲೆ ಶೂರ ವಿಕ್ರಮೇ ಬಲಪಿನ ಜನ ಪುದರ್ನ ಪಡೆಯಿನಾಯೇ ಯಾನ ವಿಕ್ರಮಾದಿತ್ಯೇ ಬಲಪಿನ ಬಿರುದನ ಮಿರಿಲೋಕದ ಇಂದ್ರನೇ ಎಂಕ ಗುರುತೆ ಮಯೂರ ಸಿಂಹಾಸನ ಎಂಕ ದಿಕ್ಕದಂಡು ಅಪ್ಪೆ ಮಹಾಕಾಳಿ ಎಂಕ ಅನುಗ್ರಹ ಮಲ್ದಳು ಬೇತಾಳೆ ಎಂಕ ವಶಾದೆ ನೆನಪನಗ ಬರಪೆ ಅಂಚಿನ ನೆನೆತ್ತದ ಬೇತಾಳೆ ಇಜ್ಜಿ ಮಹಾಕಾಳೇಶ್ವರನ ಅನುಗ್ರಹ ಗುಪಾತ್ರೆ ಆಯ್ನಯ್ಯಾನು ಉಗ್ರ ನರಸಿಂಹಸ್ವಾಮಿನ ಆರಾಧನೆ ಮಲ್ಪು ನಂಚಿನಾಯೇ ಓಲುಲ ಏರ್ನ ಎದುರ್ಲ ಸೋತಿನಿ ಬಂಡದಿಜ್ಜಿ ಅಜಿಪತ್ತ ನಾಲು ವಿದ್ಯೆನ ತೆರಿ ನಂಚಿನ ಶೂರ ವಿಕ್ರಮೇ ಇನಿ ನಟ್ಟು ಪರದೇ ಸೆಲೆ ಕಾದು ಪೋತೆ ತೂತ್ಯರ ಸರಿ ಕಟ್ಟದ ನೀ ಕುಂಟು ಇಜ್ಜಿ ಅಂದ ನಂಚಿನ ಪರಿಸ್ಥಿತಿ ಏನನ್ನು ಚಕ್ರವರ್ತಿ ಬಂಡದು ಏರೇ ಗುರ್ತ ಮಲ್ಪಿರ ಸಾಧ್ಯ ಉಂಡು ಅಪ್ಪಗಂಡೊಂದು ಮಾತ ತಾದ ಕಾರಣದ ಪಂಡ ಶನಿದೇವೇನಕ್ಕೆ ಕಾರಣ ಆರ್ನ ಪ್ರಭಾವವು ಬೂರ್ನಂಚಿನ ಯಾನು ವಾ ರೀತಿ ಇಡ್ಲ ಎಡ್ಡೆ ದಿಸೆಕ್ಕೆ ಪೋಯರ ಸಾಧ್ಯನೇ ಇಜ್ಜಿ ಅಣ್ಣ ಇತ್ತಿನ ಜಾಗ ಹಿಡಿದು ಯಾನು ಪೋಡು ಮಾತ್ರ ಅತ್ತು ಬಡವ ಒಂದುಂಡು ಬಾಜಲ ಒಂದುಂಡು ಕೈಕಾಡು ಶಕ್ತಿ ಇಜ್ಜಿ ಲಕ್ಕದು ನಡಪಿರಾವಂತ ನಂಚಿನ ಸ್ಥಿತಿ ಇಟ್ಟು ಬಡವು ಬಾಜಲು ಎಂಚ ತನು ಅವು ಪಣ್ಣದು ಒನಗ ಓ ಅಲ್ಪ ಒಂಜಿ ನೀರ್ದ ಜರಿ ತೋಜೊಂದುಂಡು ಬೂರ ನಿಂತಿನ ನೀರಿಗೆ ಬೋದು ಪರ್ಪೆ ಮಾಡಿದ ಕೈದ ಕೈ ದುಮ್ಮು ಮಲ್ಪನಾಗ ಆ ಪರಿಪೇ ಉಂದುದು ಬೋದು ಪಾಪಿ ಹೋಯಿನಲ್ಪ ಪಾತಾಳ ನೀರಿಗೆ ಒಂಜಿ ಬೊಟ್ಟು ನೀರ್ಲಾ ಇಂಕು ದಿಕ್ಕಿಜಿ ಬಡವು ತಲುಪು ಮಲ್ಕೊನ್ಮೇ ಪಂಡದು ಪರ್ನು ನಾಳ ತಿನ್ಕೋ ಪಂಡದು ಜೊಂಕಲೆ ಜೊಂಕಲೆ ನೇಲೊಂದಿತ್ತಂಚ ಪರ್ನ ಕೈ ಪಾಡಿನಾಗ ಮಿತ್ತು ಮಿತ್ತು ಮಿತ್ತು ಮಿತ್ತು ಮಿತ್ತು ಮಿತ್ತು ಬೋದು ಅಪಗಂಡ ಉಂದುಲಾ ಶನಿನ ಲೀಲೇನೆ ಸತ್ಯ ಬಡವು ಬಾಜರಡು ಗಂಗಾಲಾಯನಂಚಿನ ಯಾನು ಎಂಚಾಣ್ಲಾ ಊರು ಸೇರೋ ನೋಡು ಪಂಡದು ದುಂಬು ದಿಂಬು ಪೋಯೇ ಓಲ್ಲ ಸಾಧಿತಿ ಎನ್ನ ಊರು ಓಲುನ್ನದೇ ಗೊತ್ತಿಜ್ಜಿ ಒವ್ವಾಣ್ಲ ಒಂಜಿ ಊರು ತಿಕ್ಕಡ ಯಾರು ಜನಮಾನ ತುಪ್ಪನಂಚಿನ ಒಂಜಿ ಪರಿಸ್ಥಿತಿ ಬರಡು ಕಾಡಿರ್ದೆ ಅನ್ನ ಪೋಪೆ ಅಂದ್ರೆ ನಡತ್ತೊಂದು ನಡತ್ತೊಂದು ನಡತ್ತೊಂದು ನಡತ್ತೊಂದು ಏತು ಪೊರ್ತು ದುಂಬು ಬತ್ತೆ ಅಂದ್ರೆ ಗೊತ್ತಿಜ್ಜಿ ಓ ಇತ್ತೆ ಓ ಅವಲೊಂಜಿ ಊರುದ ಸೋವು ತಿಕ್ಕೊಂದುಂಡು ಜನಕ್ಕಳು ಸಾದಿ ನಡತೊಂದು ಕೋಪಿ ನಾವು ತೋಜೊಂದು ಅಪ್ಪಗಂಡ ಊರುಗೆ ಅನ್ನ ಬತ್ತಿ ಎತ್ತಿಲೆ ಕಾಂಡು ವಾ ಊರು ಪಂಡದ ಅಂಜಿಂಜಿ ತುನಗ ಕೆಲವು ಜನ ಪಣ್ಣೊಂದು ಒಳ್ಳೆಯ ತಾಮಲಿಂದಾಪುರ ತಾಮಲಿಂದಾಪುರ ಬಣ್ಣ ಮಾಳವ ದೇಶಗೆ ಸೇರ್ನವು ಎನ್ನ ಅಧಿಪತ್ಯಗೆ ಇತ್ತು ನಂಚಿನವು ಸ್ವಲ್ಪ ಅರಸು ಉಳ್ಳೆ ಚಂದ್ರಶಯನೇ ಇದ್ದು ಎನ್ನ ಸಾಮಂತ ರಾಜಿ ಅಂಚೆ ಬಣ್ಣದ ಯಾನ ಆಯಡ ಯಾನ ವಿಕ್ರಮೇದ ಬಣ್ಣ ನಂಬಿರ ಸಾಧ್ಯ ಉಂಡ ಏನ ನಟ್ಟು ಹೊರದೇಶಿಂದ ಎನ್ನುವೆ ಅಂಚದ ಅರಸು ನಾಡಿಗೆ ಪೋಪಿನ ಹತ್ತು ಅಣ್ಣ ಇಂಕೊಂಜಿ ಆಶ್ರಯ ಬೋಡತ್ತೆ ಏರ್ ಇಂಕ ಆಶ್ರಯ ಕುರುವೇರು ಹಂಗಾದ್ರೆ ಗುಂಜೀತು ನೀರು ಕೊರ್ಪಿನಕ್ಕಲಿ ಏರು ಬಂಜಿದ ಬಡವ ಗುಂಜೀತು ಒಂಜಿ ಪುಣ್ಯ ಉಪ್ಪು ಕೊರ್ಪಿನಕ್ಕಲಿ ಏರು ಪಂಡದು ಏರ್ನ ಕೈ ಎಡ್ಡೆ ಏರ್ನ ಮೋನ ಎಡ್ಡೆ ಅಂದಿತು ಒಂದು ಪೋಪಿನಂಚಿನ ಒಂದು ಸ್ಥಿತಿ ಆದುಕೊಂಡತ್ತ ಇಜ್ಜಿ ಬೊಲ್ಪು ಉದಿತ್ತದ ಬೈದುಡು ದುಂಬುದ ಎರಿ ಬರೊಂದುಂಡು ಸಾದಿನ ನಡಪೆ ರಾಪುಜಿ ಓಲಣ್ಣ ನೆರಳು ತಿಕ್ಕೊಂಡು ಅಂದ ತೂನಗ ಓ ಅಲ್ಲೊಂದು ಹತ್ತೋಸದ ಕಟ್ಟೆ ಉಂಡು ಅಲ್ಪಂತ ನೆರಳು ಉಂಡು ಕೊಂತೆ ಬಚ್ಚೆ ನರಪೇರ ಬಡದು ಆಯ್ತ ಮುದೆಲ್ಡು ಕುಲ್ವೆ ತುಕ್ಕ.

0: ನಮಸ್ಕಾರ.
1: ನಮಸ್ಕಾರ ಸ್ವಾಮಿ. ಏನಿದು ಗೊತ್ತಾಯ್ತು? ಜಂಕ್
0: ಗೊತ್ತಾಯ್ತು.
1: ಅಲ್ಲ, ಅಂಗಡಿ ಬಾಕಿಲು ಪಾಡಿದ್ನಲ್ಲ,
0: ಅವು ಬಾಕಿಲು ಪಾಡಿದ್ನ ಅಂಗಡಿಯನ್ನ.
1: ಮಧ್ಯಾಹ್ನದ ಹೊರತು ಬಾಕಿಲು ಪಾಡಿದ ಯಾಕಪ್ಪ?
0: ದಾನ ಇಜ್ಜಿ ನಮ್ಮಡ ಮಾಲೆ ಇಜ್ಜಿತ್ತೆ
1: ಅಲ್ಲ,
0: ಮಾಲೆ ಖರ್ಚಾದ ಬೋಣ.
1: ಓ, ಬರೀ ಬೇರೆನ?
0: ನನ್ನ ಪೊಸತ್ತು ಬತ್ತದ ಅವಳತ್ತೆ ಮಧ್ಯಾಹ್ನದ ಬೊಕ್ಕ ಬರು
1: ಅಲ್ಲ.
0: ಓ, ಮಧ್ಯಾಹ್ನ ದಾದಾ ಪುಂಡು ಬಂಜಿದವಳ ಲಡೈ ಸುರಾಪು.
1: ಓ, ಇದು ಬಡವನು ಅನ್ನ ಎಂಕಲ ಗೊತ್ತಾಡ್ನು.
0: ಬಡ
1: ಎಂಕಲ ಅವು ಯಾವುದಿಲ್ಲ ಇಲ್ಲಿ
0: ಲಾಯ್ಕಂಡು.
1: ಓ,
0: ಲಾಯ್ಕಂಡು.
1: ಹಾಂ,
0: ನಿಕ್ಕ ಬಡವಾಯ್ನ ಎಂಕಲ ಆಯ್ಕಂಡು.
1: ಹೌದಾದ ಈರೆಗೆ ಲಾಯ್ಕ ಬಿಲಿ.
0: ಅವು ಸರಿ
1: ಇರು. ಇಲ್ಲ ಪುದರಿಂಚಿನ
0: ಗೊತ್ತಾಯ್ಜ
1: ಯಾಕೆ ಗೊತ್ತಾಯ್ಜಿ?
0: ಇಂದು ತಾಮಲಿಂದಾಪುರ ಅಂದ್ರೆ
1: ಈ ಊರ್ದ
0: ಅಂತ. ಇಂದು ಮುಖ್ಯ ರಸ್ತೆ, ಮುಖ್ಯ ಮಾರ್ಗ. ಹಾಂ, ಬಂಗಾರದ ಅಂಗಡಿ ದಕ್ಕಳು ಪೂರ ಇಂದೇ ಮಾರ್ಗಡು.
1: ಓ, ಒಂದು ಸಾಲು ಸಾಲು ಪೂರ ಬಂಗಾರದ ಅಂಗಡಿ ಅಂತ
0: ಅಂದ ಅಂತ.
1: ಭಾರಿ ಶ್ರೀಮಂತೆ ರೂಪಡು ಪುರ.
0: ಓ, ಆ ಅಂಗಡಿ ಉಂಡತ್ತ ಮಲ್ಲ ಅಂಗಡಿ
1: ಅಂದ
0: ಅವು ಭಾಸ್ಕರ ಶೆಟ್ರ.
1: ಓ, ಆ ರೀತಿ ಬೇರೆಗಳು ಶುರು ಮಾಡ್ದೇರ
0: ಅಂದ ಅಂದ.
1: ಹಾಂ,
0: ಆರೆಡ್ದು ದುಂಬು ಯಾನು ಬೇರೆ ಶುರು ಮಾಡ್ತಾನೆ.
1: ಓ, ಇರು ಅರಣ್ಯ ದುಂಬುದಾರು
0: ಅಂದ. ಆರು ಪಾಸ ಬೇರೆ
1: ಇರ್ನ ಹಿರಿಯಕ್ಲ ಕಾಲೋಡ್ದು ಇಂಚೆ ಉಂಡದ ಅನ್ನ.
0: ಹಿರಿಯಕ್ಲ ಕಾಲೋಡು ಮಲ್ಲ ಮಲ್ಲ ಇಜ್ಜಾಂಡಿ ಯಾನ ಇದು ಮಲ್ಲೆ ಮಲ್ತನ.
1: ಓಹೋ,
0: ಆಯ್ಕೆ ಬುದ್ಧಿವಂತಿಕೆ ಪ್ರಯೋಗ ಮಲ್ತನ.
1: ಓ, ಇನ್ನು ಬುದ್ಧಿವಂತ ಹೇಳಿ ಇದು ಮಲ್ಲೆ ಅಂಡವು
0: ಎನ್ನ ಮೋಣ ಹಿಡಿ ಏ ಪದ ಒಂಜಿ ತೇಲಿಕೆ ಬರ್ಬೋದು. ಹಾಂ, ಅವು ಅಭ್ಯಾಸ ಮಾಡ್ತನ.
1: ಅದು ಸ್ವಾಮಿ ಬೇರೆ ಒಂದು ಅಂಡ ಒಂಜಿ ಬಡಿತನ ಅದು ಸಂಗ್ರಹ ಮಾಡ್ತೇನೆ ಕದ ಬೇರೆ
0: ಮಾಡೋಣ. ಗುಟ್ಟು ಇರೋಗೆ ಪಣಾಯ
1: ದನೆ
0: ಪಣಪ್ಪೆ ಪಣಪ್ಪು ಜನಿದ್ದಿ.
1: ಹಾಂ,
0: ಇನಿ ಅತ್ತಿ ಎಲ್ಲೇ ಪಡು
1: ಅಂದ.
0: ಬಡಾನಾಗ ಉಣುಡು
1: ಅಂದು
0: ಉನಿಯರ ಒಟ್ಟಿಗೆ ಏರಾಂಡ ಇತ್ತಿಂದ ಎಡ್ಡ್ಯಾಪು.
1: ಹಾಂ, ಹಾಂ,
0: ಶ್ರೀಮಾನ್ ನಂದಯ್ಯ ಶ್ರೇಷ್ಠಿ ಪಂಡ ಯಾನೆ
1: ನಂದಯ್ಯ ಶೆಟ್ಟರು
0: ಅಂದ. ಶ್ರೀಮಾನ್ ಸೇರಿದ ಇಂಚಿಪ್ಪ
1: ಅಂದ
0: ಅಂದು. ಆ ಛತ್ರ ಉಂಡತ್ತ ಎದುರುದ. ಹಾಂ,
1: ಹಾಂ,
0: ಆ ಛತ್ರ ಕಟ್ಟಾಯಿ ಮುಖ ಶ್ರೀಮಾನ್ ಅಂತ ಸೇರಿದ.
1: ಮಲ್ಲ ಮಲ್ಲ ಜನಕ್ಕೆ ಒಂದು ಸೇರುಂಡು
0: ಬತ್ತು ನಕ್ಕಳಿಗೆ
1: ಒಳಸಲ್ಲ ಮೂಜಿ ಮೂಜಿ ಶ್ರೀ ಉಂಡು
0: ಅಂದದು
1: ಅಂದು.
0: ಬತ್ತು ನಕ್ಕಳು ಉಂಡುದು ಪೋಡು ಅಕ್ಲಿನ ಬಂಜಿ ತಂಪಾಡು ಕೊಂಡದು ಕಟ್ಟಾಯಿನ ಛತ್ರ.
1: ವೀರೇನ ಕಟ್ಟಾದಿನಿ
0: ಅಂದು.
1: ಬೇರೆದಾಗಲೇ ಬಂದ ಈ ಬುದ್ಧಿ ಬತ್ತನ ಇಡ್ಡೆ. ಹಾಂ,
0: ಒಂಜಿ ಚೂರು ದಾನ ಮಾಡ್ಕೊಡು ಅಂದು
1: ಅಂದೆ.
0: ಮಂಚ ಉಂಡುದು ಪೋಯ್ ನಕ್ಕಳು ವರ ಎನ್ನ ಅಂಗಡಿಗೆ ನಿಲ್ಕದು ಪೋಪೇರು.
1: ಅದು ಇದ್ದ ಎನ್ನ ಅಡಿಗದ ಐವತ್ತಾರಪ್ಪ
0: ಎಕ್ಕಳ ಇಂಚು ಮೂಳು ಜತ್ತೊಂದು ಇತ್ತತ್ತ
1: ಅಂದು ಸ್ವಾಮಿ.
0: ಲಕ್ಕದು ಕುಳ್ಳಿ ಅತ್ತ
1: ಅವು ಇರು ಬಾಕಲು ಬಣ್ಣ ಶಬ್ದ ಕೇಳಿದಂಗೆ ಎಚ್ಚರಿಕೆ ಆಯಿತು.
0: ತೂನಗದೆ ನಿನ್ನಡ ಪಾತೆ ಇರ್ಗ ಅಂದ ಅಂಟು
1: ಅಂದೇ
0: ಎಂದ. ಹಿಂದೆ ಈ ಮಾರ್ಗೋಡಿ ಇತ್ತ ಇಂಚಿಪ್ಪನ ಜೀವ ಹೋಯಿನ ಅಂತ ತುಜ್ಜಿ.
1: ಹಾ,
0: ತೂನಾಗ ಭಾರಿ ಪೊರಲುಳ್ಳ
1: ಹ್ಞೂ
0: ಈ ಕನ್ನಡಿ ತೂತನ ಇಜ್ಜ
1: ಭಾರಿ ಸಮಯ ತೂ ಅಂದೆ
0: ಭಾರಿ ಪೊರಲುಳ್ಳ ಲಕ್ಷಣ ಲಕ್ಷಣದ ಪುಚ್ಚೆ.
1: ಹ್ಞೂ,
0: ಕೈ ಭಾರಿ ಉದ್ದೊಂಡತ್ತ.
1: ಹಾ, ಒಂದಿನ ಮರಪಾಯ್ಕು ಮರಪಕ್ಕೆ ಸಾಗುಂಡು
0: ಅಂತ. ಹ್ಞೂ, ತೂನಾಗ ಒಂಜಿ ರಾಜ ಲಕ್ಷಣ ತೋಜಿ ಒಂದು ಉಂಟು.
1: ಹಾ, ರಾಜವರು ನಮ್ಮವರು ಸ್ವಾಮಿ
0: ಎಂಕದೊಂದು ಆಶ್ಚರ್ಯ ಅಂಡ.
1: ಹಾ,
0: ರಾಜರು ಕೂಡ ಇಂಚ ಬರ್ಪೇರ. ಹಾಂ,
1: ಹಾಂ,
0: ಹಾಂ, ಅಕ್ಕಳ ಕುದುರೆದ ಮಿತ್ತುಕೊಳ್ಳೊಂದು ಆನೆದ ಮಿತ್ತುಕೊಳ್ಳೊಂದು ಬರ್ಪುನ ಅಕ್ಕಳಿ.
1: ಹಾಂ,
0: ಅಂಚ ಅದೊಂದು ಕೇಳುಗ ಈತ ಲಕ್ಷಣದ ಅಕ್ಕಳು ಏರು
1: ಯಾನು ಏರಿಂದಕ್ಕೆ ನೋಡಿದ
0: ಅಂದು. ಒಳಪಡ್ದು ಬತ್ತು
1: ಒಳಪಡ್ದು ಬತ್ತಿನ
0: ಓಡೆ ಪೋಪುನೆ ಪುದರಿ ಎಂಚ ಅಪ್ಪೆ ಏರು ಅಮ್ಮೆ ರೇರು ವಿದ್ಯೆ ಏತು ಕಲ್ತನೆ ಏತು ಗೋತ್ರ ಏತು ಗೋತ್ರ ಓ ಪೂರವರ ಪಂಡ
1: ಈರೇನ ಜಾತಕನಿಗೇನು ಅವರು
0: ಜಾತಕ ತಿಕ್ಕ
1: ಭಾರಿ ದೂರದ ಹೆಸರು
0: ತಿಕ್ಕಂಡ ಎಡ್ಡೆ ಎತ್ತಿನ ಜಾತಕ
1: ಅದು ಭಾರಿ ದೂರ ಹೊಡೆದು ಬರ್ತಾನೆ
0: ಅಂದ
1: ಅಂದ.
2: ನಮ್ಮ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ನಾಲ್ಕನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ
3: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: निखिल के नंदुलर रेडियो सारंग 107.8 FM इंचिप कुद्मुल रंगराव पुरभवन मुल्प तुणुकूट रजिस्टर कुडला उंदत बंगार पर्पद लेसिड बोलिके जनपद कला संघ मोकुलु तुणु वर्ल्ड फाउंडेशन कुडला मोकुलन प्रायोजकत्वड नडपायन पार्दन मेला ई लेसद रड्डने यक्के
1: ईत पोर्त निकुलु बारी पोरलुदा मोकलंजे पदकुलेन केनियार मोकलन नलिकेन तुयार ಮೊಕ್ಕಲ ಈ ಒಂಜೆ ತಂಡದ ವಿಶೇಷದಾದ ಬಂಡ ನೆಟ್ಟು ಉಪ್ಪುನಕುಲು ಪುರ ಒಂಜೇ ಕೂಟದಕುಲು ಒಂಜೇ ಕುಟುಂಬದಕುಲು ಐಕೊಂಜೆ ಉದಾಹರಣೆ ಬಂಡ ಆರ ಅಮ್ಮೆರು ಆರನ ಮಗಲು ಒಂಜೇ ಇಲ್ಲದಕುಲು ಈ ಕೂಟನ ಪೊರ್ಲುಡು ಪದ ಪನೊಂದು ನಲ್ತದು ನಮ್ಮನ್ನು ಮನರಂಜನೆ ಮಲ್ತೊಂದುಲ್ಲೇರು ಅವು ಅತ್ತಂದ ಮೊಕ್ಕಲ ಕುಡೊಂಜೆ ವಿಶೇಷದಾದ ಬಂಡ ನಮ್ಮ ಒವೇ ಪದ್ಯ ಪದ ಪಂಪಿನಕುಲು ಪಾಡು ಅಕುಲು ಎಂಚ ಬಂಡ ಒಂಜೆ ಪದ ನಕುಲು ಬೇತಕಂಡ ಬರೆಪಾದ ಅತನ ಅಕುಲೆ ಬರೆದ ಅವೇನು ಪೂರ್ವ ತಯಾರಿ ಮಲ್ತದೆ ಏತೋ ದಿನಾರ್ದಿಂಚ ಅಭ್ಯಾಸ ಮಲ್ತದೆ ಪನ್ಪೇರು ಆಣ ಮೊಕ್ಕುಲೆಂಚಬಂಡ ಇತ್ತೆ ಕೊರ್ನ ಪದನ ಅಪಗಪಗನೆ ಒವೇ ಪೂರ್ವ ತಯಾರಿಜ್ಜಂದೆ ಪದ ಪಂಪಿನಂಚಿನ ಚಾಕ ಚಕ್ಯತೆ ಮೊಕ್ಕುಳ ಉಂಡು ಪಂಪಿನ ಕೊಂಜಿ ಉದರ್ಮೆದಾದ ಬಂಡ ಇತ್ತೆ ನಮ್ಮ ಕದ್ರಿ ನವನತೆ ಶೆಟ್ರು ಆರು ಮೂಲೆ ಕುಲ್ಲುದು ಅರ್ನನೇ ಒಂಜಿ ವಿಶೇಷದಾದ ಬಂಡ ಆರು ಅಪಗಪನೆ ಕುಲ್ದು ಪದ ಬರೆಪಿನಾರು ಅಪಗಪಗನೆ ಕುಲ್ದು ನಾಟಕ ಬರೆಪಿನಾರು ಅಪಗಪಗನೆ ಕುಲ್ದು ಸಾಹಿತ್ಯ ಬರೆಪಿನಾರು ಅಂಚಿನಾರು ಒಂಜಿ ಪದನ ಇತ್ತ ದ್ವೇ ಸಭೆಟ್ ಕುಲ್ಲುದು ಬರೆದು ಇತ್ತ ನಮ್ಮ ಈ ಪದ ಪಂಪಿನ ಬಾರಿ ಮಲ್ಲ ಚಾಕ ಚಕ್ಯತೆ ಎತ್ತಿನ ಒಂಜಿ ಜನಟ ಕೊರ್ತೇರು ಆ ಪದನಾರು ಒವೇ ಪೂರ್ವ ತಯಾರಿಜ್ಜನೆ ಇತ್ತದೆ ತಂದು ಇತ್ತನೇ ಆ ಪದ ಪನೊಂದುಲ್ಲೇರು ನೆಕ್ ನಮ್ಮ ಕಣ್ಣಾರೆ ತೂಪಿನ ಉದರ್ಮೆ ನಮ್ಮ ಎದುರುಡೆ ನಡಪುಡು ಈ ಪದನಾರು ಎಂಚ ಪನ್ಪೇರು ಬಂದು ನಮ್ಮ ಕಣ್ಣಾರೆ ತೂಕ
2: ಓಹೋ.

0: Salmen. ನಿಕ್ಕಲ ದಂಬುಗು ನಮ್ಮ ಪೆರ್ಮದ ನವನೀತ ಅಣ್ಣರು ಕೊರ್ನಂಚಿನ ಆ ಗೆರೆನು ಆ ಪೊರ್ಲ ಕಂಟಡು ಪಂಡಿನಂಚಿನ ಇಂಗ್ಲ ಪೆರ್ಮದ ಗಾಯಕ ಅಶೋಕ್ ಅರಿಯಪ್ಪಾಡಿ ಮೇರೆ ಗೊಂಜಿ ದಾಟಿ ಬಿಟ್ಲೆ.
1: ಆತ್ಮೀಯ ಬಂಧುಲೆ, ಪಾರ್ದನ ಕೂಟದ ಈ ಕಲಾವಿದರು ತುಳುಕೂಟದ ಬೆತೆ ಬೇತೆ ಕಾರ್ಯಕ್ರಮಲೇಡ್ ಅಖಿಲ ಭಾರತ ತುಳು ಕೂಟ ಪೋ ಅದುಪ್ಪು ಅತ್ತಂಡ ಬೆತೆ ಬೇತೆ ಕಾರ್ಯಕ್ರಮಲೇಡ್ ರಾಜೇಶ್ ಆಳ್ವೇರು ಸಂಯೋಜನೆ ಮಲ್ತದ ಈ ಕಲಾವಿದರನ್ನ ಕಡಪಡ್ದು ಕೊರ್ಪೇರು. ಮುರಣಿ ಅಖಿಲ ಭಾರತ ತುಳು ಒಕ್ಕೂಟದ ನೀರಿನಲ್ಲಿ ನಡತಿನ ಜಾನಪದ ನಲಿಕೆದ ಪಂತಡ್ಲ ಈ ಕಲಾವಿದರು ಅಖಿಲನ ಚಾತುರ್ಪದ ಪ್ರದರ್ಶನ ಮಲ್ದೇರು. ಅಕಲು ಉಪಯೋಗ ಮಲ್ಪುನಂಚಿನ ಪರಿಕರಂತೂಲೆ ನೆಟ್ಟೋಲ ಆಧುನಿಕ ಪರಿಕರಲಿಜ್ಜಿ ಅಖಿಲನ ದುತ್ತೈತ ತೂಲೆ ಇಟು ಇಸ್ತ್ರಿ ಬಾಡ್ದಿನ ಗುಂಟತ್ತ ಅಖಿಲನ ಇಲ್ಲಡಿ ಎಂಚೊಪ್ಪುವರ ಅವೇ ಲೆಕ್ಕ ನೆಟ್ಟುಳ್ಳೇರು. ಗಡ್ಡದಾಯ ಬೈದಿನಂದಿಕೆ ಎಂಡ ಕಾಂತಾರ ಉಂಜಿ ಸಿನಿಮಾದ ಚಿತ್ರೀಕರಣ ಇಡೀ ತಂಡ ಕೆಲವು ದಿನ ಹಿಡ್ದಿಂಚು ಉಲ್ಲ ಉಳ್ಳೇರು. ಅಂಚಾದ ಸಿನಿಮಾಗೆ ಬೋಡಾದ ಗಡ್ಡ ಬಿಡ್ತೇರು. ನೆಟ್ಟ ಈ ಬಾಲ್ಯದ ಅಪ್ಪೆಲ ಎಪ್ಪಲ ಉಪ್ಪುವೇರು ಇನಿ ತುರ್ತು ಕಾರ್ಯದಾತಾರ ಬೈಜೇರು. ಅಪ್ಪೆ ಮಗಲು ಅಮ್ಮೆ ಮಗೆ ಮೆಗ್ಗೆ ಪಲಯೆ ತಮ್ಮಲೆ ಅರುವದೆ ಇಂಚ ಪೂರ ಒಂಜಿ ಕುಟುಂಬದ ಸದಸ್ಯರ ನಕುಲು ಒಂಜಿ ಉಮೇದು ಉಲ್ಲೇಸಡು ಪಣವುದ ಆಸೆಗತ್ತು ಆ ಒಂಜಿ ಕಲೆ ಒರಿಯೋಡು ನಮ್ಮ ಸಂಸ್ಕೃತಿ ಒರಿಯೋಡು ಪಂಪಿನಂಚಿನ ಉದ್ದೇಶಡು ಈ ಪಾರ್ಧನ ಮೇಳ ನಕುಲು ಕಟ್ಟಿದೇರು. ಐಟುಪ್ಪುನ ಸಾಹಿತ್ಯಲ್ಲ ಅಂಚೆನೆ ಆಕೆಲ್ಲ ಹಿರಿಯ ಕೆಲಿಡ್ದು ಕೇಂಡಿದು ಆ ಸಾಹಿತ್ಯ ನಕುಲು ಉಪಯೋಗ ಮಲ್ತೊಂದುಲ್ಲೇರು. ಇತ್ತಲ ಆಕೆಲ್ಲ ಸಾಂಸಾರಿಕವಾಯಿನ ಒಂಜಿ ಮದ್ಭೇದ ಕಾರ್ಯಕ್ರಮ ಉಪ್ಪು ಆ ಕಾರ್ಯಕ್ರಮಲೇಡ ಆ ಜಾನಪದ ಪದಕ್ಲೇನು ಪನ್ನೊಂದು ಆ ಜಾನಪದ ಸಾಹಿತ್ಯದ ಪೊರ್ಲುನು ಪಸೇರ್ನಂಚಿನ ಒಂಜಿ ಬೇಲೆನ ಮಲ್ತೊಂದುಲ್ಲೇರು. ದಾಮೋದರ್ ನಿಸರ್ಗೇರು ಉಪ್ಪುನಂಚಿನ ಸಂದರ್ಭಡ್ಲ ಅರ್ನ ಹಿರಿತನಟ್ಲ ಈ ತಂಡದಕುಲು ಕಾರ್ಯಕ್ರಮ ಕೊರ್ತೇರು. ಅಂಚಾದ ದಾಮಣ್ಣೆ ನಮ್ಮೊಟ್ಟಿಗೆ ಇಜ್ಜೇರು ಅಂಡ ದಾಮಣ್ಣನ ಪುದರ್ನ ಇನಿ ಆ ಪದತ್ತ ಒಟ್ಟಿಗೆ ಇತ್ತನೇ ಬರೆದು ಪದ ಕೊರ್ನಲ ಈ ಕೊಂಜಿ ರಾಗ ಸಂಯೋಜನೆ ಮಲ್ತದೆ ಪದ ಪನ್ಪುನ ಜಾನಪದ ಕಲಾವಿದರ್ನ ಚಾತುರ್ಪುಗು ನಮ್ಮ ಮಾತೆರ್ಲ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾದ ಸೊಲ್ಮೆ ಸಂದೇ ತಮಲ್ಪು ಅಭಿನಂದನೆ.
0: ಪ್ರಾಚೀನವಾಯಿನಂಚಿನ ಎಂಕ್ಲ ಹಿರಿಯಾಕ್ಲು ಮೂಲ ಜಾನಪದ ಸಂಸ್ಕೃತಿದ ಬತ್ತಿನಕ್ಲು ಯಾಕಡೆ ಪಂಡೆ ಚರಾಚರ ವಸ್ತುಗಳನ್ನ ಮಿತ್ತಲ ಪಾರ್ಧನ ಕಟ್ಟದಿರಂದು ಆಯ್ಡ್ದಾತ್ರ ನನ್ನೊಂಜಿ ಉದತ ಮಿತ್ತಿತ್ತನಂಚಿನ ಒಂಜಿ ಪಾರ್ಧನ ಎಂಕ್ಲನ ಪೆರ್ಮದ ಗಾಯಕಿ ಕುಮಾರಿ ಯಜ್ಞೋಷ ಮೇರೆಡ್ದು.

ನನ್ನ ಕಡೆದ ಉಂಜಿ ಪಾಡ್ದನ ಪಂಡದು ಎಕ್ಲೆಗೆ ಸಮಯ ಕೊರನಂಚಿನ ಸಮಯ ಆ ಒಂದು ಬತ್ತಂದ್ರೆ ಹಿಡ್ದಾದ್ರ ಕಡೆತ ಉಂಜಿ ಪಾಡ್ದನ ಪಂಡೊಂದು ಎಂಕ್ಲು ಈ ಕಾರ್ಯಕ್ರಮನ ಮುಕ್ತಾಯ ಮಲ್ತಂದಲ್ಲ ಐಕ್ಯ ದುಂಬಾತ್ ಎಂಕ್ಲೆಗೆ ಈ ಕಾರ್ಯಕ್ರಮ ಮಲ್ಪರ ಬಡಾದು ಅವಕಾಶ ಮಲ್ತು ಕೊರನಂಚಿನ ನಮ್ಮ ತುಳು ಕೂಟ ರಿಜಿಸ್ಟರ್ಡ್ ಕೂಡ್ಲ ದತ್ತ ಅಧ್ಯಕ್ಷರಾಗಿ ನಂಚಿನ ನಮ್ಮ ಹೇಮ ದಾಮೋದರ್ ನಿಸರ್ಗ ಅವೆಲ್ಲಕ ಕೂಟದಕ್ಕಲೇ ಮಾತಿರಗಿಲ್ಲ ಈ ಕಾರ್ಯಕ್ರಮ 50ನೇ ವರ್ಷದ ಈ ಕಾರ್ಯಕ್ರಮ ಅನ್ನ ಮಲ್ಪೆರ ಬೋಡಾದ ಮಲ್ತಿ ನಂಚಿನ ಮಾತ ಪದಾಧಿಕಾರಿಗಳ ತರೆದ ಬಗ್ಗಾದು ನೆಲ ಮುಟ್ಟದು ಪುಡ್ಡೆ ಪಾಡೊಂದು ನಿಖಿಲ್ ಆಶೀರ್ವಾದಕ್ಕೇನೊಂದು ಎಂಕಲ್ನ ಕಲಾವಿದರನ್ನ ಪರಿಚಯ ಸುರುಕಾದ ಮಲ್ಪ ಎಂಕಲ್ನ ಇನೀತೆ ಈ ಪಾಡ್ದನ ಪಂಡಿನಂಚಿನ ಅಶೋಕ್ ಎಂ ಅರಿಯಪ್ಪಾಡಿ ಮೇರೊಂಜಿ ಅಧ್ಯಾಪಕರ ಮಾಸ್ಟರ್ ಪಾಡ್ದನ ಮಾತ್ರತ್ ಆರು ಭಕ್ತಿಗೀತೆ ಜಾನಪದ ಭಾವಗೀತೆ ಮಾತ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಆರೊಂಜಿ ಎಡ್ಡೆ ಜೋಕ್ಲೆಗ್ ಎಡ್ಡ ಮಾತ ಇಷ್ಟಪಡ್ನಂಚಿನೊಂಜಿ ಅಧ್ಯಾಪಕರೆಲ್ಲ ಅಂದು ಇನಿತ ನೆಕ್ಲ ದೊಂಬಗು ಪಂಡಂಚಿನ ಅಶೋಕ್ ಎಂ ಅರಿಯಪ್ಪಾಡಿ ಅವೆಲಕ ಎಕಡೆಯನ್ನು ಪಂಡೆ ಲೋಕ ಜಾನಪದ ಬಾಲ ಪ್ರತಿಭೆ ಪ್ರಶಸ್ತಿ ದಿಕ್ಕಿನಂಚಿನ ಇಂಕ್ಲನ ಕಿನ್ನೆ ಬಾಲ ಕುಮಾರಿ ಯಜ್ಞುಷ ಮೂಲು ಬಿ ಟಿ ಟಿ ಎಮ್ ಫೈನಲ್ ಇಯರ್ ಕಲ್ಪನಾ ಬಾಲ್ಯಾಪಡು ಮಂಜೇಶ್ವರ ಗೋವಿಂದಪ್ಪ ಕಾಲೇಜ್ ಕಲ್ತಂದುಲ್ಲ ಬಕ್ಕ ಒಂದು ಇನಿತೆ ದುಡಿ ಪಂದ ಒಂದು ಉಪ್ಪು ನಂಚಿನ ಎನ್ನ ಮಗೆ ಅವು ಎನ್ನ ಮಗಳು ಮೇ ಪುದರ್ ಯಜ್ಞೇಶ್ ಬಂಡದು ಅವೆಲಕ ಒಂದು ಎಂಕ್ಲ ಹಿರಿಯಾರು ಬಾಬು ಎಂಕ ಅಣ್ಣೆ ಹಾಪುಂಡು ಆರ್ಲಂಚನೆ ಜಾನಪದ ಲೋಕಗು ಎಂಕ್ಲೆಗೆ ಮಾತ ಬೆರಿ ತಟ್ಟದು ಪ್ರೋತ್ಸಾಹ ಕೊರೊಂದು ಉಪ್ಪಿನಾರು ಅಪ್ಪ ಎಂಕ್ ಲೊಟ್ಟಿಗೆನೆ ಉಪ್ಪಿನಾರು ಆರೆಗ್ಲ ಒಂದು ಬಾಬು ಶೆಂತಾರ್ ಬಕ್ಕ ಇನಿತಿ ಬೆದುರ ಚಂಡೆಡು ಎಂಕ್ಲೆಗೆ ಸಹಕಾರ ಕೊರೊಂದು ಉಪ್ಪನು ಎನ್ನ ಅವಲಂಚನೆ ಮಗೆ ಹಾಪುಂಡು ಪುದರ್ ಸುನೀಲ್ ಕುಮಾರ್ ಅವೆಲಕ ಎಂಕ್ಲನ ಪೆರ್ಮದ ಕಲಾವಿದೆ ಮೇರೆ ಬಜಿ ಪಾಡ್ದನ ಮಾತ್ರ ಮಾತ ಜಾನಪದ ಲೋಕದ ಜಾನಪದದ ಓಳಾಯಿ ಪಿದೆ ಮಾತ ವಿಷಯ ತೆರೆದಿನಾರ ಹಾಪುಂಡು ಹರೀಶ್ ಎಂ ಅವೆಲಕ ಒಂದು ಅರ್ನ ಮಗೆ ಶಾಸ್ತಾರ ಐ ಶಾಲೆ ಕಲ್ತಂದುಲ್ಲೆ ಏಳು ಕ್ಲಾಸ್ ಬಣಪದಡ್ಕ ಯು ಪಿ ಸ್ಕೂಲ್ಡ್ ಕಲ್ತಂದುಲ್ಲೆ ಅಯಲಂಜನೆ ಜನಪದ ಎಡ್ ಎಡ್ಡೆ ದುಡಿ ಪಂದಾಯರಲ್ಲ ಅವೆಲಕ ಈ ವಾದ್ಯೋಪಕರಣ ನುಡಿಸಾಯರ ತೀರು ನಂಚಿನಂಜಿ ಬಾಲ ಎಡ್ಡೆ ಎಂಕ್ಲು ಕಲ್ಪಾದಿಲ್ಲ ಅಪ್ಪ ಎಂಕ್ಲು ಈ ಜನಪದ ಈ ಕಾರ್ಯಕ್ರಮ ಅಲ್ಪರ ಕಾರಣದಾದ ಪಂಡ ಜನಪದ ಈ ಸ ನಮ್ಮ ತರೆಟ್ ಮುರೆಟ್ಟೆ ಅವು ಮುಗಿಯರವಲ್ಲಿ ನನ್ನದ ತರಬರಕ್ಕೆ ಅವು ದಾಂಟ ಒಡೆದು ಮಲ್ಪ ನಂಚಿನ ಮಾಮಲ್ಲ ದೇ

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೋಲಿಕೆ ಬೋಲಿಕೆ ಜಾನಪದ ಕಲಾ ಸಂಘ ಮೊಕುಲ್ ನಡಪಾದುಕೋರ್ನ ಪಾರ್ದನ ಮೇಳ ಈ ಲೇಸದ ರಡ್ಡನೆಯ ಗೆನಿಕೆಯನ್ನೊಂದು ಬತ್ತರೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದುಲ್ಲರ್ ನನದುಂಬಗ್ ಜೈ ತುಳು ಸಿನಿಮಾದ ಪದಕ್ಕುಲು ಸುರುಕಾದ್ ರಜತ್ ಹೆಗಡೆ ಪಂತಿನ ಪದ ಬರೆತಿನಾರ್ ರೂಪೇಶ್ ಶೆಟ್ಟಿ.

ಕುಡಂಜಿ ಪದ, ರೂಪೇಶ್ ಶೆಟ್ಟಿ ಅಂಚನೆ ಲಾಯ್ ವ್ಯಾಲೆಂಟೈನ್ ಸಲ್ಡಾನ ಬರೆತಿನ ಪದ, ಪದಪಂತಿನಕುಲು ಆಂಟನಿ ದಾಸನ್ ಅಂಚನೆ ಶರ್ವಿನ್ ಮೇಬನ್.

ನನ್ನದುಂಬಗ್ ಗಜಾನನ ಕ್ರಿಕೆಟರ್ಸ್ ಈ ಚಿತ್ರದ ಪದಕುಲು ಸುರುಕಾದ್ ಅರೆ ಓ ಅನುಷಾ ಈ ಪದನ ಬರೆತಿನಾರ್ ಕೀರ್ತನ್ ಭಂಡಾರಿ, ಪದ ಪಂತಿನಕುಲು ಪಲ್ಲವಿ ಪ್ರಭು ಸೃಜನ್ ಕುಮಾರ್ ತೋನ್ಸೆ, ಸಂಗೀತ ಸೃಜನ್ ಕುಮಾರ್ ತೋನ್ಸೆ.

ನನ್ನದುಂಬಗ ಕಟ್ಟೆ ಮಾರು ತುಳು ಸಿನಿಮಾದ ಪದ ಬರೆತಿನಾರು ದೀಪಕ್ ಎಸ್ ಕೋಟ್ಯಾನ್, ಪದ ಪಂತಿನಾರು ಕಾರ್ತಿಕ್ ಮುಲ್ಕಿ, ಸಮೀಕ್ಷಾ ಸಾಲಿಗ್ರಾಮ, ಸಂಗೀತ ಕೊಡ್ತಿನಾರು ಕಾರ್ತಿಕ್ ಮುಲ್ಕಿ.

0: ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮದ ತಿಕ್ಕಗ ಆದನೇಟ ಕೇನೊಂದು ಪಲ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ಒಂದೂರಲ್ಲಿ ಭಾವಿಕಾ ಹೆಸರಿನ ಒಬ್ಳು ಹುಡುಗಿ ಇದ್ಲು. ಭಾವಿಕಾ ತುಂಬಾನೇ ಬುದ್ಧಿವಂತೆ, ಆದ್ರೆ ಅವಳಿಗೆ ಕಾಲಿನ ಸಮಸ್ಯೆ ಇತ್ತು. ಭಾವಿಕಾ ದಿನ ಕನಸ್ ಕಾಣ್ತಾ ಇದ್ಲು, ಅವಳು ಕುಣಿತಿರೋದು, ಅವಳು ಓಡ್ತಾ ಇರೋದು. ಆದ್ರೆ ಅವಳಿಗೆ ಎಚ್ಚರ ಆದಾಗ ಅವಳ ಕಾಲಿಲ್ದೇ ಇರೋದು ಅವಳಗ್ ನೆನ್ಪಾಗ್ತಾ ಇತ್ತು. ಭಾವಿಕಾ ತನ್ ತಂದೆ ತಾಯಿ ಹೇಳೋ ಮಾತನ್ನೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ಸರಿಯಾಗಿ ಊಟ ಮಾಡೋದು, ಹೋಮ್ವರ್ಕ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು. ಅದಕ್ಕೆ ಭಾವಿಕಾ ಅನ್ಕಂಡ್ರೆ ಅವರಿಬ್ರಿಗೂ ತುಂಬಾ ಇಷ್ಟ. ಅಮ್ಮ ಅಪ್ಪ ಭಾವಿಕಾನ ಖುಷಿಯಾಗಿಡೋದಕ್ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಕೆಲವೊಮ್ಮೆ ಬೀಚಕ್ ಕರ್ಕೊಂಡು ಹೋದ್ರೆ, ಕೆಲವೊಮ್ಮೆ ಪಾರ್ಕ್ಗೆ. ಆದ್ರೆ ಭಾವಿಕಾ ಖುಷಿ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಯಾವುದೇ ಗೆಳೆಯರ್ ಇರ್ಲಿಲ್ಲ. ಒಂದ್ ದಿನದ ಮಾತು, ಭಾವಿಕಾ ಕ್ಲಾಸ್ ನಲ್ಲಿ ಕೂತಿದ್ದಾಳೆ. ಆದ್ರೆ ಅವಳ ಗಮನ ಹೊರಗಡೆ ಆಡ್ತಿರೋ ಮಕ್ಕಳ ಮೇಲೆ ಇದೆ. ಅವಳು ಕನಸ್ ಕಾಣ್ತಾಳೆ, ಅವಳು ಆ ಮಕ್ಕಳ ಜೊತೆ ಕೂತ್ಕೊಂಡು ಆಡ್ತಾ ಇರೋ ರೀತಿ. ಅದೇ ಸಮಯದಲ್ಲಿ ಟೀಚರ್ ಸದ್ದು ಕೇಳುತ್ತೆ, ಮತ್ತೆ ಬೋರ್ಡ್ ಮೇಲೆ ಬರ್ದಿದ್ದಾರೆ ಸ್ಪೋರ್ಟ್ಸ್ ಡೇ. ಮಕ್ಕಳೇ, ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಎಲ್ಲರೂ ಭಾಗವಹಿಸ್ಲೇಬೇಕು.
2: ಎಲ್ಲರೂ ಭಾಗವಹಿಸ್ತೀವಿ, ಆದ್ರೆ ಭಾವಿಕಾನ್ ಬಿಟ್ಟು, ಯಾಕಂದ್ರೆ ಅವಳಿಗೆ ನಡೆಯೋದಕ್ಕೆ ಆಗೋದಿಲ್ಲಲ್ಲ.
1: ಹಾಗ್ ಮಾತಾಡ್ಬಾರ್ದು ಬಬ್ಲು, ಹೇಳು ಭಾವಿಕಾಗೆ ಸಾರಿ ಹೇಳು.
2: ಸಾರಿ.
1: ಕ್ಲಾಸ್ ಮುಗೀತು. ಬೇಜಾರಲ್ಲಿ ಭಾವಿಕಾ ಸ್ಕೂಲ್ ಗ್ರೌಂಡ್ ಹತ್ರ ಬಂದ್ಲು. ಸುತ್ತಮುತ್ತ ಯಾರು ಇರ್ಲಿಲ್ಲ. ಬೇಜಾರಲ್ಲಿ ಭಾವಿಕಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಭಾವಿಕಾಗೆ ಚೂಚು ಅನ್ನೋ ಸದ್ ಕೇಳಿಸ್ತು. ಅವಳು ಆ ಕಡೆ ಈ ಕಡೆ ನೋಡಿದ್ಲು, ಆದ್ರೆ ಅವಳಿಗೆ ಯಾವುದೇ ಪಕ್ಷಿ ಕಾಣಿಸ್ಲಿಲ್ಲ. ಆಮೇಲೆ ಅವಳಗ್ ಗೊತ್ತಾಯ್ತು, ಸದ್ದು ಬರ್ತಿರೋದು ಬೆಂಚ್ ಕೆಳಗಡೆಯಿಂದ ಅಂತ. ಆಗ ಅವಳು ಕೆಳಗಡೆ ನೋಡಿದ್ಲು, ಅಲ್ಲಿ ಪಾರಿವಾಳದ ಮರಿ ಬೆಂಚ್ ಕೆಳಗೆ ಸಿಕ್ ಹಾಕೊಂಡಿತ್ತು.
3: ಗೂಡಿಂದ ಕೆಳಗ್ ಬಿದ್ದು ಇಲ್ಲಿ ಸಿಕ್ ಹಾಕೊಂಡಿದ್ಯಾ? ಇರು, ನಾನ್ ನಿನಗ್ ಸಹಾಯ ಮಾಡ್ತೀನಿ.
1: ಭಾವಿಕಾ ಪಾರಿವಾಳ ಮರಿಗೆ ಸಹಾಯ ಮಾಡ್ತಾಳೆ, ನಿಧಾನವಾಗಿ ಅದನ್ನ ತಗೊಂಡು ಬೆಂಚ್ ಮೇಲೆ ಇಡ್ತಾಳೆ.
3: ನಡಿ ಈಗ ನೀನು ಮನೆಗೆ ಹೋಗು.
1: ಪಾರಿವಾಳ ಮರಿನ ನೋಡಿ ಅದ್ರಮ್ಮ ತುಂಬಾ ಖುಷಿ ಪಡುತ್ತೆ.
4: ಧನ್ಯವಾದ, ನೀನೆಷ್ಟು ಒಳ್ಳೆವಳು. ನೀನು ನನಗೆ ಮತ್ತೆ ನನ್ನ ಮರಿಗೆ ಸಹಾಯ ಮಾಡಿದ್ಯಾ, ನಾನ್ ನಿನ್ಗೆ ಉಡುಗೊರೆ ಕೊಡ್ತೀನಿ.
1: ಈ ಮಾತನ್ನ ಹೇಳಿ ಪಾರಿವಾಳ ತನ್ ಗೂಡೊಳಗ್ ಹೋಗುತ್ತೆ. ಅಲ್ಲಿಂದ ಗೋಲ್ಡನ್ ಶೂಸ್ ನ ಕೆಳಗಡೆ ಹಾಕುತ್ತೆ. ಭಾವಿಕಾ ಗೋಲ್ಡನ್ ಶೂ ನೋಡಿ ಹೇಳ್ತಾಳೆ,
3: ನಾನು ಈ ಶೂ ತಗೊಂಡ್ ಏನ್ ಮಾಡ್ಲಿ, ನಾನ್ ಹಾಕೊಳಕ್ ಆಗಲ್ಲ.
4: ಇದು ಯಾವುದೇ ಮಾಮೂಲಿ ಶೂ ಅಲ್ಲ, ಇದನ್ನ ಹಾಕೊಂಡು ನೀನು ನಡೆಯೋಕ್ ಶುರು ಮಾಡ್ಬೋದು, ಓಡ್ಬೋದು, ಏನ್ ಬಯಸ್ತೀಯೋ ಅದನ್ ಮಾಡ್ಬೋದು.
1: ಭಾವಿಕಾ ಈ ಶೂಸ್ ನ ಹಾಕೊಳ್ತಿದ್ ಹಾಗೆ ಅವಳು ನಿಜವಾಗ್ಲೂ ನಡೆಯೋದಕ್ ಶುರು ಮಾಡಿದ್ಲು. ಭಾವಿಕಾಗೆ ತುಂಬಾನೇ ಖುಷಿ ಆಯ್ತು. ಆ ಶೂಸ್ ಹಾಕೊಂಡು ಭಾವಿಕಾ ಮನೆಗ್ ಹೊರಟ್ಲು. ಅವ್ರ ಅಪ್ಪ ಅಮ್ಮ ತಮ್ಮ ಮಗಳು ನಡೆಯೋದನ್ನ ಮೊದಲನೇ ಬಾರಿ ನೋಡಿ ಶಾಕ್ ಆದ್ರು. ಅವ್ರಿಗೆ ಕಣ್ಣೀರನ್ನ ತಡಿಯೋಕ್ ಆಗ್ಲಿಲ್ಲ.
3: ಅಮ್ಮ ಅಪ್ಪ, ನನಗ ನಡೆಯಬಹುದು.
5: ಆದ್ರೆ ಹೇಗೆ?
3: ಈ ಮ್ಯಾಜಿಕಲ್ ಶೂಸ್ ನ ಹಾಕೊಂಡು ನಾನು ಮರಿ ಪಾರಿವಾಳನ ಕಾಪಾಡ್ದೆ, ಅದರಿಂದ ಖುಷಿಯಾಗಿ ಅಮ್ಮ ಪಾರಿವಾಳ ಈ ಶೂ ಕೊಟ್ರು.
1: ಮಾರ್ನೇ ದಿನ ಭಾವಿಕಾ ಸ್ಪೋರ್ಟ್ಸ್ ಡೇ ನಲ್ಲಿ ಭಾಗವಹಿಸೋದಕ್ ಹೋದ್ಲು. ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ಬಿಟ್ರು. ಭಾವಿಕಾ ರೇಸ್ ನಲ್ಲಿ ಭಾಗವಹಿಸಿದ್ಲು, ಮತ್ತೆ ಮ್ಯಾಜಿಕಲ್ ಶೂಸ್ ನಿಂದಾಗಿ ರೇಸ್ ನ ಗೆದ್ದು ಬಿಟ್ಲು. ಅಮ್ಮ ಪಾರಿವಾಳ ಕೊಟ್ಟಂತ ಮ್ಯಾಜಿಕಲ್ ಶೂಸ್ ಭಾವಿಕಾಗೆ ಜೀವನದಲ್ಲಿ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಆಗಿತ್ತು. ಅವತ್ತಿನಿಂದ ಅವಳ ಕಾಲು ಯಾವತ್ತೂ ನಿಲ್ಲಲೇ ಇಲ್ಲ. ಅವಳು ಓಡ್ತಿದ್ಲು, ಅವಳು ಕುಣಿತಿದ್ಲು, ಯಾರ್ದೇ ಸಹಾಯ ಪಡಿದೇನೆ. ಭಾವಿಕಾ ಈಗ ಪಾರಿವಾಳದ ಮರಿ ಮತ್ತೆ ಅದ್ರ ಅಮ್ಮನ ನೋಡೋಕೆ ಆಗಾಗ ಬರ್ತಾ ಇದ್ಲು.
3: ಥ್ಯಾಂಕ್ ಯು, ನೀವು ಕೊಟ್ಟಿರೋ ಮ್ಯಾಜಿಕಲ್ ಶೂಸ್ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಈಗ ನಾನು ಯಾರ್ದೇ ಸಹಾಯ ಇಲ್ದೆ ಬದುಕಬಹುದು.
1: ಭಾವಿಕಾಳ ಎಲ್ಲಾ ಕನಸು ಈಗ ನನಸಾಗ್ತಾ ಇತ್ತು. ಅವಳು ನಡಿಬೋದಿತ್ತು, ಓಡ್ಬೋದಿತ್ತು, ಕುಣಿಬೋದಿತ್ತು, ಆಡ್ಬೋದಿತ್ತು, ಮತ್ತೀಗ ಅವಳಿಗೆ ಗೆಳೆಯರು ಇದ್ರು. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗತ್ತೆ.

0: ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸುತ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು, ಇನ್ನೂ ಇತರ ಜೀವರಾಶಿಗಳು ಜೀವಿಸುತ್ತಿದ್ವು. ಅವು ಎಲ್ಲ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರ ಹತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ಕೆ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಹೀಗಂತಾನೆ,
1: ಬಂಟಿ ನೀನು ನನ್ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ?
2: ಮಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು.
1: ಇಲ್ಲ, ಈ ಕೊಳ ನಂದು. ಮತ್ತೆ ನನ್ ಕೊಳದಿಂದ ನಿಮಗೆಲ್ಲ ನೀರ್ ಕುಡಿಯಕ್ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ, ಈ ಕೆರೆಯಿಂದ ಯಾರೇ ನೀರ್ ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರ್ ಕುಡಿಯಕ್ಕೆ ಬಿಡೋದಿಲ್ಲ.
0: ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿತ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳಿತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನ ಹತ್ರ ಹೇಳುತ್ತೆ,
3: ಅಮ್ಮ ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ.
0: ಮಗ್ನೆ ಮಂಟುಗ್ ಕೊಡಕ್ಕೆ ಏನೂ ಇಲ್ಲ, ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ ಆಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ.
1: ಏನೋ ನಿಂಗ್ ಇಷ್ಟೊಂದ್ ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ, ತಡಿ ನಿನ್ಗೀಗ ಇದೇ ಹಬ್ಬ.
0: ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡಿಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಯಲ್ಲಿ ನೋವು ತಡ್ಕೊಳಕ್ ಆಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ ನೀನು ಭದ್ರವಾಗಿರು, ನಾನು ನಿನ್ನ ಬಿಟ್ಟು ಹೋಗೋ ಸಮಯ ಬಂದಿದೆ.
3: ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ.
0: ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಿನ್ನ ಯಾವಾಗ್ಲೂ ಒಬ್ಬನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಚಿಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವನು ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು.
3: ನಾನು ಆನೆ ಮಾವಂತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ ಈ ಕೊಂಬೆ ಜರುಗ್ಲಿ.
0: ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೇ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ, ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿತ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ.
4: ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ.
0: ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ.
5: ಈ ದುಷ್ಟನಿಗೆ ಹೆಂಗೆ ಆಗ್ಬೇಕು? ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ.
2: ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನ ಬಿಡಿಸ್ಕೊ ನೋಡೋಣ.
0: ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕಣ್ ತೆಗೆದು ಬಿಡ್ತಾನೆ. ಅದನ್ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ. ಮತ್ತು ಈಗಂತಾನೆ,
4: ಚಿಂಟು ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನಿನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನು ಆಗ್ತಾ ಇರ್ಲಿಲ್ಲ.
0: ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.

0: ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದೇ ಸಾ ಡ್ರೇಕ್ ನದಿ ಆಚೆ ಇರೋ ಅವರ ಕೂಡಲೇ ಎರಡು ಮುಟ್ಟೆಗಳನ್ನ ಇಟ್ಟು ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮುಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಕೂಡಲಿದ್ದ ಆ ಎರಡು ಮುಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ.
1: ಅರೇ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
0: ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ.
2: ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ?
0: ನಾನು ಈ ಮೊಟ್ಟೆನ ಬೆಳಿಗ್ಗೆನೆ ಇಟ್ಟೆ.
2: ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೆ ಇಲ್ಲ.
0: ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೊತಾ ಇದ್ದೆ.
2: ಅಂದ್ರೆ ಮಧ್ಯಾಹ್ನ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ?
0: ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿದಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ?
3: ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿಯೊಳಗೆ ಬರೋಣ ಹಿಂದೆ.
0: ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರ ಹೇಳೋದನ್ನ ಕೇಳಿಸ್ಕೋತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ.
2: ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು.
0: ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳ್ಳುತ್ತೆ.
2: ಇವತ್ತಂತೂ ಲಾಟ್ರಿ ಸಿಕ್ತು.
0: ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನು ತಗೊಂಡ್ಬಿಡುತ್ತೆ.
2: ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ.
0: ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದಿತ್ತು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ, ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ,
3: ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು
0: ಹೇಳಿ ಡಕ್ ಡ್ರೇಕ್ಗೆ ಒಂದು ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು,
3: ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ.
0: ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ?
3: ನನ್ನ ಹತ್ರ ಒಂದು ಪ್ಲಾನ್ ಇದೆ.
0: ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ.
3: ಇನ್ನಿ ಎಗ್ನ ಯಾರು ನೋಡಲ್ಲ, ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು.
0: ಇದನ್ ನೋಡಿ ಡ್ರೇಕ್ಗು ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ.
2: ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಇವತ್ತು ಸಂಜೆ ಆಗಕ್ಕೂ ಕಾಯ್ಬೇಕಂತಿಲ್ಲ.
0: ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ

0: ಇಳಿದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು.
1: ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನಿಗ
0: ಹೇಳಿ ಡಕ್ ಹದ್ದ ಹತ್ರ ಹೇಳ್ತು.
1: ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ?
0: ಹಾ, ಯಾಕಿಲ್ಲ ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು.
1: ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದು ತಿಂದಿದೆ, ಅದರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ
0: ಕೇಳಿ ಹಾವು ನಕ್ಬಿಟ್ಟು ಹೇಳ್ತು.
1: ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು.
0: ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು.
1: ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ.
0: ಈ ತರ ಹೇಳಿ ಹಾವು ಹೊತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನ ತೆರೆದಾಗ ಹದ್ದು ಅದನ್ನ ಕಚ್ಚಿಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ.
1: ಅರೇ ಬಿಡು ನನ್ನ, ಈ ಹದ್ದಲ್ಲಿಂದ ಬಂತು, ಕಪಾಡಿ ಕಪಾಡಿ.
0: ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತು ಹೋಗುತ್ತೆ. ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಹರಿಕತೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಹರಿಕತೆ ಕಿರಾತಾರ್ಜುನ ನಡೆಸಿಕೊಡುವವರು ಶ್ರೀ ಆರ್ ಗುರುರಾಜಲು ನಾಯ್ಡು.
2: ಶುಕ್ಲಾಂಭರದರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಿಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತರಯಾ ವಿಭೂತಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಯ ನಗುಣೈರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀ ಶೈಲೇಶ ದಯಾಭಾತ್ರ ವಿಭಕ್ತಿ ಆದಿ ಗುಣಾರ್ಣವಂ ಯತೇಂದ್ರ ಪ್ರಮಣಂ ವಂದೇ ರಂಬಿಜಾಪಾದನ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾ ಮನ ಮಧ್ಯಮ ಅಶ್ವತಾಚಾರ್ಯ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಸರ್ವದಾ ಭಕ್ತಿಪ್ರಿಯನಲ್ಲದೆ ಶಕ್ತಿಪ್ರಿಯನಲ್ಲ, ಬಲಾಢ್ಯಶ್ಚ ಪೃಥ್ವಿ ಎಂದು ಲೋಕದಲ್ಲಿ ಹೇಳುವುದುಂಟು, ಬಲಾಢ್ಯನಿಗೆ ಮಾತ್ರ ಈ ಜಗತ್ತು ಎಂದು. ಆದರೆ ಪರಮಾತ್ಮ ಮೆಚ್ಚುವುದು ಭಕ್ತಿಯನ್ನು ಮಾತ್ರ. ಶಿವನು ತನ್ನ ಭಕ್ತರಲ್ಲಿ ಪ್ರಿಯವಾದ ಭಕ್ತಿಯನ್ನೇ ಅಪೇಕ್ಷೆ ಪಡ್ತಾನಲ್ಲದೆ ಅವರ ಐಶ್ವರ್ಯ ಆಡಂಬರಾದಿಗಳನ್ನಲ್ಲ. ಅದಕ್ಕೆ ಬಸವಣ್ಣ ಅವರು ಒಂದು ಕಡೆ ಹೇಳ್ತಾರೆ, ನಾದ ಪ್ರಿಯ

ನಾದಪ್ರಿಯ ಶಿವ ಎಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವ ಎಂಬರು ವೇದಪ್ರಿಯ ಶಿವನಲ್ಲ. ನಾದವನು ಮಾಡಿದ ರಾವಣಗೆ ಅರೆ ಆಯುಷಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಶಿರಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನೋ ನಮ್ಮ ಕೂಡಲ ಸಂಗಮ ದೇವ ಎಂಬ ಗಾದೆಯಂತೆ ಜಗದೊಡೆಯನಾದಂತ ಪರಮಾತ್ಮ ತನ್ನ ಭಕ್ತರಿಗೋಸ್ಕರವಾಗಿ ತಾನು ಸೋತಾದರೂ ತನ್ನ ಭಕ್ತರ ಗೆಲುವನ್ನು ತೋರಿಸುತ್ತಾನೆ ಎನ್ನುವ ಅರ್ಥವನ್ನು ತೋರುವುದೇ ಈ ಕಥಾಭಾಗ ಪಾಶುಪತಾಸ್ತ್ರ ಅಥವಾ ಕಿರಾತಾರ್ಜುನೇಯ ವಿಜಯ. ಈ ಕಥಾ ಪ್ರಾರಂಭದಲ್ಲಿ ಹಿರಿಯರು ಹೇಳಿದಂತೆ ಆ ಪರಮಾತ್ಮನು ಭಕ್ತಿಪ್ರಿಯ ಎನ್ನುವುದನ್ನು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣನ ಒಲುಮೆಗೆ ಪಾತ್ರರಾಗಿರ್ತಕ್ಕಂಥ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸೋತು ವನವಾಸಕ್ಕಾಗಿ ಹೊರಟಿದ್ದಾರೆ. ವನವಾಸಕ್ಕಾಗಿ ಹೊರಟಂತಹ ಪಾಂಡವರನ್ನು ಕಂಡು ಬಹುಜನರು ಕಣ್ಣೀರು ಸುರಿಸುತ್ತಾ ಅಯ್ಯ ನಾವೆಲ್ಲ ನಿಮ್ಮ ಸಂಗಡ ಬರ್ತೇವೆ ಎಂದಾಗ 80,000 ಮಂದಿ ವಿಪ್ರೋತ್ತಮರನ್ನೂ ಸಂಗಡ ಕರೆದುಕೊಂಡು ಧರ್ಮರಾಜ ಕಾಡಿಗೆ ಹೋಗ್ತಾ ಇದ್ದಾನೆ. ತಲೆ ತಗ್ಗಿಸಿ ನಡೆಯಬಹುದಾಗಿರುವ ಪಾಂಡವರನ್ನು ಕಂಡು ಕೇಕೆ ಹಾಕಿ ನಗುತ್ತಿದ್ದಾರೆ ಕೌರವರು. ಈ ಮೋಸ ಜೂತದಲ್ಲಿ ಗೆಲುವಿಗೆ ಕಾರಣ ಶಕುನಿ, ಪ್ರಪಂಚವನ್ನೆಲ್ಲ ಹಿಡಿದವನು ಶನಿ, ಕೌರವರ ವಂಶವನ್ನು ಹಿಡಿಕೊಂಡವನು ಶಕುನಿ. ಆತನ ಹೆಸರು ಶನಿ ಎರಡೇ ಅಕ್ಷರ, ಈತನ ಹೆಸರು ಶಕುನಿ ಮೂರಕ್ಷರ, ಶಾಕೂನಿ. ಮಧ್ಯದಲ್ಲಿರುವ ಕು ಅನ್ನೋ ಅಕ್ಷರವನ್ನು ತೆಗೆದರೆ ಇವನೂ ಶನಿ. ಯಾರ ಭಾಗಕ್ಕೆ ಎಂದರೆ ಕೌರವರ ವಂಶ ನಾಶಕ್ಕೆ. ಪಾಂಡವರು ತಲೆ ತಗ್ಗಿಸಿ ಕಾಡಿಗೆ ಹೊರಟಿದ್ದಾರೆ. ಆ 80,000 ವಿಪ್ರೋತ್ತಮಾದಿ ಸಾಧು ಶರಣರನ್ನು ಸಂರಕ್ಷಣೆ ಮಾಡಲು ಮಹಾನುಭಾವನಾದಂತಹ ಸೂರ್ಯದೇವ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನು ದಯಪಾಲಿಸಿದ್ದಾನೆ. ಆ ಅಕ್ಷಯ ಪಾತ್ರೆಯ ಪ್ರಭಾವದಿಂದ ಪಾಂಡವರು ಅಷ್ಟು ಜನಗಳನ್ನು ತದೇಕ ಚಿತ್ತರಾಗಿ ಅವರ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾರೆ. ಈ ವೇಳೆಗೆ ಆಗಾಗ ಅನೇಕ ಜನ ಮಹನೀಯರು ಬಂದು ಅವರ ಸಂರಕ್ಷಣಾರ್ಥವಾಗಿ ಮತ್ತು ಅನೇಕ ವಿಚಾರಗಳನ್ನು ಹೇಳುವ ಸಲುವಾಗಿ ಬರುತ್ತಿದ್ದವರಲ್ಲಿ ವೇದವ್ಯಾಸ ಮಹರ್ಷಿಗಳು ಒಂದು ದಿನ ಪಾಂಡವರನ್ನು ಕಂಡು ಹೋಗೋಣ ಎಂಬುದಾಗಿ ಹೇಳುತ್ತಾ ಶಿವಧ್ಯಾನವನ್ನು ಮಾಡುತ್ತಾ ಬರ್ತಾ ಇದ್ದಾರೆ.

ಧರ್ಮರಾಜನಿಗೆ ವರ್ತಮಾನ ಮುಟ್ಟಿದೆ. ಓಡೋಡಿ ಬಂದು ಧರ್ಮರಾಜ ಕರಗಳನ್ನು ಜೋಡಿಸಿ, ಗುರುದೇವ ನಿಮ್ಮ ಆಗಮನದಿಂದ ಧನ್ಯನಾದೆ, ದಯಮಾಡಿಸಿ ಕರತಂದು ನೊಜಹುಲ್ಲನ್ನು ಹಾಸಿ ಅದರ ಮೇಲೆ ಗುರುಗಳನ್ನು ಕೂರಿಸಿ ಪಲಾಶ ಪತ್ರದಲ್ಲಿ ಅವರ ಪಾದವನ್ನು ತೊಳೆಯುತ್ತಾ ಇದ್ದಾನೆ. ಪಾದವನ್ನು ತೊಳೆಯುವಾಗ ಕಣ್ಣಲ್ಲಿ ದಳದಳದಲ್ಲಿ ನೀರು ಪ್ರಾಪ್ತವಾಯಿತು. ಇದನ್ನು ಕಂಡು ವೇದವ್ಯಾಸರು ಕೇಳಿದರು, ಧರ್ಮಜ ಇದೇನು ಈ ದುಃಖ? ನಾನು ಬಂದದ್ದು ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ಮತ್ತಾವುದಾದರೂ ವಿಚಾರ ನಿನ್ನ ಮನಸ್ಸಿಗೆ ಸೂರಿತೆ? ಏನು ವಿಚಾರ? ಕರಗಳನ್ನು ಜೋಡಿಸಿ ಹೇಳ್ತಾನೆ, ಗುರುಗಳೇ ನಾನು ಈ ವನದಲ್ಲಿರುವಾಗ ನೀವು ಬಂದಿರಲ್ಲ, ಅರಮನೆಯಲ್ಲಿದ್ದಾಗ ತಮ್ಮ ಆಗಮನವಾಗಿದ್ದರೆ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೂರಿಸಿ ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿದ್ದೆ. ನಾನೀಗ ಕಾಡಿನಲ್ಲಿರುವಾಗ ನೀವು ಬಂದಿರಲ್ಲ ಎಂದು ಮನಸ್ಸಿಗೆ ದುಃಖವಾಗುತ್ತಿದೆ ಗುರುಗಳೇ. ವೇದವ್ಯಾಸರ ನಕ್ಕರು, ಧರ್ಮಜ ಯಾವ ಆತನು ಬಂಗಾರ ಬೆಳ್ಳಿಗಳಲ್ಲಿ ವ್ಯತ್ಯಾಸವನ್ನು ಕಾಣುತ್ತಾನೋ ಅವನು ಈ ಲೋಕದಲ್ಲಿ ತ್ಯಾಗಿ ಅಥವಾ ಯೋಗಿ ಎನಿಸಿಕೊಳ್ಳಲಾರ. ಬಿಡು, ನಾನು ಬಂದ ವಿಚಾರವನ್ನು ತಿಳಿ, ಆನಂತರದಲ್ಲಿ ಮಾತನಾಡೋಣ. ಅಪ್ಪಣೆಯನ್ನು ಕೊಡಿಸಿ ಗುರುಗಳೇ. ಏನು ಇಲ್ಲ, ರಾಜ್ಯವನ್ನೆಲ್ಲ ಕಳೆದುಕೊಂಡು ಬಂದಿರುವ ನೀವು ಕಾಡುವಾಸಿಗಳಾಗಿದ್ದೀರಾ. ಇನ್ನು ಮುಂದೆ ಒಂದು ಕಾಲದಲ್ಲಿ ಯುದ್ಧ ಪ್ರಾರಂಭವಾಯಿತು ಎಂದರೆ ನಿಮಗೆ ಸಕಲ ಸಿದ್ಧತೆಗಳು ಬೇಕಲ್ಲ. ಅವರಲ್ಲಿ ಗದಾಯುದ್ಧವನ್ನು ಮಾಡಲು ಬೇಕಾದಷ್ಟು ಜನರಿದ್ದಾರೆ. ಅವರೆಷ್ಟೇ ಮಂದಿ ಇದ್ದರೂ ಕೂಡ ನಮ್ಮ ಭೀಮನೋರ್ವನೇ ಸಾಕು ಅವರನ್ನೆಲ್ಲ ಸದಬಡೆಯಬಲ್ಲ. ಇನ್ನು ಖಡ್ಗ ಯುದ್ಧದಲ್ಲಿ ನಕುಲ ಸಹದೇವರ ಮುಂದೆ ಯಾರು ನಿಲ್ಲಲು ಸಾಧ್ಯವಿಲ್ಲ. ಆದರೆ ಧರ್ಮಜ ಅವರಲ್ಲಿ ಬಿಲ್ಲಾಳಿಗಳಿದ್ದಾರೆ, ಧನುರ್ಧಾರಿಗಳು, ದ್ರೋಣ, ಭೀಷ್ಮ, ಕೃಪಾ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಇದ್ದಾರೆ. ಅಂದ ಮೇಲೆ ಇವರನ್ನೆಲ್ಲರನ್ನು ಜಯಿಸತಕ್ಕಂತ ಒಂದು ಶಕ್ತಿ ಬೇಕು ಎಂದರೆ ಅರ್ಜುನನಿಗೊಬ್ಬನಿಗೆ. ಅರ್ಜುನ ಪರಾಕ್ರಮಿಯೇ ನಿಜ, ಆದರೆ ಅವನಿಗೆ ಬೇಕಾಗಿದೆ ಅಸ್ತ್ರಬಲ. ಅಸ್ತ್ರಬಲ ಹೊಂದಿದ್ದರೆ ಅವನು ಯಾವ ಕಾರ್ಯವನ್ನು ಬೇಕಾದರೂ ಜಯಿಸಬಲ್ಲ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ಕೈಗಳನ್ನು ಜೋಡಿಸಿ ಧರ್ಮರಾಜ ಕೇಳಿದ, ಗುರುಗಳೇ ಏನಾಗಬೇಕು? ಮತ್ತೇನು ಇಲ್ಲ, ನಾನು ನಿನಗೆ ಶಿವಮಂತ್ರೋಪದೇಶವನ್ನು ಮಾಡುತ್ತೇನೆ. ನೀನು ಆ ಮಂತ್ರವನ್ನ ನಿನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೆ ಉಪದೇಶವನ್ನು ಮಾಡು. ಅರ್ಜುನನು ಆ ಶಿವಮಂತ್ರವನ್ನು ಪಡೆದು ಇಂದ್ರಕೀಲ ಪರ್ವತದ ಬಳಿಗೆ ಹೋಗಿ ಅಖಂಡವಾದ ತಪಸ್ಸನ್ನ ಆಚರಿಸಲಿ. ಆ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷರಾದರೆ ಅಲ್ಲಿಂದ ಆ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಲೋಕದಲ್ಲಿ ತಾನು ಪ್ರಖ್ಯಾತನಾಗ್ತಾನೆ ಮತ್ತು ಜಯವು ನಿಮಗೆ ಲಭ್ಯವಾಗುತ್ತೆ. ಧರ್ಮರಾಜ ಕರಗಳನ್ನು ಜೋಡಿಸಿ ಹೇಳ್ತಾನೆ, ದೇವಾ ನಮ್ಮ ಮೇಲೆ ನಿಮಗೆಷ್ಟ ಅಭಿಮಾನ, ದೈವಾನುಗ್ರಹವು ನಮಗಿದೆ ಎನ್ನುವುದಕ್ಕೆ ನಿಮ್ಮ ಈ ಆಗಮನ ಮತ್ತು ನಿಮ್ಮ ಈ ಮಂತ್ರೋಪದೇಶವೇ ನಮಗೆ ಮುಖ್ಯ. ಗುರುಗಳೇ ಇದೋ ನಾ ಸಿದ್ಧನಾಗಿದ್ದೇನೆ ಎಂದು ಶುಚಿರ್ಭೂತನಾದಾಗ ವೇದವ್ಯಾಸರು ಧರ್ಮರಾಜನನ್ನು ಕರೆದು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದೆ

ಶರಣರಿಗೆಲ್ಲ ಇದು ಬಲು ಸ್ವತಂತ್ರ ಶಿವಮಂತ್ರ. ಇದನ್ನ ನಿನ್ನ ತಮ್ಮನಿಗೆ ಉಪದೇಶವನ್ನು ಮಾಡು, ನಿನ್ನ ತಮ್ಮ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ವರಬಲವನ್ನು ಪಡೆದು ಬರಲಿ ಎಂದು ಆಶೀರ್ವಾದವನ್ನು ಮಾಡಿ ಹೊರಟಿದ್ದಾರೆ. ಅವರನ್ನು ಅಷ್ಟೇ ಪ್ರೀತಿಯಿಂದ ಸತ್ಕರಿಸಿ ಮಹಾನುಭಾವನಾದ ಧರ್ಮರಾಜ ಬೀಳುಕೊಟ್ಟು ತನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೆ ಹೇಳಿ ಕಳುಹಿಸಿದನಂತೆ. ಅರ್ಜುನ ನದಿಯ ತೀರದಲ್ಲಿದ್ದ, ಅಣ್ಣನ ವರ್ತಮಾನವನ್ನು ಕೇಳಿದೊಡನೆ ದಡ ದಡ ಧಾವಿಸಿ ಬರುತ್ತಿದ್ದಾನಂತೆ.

ಪಾರ್ಥ ನೋಡಿ ಬಂದು ಅಣ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಅಣ್ಣ ನನ್ನನ್ನು ಹೇಳಿ ಕಳುಹಿಸಿದಂತೆ ಕಾರಣವೇನು? ಧರ್ಮರಾಜ ಹೇಳಿದ, ತಮ್ಮ ನಿನಗಿರುವ ಯೋಗ ಮತ್ತಾರಿಗೂ ಇದ್ದಂತೆ ಕಾಣಲಿಲ್ಲ ಕಾಣು. ವೇದವ್ಯಾಸ ಮಹರ್ಷಿಗಳು ಬಂದು ಶಿವನನ್ನು ಮೆಚ್ಚಿಸುವ ಮಾರ್ಗವನ್ನು ಕಲಿಸಿ ನಿನ್ನನ್ನು ಕಳುಹಿಸು ಎಂದು ಹೇಳಿದರು. ನಾವಿಷ್ಟು ಜನ ಪಾಂಡವರಿದ್ದರೂ ಸಹ ಈ ಭಾಗ್ಯ ನಿನಗೆ ಪ್ರಾಪ್ತವಾಗಿದೆ ಎಂದ ಮೇಲೆ ನಿನ್ನ ಅವತಾರವೇ ಇಂಥದ್ದು ಎಂದು ಅರ್ಥವಾಗುತ್ತಿದೆ. ಹೋಗು, ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಬಾ, ಇಂದ್ರಕೀರದಲ್ಲಿ ತಪವನ್ನಾಚರಿಸು ಎಂದು ಕರೆದು ತನ್ನ ತಮ್ಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮಹಾನುಭಾವನಾದ ಧರ್ಮರಾಜ ವೇದವ್ಯಾಸರಿಂದ ತಾನು ಪಡೆದಿದ್ದ ಶಿವಮಂತ್ರೋಪದೇಶವನ್ನು ತಮ್ಮನಿಗೆ ಮಾಡಿದರಂತೆ. ತಮ್ಮನೆದ್ದು ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದ. ಅಣ್ಣ ಹೋಗಿ ಬರ್ತೇನೆ, ಆಶೀರ್ವಾದ ಮಾಡು, ಶಿವಾನುಗ್ರಹ ಪ್ರಾಪ್ತಿರಸ್ತು. ಅಣ್ಣ ಹೇಳಬೇಕಾದ್ದೇನಾದರೂ ಇದೆಯೇ? ತಮ್ಮ ಯಾವ ಕಾರಣಕ್ಕೂ ಯಾವ ಸಮಯದಲ್ಲಿಯೂ ಮರೆಯದೇ ಶಿವ ಧ್ಯಾನವನ್ನು ಮಾಡುತ್ತಾ ಶಿವಕೃಪೆಗೆ ಪಾತ್ರನಾಗು. ಪಕ್ಕದಲ್ಲಿ ತಿರುಗಿದ ಕಲಿ ಭೀಮ, ಭೀಮನಿಗೆ ನಮಸ್ಕಾರ ಮಾಡಿದ. ಅಣ್ಣ ನೀನು ಹೇಳೋದೇನಾದರೂ ಇದೆಯೇ? ಹಾಗಂದ ಕೂಡಲೇ ಭೀಮ ಹೇಳಿದ, ತಮ್ಮ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡದಿರು. ಗುರು ಶರಣ ಹರಿ ಹಿರಿಯರಿಗಲ್ಲದೆ ಮತ್ತಾರಿಗೂ ತಲೆ ಬಾಗದಂತೆ ನೀ ಬಾಳು. ಯಾವ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ಆ ಹೊಟ್ಟೆಗೆ ಕೆಟ್ಟ ಹೆಸರನ್ನು ತರದೇ ಸುಖದಿಂದ ಬಾಳು. ಹೋಗಿ ಬಾ. ಇನ್ನೆರಡು ಹೆಜ್ಜೆಯನ್ನು ಮುಂದಕ್ಕಿಟ್ಟಾಗ ಚಿಕ್ಕವರಾದ ತಮ್ಮಂದಿರು ನಕಲ ಸಹದಿಯವರು ನಮಸ್ಕಾರ ಮಾಡಿದರು. ಅಣ್ಣ ನಮ್ಮ ಹೆಸರು ನಿಮಗೆ ನೆನಪಿದ್ದರೆ ಸಾಕು ಕಾಣು. ಏನಪ್ಪ? ಏನೂ ಇಲ್ಲಣ್ಣ, ನನ್ನ ಹೆಸರು ಶ್ರದ್ಧಾ, ಇವನ ಹೆಸರು ಭಕ್ತಿ. ಈ ಶ್ರದ್ಧಾಭಕ್ತಿಗಳು ನಿನಗೆ ನೆನಪಿದ್ದರೆ ಸಾಕಣ್ಣ. ಅರ್ಜುನ ಅದರ ಅರ್ಥವನ್ನು ಮಾಡಿಕೊಂಡ. ನೀನು ಮಾಡುವ ಕಾರ್ಯದಲ್ಲಿ ಶ್ರದ್ಧಾಭಕ್ತಿಗಳಿರಲಿ ಎಂದು ತಮ್ಮಂದಿರು ನನಗೆ ಉಪದೇಶ ಮಾಡುತ್ತಿದ್ದಾರೆ ಎಂದು ಆಶೀರ್ವಾದ ಮಾಡಿ ಮುನ್ನುಗ್ಗಿದರೆ ಎದುರುಗಡೆಯೇ ನಿಂತಿದ್ದಳಂತೆ ದ್ರುಪದ ನಂದಿನಿ. ಗಂಡನೊಡನೆ ಏನೋ ಹೇಳಬೇಕು ಎಂಬ ಅಭಿಪ್ರಾಯ ಮೂಡಿದವಳು ಎಲ್ಲರ ಎದುರಿನಲ್ಲಿ ಹೇಳಲು ಸಂಕೋಚ ಪಡುತ್ತಾ ಸಂಕೇತವಾಗಿ ತೋರಿದಳಂತೆ ತನ್ನ ತಲೆಯ ಕೂದಲನ್ನ. ಕೈಯಿಂದ ತಲೆಯ ಕೂದಲನ್ನು ನೇವರಿಸುತ್ತಿದ್ದರೆ ಅರ್ಜುನನಿಗೆ ಅರ್ಥವಾಗುತ್ತಿದೆ, ಸಭಾ ಮಧ್ಯದಲ್ಲಿ ಯಾವ ದುರಾತ್ಮನು ಪಿಡಿದೆಳ ತಂದು ನನ್ನ ಮುಡಿಯನ್ನು ಬಿಚ್ಚಿದನೋ, ಯಾರು ನನ್ನನ್ನು ಕಂಡು ಗಹಿಗಹಿಸಿ ನಕ್ಕನೋ, ನಕ್ಕವನ ದಂತ ಪಂಕ್ತಿಯನ್ನೇ ಬಾಚಲಿಕೆಯನ್ನಾಗಿ ಮಾಡಿ, ಅವರ ರಕ್ತವನ್ನೇ ತೈಲವಾಗಿ ಲೇಪನವನ್ನಾಗಿ ಮಾಡಿ, ತೊಡೆ ತಟ್ಟಿದವರ ತೊಡೆಯನ್ನು ಸೀರಿ ಆಗ ಸಿರಿಮುಡಿಯನ್ನು ಕಟ್ಟಿಸುತ್ತೇನೆ ಎಂದು ಶಪಥ ಮಾಡಿದ ಭೀಮಾರ್ಜುನರ ಶಪಥವನ್ನ ಗಂಡನಿಗೆ ನೆನಪು ಮಾಡುತ್ತಿದ್ದಾಳೆ ದ್ರುಪದ ನಂದಿನಿ. ಇದನ್ನು ಕಂಡಂಥ ಅರ್ಜುನ ನಕ್ಕು ಅಭಯವನ್ನು ಕೊಟ್ಟು ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡುತ್ತಾ ಹೊರಟನಂತೆ. ಹೇ ದೇವದೇವ, ಸಕಲ ಲೋಕ ರಕ್ಷಕ, ಶಿವನೇ ಕಾಪಾಡು ಎಂಬುದಾಗಿ ಹರನನ್ನು

ಪಾರ್ಥನು ತಪಸ್ಸಿಗೋಸ್ಕರವಾಗಿ ಹೊರಟಿದ್ದಾನೆ ಕಾಡಿಗೆ. ಕಂಡ ಕಂಡ ಪುಣ್ಯ ನದಿಗಳಲ್ಲೆಲ್ಲ ಸ್ನಾನವನ್ನು ಮಾಡಿದ, ಅನೇಕದರ ಹಿರಿಯರ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಎಲ್ಲಿ ತಪವನ ಆಚರಿಸಲಿ ಎಂದು ಬರುತ್ತಿದ್ದರೆ ಅಲ್ಲೊಂದೆಡೆಯಲ್ಲಿ ಇಂದ್ರಕೀಲ ಪರ್ವತ, ಆ ಸ್ಥಳವನ್ನು ನೋಡಿದ. ಇದು ತಪವಾಚರಿಸಲು ಯೋಗ್ಯವಾಗಿದೆಯೇ ಎಂದರೆ ಅಶರೀರವಾಣಿಯಾಗ್ತಾ ಇದೆ. ಪ್ರಾರ್ಥನೆ, ನೀನು ತಪವಾಚರಿಸಲು ಇದು ಯೋಗ್ಯವಾದ ಸ್ಥಳ ನಿನಗೆ. ಮಹಾನುಭಾವನಾದ ಅರ್ಜುನ ಪಂಚಾಗ್ನಿಗಳ ಮಧ್ಯದಲ್ಲಿ, ಪಂಚಾಗ್ನಿಗಳು ಎಂದರೆ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ಭಾಗದಲ್ಲಿಯೂ ಅಗ್ನಿಯನ್ನಿಟ್ಟು ಮೇಲೆ ಉರಿವ ಸೂರ್ಯನನ್ನೇ ಒಂದು ಬೆಂಕಿಯನ್ನಾಗಿ ಭಾವಿಸಿ ತಪಸ್ಸಿಗೋಸ್ಕರವಾಗಿ ಕುಳಿತಿದ್ದಾನೆ ಪಾರ್ಥ. ಕುಳಿತವನು

ಒಂದನೇ ತಿಂಗಳಲ್ಲಿ ಜಲಪಾನವನ್ನು ಮಾಡುತ್ತಾ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಮತ್ತೆರಡನೇ ತಿಂಗಳಲ್ಲಿ ಕೇವಲ ಜಲಪಾನದಲ್ಲಿರುತ್ತಾ ಮೂರನೇ ತಿಂಗಳಿಗೆ ಬಂದಾಗ ಕೇವಲ ವಾಯುಪಾನವನ್ನು ಮಾಡುತ್ತಾ ನಾಲ್ಕರಲ್ಲಿ ಉಪವಾಸವನ್ನು ಆಚರಿಸಿದ್ದಾನೆ. ಉಪವಾಸವೆಂದರೆ ಒಂದು ತೃಣಮಾತ್ರವಾದ ಹಣ್ಣನ್ನೂ ತಿನ್ನದೆ ಒಂದು ಉದ್ಧರಣೆಯ ಜಲಪಾನವನ್ನು ಮಾಡದೆ ತದೇಕ ಚಿತ್ತನಾಗಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಇದನ್ನ ಗಗನ ಮಾರ್ಗದಲ್ಲಿ ಹೋಗತಿಕ್ಕಂತ ನಾರದ ಮಹರ್ಷಿಗಳು ಕಂಡರು. ಅರ್ಜುನ ತಪವನ್ನ ಆಚರಿಸುತ್ತಿದ್ದಾನೆ, ಈ ವಿಚಾರವನ್ನ ದೇವೇಂದ್ರನಿಗೆ ತಿಳಿಸಬೇಕು, ಇಳಿದ ಹೋದರೆ ಕಾರ್ಯ ಕೆಟ್ಟು ಹೋಗುತ್ತೆ ಎಂಬುದಾಗಿ ನಾರಾಯಣ ದೇವೇಂದ್ರ ನಗರಿಗೆ ಬಂದರು. ದೇವರಾಜ ದೇವರಾಜ ಏನು ಗುರುಗಳೇ? ಅಯ್ಯ, ಒಂದು ವಿಚಿತ್ರವಾದ ಕಾರ್ಯ ನಡೆಯುತ್ತಿದೆ. ಅದೇನೆಂದರೆ ನಿನ್ನ ಮಗನಾಗಿರ್ತಕ್ಕಂಥ ಅರ್ಜುನ ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾನೆ. ಸ್ವಲ್ಪ ಅನುಮಾನ ಕಾಣಪ್ಪ. ಏನು ಗುರುಗಳೇ ಅನುಮಾನ? ಹಿಂದೆ ಒಂದು ಸಲ ತಪಸ್ಸನ್ನು ಮಾಡುತ್ತೇನೆ ಅಂತ ಹೇಳಿ ಹೋಗಿ ಆ ಮಹಾನುಭಾವನಾದ ಅರ್ಜುನ ಸುಭದ್ರೆಯನ್ನು ಮದುವೆ ಮಾಡಿಕೊಂಡು ಬಂದಿದ್ದ. ಈಗಲೂ ಹಾಗೆ ಹೋಗಿ ಶಿವನನ್ನು ಮೆಚ್ಚಿಸುತ್ತೇನೆ ಅಂತ ತಪಸ್ಸು ಮಾಡಲಿಕ್ಕೆ ಹೋಗಿ ಏನಾದರೂ ವಿಫಲವಾಗಿ ಬಂದಾನು ಅಂತ ಮನಸ್ಸಿನಲ್ಲಿ ಭಯ ಕಣೆಯ. ಹಾಗಾದ್ರೆ ಏನ್ ಮಾಡುವಂತೀರ ಗುರುಗಳೇ? ಏನು ಇಲ್ಲ, ಒಂದು ಸಲ ಪರೀಕ್ಷೆಯನ್ನು ಮಾಡು. ಆ ಪರೀಕ್ಷೆಯನ್ನು ಮಾಡಿದಾಗ ನಿನ್ನ ಮಗ ಉತ್ತೀರ್ಣನಾಗಬಲ್ಲನೆ ಇಲ್ಲವೇ ಎಂಬತಕ್ಕಂಥ ವಿಚಾರವನ್ನು ತಿಳಿದು ಬಾ ಎಂದರೆ ಮಹಾನುಭಾವನಾಗಿರ್ತಕ್ಕಂಥ ದೇವೇಂದ್ರ ಹಣ್ಣಣ್ಣು ವಯಸ್ಸಿನ ಮುದುಕನಂತೆ ವೇಷವನ್ನು ಧರಿಸಿ ಬರುತ್ತಾ ಇದ್ದಾನೆ. ಬರುತ್ತ ನೋಡಿದರೆ ಓಂ ನಮ ಶಿವಾಯ ತಪಸ್ಸನ್ನು ಮಾಡುತ್ತಿರುವ ಮಗನನ್ನು ಕಂಡ. ಅಯ್ಯ ಅಯ್ಯ, ಯಾರೋ ನೀನು, ಎಚ್ಚರನಾಗು ಎಚ್ಚರನಾಗು ಎಂಬುದಾಗಿ ಭುಜವಿಡಿದು ಅಲುಗಾಡಿಸಿದರಂತೆ. ಭುಜವಿಡಿದು ಅಲುಗಾಡಿಸಿದರೆ ಕಣ್ಮುಚ್ಚಿ ಕುಳಿತಿದ್ದ ಪಾರ್ಥ ಮೆಲ್ಲನೆ ಕಣ್ತೆರೆದು ನೋಡಿದ. ಆಹಾ, ಯಾರು ಈ ಮಹಾನುಭಾವ, ಎಷ್ಟು ತೇಜಪುಂಜರಾಗಿದ್ದಾನೆ, ಎಂತಹ ಪ್ರಭಾವಶಾಲಿಯಾಗಿದ್ದಾನೆ ಅಂತ ಸ್ವಾಮಿ ವಂದನೆ. ದೇವೇಂದ್ರ ಕೇಳಿದಯ್ಯ, ಏನ್ ಮಾಡ್ತಾ ಇದ್ದೀಯೋ? ನಾನೇ ಸ್ವಾಮಿ, ತಪಸ್ಸು. ದೇವೇಂದ್ರ ನಕ್ಕ, ತಪಸ್ಸು? ಏನು ತಪಸ್ಸಯ್ಯ? ಅಲ್ಲಾ,

ನಿನ್ನ ಈ ತಪಸ್ಸಿನ ಪ್ರಭಾವ? ಕೈಯಲ್ಲಿ ನೋಡಿದರೆ ಬಾಣಬಿಲ್ಲುಗಳನ್ನು ಹಿಡಿದಿದ್ದೀಯಾ, ಮತ್ತೊಂದು ಕೈಯಲ್ಲಿ ನೋಡಿದರೆ ಜಪಮಣಿ ಹಿಡಿದಿರುವೆ. ಸಣ್ಣ ವಯಸ್ಸಿನವನು, ಯಾರೋ ನಿನಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ತಪಸ್ಸು ಮಾಡುವಂತ, ಬಾ ಬಾ ಬಾ ಬಾ, ಸುಮ್ಮನೆ ಕಣ್ಣು ಮುಚ್ಚಿ ತಪಸ್ಸನ್ನು ಮಾಡ್ತಿದ್ಯ. ಅತ್ತ ನೋಡು, ಆ ಮರದಡಿಯಲ್ಲಿ ಕುಳಿತು ಸಾವಿರಾರು ವರ್ಷಗಳಿಂದ ತಪವನ್ನು ಆಚರಿಸಿದರು. ಶಿವನು ಪ್ರತ್ಯಕ್ಷವಾಗದೇ ಇರುವ ಕಾರಣ ಎಷ್ಟು ನರಳುತ್ತಿದ್ದಾರೋ ಆ ಸಾಧು ಸಂತರು. ನೆನ್ನೆಗೆ ಬೊನ್ನೆಗೆ ಬಂದ ನೀನು ಶಿವನನ್ನು ಮೆಚ್ಚಿಸಬಲ್ಲೆಯ? ಆಗ ಪಾರ್ಥನೆದ್ದು ಕರೆಗಳನ್ನು ಜೋಡಿಸಿ, ಸ್ವಾಮಿ ಹಿರಿಯರೇ, ಗಂಗಾ ನದಿಯಲ್ಲೇ ವಾಸ ಮಾಡುವ ಹಾವು ಮೀನುಗಳಿಗೆ ಅದು ಪುಣ್ಯತಮವಾದ ನದಿ ಎಂದು ತಿಳಿಯದಂತೆ ಸಾವಿರ ವರ್ಷವಲ್ಲ ಎಷ್ಟೇ ಕಾಲ ಕಳೆದರೂ ಸಹ ಇವರಿಗೆ ಶಿವನು ಪ್ರತ್ಯಕ್ಷನಾಗಲಾರ? ದೇವರಾಜ ನೋಡಲ, ಹಾಗಾದರೆ ನಿನಗೆ ಪ್ರತ್ಯಕ್ಷರಾಗ್ತಾನೆಯೇ? ಸ್ವಾಮಿ ಆಗಲೇಬೇಕು, ಆಗದೆ ಹೋದರೆ ಇದೋ ಶಪಥವನ್ನು ಮಾಡುತ್ತಿದ್ದೇನೆ, ಹರನೇನಾದರೂ ಈ ನರನ ತಪಕ್ಕೆ ಮೆಚ್ಚಿ ಬಾರದೇ ಇದ್ದರೆ ಆ ಹರನ ಪಾದದಾಣೆ ಈ ನರನು ಪ್ರಾಣವನ್ನು ಬಿರುಳುವನು, ಅಗ್ನಿಯೊಳಗುರುಳುವನು, ಇದು ಸತ್ಯ. ಹಾಗಂದ ಕೂಡಲೇ ದೇವೇಂದ್ರನಿಗೆ ಸಮಾಧಾನವಾಯಿತಂತೆ. ನನ್ನ ಮಗ ನಿಜವಾಗಲೂ ತಪಸ್ಸನ್ನು ಮಾಡುತ್ತಾನೆ, ಏಕೆಂದರೆ ಕಪಟಿಗಳಿಗೆಲ್ಲ ದೇವರು ಸುಲಭನಾಗಿ ಸಿಗುವುದಿಲ್ಲ. ಬಹುಜನಗಳು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈಗಳನ್ನು ಜೋಡಿಸಿ, ಪರಮಾತ್ಮ ಕಾಪಾಡಪ್ಪ, ನಾನೆಂಥವನು ಅಂತ ನಿನಗೆ ಗೊತ್ತಿಲ್ಲವೇ ದೇವರೇ ಅಂತಾನೆ. ಹಾಗನ್ನುವಾಗ ಶಿವ ನಗುತ್ತಾನಂತೆ, ನಿನ್ನ ಅಂತರಂಗದಲ್ಲೇ ವಾಸ ಮಾಡಿಕೊಂಡಿರುವ ನನಗೆ ನೀನೆಂಥವನು ಅಂತ ಗೊತ್ತಿಲ್ಲವೇ, ನಮಗೇ ಮೋಸ ಮಾಡೋಕ್ ಬರುತ್ತಿರಲ್ಲ. ದೇವರಿಗೆ ಮೋಸ ಮಾಡುವ ಜನಗಳು ಹೆಚ್ಚು ಅನ್ನುವುದರಲ್ಲಿ ಏನರ್ಥವೇ ಇಲ್ಲ. ದೇವರ ಹತ್ರದಲ್ಲಿ ಕೇಳುತ್ತಾರೆ, ಸ್ವಾಮಿ ನನಗೇನಾದರೂ ಬೇಕಾದಷ್ಟು ದುಡ್ಡು ಸಿಕ್ಕಿದ್ರೆ ನಿನಗೊಂದು 10 ರೂಪಾಯಿ ಕೊಟ್ಟು ಬಿಡ್ತೇನೆ ಅಂತ. ಅವನಿಗೆ ಕೊಟ್ಟು ದೇವರು ಪಡೆಯಬೇಕಾದ ಅಗತ್ಯವಿಲ್ಲ, ಪರಮಾತ್ಮನಿಗೆ ಬೇಕಾಗಿರುವುದು ಕೇವಲ ಭಕ್ತಿ ಮಾತ್ರ. ಆ ಮಹಾನುಭಾವನಾದಂತಹ ದೇವರಾಜ ತನ್ನ ಮಗನನ್ನ ಪರೀಕ್ಷೆ ಮಾಡಿದವನು ಥಟ್ಟನೆ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಕಂದ ನೋಡು ನನ್ನ. ತಿರುಗಿದ ಅರ್ಜುನ, ವೃದ್ಧನಂತೆ ವೇಷವನ್ನು ಹಾಕಿಕೊಂಡು ಬಂದಿದ್ದ ದೇವೇಂದ್ರ ತೇಜಪುಂಜನಾಗಿ ನಿಂತಿದ್ದ. ಬಂದು ಪಾದಗಳನ್ನು ಮುಟ್ಟಿ, ತಂದೆ ನೀನು ಯಾರು ಎಂದು ಅರ್ಥ ಮಾಡಿಕೊಳ್ಳದೆ ನಾನು ಈ ರೀತಿಯಾಗಿ ನಿನ್ನ ಮೇಲೆ ಏನೇನೋ ದೋಷಾರೋಪಣೆಯನ್ನು ಮಾಡಿದೆ, ನನ್ನನ್ನು ಕ್ಷಮಿಸು. ಆಗ ದೇವರಾಜ ಹೇಳ್ತಾನಪ್ಪ, ಲೋಕದಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಜನ ತಂದೆನೇ ಆಡ್ಕೊಳ್ಳೋದು. ಕಳ್ಳತನ ಮಾಡಿದವನು ಯಾರಾದರೂ ಆಗಿರಲಿ, ಯಾರಯ್ಯ ಕಳ್ಳತನ ಮಾಡಿದವನು ಅಂದರೆ ತಂದೆ ಹೆಸರು ಮೊದಲು ಹೇಳ್ತಾರೆ, ರಂಗಪ್ಪನ ಮಗ, ಕೃಷ್ಣಪ್ಪನ ಮಗ ಅಂತ. ಮಗ ಕಳ್ಳತನ ಮಾಡಿದರೂ ಕೆಟ್ಟ ಹೆಸರು ಅಪ್ಪನಿಗೆ ಪ್ರಾಪ್ತವಾಗುವಂತೆ ನೀನು ಮಾಡುವ ತಪವೇನಾದರೂ ಕೆಟ್ಟರೆ ಶಿವನು ಪ್ರತ್ಯಕ್ಷನಾಗದೆ ಹೋದರೆ ಆ ದೇವೇಂದ್ರ ಅಂಶದಲ್ಲಿ ಹುಟ್ಟಿದವನು ಅರ್ಜುನ ಆ ತಪಸ್ಸು ಮಾಡ್ಲಿಕ್ಕೆ ಹೋಗಿ ಕೆಟ್ಟು ಬಂದನಂತೆ ಅಂತ ಜನ ನನ್ನ ಆಡ್ತಾರೆ ಕಡಪ್ಪ. ಅದಕ್ಕಾಗಿ ನಾನು ನಿನ್ನನ್ನು ಪರೀಕ್ಷೆ ಮಾಡಲು ಬಂದೆ. ಕಂದ, ನೀನು ಶಿವನನ್ನು ಮೆಚ್ಚಿಸುವುದರಲ್ಲಿ ಯಾವ ವಿಧವಾದ ಸಂದೇಹವಿಲ್ಲ, ಇದು ಆಶೀರ್ವಾದ ಮಾಡುತ್ತಿದ್ದೇನೆ. ಶಿವನನ್ನು ಮೆಚ್ಚಿಸಿ ನೀನು ಬೇಕಾದ ವರಗಳನ್ನೆಲ್ಲವನ್ನು ಪಡೆದ ಮೇಲೆ ನಾನು ರಥವನ್ನು ಕಳುಹಿಸಿಕೊಡ್ತೇನೆ, ಮಾಥಲಿ ಎಂಬತಕ್ಕಂಥ ಸಾರಥಿ ಬರ್ತಾನೆ, ಅವನ ಸಂಗಡ ನೀನು ಮತ್ತೆ ನಮ್ಮ ದೇವಲೋಕಕ್ಕೆ ಬಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಹೊರಡುವಂತ ಅವನಾಗಯ್ಯ. ನಮಸ್ಕಾರ ಮಾಡಿದ ತಂದೆ, ಧನ್ಯನಾದೆ, ನಿನ್ನ ಸಂದರ್ಶನದಿಂದ ನಾನು ಶಿವನನ್ನು ಖಂಡಿತವಾಗಿ ಪ್ರತ್ಯಕ್ಷ ಮಾಡಿಕೊಳ್ತೇನೆ ಎಂಬತಕ್ಕಂಥದ್ದು ನನಗೆ ಸ್ಥಿರವಾಯಿತು ಎಂದ ಮೇಲೆ ಇದು ವಂದನೇ. ದೇವರಾಜ ಆಶೀರ್ವಾದ ಮಾಡಿ ಹೊರಟ. ಮತ್ತೆ ಅರ್ಜುನ ತಿರುಗಿದ, ಶಿವನೇ ಶಂಕರನೇ ನೀನು ನನಗೆ ಪ್ರತ್ಯಕ್ಷನಾಗಲೇಬೇಕು, ಹಾಗಾಗದೆ ಹೋದ ಮೇಲೆ ನನ್ನ ತಪವು ವ್ಯರ್ಥವಾದೀತು ಎಂಬುದಾಗಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಕುಳಿತನಂತೆ. ಏನು ಧಗ ಧಗನೆ ಉರಿಯುತ್ತಿದೆ ಆ ತಪಜ್ವಾಲೆ, ಧಗ ಧಗ.

ತಪ ಪ್ರಭಾವ ಆ ಕಾಡಿನಲ್ಲೆಲ್ಲ ಆವರಿಸಿದೆಯಂತೆ. ಅಲ್ಲಿ ಕಣ್ಮುಚ್ಚಿ ತಪವನ್ನು ಆಚರಿಸುತ್ತಿದ್ದ ಬಹುಜನಗಳು ಇದನ್ನು ಕಂಡು ಭಯಪಟ್ಟರು. ಇವನು ಯಾರೋ ತಪಸ್ಸು ಮಾಡ್ತಾ ಇದ್ದಾನಲ್ಲ. ಅಲ್ಲಿ ಕುಳಿತಿದ್ದವರಲ್ಲಿ ಕೆಲವರು ಸ್ವಲ್ಪ ಕಾಲ ದೀರ್ಘ ತಪಸ್ಸು ಮಾಡುವರು, ಒಂದು ವರ್ಷಕ್ಕೊಂದ್ಸಲ ಕಂಡುಬಿಡೋರು, ಒಂದು ತಿಂಗಳಿಗೊಂದ್ಸಲ ಕಂಡುಬಿಡೋರು, ಒಂದು ವಾರಕ್ಕೊಂದ್ಸಲ ಕಂಡುಬಿಡೋರು, ಒಂದು ದಿನಕ್ಕೊಂದ್ಸಲ ಕಂಡುಬಿಡೋರು, ಒಂದೊಂದು ನಿಮಿಷಕ್ಕೂ ಒಂದೊಂದು ಕಂಡುಬಿಡೋರು. ಈ ಕಪಟ ಸನ್ಯಾಸಿಗಳ ಸಹವಾಸದಿಂದ ನಮ್ಮ ದೇಶದಲ್ಲಿ ನ್ಯಾಯ ಧರ್ಮಗಳೇ ತೀರಿ ಹೋಗಿದೆ. ಯಾರೋ ಒಬ್ಬ ಗುರು ಶಿಷ್ಯರಿಬ್ಬರು ಒಂದು ಊರಿನಲ್ಲಿ ಸೇರಿಕೊಂಡು ದುಡ್ಡಿಗಾಗಿ ಅಲಿಯುತ್ತಿದ್ದರು. ಕಣ್ಮುಚ್ಚು ಕೂತಿದ್ದ ಗುರು ಒಬ್ಬ ಗ್ರಾಮಸ್ಥ ಬಂದ, ಸ್ವಾಮಿ ಏನಾದರೂ ಒಂದು ವಿಚಾರ ಹೇಳಿ. ಅದಕ್ಕೆ ಆ ಶಿಷ್ಯ ಹೇಳಿದ, ನಮ್ಮ ಗುರುಗಳು ಬಾಯಿ ಬಿಡಬೇಕಾದ್ರೆ 100,000, ಎಲ್ಲ ಊರಿನವರು ಸೇರಿ 100,000 ತಂದುಕೊಟ್ರು, ಸ್ವಾಮಿ ಏನಾದರೂ ಒಂದು ವಿಚಾರ ಹೇಳಿ. ಈ ಕಳ್ಳ ಗುರು ಬಾಯಿ ಬಿಟ್ಟ. ಶಿಷ್ಯರೇ, ನಾನೇನ್ ಹೇಳ್ತೇನೆ ಅಂತ ನಿಮಗ್ ಗೊತ್ತಾ? ಕೂತಿದ್ದವರೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕೂಡ್ಲೆ ಆ ಗುರು ಅಂದ, ಗೊತ್ತಿಲ್ವೇ? ಗೊತ್ತಿಲ್ದಿದ್ಮೇಲೆ ಯಾಕೆ ಹೇಳ್ತೀರ? ಎದ್ದೋಗಿ. ಊರಿನವ್ರು ನೋಡಿದ್ರು, ಅಜ್ಞಾನಿಗಳ ಜೊತೆಯಲ್ಲಿ ಜ್ಞಾನಿಗಳು ಮಾತನಾಡೋಲ್ಲ ಕಾಣೋ, ಬನ್ನಿ ಇನ್ನೊಂದ್ಸಲ ಹೋಗೋಣ ಅಂತ 100,000 ತಂದಿಟ್ರು. ಗುರುಗಳೇ ಏನಾದ್ರೂ ಒಂದು ವಿಚಾರ ಹೇಳಿ. ಗುರುಗಳು ಕಣ್ಣು ಮುಚ್ಚಿಕೊಂಡಿದ್ದವ್ರು ಕಣ್ಣನ್ನು ಬಿಟ್ಟಿದ್ದೆ. ಶಿಷ್ಯರೇ, ನಾನೇನ್ ಹೇಳ್ತೀನಿ ಅಂತ ನಿಮಗ್ ಗೊತ್ತಾ? ಈ ಕೂತಿರೋರೆಲ್ಲ ನೋಡಿದ್ರು, ಗೊತ್ತು ಸ್ವಾಮಿ ಗೊತ್ತು ಗೊತ್ತು. ಕೂಡ್ಲೆ ಆ ಗುರು ಅಂದ, ಗೊತ್ತೇ? ಗೊತ್ತಿದ್ಮೇಲೆ ಯಾಕೆ ಕೇಳ್ತೀರ? ಎದ್ದೋಗಿ. ಊರ್ನವ್ರು ನೋಡಿದ್ರು, ಒಳ್ಳೆ ಗಲಾಟೆ ಬಂತಲ್ಲ, ಗೊತ್ತಿಲ್ಲ ಅಂದ್ರು ಎದ್ದೋಗು ಅಂತಾನೆ, ಗೊತ್ತಿದೆ ಅಂದ್ರು ಎದ್ದೋಗು ಅಂತಾನೆ, ಏನೋ ಮಾಡೋದು. ಇನ್ನೊಬ್ರಂದ್ರು, ನಾವೆಲ್ಲ ಸೇರ್ಕೊಂಡ್ಬಿಡೋಣ, ಅರ್ಧ ಜನ ಗೊತ್ತಿಲ್ಲ ಅನ್ನಿ, ಅರ್ಧ ಜನ ಗೊತ್ತಿದೆ ಅನ್ನಿ, ಅವಾಗ ಏನ್ ಮಾಡ್ತಾನೆ? ತಿರ್ಗಾ 100,000 ತಂದಿಟ್ರು. ಗುರುಗಳೇ ಏನಾದ್ರೂ ಒಂದು ವಿಚಾರ ಹೇಳಿ. ಗುರುಗಳು ಕಣ್ಣು ಬಿಟ್ರು. ಶಿಷ್ಯರೇ, ನಾನೇನ್ ಹೇಳ್ತೀನಿ ಅಂತ ನಿಮಗ್ ಗೊತ್ತಾ? ಅರ್ಧ ಜನ ಗೊತ್ತು ಅಂದ್ರು, ಇನ್ನರ್ಧ ಜನ ಗೊತ್ತಿಲ್ಲ ಅಂದ್ರು. ಈ ಗುರು ಏನ್ ಮಾಡ್ದ? ಬಹಳ ಸಂತೋಷ, ಬಹಳ ಸಂತೋಷ. ಗೊತ್ತಿರೋರೆ ನೀವ್ ಹೇಳ್ಬಿಡಿ, ಗೊತ್ತಿಲ್ದಿದ್ದವ್ರೆ ನೀವ್ ಕೇಳ್ಬಿಡಿ ಅಂದ್ರು. ಊರ್ನವ್ರು ನೋಡಿದ್ರಲ್ಲೋ, ಇವನ್ ಹೇಳೋಕಲ್ಲ ಬಂದಿರೋದು, ನಮ್ಮ ಹತ್ರ ಇರೋ ದುಡ್ಡು ಹೊಡ್ಕೊಂಡು ಹೋಗೋದಕ್ಕೆ ಓಡಿಸ್ರ ಇವ್ರನ್ನ ಅಂತ ಓಡಿಸ್ಕೊಂಡೇ ಹೋದ್ರಂತ. ಈ ಕಪಟ ಸನ್ಯಾಸಿಗಳಿಂದಾಗಿ ನಿಜವಾದ ತಪಸ್ವಿಗಳಿಗೆ, ಕಪಟ ವೇಷಧಾರಿಗಳಾದ ಭಕ್ತರಿಂದ ನಿಜವಾದ ಭಕ್ತರಿಗೆ ಲೋಕದಲ್ಲಿ ಬಹಳ ಹಾನಿಯಾಗಿದೆ. ಅಂದ್ರೆ ಇಲ್ಲಿ ಯಾಕೆ ಮಾತು ಬಂತು? ತಪವನಾಚರಿಸ್ತಾ ಕುಳಿತಿದ್ದ ಅನೇಕ ಜನ ಮುನಿಗಳಲ್ಲಿ ಕೆಲವರೇನು ಮಾಡಿದರಂತೆ, ಅಯ್ಯಾ ಇವನ ತಪ ಪ್ರಭಾವವನ್ನು ನಾವು ಸಹಿಸಲು ಸಾಧ್ಯವಿಲ್ಲ, ಇವನು ಯಾರೋ ರಾಕ್ಷಸನೋ ಗಂಧರ್ವನೋ ನರನೋ ಕಿನ್ನರನೋ ತಿಳಿಯದು, ನಡೀರಿ ಶಿವನಲ್ಲಿ ಹೋಗಿ ನಾವು ಮೊರೆಯಿಟ್ಟು ನಮ್ಮ ಪ್ರಾರ್ಥನೆಯನ್ನು ಆತನಿಗೆ ಸಲ್ಲಿಸೋಣ ಅಂತ ಎಲ್ಲರೂ ಏಕವಾಗಿ ಸೇರಿದರಂತೆ. ಏಕವಾಗಿ ಸೇರಿ ಕರಗಳನ್ನು ಜೋಡಿಸಿದರು. ಶಂಭೋ

0: பாகி மாம் பாகி சங்கரா. நம சிவாய, ஓம் நம சிவாய. ಈ ಎಲ್ಲ ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಜಗದೊಡೆಯನಾಗಿರ್ತಕ್ಕಂಥ ಶಿವನು ಪ್ರತ್ಯಕ್ಷನಾಗಿದ್ದಾನೆ. ಅಯ್ಯ ಭಕ್ತರೇ, ಏನ್ ಸಮಾಚಾರ ಸ್ವಾಮಿ? ಇಲ್ಯಾರೋ ಓರ್ವ ತಪಸ್ಸನ್ನು ಆಚರಣೆ ಮಾಡುತ್ತಿದ್ದಾನೆ, ಅವನನ್ನು ಕಂಡು ನಮಗೆ ಭಯ. ಆಗ ತಿರುಗಿ ನೋಡಿದನಂತೆ ಪರಮೇಶ್ವರ, ತಪವಾಚರಿಸ್ತ ಕುಳಿತಿರ್ತಕ್ಕಂಥ ನರನು ಕಣ್ಣಿಗೆ ಕಾಣಿಸಿದ್ದಾನೆ. ಕಂಡ ಕೂಡಲೇ ನಕ್ಕ. ಪಾರ್ವತಿದೇವಿ ಕೇಳಿದ್ದು, ಯಾಕೆ ಸ್ವಾಮಿ ನಗುತ್ತಿದ್ದೀರಾ? ದೇವಿ, ನನ್ನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನನನ್ನು ಕಂಡು ಯಾರೋ ಎಂದು ಇವರು ಭಯಪಡುತ್ತಿದ್ದಾರಲ್ಲ ಎಂದು ಸಂದೇಹ ನನಗೆ ಪ್ರಾಪ್ತವಾಯಿತು. ಸ್ವಾಮಿ, ಯಾರು ಈತ? ಅವನೇ ನನ್ನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನ. ಹರಿಯ ಅಂಶದಿಂದ ಅವತರಿಸಿದವನು, ಪಾಂಡವರಲ್ಲಿ ಮಧ್ಯಮನು, ಧನುರ್ಧಾರಿಯಾಗಿ ನಿಂತನೆಂದರೆ ಮೂರು ಲೋಕವನ್ನು ಜಯಿಸಬಲ್ಲಂಥ ಧೀರ. ಪಾರ್ವತಿ, ನಿನಗೆ ಹೇಳಬೇಕಾದರೆ ಭಕ್ತರೊಳಗೆ ನನಗೆ ಅತಿ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನ. ಆಗ ಪಾರ್ವತೀದೇವಿ ಕೇಳುತ್ತಿದ್ದಾಳೆ, ಅದು ನಿಜ? ಅವನನ್ನು ಇಷ್ಟೊಂದು ಕೊಂಡಾಡ್ತಿರಲ್ಲ, ಕಾರಣವೇನು? ಪಾರ್ವತಿ, ಇವನ ಸಮಾನ ಭಕ್ತನನ್ನು ನಾನು ಇನ್ನೂ ಕಂಡಿಲ್ಲ. ಇದೋ ಹೇಳುತ್ತಿದ್ದೇನೆ ಕೇಳು ಎಂಬುದಾಗಿ ಹೇಳಿ ಮಹಾನುಭಾವನಾದ ಶಿವನು ಪಾರ್ವತೀ ದೇವಿಗೆ ಆ ಅರ್ಜುನನ ವೃತ್ತಾಂತವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಪಾರ್ವತೀ ದೇವಿಯು ತನ್ನ ಪತಿಯಾಡುವ ಮಾತನ್ನೇ ಗಮನಿಸುತ್ತಿದ್ದಾಗ ಲೋಕನಾಯಕನಾದ ಶಿವ ಹೇಳುತ್ತಿದ್ದಾನೆ, ಇವನೆಂಥವನು ಅನ್ಕೊಂಡಿದ್ದೀಯ?
1: ಆರಿಗೂ ಬೆಂತೋರದ ಧೀರ

ಪಾರ್ವತಿ ಬಿಲ್ಲಾಳಿಗಳೊಳಗೆ ಅತಿ ಶ್ರೇಷ್ಠ. ಮುಂದೆ ಬರುವ ಶತ್ರುಗಳನ್ನು ಒಂದೇ ಅಸ್ತ್ರದಲ್ಲಿ ಕೊಂದು ಹಿಂತಿರುಗಿ ನೋಡದೆ ಹಿಂದೆ ಬರುವ ಶತ್ರುಗಳನ್ನು ಹಾಗೆಯೇ ಅಸ್ತ್ರ ಬಿಟ್ಟು ಸಂಹಾರ ಮಾಡಬಲ್ಲ ಧೀರ. ಪಾರ್ವತೀದೇವಿ ನೋಡಲು ಇದೇನು ಆಶ್ಚರ್ಯ ರೀ? ಹಿಂದುಗಡೆ ಬರುವವನು ತಿರುಗಿ ನೋಡದೆ ಹಾಗೆ ಅಸ್ತ್ರ ಬಿಡುವುದಂದ್ರೆ ಅರ್ಥವೇನು? ದೇವಿ, ಇವನು ದೇವೇಂದ್ರನ ಅಂಶದಿಂದ ಅವತರಿಸಿದವನಾದ ಕಾರಣ ಅವನ ಬೆನ್ನಿನಲ್ಲಿ ಒಂದು ಮತ್ಸಾಕಾರದ ನೇತ್ರವಿದೆ ಕಾಣೆ. ಆದರೆ ಅವನು ಯಾರಿಗೂ ಬೆನ್ನನ್ನು ತೋರಿ ಹಿಂದೋಡಿದವನಲ್ಲ, ಅಂಥ ಧೀರ. ಪಾರ್ವತೀದೇವಿ ಹೇಳಿದ್ಲು, ಹೌದೇ ಸ್ವಾಮಿ, ಹಾಗಾದ್ರೆ ನಾನು ನೋಡ್ಬೇಕಲ್ರಿ. ಎಲ್ಲಾದ್ರೂ ಉಂಟ ಪಾರ್ವತಿ, ಅವನು ಯಾರಿಗೂ ಬೆನ್ನು ತೋರಲ್ಲ, ಆದರೂ ನಾನು ನೋಡ್ಬೇಕಲ್ಲ. ಬೇಡ ಪಾರ್ವತಿ, ನಾವವನು ಬೆನ್ನು ನೋಡ್ಲಿಕ್ಕೆ ಹೋದ್ರೆ ಮಹಾ ಅನರ್ಥವಾಗುತ್ತೆ, ಏನಾದರೂ ಆಗಲ್ರಿ, ನಾನವನು ಬೆನ್ನು ನೋಡ್ಲೇಬೇಕು. ಪರಮೇಶ್ವರ ಅಂದ, ಸುಮ್ಮನಿದ್ರೆ ಚೆನ್ನಾಗಿತ್ತಲ್ಲ, ನಾನು ಸುಮ್ಮನಿರಲಾರದೆ ಹೇಳಿ ಈಗ ತೊಂದರೆಗೊಳಗಾದವಲ್ಲ ಪಾರ್ವತಿ. ಹಾಗಾದರೆ ನೀನವನ ಬೆನ್ನನ್ನು ನೋಡಲೇಬೇಕು ಎಂದು ತೀರ್ಮಾನ ಮಾಡುವುದಾದರೆ ನಾನು ಅವನನ್ನೇ ಯುದ್ಧ ಮಾಡಬೇಕಾಗುತ್ತೆ. ಪಾರ್ವತಿದೇವಿ ಹೇಳಿದ್ಲು, ಚಿಂತೆ ಇಲ್ಲ ಕಣ್ರಿ, ನಾನು ಅವನು ಬೆನ್ನು ನೋಡಬೇಕು. ಓಹೋ, ಹಾಗೇನು? ಹಾಗಾದರೆ ನಾವು ಅವನೊಡನೆ ಯುದ್ಧ ಮಾಡಬೇಕಾದರೆ ವೇಷಾಂತರವನ್ನು ಧರಿಸಿ ಹೋಗಬೇಕು ಎಂದು ಪಕ್ಕದಲ್ಲಿ ತಿರುಗಿ, ಸಾಧು ಸಂತರೆ ಭಯಪಡಬೇಡಿ, ಆ ತಪಸ್ಸನ್ನು ಮಾಡುತ್ತಿರ್ತಕ್ಕಂಥ ಆತನಿಂದಾಗಿ ನಿಮಗೆ ಯಾವ ವಿಧವಾದ ತೊಂದರೆ ಇಲ್ಲ, ಹಿಂತಿರುಗಿ ಎಂಬುದಾಗಿ ಎಲ್ಲರನ್ನು ಕಳುಹಿಸಿ. ಪರಮಾತ್ಮ ಹೇಳಿದ, ಪಾರ್ವತಿ, ನೀನು ಅವನೊಡನೆ ಯುದ್ಧ ಮಾಡಬೇಕಾದ್ರೆ ನನ್ನಂತೆ ವೇಷ ಧರಿಸಬೇಕು. ಪಾರ್ವತಿ ದೇವಿ ಕೇಳಿದ್ಲು, ಸ್ವಾಮಿ, ನೀವು ಯಾವ ವೇಷ ಧರಿಸ್ತೀರಾ? ತೋರ್ತೇನೆ ತಾಳು ಎಂಬುದಾಗಿ ಸಕಲ ಲೋಕ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ತಕ್ಷಣ ಕೂಡಲೇ ಒಬ್ಬ ಶಬರನ ವೇಷವನ್ನು ಧರಿಸಿದ. ಪಿನಾಕಧರನಾದ ಶಿವನ ಧನುಸ್ಸನ್ನು ಹಿಡಿದು ಕಾಡು ಚರ್ಮಗಳ ವಸ್ತ್ರಗಳನ್ನು ಧರಿಸಿ ಬೇಡರವನಂತೆ ನಿಂತು, ಪಾರ್ವತಿ, ನೀನು ಇದೇ ವೇಷವನ್ನು ಧರಿಸಬೇಕು. ಪಾರ್ವತೀದೇವಿ ಹೇಳಿದ್ಲು, ಅಷ್ಟೇ ತಾನೇ ರೀ, ನೋಡಿ ಎಂಬುದಾಗಿ ಜಗಜ್ಜನನಿ ಶಿವನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ದಾಳೆ. ಎದ್ದು ಕಣ್ಣು ಮುಚ್ಚಿ ತೆಗೆಯುವುದೊಳಗಾಗಿ ವೇಷವನ್ನು ಧರಿಸಿದ್ಲಂತೆ. ಕರಿಮಣಿ

ಕರಿಮಣಿ ಸರಗಳನ್ನು ಕೊರಳಲ್ಲಿ ಧರಿಸಿ, ಕರಿಚುಕ್ಕೆಗಳನ್ನು ಹಣೆಯೊಳಗಿರಿಸಿ, ನವಲು ಗರಿಗಳನ್ನು ತಲೆಯ ಮೇಲೆ ಸಿಗಿಸಿ, ಭುಜದ ಮೇಲೆ ಒಂದು ಶುಕನನ್ನು ಇರಿಸಿ, ವೀರಗಾಸೆಯನ್ನು ಧರಿಸಿ, ಕರದೊಳಗೆ ಶರವನ್ನು ಹಿಡಿದು ಧುರಕ್ಕೆ ಸಿದ್ಧನಾದವಳಂತೆ ಬೇಡತೆಯ ವೇಷವನ್ನು ಧರಿಸಿ ನಿಂತಳಂತೆ ಜಗನ್ಮಾತೆ ಪಾರ್ವತಿ. ಕಂಡೊಡನೆಯೇ ಪರಮೇಶ್ವರನಕ್ಕ, ಪಾರ್ವತಿ ನೀನು ಎಷ್ಟು ಚಂದವಾದ ರೂಪವನ್ನು ಧರಿಸಿರುವೆ. ಆಯಿತು ನಡೆ, ನಾವೀಗಲೇ ಹೋಗಿ ಆ ಭಕ್ತನಾಗಿರ್ತಕ್ಕಂಥ ಅರ್ಜುನನನ್ನು ಪರೀಕ್ಷೆ ಮಾಡೋಣ. ನೀನು ಅಪಕ್ಷಪಟ್ಟಂತೆ ಅವನ ಬೆನ್ನನ್ನು ನಿನಗೆ ತೋರಲು ಪ್ರಯತ್ನವನ್ನು ಪಡ್ತೇನೆ ನಡೆ. ಸ್ವಾಮಿ ಅದು ಸರಿ, ಅವನು ತಪ್ಪು ಆಚರಿಸ್ತಾ ಕುಳಿತಿದ್ದಾನಲ್ಲ, ಹೇಗ್ರಿ ಯುದ್ಧ ಪ್ರಾರಂಭ ಮಾಡೋದು? ಪರಮೇಶ್ವರ ಹೇಳಿದ, ಅದು ನೋಡು ಪಾರ್ವತಿ, ಆ ಪರ್ವತದ ಶಿಖರದ ಮೇಲೊಬ್ಬ ಕುಳಿತಿದ್ದಾನೆ, ಅವರ ಹೆಸರು ಮೂಕಾಸುರ ಅಂತ. ಆ ಮೂಕಾಸುರ ಎಂಬ ರಾಕ್ಷಸ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದ. ಏನು ವರವೆಂದರೆ, ನನಗೆ ಮರಣವೇ ಬರಬಾರದು. ಬ್ರಹ್ಮ ಹೇಳಿದಪ್ಪ, ಇದು ಸಾಮಾನ್ಯವಾಗಿ ಲೋಕದಲ್ಲಿ ಕೇಳುವಂತಹ ವರವಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಮೇಲೆ ಸಾವು ಸಿದ್ಧ, ಅದನ್ನು ಬಿಟ್ಟು ಮತ್ತೇನಾದರೂ ಕೇಳು. ಹಾಗಾದ್ರೆ ಪರಮಾತ್ಮ, ಹರಿಹರರು ಏಕಕಾಲದಲ್ಲಿ ಬಾಡು ಪ್ರಯೋಗ ಮಾಡಿದಾಗ ಮಾತ್ರ ನನಗೆ ಮರಣ ಬರುವಂತೆ ವರವನ್ನು ಕೊಡು. ಅವನು ಭಾವಿಸಿದ್ದ, ಹರಿಹರರು ಏಕವಾಗಿ ಸೇರಿ ನನ್ನ ಮೇಲೆ ಬಾಡು ಪ್ರಯೋಗ ಮಾಡುವುದಿಲ್ಲ, ನಾನು ಸಾಯೋದೇ ಇಲ್ಲ ಅಂತ. ಬ್ರಹ್ಮ ದೈವ ಸಂಕಲ್ಪವನ್ನು ಮನದಲ್ಲಿ ಸ್ಮರಿಸಿ ಆಶೀರ್ವಾದ ಮಾಡಿದ, ತಥಾಸ್ತು. ಅಂದಿನಿಂದ ಈ ಮೂಕಾಸುರ ಈ ಪರ್ವತದ ಶಿಖರದ ಮೇಲೆ ತಪಸ್ವೆಯಂತೆ ಕುಳಿತಿದ್ದು ತಪಸ್ಸನ್ನು ಮಾಡುತ್ತಿರುವಂತೆ ನೆಪ ಮಾಡಿ, ಸಮಯ ಬಂದಾಗ ದೊಡ್ಡ ಹಂದಿಯ ರೂಪವನ್ನು ಧರಿಸಿ ಏಕವಾಗಿ ಎಲ್ಲರ ಮೇಲೂ ಕೂಡ ಹಾರಿ ಅವರನ್ನು ಸೀಡಿ ಕೊಂದು ಆನಂತರದಲ್ಲಿ ಒಬ್ಬೊಬ್ಬರನ್ನಾಗಿ ತಿನ್ನುತ್ತಾ ಬರುವ ಅಭ್ಯಾಸ. ನೋಡು, ಅವನಿಗೀಗ ಮರಣ ಕಾಲ ಪ್ರಾಪ್ತವಾಗಿದೆ, ನೋಡುವಾ ಅನ್ನುವಾಗ ಶಿವನು ತಾನು ಬೇಡರವನ ವೇಷವನ್ನು ಧರಿಸಿ ಶರಣರನ್ನೆಲ್ಲರನ್ನೂ ಬೇಡರನ್ನಾಗಿ ಮಾಡಿ ಪಾರ್ಥ ತಪ ಮಾಡುವ ಎಡೆಗೆ ಕರತಂದಿದ್ದಾನೆ. ಆ ವೇಳೆಗೆ ಸರಿಯಾಗಿ ಮೂಕಾಸುರ ತಪಸ್ಸನ್ನು ಮಾಡುತ್ತಿದ್ದವನು ಥಟ್ಟನೆ ಕಣ್ಣನ್ನು ಬಿಟ್ಟು ನೋಡಿದ. ಇದು ಒಳ್ಳೆಯ ಸಮಯ, ಈ ತಪಸ್ವಿಗಳನ್ನೆಲ್ಲ ಹೊಟ್ಟೆ ತುಂಬ ತಿಂದುಬಿಡುತ್ತೇನೆ ಎಂಬುದಾಗಿ ಭಾವಿಸಿ ದೊಡ್ಡದಾದ ಹಂದಿಯ ರೂಪವನ್ನು ಧರಿಸಿದ. ನೇರವಾಗಿ ಧಡ ಧಡ ಧಡ ಬರುತ್ತಿದ್ದಾನಂತೆ. ಗಡ ಗಡ ನಡುಗಿತು ಆ

ಎಂದು ಸಾಧು ಸಂತರೆಲ್ಲ ಕೂಗುತ್ತಿದ್ದರೆ ತಪವನಾಚರಿಸುತ್ತಾ ಕುಳಿತಿದ್ದ ಪಾರ್ಥ ಥಟ್ಟನೆ ಕಣ್ಣನ್ನು ಬಿಟ್ಟು ನೋಡಿದ. ಅಹ್ಹ, ಎಂಥ ಅಗಾಧವಾದ ರೂಪದಿಂದ ಕೂಡಿದ ಪಂದಿ, ಸಾಧು ಸಂತರನ್ನು ಕಾಡುತ್ತಿದ್ದೀಯ ನೋಡೆಂಬುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ. ಮತ್ತೊಮ್ಮೆ ಎದುರಿಗೆ ಬರುತ್ತಿರತಕ್ಕಂಥ ಮೂಕಾಸುರ, ಪಂದಿಯ ರೂಪಧಾರಿಯಾದ ಮೂಕಾಸುರನಿಗೆ ಗುರಿಯನ್ನಿಟ್ಟು ಬಾಣವನ್ನೆಳೆದ. ಈ ಕಡೆಯಲ್ಲಿ ಪರಮಾತ್ಮ ಹೇಳಿದ, ಪಾರ್ವತಿ ಸುಮ್ ಸುಮ್ಮನೆ ಜಗಳ ಬೇಡ ಕಣೆ, ಅವನು ಬೆನ್ನು ನೋಡೋಕ್ಕೋಸ್ಕರ ನಾನು ಜಗಳ ಆಡ್ಬೇಕಾಗುತ್ತಲ್ಲೇ. ಪಾರ್ವತಿ ದೇವಿ ಹೇಳಿದ, ನಾ ಚಿಂತೆ ಇಲ್ಲ ಕಣ್ರಿ, ನಾನು ಅವನು ಬೆನ್ನು ನೋಡ್ಬೇಕು. ಆಯಿತು ನೋಡಿ, ಈಗ ಅವನ ಅಸ್ತ್ರ ತೊಟ್ಟಿದ್ದಾನೆ, ನಾನು ಅಸ್ತ್ರ ಪ್ರಯೋಗ ಮಾಡ್ತೇನೆ ಎಂಬುದಾಗಿ ಜಗದೊಡೆಯನಾದ ಶಿವನೂ ತಾನೊಂದು ಕಡೆಯಲ್ಲಿ ಅಸ್ತ್ರವನ್ನೆಳೆದು ನಿಂತನಂತೆ. ಈ ಪಂದಿಯೂ ಸರಸರ ಸರಸರ ನುಗ್ಗಿ ಇವರಿಬ್ಬರ ಮಧ್ಯದಲ್ಲಿ ಬರುವಾಗ ಒಂದು ಕಡೆಯಲ್ಲಿ ನರನು ಮತ್ತೊಂದು ಕಡೆಯಲ್ಲಿ ಹರನು, ನರಹರರೀರ್ವರು ಶರವನ್ನು ಕರದೊಳಗೆ ಪಿಡಿದು ಮಧ್ಯಕ್ಕೆ ಬಂದಾಗ ಸೆಳೆದಿದ್ದೇನೆ ಢಾಪನೆ ಹೊಡೆದರು. ಇಕ್ಕಡೆಗಳಲ್ಲಿ ಬಾಣ ಸೇರಿದೊಡನೆ ಪಂದಿ ಹಾರಿ ಹಾ ಅಂತ ಕೆಳಗೆ ಬಿತ್ತು. ಏನಗಾಧವಾದ ರೂಪಿನ ಪಂದಿ, ಪಾರ್ಥನಿಗೆ ಸಂತೋಷವಾಯಿತು. ಸದ್ಯ ನಾನು ಬಾಣಬಿಲ್ಲುಗಳನ್ನು ಹಿಡಿದು ತಂದದ್ದು ಇಲ್ಲಿದ್ದ ಸಾಧು ಸಂತರಿಗೆ ಕ್ಷೇಮವನ್ನುಂಟು ಮಾಡಿದಂತಾಯಿತು. ಕ್ಷತ್ರಿಯನಾಗಿ ಅವತರಿಸಿದ ನಾನು ಈ ಕಾರ್ಯವನ್ನು ಮಾಡಿದ್ದನ್ನು ನಮ್ಮ ಅಣ್ಣನಿಗೆ ಹೇಳಿದರೆ ಅಣ್ಣ ಎಷ್ಟು ಸಂತೋಷ ಪಡ್ತಾನೋ, ಎಷ್ಟು ಜನಗಳಿಗೆ ಕ್ಷೇಮವಾಯಿತು. ಒಂದು ಕಾರ್ಯ ಮಾಡುತ್ತೇನೆ, ಈ ಪಂದಿಯನ್ನು ಕೊಂದ ಗುರುತಿಗಾಗಿ ಇದರ ಬಾಲದ ಗೊಂಡೆಯನ್ನು ಮತ್ತು ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ಬಂದು ಆ ಬಾಲದ ಗೊಂಡೆಯನ್ನು ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಹತ್ತಿರಕ್ಕೆ ಬರ್ತಿದ್ದಾನೆ. ಪರಮಾತ್ಮ ಮತ್ತೊಂದು ಕಡೆ ಬಂದ. ಯಾರಲ್ಲಿ ಬರ್ರಪ್ಪ ಈ ಕಡೆ, ಓಹೋ ಈಗ ಬರ್ರೋ. ಕಾಡು ಜನರಂತೆ ವೇಷವನ್ನು ಧರಿಸಿದ ಶಿವ, ಈ ಕಡೆ ಬನ್ನಿ, ತಲೆ ಕಡೆ ಬನ್ನಿ, ಕೆಲವರು ಬಾಲದ ಕಡೆ ಬನ್ನಿ, ಹಗ್ಗ ಎಸೀರಿ, ಏನ್ ಮಾಡ್ತಾ ಇದ್ದೀರಾ? ಅರ್ಜುನ ನೋಡಿದ, ಇದೇನ ಆಶ್ಚರ್ಯ, ಈ ಪಂದಿ ಸತ್ತೊಡನೆ ಇಷ್ಟೊಂದು ಮಂದಿ ಬಂದಿದ್ದಾರಲ್ಲ, ಓಹೋ ಈ ಕಾಡು ಜನರು ಇದರ ಭಕ್ಷಣೆಯನ್ನು ಮಾಡ್ತಾರೋ ಏನು, ಎಷ್ಟು ಬೇಗ ಬಂದಿದ್ದಾರೆ ಅಂತ. ಅಯ್ಯ ಸ್ವಲ್ಪ ತಾಳು, ಈ ಪಂದಿ ನನಗೆ ಬೇಕಿಲ್ಲ, ನಾನಿದನ್ನು ಕೊಂದ ಗುರುತಿಗಾಗಿ ಆ ಬಾಲದ ಗೊಂಡೆಯನ್ನು ಮತ್ತು ಅದರ ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗ್ತೇನೆ. ಆ ನಂತರದಲ್ಲಿ ನೀನು ಈ ಹಂದಿಯನ್ನು ಎತ್ಕೊಂಡು ಹೋಗು. ಪರಮಾತ್ಮ ತಿರುಗದಲೇ, ಹುಡುಗ ಏನ್ ಮಾತನಾಡ್ತಾ ಇದ್ದೀಯ? ಬಹುಕಾಲದಿಂದಲೂ ಪಂದಿಗಾಗಿ ಕಾದಿದ್ದು ಹೊಂಚು ಹಾಕಿ ಸಮಯವನ್ನು ನೋಡಿ ಆ ಕೊಂದಿರುವ ಧೀರನಾದ ನನ್ನ ಮುಂದೆ ನಾನು ಕೊಂದೆ ಅಂತ ಹೇಳ್ತಿದ್ದೀಯ, ಸುಮ್ಮನೆ ಹೋಗು. ಅರ್ಜುನನಿಗೆ ಸಹಿಸಲಾರದ ಸಿಟ್ಟು ಬಂತು. ಎಲವೋ ಗೊರವ, ಗೊರವ ಎಂದೊಡನೆ ಪರಮೇಶ್ವರ ಪಾರ್ವತಿ ಕಡೆ ತಿರುಗಿದ. ಪಾರ್ವತಿ ಗೊರವ ಅಂತಾನಲ್ಲೇ. ಪಾರ್ವತಿ ದೇವಿ ಹೇಳಿದ್ದು, ನಮ್ಮ ಹುಡುಗ ತಾನೇ ರೀ, ಗೊರವ ಇಲ್ಲ, ನಾನು ಅವನ ಬೆನ್ನು ನೋಡ್ಬೇಕು. ಓಹೋ ಹಾಗೇನು, ಎಲವೋ ಯಾರನ್ನು ಜರಿಯುತ್ತಿರುವೆ? ಆಗ ಅರ್ಜುನ ಹೇಳಿದ, ಅಲ್ಲಿ ಇಲ್ಲಿ ಹೊಂಚು ಹಾಕಿ ಸಣ್ಣ ಪುಟ್ಟ ಪಕ್ಷಿಗಳನ್ನು ಕೊಂದು ಜೀವಿಸುವ ಬೇಟೆಯಾಡುವ ಬೇಡರವನೇ ನೀನು, ಈ ಅಗಾಧವಾಗಿರ್ತಕ್ಕಂಥ ಪಂದಿಯನ್ನು ಕೊಂದೆಯ. ಗುರುಮುಖೇನ ಮಂತ್ರಪೂರಿತವಾದ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಶಕ್ತಿಯನ್ನು ಪಡೆದಿರುವ ಪಾರ್ಥನ ಮುಂದೆ ಕ್ಷುಲ್ಲಕನಾದ ನಿನ್ನ ಮಾತೆ, ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ ಹೊರಟೋಗು. ಪರಮಾತ್ಮ ತಿರುಗಿದ, ಪಾರ್ವತಿ ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ ಹೊರಟೋಗು ಅಂತಾನೆ, ನಡೆಯ ಹೊರಟೋಗೋಣ. ಪಾರ್ವತಿ ದೇವ್ ಹೇಳಿದ್ದು, ಸಾಕ್ರಿ ನಿಮ್ಮ ಹಾಸ್ಯ, ನಾನು ಅವನು ಬೆನ್ನು ನೋಡ್ಬೇಕು. ಗ್ರಹಚಾರಕ್ಕೆ ಬಂತೆ, ಹಾಗಾದ್ರೆ ತಾಳು ಅಂತ ತಿರುಗಿದ. ಎಲವೋ ಬಾಲಕ, ಯಾರು ನೀನು? ಯಾರೇ ಮಧ್ಯಮ ಪಾಂಡವನೆಂದು ಬಿರುದನ್ನು ಕೊತ್ತಿರುವ ಅರ್ಜುನ. ಓಹೋ ಅರ್ಜುನನು, ನಿನ್ನ ಬಾಣದಿಂದಲೇ ಈ ಹಂದಿ ಸತ್ತಿದೆ ಎಂಬುದಾಗಿ ಭಾವಿಸಿರುವೆಯೋ? ನಿನ್ನ ಮೊನ್ನೆಗೆ ಹುಡುಗನಾದ ನೀನು ಅಸ್ತ್ರ ಪ್ರಯೋಗ ಮಾಡುವ ಶಕ್ತಿ ನನ್ನಲ್ಲಿದೆ ಎಂದು ನನ್ನನ್ನು ಧಿಕ್ಕರಿಸುವಷ್ಟಾದೀಯ ಹುಡುಗ? ಹಾಗಾದರೆ ನಿನ್ನ ಬಲ ಎಂಥದ್ದು ಎಂದನ್ನು ನಾನು ನೋಡೇ ಬಿಡ್ತೇನೆ, ಸಿದ್ಧನಾಗು ಯುದ್ಧಕ್ಕೆ, ಸಿದ್ಧನಾಗು ಎಂದಾಗ ಅರ್ಜುನ ಅಂದ, ಎಲವೋ ಮೂರ್ಖ. ಬಹಳ ಸಿಟ್ಟು, ಈ ಬಹುಜನಗಳಿಗೆ ಸಿಟ್ಟು ಬಂದರೆ ಸಂಗೀತ ಬಂದುಬಿಡುತ್ತೆ, ಬೇಡ ಬೇಡ ಬೇಡ ಅಂತಾರೆ, ಕೇಳಲಿಲ್ಲ ಅಂದ್ರೆ ಆ ಸಿಟ್ಟನ್ನು ತಡೀಲಾರದೆ ಬೇಡ ಬೇಡ ಅಂದ ಹಾಗೆ ಆ ಸಿಟ್ಟು. ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದಲೇ ಇಹ ಪರಗಳೆರಡು ಕೆಡಗು ಕಣ ಎಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಇಲ್ಲಿ ಅರ್ಜುನ ಆ ವಯೋಧರ್ಮಕ್ಕನುಸಾರವಾಗಿ, ಎಲವೋ ಮೂರ್ಖ, ನನ್ನನ್ನೇ ಧಿಕ್ಕರಿಸಿ ಮಾತನಾಡುತ್ತಿರುವೆಯಾ?
ನೋಡೆಂಬುದಾಗಿ ಅಸ್ತ್ರ ಹೂಡಿದವನು ಮತ್ತೊಮ್ಮೆ ಹೇಳುತ್ತಿದ್ದಾನೆ, ಬೇಡ ಬೇಡ ಲೇ ಗೊರವ, ಏ ಮುದುಕ, ನನ್ನ ಮಾತನ್ನು ಕೇಳು. ಹೆಂಡತಿ ಮಕ್ಕಳ ಮೇಲೆ ಆಸೆ ಇದ್ರೆ ಹೊರಟೋಗು. ಪರಮಾತ್ಮ ಪಕ್ಕದಲ್ಲಿ ತಿರುಗಿದ, ಪಾರ್ವತಿ ಹೆಂಡತಿ ಮಕ್ಕಳ ಮೇಲೆ ಆಸೆ ಇದ್ರೆ ಹೊರಟೋಗು ಅಂತಾನಲ್ಲೇ. ಹಾಗಂದಾಗ ಪಾರ್ವತಿ ನಗುತ್ತಾಳೆ, ಏನ್ರಿ ನನ್ನ ಬೆನ್ನು ನೋಡಬೇಕು ಬೆನ್ನು ನೋಡಬೇಕು ಅಂತ ಇಷ್ಟು ಆಸೆ ಪಡ್ತಿದ್ರು, ನೀವು ಹೀಗೆ ನಿಧಾನಿಸ್ತೀರಲ್ಲ. ಏನೂ ಇಲ್ಲ ಪಾರ್ವತಿ, ಭಕ್ತನ ಮೇಲೆ ಯುದ್ಧಕ್ಕೆ ಸಿದ್ಧನಾಗುವ ಮೊದಲು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಅಂತ. ಆಯಿತು ಅರ್ಜುನ, ಹಾಗಾದ್ರೆ ನಿಲ್ಲು ನಿಲ್ಲು ಎಂದೊಡನೆ ಅರ್ಜುನ ಹೇಳಿದ, ನಿನ್ನನ್ನು ನಿನ್ನ ಸಮೂಹವನ್ನ ಈ ಕ್ಷಣದೊಳಗಾಗಿ ಸುಟ್ಟು ಭಸ್ಮವನ್ನು ಮಾಡಿಬಿಡ್ತೇನೆ ನೋಡು ಎಂಬುದಾಗಿ ಕರದಲ್ಲಿ ಶರವನ್ನು ಹಿಡಿದವನು ಹರ ಹರ ಮಹಾದೇವಸ್ತ್ರ ಪ್ರಯೋಗವನ್ನು ಮಾಡಿದ. ಒಂದೊಂದಾಗ ಅಸ್ತ್ರ ಪ್ರಯೋಗವನ್ನು ಮಾಡುತ್ತಾ, ಇದ ನೋಡು ನಿನ್ನ ಆಜ್ಞೇಯ ಅಸ್ತ್ರದಿಂದ ನಿನ್ನ ನಿನ್ನ ಸಮೂಹವನ್ನೆಲ್ಲ ಸುಟ್ಟು ಬೂದಿಯನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಆಜ್ಞೇಯ ಅಸ್ತ್ರವನ್ನು ಕೈನಲ್ಲಿ ಹಿಡಿದನಂತೆ. ಹೇಳಿದ ಧಗ ಧಗ ಉರಿಯುತ್ತ

ಶಾಸ್ತ್ರ ಬರುತ್ತಿದ್ದರೆ ಶಿವ ನಗುತ್ತಾನಂತೆ. ಪಾಲಲೋಚನೆಂದೆರಿಸಿ ಮಾರನನ್ನೇ ಸುಟ್ಟು ಭಸ್ಮವನ್ನು ಮಾಡಿದಂಥ ಈ ಶಿವನಿಗೆ ಈ ಆಗ್ನೇಯಾಸ್ತ್ರ ಏನು ಮಾಡುತ್ತೆ ಎಂದರೆ, ಆಗ್ನೇಯಾಸ್ತ್ರವು ಬಂದು ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಸುಮ್ಮನೆ ಕುಳಿತಿದೆ. ಅರ್ಜುನ ವರುಣಾಸ್ತ್ರ ಪ್ರಯೋಗ ಮಾಡಿದ. ಶಂಕರ ನಗುತ್ತಾನೆ, ಗಂಗಾಧರ ನೆನೆಸಿ ಶಿವದ ಮೇಲೆ ಗಂಗೆಯ ನಿರಿಸಿ ಜಗದೊಳಗೆ ಮೆರೆದೆನಗೆ. ತಲೆಯ ಮೇಲೆ ಗಂಗೆಯನ್ನಿರಿಸಿ ಜಗತ್ತಿಗೆ ಗಂಗೆಯನ್ನು ಉದ್ಧರಿಸಲು ಬಿಟ್ಟಂತ ನನಗೆ ಈ ಅಸ್ತ್ರ ಏನು ಮಾಡುತ್ತೆ ಎಂದರೆ, ಆ ವರುಣಾಸ್ತ್ರವೂ ಪ್ರದಕ್ಷಿಣೆ ಮಾಡಿ ಸುಮ್ಮನೆ ಕುಳಿತಿದೆ. ಸರ್ಪಾಸ್ತ್ರವನ್ನು ಬಿಟ್ಟ. ಆ ಬರುವ ಸರ್ಪಾಸ್ತ್ರವನ್ನು ಕಂಡು ಶಿವ ನಗುತ್ತ ಹೇಳ್ತಾನೆ, ನನ್ನ ಆಭರಣಗಳು ಹಳೆಯದಾಗಿದೆ, ಆದ್ದರಿಂದ ಇದನ್ನೋಡು ಬರ್ತಾ ಇದೆ ಹೊಸ ಆಭರಣಗಳು ಎಂಬುದಾಗಿ ಭಾವಿಸಿ ಆ ಸರ್ಪಗಳನ್ನೆಲ್ಲ ಧರಿಸುತ್ತಿದ್ದನಂತೆ. ಪಾರ್ವತೀದೇವಿ ನೋಡಿ ನಗುತ್ತಿದ್ದಾಳೆ. ಆಗ ಅರ್ಜುನ ತೀರ್ಮಾನ ಮಾಡಿದ, ಈಗಲ್ಲ ನೋಡು ಎಂಬುದಾಗಿ ತಿಳಿದು ಗಿರಿಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ. ಗಿರಿಯಾಸ್ತ್ರಗಳು ಗಗನ ಮಾರ್ಗದಲ್ಲಿ ಸರಸರನೆ ಬರುತ್ತಿರುವಾಗ ಕಂಡ ಪರಮೇಶ್ವರನು ನಗುತ್ತ ಹೇಳಿದರಂತೆ, ಪಾರ್ವತಿ ಅದನ್ನೋಡು ನಿನ್ನ ನೆಂಟರಿಷ್ಟರೆಲ್ಲ ಬರ್ತಾ ಇದ್ದಾರೆ. ಏಕೆಂದರೆ ನೀನು ಪರ್ವತರಾಜನ ಮಗಳಾದ್ದರಿಂದ ಈ ಬರುತ್ತಿರೋರೆಲ್ಲರೂ ನಿನಗೆ ನೆಂಟರು, ಕರಿ ಅವರನ್ನು ಸತ್ಕರಿಸು. ಆ ಪರ್ವತಗಳೆಲ್ಲ ಶಿವಪಾರ್ವತಿಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಹೊರಟಿದೆ. ಆಗ ಅರ್ಜುನ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ಪರಮೇಶ್ವರ ಹೇಳಿದ, ಏಕೆ ಪಾರ್ಥ, ನಿನ್ನಲ್ಲಿ ಅಸ್ತ್ರಗಳು ಮುಗಿದು ಹೋಗಿವೆ, ಏನು ಬೇಕಾದರೆ ಸಾಲ ಕೇಳು, ಸ್ವಲ್ಪ ಕೊಡ್ತೇನೆ. ಅರ್ಜುನ ಹೇಳಿದ, ಎಲವೋ ಗೊರವ. ಪರಮಾತ್ಮ ಅಂದ, ಪಾರ್ವತಿ ಗೊರವ ಅಂತಾನಲ್ಲೇ, ಅಯ್ಯೋ ನಮ್ಮ ಹುಡುಗ ಕಣ್ರಿ, ನಾನವನು ಬೆನ್ನು ನೋಡಬೇಕು. ಓಹೋ, ಹಾಗಾದ್ರೆ ನೋಡಿ ಈಗ ಏನದು ಪಾರ್ಥ, ಎಲವೋ ಗೊರವ, ನನ್ನಲ್ಲಿ ಅಸ್ತ್ರ ಮುಗಿದರೇನು, ಈ ಧನುಸನ್ನೇ ನಿನ್ನ ಮೇಲೆ ಎರಚಿಬಿಡ್ತೇನೆ ಎಂದು ಎತ್ತ ಬಿಸಾಡಿದರಂತೆ. ಪರಮೇಶ್ವರನ ಕರದೊಳಗೆ ಹಿಡಿದು ನಿಲ್ಲಿಸಿದ. ಮುಂದೇನು ಮುಂದೇನು ಎಂದಾಗ ಇವನಂದ, ಮುಂದೆ ತೊಲುವಿನೊಳಗೆ ತೊಟ್ಟೊಂದು ರಕ್ತವಿರುವನಕ ನಿನ್ನೊಡನೆ ಹೋರಾಡಿ ಸಾಯಿತೇನೆ, ವಿನಃ ಸೋಲೆಂಬುದನ್ನು ಒಪ್ಪುವುದಿಲ್ಲ, ಬಾ ಮಲ್ಲ ಯುದ್ಧಕ್ಕೆ. ಪರಮೇಶ್ವರ ನೋಡಿದ, ಮಲ್ಲ ಯುದ್ಧ, ಪಾರ್ವತಿ ಕುಸ್ತಿ ಕರೀತಿದ್ದಾನೆ, ನಾನವನು ಬೆನ್ನು ನೋಡಬೇಕ್ರಿ, ಹಾಗಾದ್ರೆ ಇದೇ ಸಮಯ ಬಾ ಎಂಬಾಗ ಇಬ್ಬರೂ ಯುದ್ಧಕ್ಕೆ ನಿಂತಿದ್ದರಂತೆ. ಅರ್ಜುನ ಹಾರಿದ,

ಪರಮೇಶ್ವರನು ನರನೊಡನೆ ಮಲ್ಲ ಯುದ್ಧಕ್ಕೆ ನಿಂತಾಗ ಇಬ್ಬರು ಹೊರಳಾಡುತ್ತಿದ್ದರೆ ಹೊರಳಾಡದ ಹೊರಳಾಡತ ಪರಮೇಶ್ವರ ಯೋಚನೆ ಮಾಡಿದನಂತೆ, ನನ್ನ ಭಕ್ತನಿಗೆ ಸೋಲನ್ನುಂಟು ಮಾಡಲು ನಾನು ಸಿದ್ಧನಿಲ್ಲ, ನಾ ಸೋತಂತ ಕಂಡರೂ ಚಿಂತೆಯಿಲ್ಲ, ನನ್ನ ಪ್ರಿಯ ಭಕ್ತನಿಗೆ ಸೋಲಾಗಬಾರದು ಎಂದು ಭಾವಿಸೇನು ಮಾಡಿದನಂತೆ, ತಾನು ಕೆಳಗುರುಳಿದನಂತೆ.

ತಾನು ಕೆಳಗುರುಳಿ ಆ ಅರ್ಜುನನನ್ನ ತನ್ನ ಮೇಲಿರಿಸಿ ಅವನ ಬೆನ್ನು ಗಗನಕ್ಕೆ ಕಾಣುವಂತೆ ಮಾಡಿ ಪಾರ್ವತಿಗೆ ಕೈ ಸನ್ನೆಯನ್ನು ತೋರಿದನಂತೆ. ನೀನವನ ಬೆನ್ನನ್ನು ನೋಡಬೇಕಾದರೆ ಗಗನ ಮಾರ್ಗದಲ್ಲಿ ಬಂದು ನೋಡು ಎಂದು. ಜಗಜ್ಜನನಿಯಾದ ಪಾರ್ವತೀ ದೇವಿ ಹಾರಿದ್ದಾಳೆ, ಗಗನ ಮಾರ್ಗದಲ್ಲಿ ಬಂದು ನೋಡಿ ಕೆಳಗೆ ಇಳಿದು ಶಿವನಿಗೆ ಸನ್ನೆಯನ್ನು ಮಾಡಿದಳಂತೆ, ಕಂಡೆ ಎಂದು. ಪರಮೇಶ್ವರ ಅರ್ಜುನನನ್ನು ದೂಡಿದ, ಮತ್ತೆ ಬಂದು ಪಾರ್ವತಿಗೆ ಹೇಳಿದ, ಪಾರ್ವತಿ ಕಂಡೆಯ, ಕಂಡೆ ಕಂಡ್ರಿ, ಅವನು ಬೆನ್ನನ್ನು ನೋಡಿದೆ ನಾನು, ಇನ್ನು ಬಿಟ್ಟುಬಿಡಿ. ಪರಮಾತ್ಮ ನೋಡಿದ, ಇದು ಚೆನ್ನಾಗಿದೆಯಲ್ಲ, ಪಾರ್ವತಿ ಬೆನ್ನು ನೋಡಬೇಕು ಎಂದಾಗ ನಾನು ಹೊಡೆದಾಡಬೇಕು, ಅವನಲ್ಲಿ ಏನೇನಂದನೋ ಎಲ್ಲ ಅನ್ನಿಸ್ಕೋಬೇಕು, ಈಗ ಅವಳು ಬಿಡು ಎಂದ್ರೆ ಬಿಟ್ಟು ಬಿಡೋದೆ. ಪಾರ್ವತಿ ನನ್ನನ್ನು ಬಾಯಿಗೆ ಬಂದಂತೆ ನುಡಿದು ಹೀಯಾಳಿಸಿದಂತ ಅರ್ಜುನನನ್ನು ಸುಮ್ಮನೆ ಬಿಡ್ತೇನ, ನೋಡೆಂಬುದಾಗಿ ಏನು ಮಾಡದ, ಎಲವೋ ನರಾಧಮನೆ ನೋಡು ಎಂಬುದಾಗಿ ಕೈಯನ್ನು ತೆಗೆದು ಪಾರ್ಥನ ಮುಖಕ್ಕೆ ಡಂಬನೆ ಬಿಡಿಸಿದನು. ಬ್ರಹ್ಮಾಂಡ ನಾಯಕನ ಪೆಟ್ಟು ತಿಂದೊಡನೆ ಪಾರ್ಥನು ತತ್ತರಿಸಿದ, ಮೂಗು ಬಾಯಿಗಳಲ್ಲಿ ರಕ್ತ ಸುರಿಯಲಾರಂಭಿಸಿತು. ತತ್ತರಿಸಿ ತಿರುಗುತ್ತಿದ್ದರೆ ಶಿವನಂದ, ಇನ್ನೊಂದು ಪೆಟ್ಟಿಗೆ ನೀರಲಾರೆ ಎಂದು ಗುದ್ದಿದರಂತೆ. ಆ ಎರಡನೇ ಪೆಟ್ಟಿಗೆ ಅರ್ಜುನ ಕೆಳಗುರುಳುತ್ತಾ ಅಮ್ಮ ಅಮ್ಮ ಅಂತ ಕೆಳಗುರುಳಿದ. ಇದನ್ನೇ ನೋಡುತ್ತಿದ್ದ ಪಾರ್ವತಿ ಗಡಗಡೆ ನಡುಗುತ್ತಿದ್ದಾಳೆ. ಇದೇನ್ರಿ ಅನ್ಯಾಯ, ಅವನು ಹೀಗೆ ಹೊಡಿತಾ ಇದ್ದಿರಲ್ಲ, ಇದು ನ್ಯಾಯವೇನ್ರಿ ನಿಮಗೆ? ಪರಮೇಶ್ವರ ಅಂದ, ಅನ್ಯಾಯ ಅಲ್ಲ, ಈಗ ನ್ಯಾಯ ಕೇಳುತ್ತಿದ್ದೀಯಲ್ಲ ನೀನು, ಅವನ ನನ್ನನ್ನು ಗೊರವ ಲೇ ಮುದುಕ ಹಾಗೆ ಹೀಗೆ ಅಂದಾಗ ನ್ಯಾಯ ಕೇಳಲಿಲ್ವಲ್ಲ ನೀನು. ಸ್ವಾಮಿ, ಅವನ ಅರಿಯದ ಬಾಲಕ, ಸಾಧ್ಯವಿಲ್ಲ ಪಾರ್ವತಿ, ಇನ್ನೊಂದು ಪೆಟ್ಟಿಗೆ ಇವನು ಉಳಿಯುವುದಿಲ್ಲ ನೋಡು ಎಂದು ಮುಂದುತ್ತಿದ್ದರಂತೆ. ಓಡಿ ಬಂದು ಜಗಜ್ಜನನಿ ಪಾರ್ವತಿ ಶಿವನ ಪಾದವನ್ನು ಹಿಡಿದು ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಲ್ಪ ನಿಲ್ಲು ಸ್ವಾಮಿ, ಸ್ವಲ್ಪ ನಿಲ್ಲು ಸ್ವಾಮಿ. ಅವನು ಅಮ್ಮ ಎಂದಾಗ ನನ್ನಿಂದ ಸಹಿಸಲಾಗಲಿಲ್ಲ ಸ್ವಾಮಿ, ಎಲ್ಲರಿಗೂ ತಾಯೆನಿಸಿದ ನಾನು ಅವನ ಅಮ್ಮ ಎಂದರೆ ಅದನ್ನು ಕೇಳಿ ಸುಮ್ಮನಿರಲಾರೆ. ನನ್ನಿಂದ ತಾನೇ ಇಷ್ಟ ಆಗಿದೆ, ನಿಮಗೆ ಹೊಡೆಯಬೇಕು ಎಂದ ಆಸೆ ಇದ್ರೆ ನನ್ನನ್ನೇ ಹೊಡೆದು ಬಿಡ್ರಿ. ಆ ಜಗನ್ಮಾತೆಯ ಕಣ್ಣಲ್ಲಿ ಕಣ್ಣೀರನ್ನು ಕಂಡಂತ ಶಿವ ನಗುತ್ತ ಹೇಳ್ತಾನೆ, ಪಾರ್ವತಿ ನಿನಗೆ ನನ್ನ ಭಕ್ತನಾದ ಅರ್ಜುನನ ಮೇಲೆ ವಿಶ್ವಾಸ ಇದೆಯೋ ಇಲ್ಲವೋ ನೋಡೋಣ ಅಂತ ನಾನು ಈ ನಾಟಕವನ್ನಾಡಿದೆ, ಹೋಗು ಅವನಿಗೆ ಸಹಾಯವನ್ನು ಮಾಡು. ತಾಯಿ ಹತ್ತಿರಕ್ಕೆ ಬಂದಿದ್ದಾಳೆ, ಪಾರ್ಥ ಅಮ್ಮ ಅಮ್ಮ ಅಂತಿರುವಾಗ ಆ ಅಮೃತಮಯವಾದ ತನ್ನ ಹಸ್ತವನ್ನ ಪಾರ್ಥರಿಗೆ ಸವರಿದಳಂತೆ ಜಗನ್ಮಾತೆ ಪಾರ್ವತಿ. ಸ್ವಲ್ಪ ಚೇತನದಿಂದ ಎದ್ದ ಅರ್ಜುನ ಯಾರು ಇಲ್ಲದನ್ನ ಕಂಡು, ಎಲವೋ ಬೇಡರವನೇ, ಈ ತನುವಿನೊಳಗೆ ಇನ್ನೂ ಬಲವಿದೆ, ಸ್ವಲ್ಪ ತಾಳು, ನಾನು ಮಾಡಿದೊಂದು ಅಪರಾಧವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಿದ್ದೇನೆ. ಎನ್ನಣ್ಣ ಧರ್ಮರಾಜ ಹೇಳಿದ್ದ, ಯಾವ ಕಾಲಕ್ಕೂ ಶಿವನನ್ನು ಮರೆಯದೆ ಧ್ಯಾನಿಸು ಎಂದು. ಸ್ವಲ್ಪ ಕಾಲ ನಾನದನ್ನು ಮರೆತು ಈ ಪಾಡು ಬೇಟೆಗೆ ಮನಸ್ಸನ್ನು ಸೋತಿದ್ದೇ ಇಷ್ಟು ಅನರ್ಥಕ್ಕೆ ಕಾರಣ ಎಂದು ಕಾಣುತ್ತಿದೆ. ನಾನು ಒಮ್ಮೆ ನನ್ನೊಡೆಯನೊಡನೆ ಕ್ಷಣಕಾಲ ಭಕ್ತಿಯ ಮಾರ್ಗವನ್ನು ಕಂಡು ಆರಾಧಿಸಿ ಆನಂತರ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತೇನೆ ತಾಳು. ದೂರದಲ್ಲಿ ನಿಲ್ಲಿಸಿದ, ಮರಳಿನಲ್ಲಿ ಲಿಂಗವನ್ನು ನಿರ್ಮಿತ ಮಾಡಿದ. ಹೇ ದೇವ, ನನ್ನ ಮೇಲೆ ಏಕಿಷ್ಟೊಂದು ಸಿಟ್ಟಾಗಿರುವೆ ದೇವ, ನಾನು ಮಾಡಿದ ಅಪರಾಧವೇ?

ಹೇ ದಯಾಮಯನಾದ ಶಿವನೇ, ನಾನು ಸೋತು ಹಿಂತಿರುಗಿದರೆ ಜಗವೆಲ್ಲ ನನ್ನನ್ನೇನಂದೀತು ಸ್ವಾಮಿ. ನಾನು ಅಹಂಕಾರವನ್ನು ಪಟ್ಟನೆ, ನಿನ್ನನ್ನು ಹೀಯಾಳಿಸಿದರೆ ದೇವಾ ನನ್ನನ್ನು ಕಾಪಾಡು ಕಾಪಾಡು ಶಿವ. ಪುಷ್ಪಗಳನ್ನು ತಂದು ಆ ಮರಳಿನ ಲಿಂಗದ ಮೇಲಿಟ್ಟು ನಮಸ್ಕಾರವನ್ನು ಮಾಡಿ ಕಣ್ಮುಚ್ಚಿ ಧ್ಯಾನಿಸಿ ಕಣ್ಬಿಟ್ಟು ನೋಡುತ್ತಾನೆ. ಆ ಮರಳಿನ ಲಿಂಗದ ಮೇಲೆ ಪುಷ್ಪಗಳಿಲ್ಲ. ತಿರುಗಿ ನೋಡಿದರೆ ಕಿರಾತ ವೇಷಧಾರಿಯಾಗಿದ್ದಲ್ಲ ಅವನ ತಲೆ ಮೇಲಿತ್ತಂತೆ. ಕೂಡಲೇ ಅಂದ ಈ ಅರ್ಜುನ, ಎಲವೋ ಗೊರವ, ಆ ಹೂಗಳ ತಲೆ ಮೇಲಿಟ್ಕೊಂಡು ಪರಮಾತ್ಮನ ಕಯ್ಯ ನಾನ್ ಯಾಕೆ ಇಟ್ಕೊಳ್ಳಪ್ಪ, ಮತ್ತ ಅದ್ ಹೇಗಯ್ಯ ಬಂದ್ ತಲೆ ಮೇಲೆ ಕೂತ್ಕೊಳ್ತು? ಅಪ್ಪ ನನಗ್ ಗೊತ್ತಿಲ್ಲ ಕಣಯ್ಯ, ಅದು ಸ್ವಲ್ಪ ತಾಳು. ಮತ್ತೊಮ್ಮೆ ಪುಷ್ಪಗಳನ್ನಿಟ್ಟು ಓಂ ನಮ ಶಿವಾಯ ಕಣ್ಬಿಟ್ಟು ನೋಡಿದ್ರೆ ಪುಷ್ಪ ಪುನಃ ಅವನ ತಲೆ ಮೇಲೆ ಕೂತಿದೆ. ಆಗ ಅರ್ಜುನ ಅಂದ, ಎಲವೋ ಅಂದ. ಶಿವ ಹೇಳ್ತಾನೆ, ಅರ್ಜುನ ಸಾವಧಾನ ಚಿತ್ತನಾಗಿ ಒಂದ್ಸಲ ನೋಡಪ್ಪ, ನೋಡು ಕಣ್ ತೆರೆದು ನೋಡು. ಈ ವಾಣಿಯನ್ನೇ ಆಲಿಸುತ್ತಾ ಅರ್ಜುನ ಆ ಮರಳಿನ ಲಿಂಗವನ್ನು ನೋಡಿದರೆ ಅದರಲ್ಲಿ ಕಿರಾತ ಕಾಣಿಸಿದನಂತೆ. ಪಕ್ಕದಲ್ಲಿ ತಿರುಗಿ ನೋಡಿದರೆ ಕಿರಾತ ರೂಪಿಯಾದ ಶಿವನ ಹೃದಯದಲ್ಲಿ ಆ ಪರಂಜ್ಯೋತಿ ಸ್ವರೂಪವಾದ ಲಿಂಗ ಕಂಡಿದೆ. ಅರ್ಜುನ ಎದ್ದೋಡಿ ಬಂದು ಬಾಚಿ ತಬ್ಬಿದ, ಬಾ ನನ್ನ ಪಾ ಶಿವನೇ, ನೀನೇ ಈ ರೂಪದಲ್ಲಿ ಬಂದೀಯ ನನ್ನಯ್ಯ, ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಂತಲ್ಲ ಅಂದನಲ್ಲ, ಕೆರೆ ನಿನ್ನ ಕಣ್ಣನ್ನ ಸುಡು, ನನ್ನ ಇರುಗೊಳಿಸಬೇಡ ಇನ್ನು ನೀನು, ದೇವಾನಂದ ಅಪರಾಧ ಮನ್ನಿಸು ಎಂದಾಗ ಪರಮೇಶ್ವರನು ಆತನನ್ನ ಬಾಚಿ ತಬ್ಬಿ ಹೇಳುತ್ತಿದ್ದಾನೆ, ಅರ್ಜುನನೇ ನೀನೇನು ಅನುಮಾನ ಪಡಬೇಡ, ಕೇಳು ನೀನಾಡಿದ ವಚನ

ಅರ್ಜುನ, ನೀನು ಬಿಟ್ಟ ಬಾಣಗಳೆಲ್ಲ ಹೇಗಿತ್ತು ಅಂದ್ರೆ ನನಗೆ ಪುಷ್ಪಮಾಲೆಗಳನ್ನು ಹಾಕೊಂಡಾಗಿತ್ತಪ್ಪ. ನಿನ್ನ ಜೊತೆಯಲ್ಲಿ ಗುದ್ದಾಡಿದನಲ್ಲ ಅದು ಹೇಗಿತ್ತು ಎಂದರೆ ನನಗೆ ಗಂಧವನ್ನು ಬಳದಷ್ಟಿತ್ತು ಕಾಣು. ನೀನಾಡಿದ ಒಂದೊಂದು ಮಾತು ನನಗೆ ಸ್ತೋತ್ರವಾದಂತಾಯಿತು ಕಂದ. ಬಹಳ ಶ್ರಮ ಪಟ್ಟಿರುವೆ, ಇದಿಗೋ ಸ್ವೀಕರಿಸು ಈ ಪಾಶುಪತಾಸ್ತ್ರವನ್ನು. ಇದು ಉತ್ಕೃಷ್ಟವಾದ ಅಸ್ತ್ರವಾದ್ದರಿಂದ ನೀನು ಸಮಯವನ್ನರಿತು ಇದನ್ನು ಪ್ರಯೋಗ ಮಾಡು ಎಂದು ಆಶೀರ್ವಾದ ಮಾಡಿದ. ಪಾರ್ವತೀದೇವಿ ಅಂಜನಾಸ್ತ್ರವನ್ನು, ಷಣ್ಮುಖ ಸ್ವಾಮಿ ಷಣ್ಮುಖಾಸ್ತ್ರವನ್ನು, ಗಣಪತಿಯು ಗಣಪತಿ ಅಸ್ತ್ರವನ್ನು, ಅಲ್ಲಿ ಬಂದಿದ್ದ ದೇವತೆಗಳೆಲ್ಲರೂ ನಾನಾ ವಿಧವಾದ ಅಸ್ತ್ರಗಳನ್ನು ದಯಪಾಲಿಸಿದ್ದಾರೆ. ಆ ಅಸ್ತ್ರಗಳನ್ನು ಪಡೆದಂತಹ ಮಹಾನುಭಾವನಾದ ಅರ್ಜುನ ಶಿವನಿಗೆ ವಂದಿಸಿ ಅವನಿಂದ ಅನುಗ್ರಹವನ್ನು ಪಡೆದು ತಿರುಗಿದ. ದೇವಲೋಕದಿಂದ ಮಾಥಲಿ ಎಂಬಾತನು ರಥವನ್ನು ತಂದಿದ್ದನಂತೆ. ಎಲ್ಲರಿಗೂ ವಂದಿಸಿ ದೇವಲೋಕಕ್ಕೆ ಬಂದಿದ್ದಾನೆ. ಆ ದೇವಲೋಕದಲ್ಲಿ ತಂದೆಯಾದ ದೇವೇಂದ್ರ ಮಗನನ್ನು ಸತ್ಕರಿಸಿ ಸ್ವಲ್ಪ ಕಾಲ ಇರಿಸುವಾಗ ಊರ್ವಶಿ ಎಂಬತಕ್ಕಂಥ ಗಂಧರ್ವ

ಅಲಿಯುತ್ತಿದ್ದಾರಾದ್ದರಿಂದ ಹೋಗು ಹೋಗು ಎಂದಾಗ ತಂದೆಯೇ ನಮಸ್ಕರಿಸಿ ಅರ್ಜುನ ರಥವನೇರಿ ಬರುತ್ತಿದ್ದಾನಂತೆ ಪಾಂಡವರು ಇರತಕ್ಕಂತಹ ಸ್ಥಳಕ್ಕೆ. ಅಣ್ಣ ಅಣ್ಣ ಎಂದೊಡನೆ ಧರ್ಮರಾಜ ತಮ್ಮನನ್ನು ನೋಡಿ ಬಂದಿಯಾ ಕಂದ ಅರ್ಜುನ. ಓಡೋಡಿ ಬಂದ ಅರ್ಜುನ, ಅಣ್ಣ ನಿನ್ನನ್ನು ಕಾಣಲು ಬಂದಿದ್ದೇನೆ. ಒಂದನೇ

ನಮಸ್ಕಾರ ಮಾಡಿದರೆ ತಮ್ಮನನ್ನು ಬಾಚಿ ತಬ್ಬಿದಂತ ಧರ್ಮರಾಜ ಕೇಳಿದ, ತಮ್ಮ ಶಿವನನ್ನು ಕಂಡೆಯಾ? ಆತನ ಪ್ರೀತಿಗೆ ಪಾತ್ರನಾದಿಯಾ? ಅಸ್ತ್ರವನ್ನು ಪಡೆದು ಬಂದೆಯಾ? ಹೌದಣ್ಣ, ನಿನ್ನ ಒಲಿಮೆಯಿಂದ ಅದನ್ನೆಲ್ಲವನ್ನು ಪಡೆದು ಬಂದಿದ್ದೇನೆ. ಇದ ನೋಡು ಅಸ್ತ್ರಗಳು. ನಾ ಶಿವನನ್ನು ಮೆಚ್ಚಿಸಬೇಕಾದ್ರೆ ಸಾಮಾನ್ಯವಾಗಲಿಲ್ಲವಣ್ಣ. ತಪಸ್ಸನ್ನು ಮಾಡಿದೆ, ಶಿವ ಪರೀಕ್ಷೆ ಮಾಡಲು ಬಂದರೆ ಅವನೊಡನೆ ಹೋರಾಡಿದೆ, ಗುದ್ದಾಡಿದೆ, ಆ ನಂತರದಲ್ಲಿ ಅಸ್ತ್ರವನ್ನು ಪಡೆದೆ. ಪಕ್ಕದಲ್ಲಿದ್ದ ಭೀಮಸೇನ ಅಂದ, ಬಿಡಬಿಡ, ಯಾವ ದೊಡ್ಡ ಕೆಲಸ ಅಲ್ಲ. ದಯಾಘನನಾದ ಶಿವನನ್ನು ಬರಮಾಡಿಸ್ಕೊಳ್ಳೋದಕ್ಕೆ ತಪಸ್ಸು ಮಾಡದೆ, ಯುದ್ಧ ಮಾಡದೆ, ಹಾಗೆ ಹೀಗೆ ಅಂತ ಕತೆ ಹೇಳ್ತೀಯಲ್ಲ. ಶಂಭೋ ಅಂದ್ರೆ ಓ ಅಂತ ಬರ್ಬೇಕಣು. ಅರ್ಜುನನಿಗೆ ಏನೋ ಒಂದ್ ರೀತಿ ಅವಮಾನವಾಯ್ತು. ಎಲ್ಲಣ್ಣ ನೀ ಕರೆಯೋ ನೋಡೋಣ. ಹಾಗಾದ್ರೆ ನೋಡ್ತೀಯ? ನೋಡಿ ಎಂಬುದಾಗಿ ಗದೆಯನ್ನು ಬಿಸಾಡಿ, ಶಂಭೋ ನೀ ಬರಲಿಲ್ಲ ಎಂದರೆ ನನ್ನ ತಲೆಯೇ ನಿನಗೆ ನಾನು ತೆಂಗಿನಕಾಯಿಯಾಗಿ ಅರ್ಪಿಸುತ್ತೇನೆ ಎಂದು ಬೆನ್ನನ್ನು ಬಾಗಿ ನಿಂತ. ಇನ್ನೇನು ತಲೆಯ ಮೇಲೆ ಗದೆ ಬೀಳಬೇಕು ಅನ್ನುವಾಗ ಶಿವ ನೋಡಿ ಬಂದ ಅದನ್ನು ಹಿಡಿದು, ಅಯ್ಯ ಭೀಮನೆ, ನಾನು ನಿನ್ನಲ್ಲೇ ಇದ್ದೇನೆ ಅಂದ ಮೇಲೆ ನೀನೇಕೆ ನನ್ನನ್ನು ಹುಡುಕಾಡುತ್ತಿರುವೆ? ಇದೊಂದು ರೀತಿಯ ಭಕ್ತಿ. ಭೀಮಸೇನ ಗದೆಯನ್ನು ಬಿಸಾಡಿ ತಲೆ ಒಡ್ಡಿದ ಅಂತ ಹೇಳಿ ನಾವು ಮನೆಗೆ ಹೋಗಿ ಗುಂಡ್ಕಲ್ ಬಿಸಾಡಿ ತಲೆ ಕೊಟ್ಟರೆ ಶಿವ ಬರೋಲ್ಲ, ಡಾಕ್ಟರ್ ಬರ್ತಾರೆ. ಇದ್ಯಾಕಯ್ಯ ನಿನಗೇನು ಬಂತು ಗ್ರಾಚಾರ ಗುಂಡ್ಕಲ್ ಹಾಕ್ಕೊಂಡೆ ಅಂತ. ಹಾಗಾದರೆ ನಾವು ಭಕ್ತರನ್ನು ಅವಮಾನ ಮಾಡಿದಂತಾಯಿತಲ್ವೇ ಅಂದರೆ ದೊಡ್ಡವರು ಹೇಳ್ತಾರೆ, ಭೀಮನಂತಾಗಿ ಪರೀಕ್ಷೆಯನ್ನು ಮಾಡಿ, ಭೀಮನಂತಾಗದೆ ಪರೀಕ್ಷೆಯನ್ನು ಮಾಡಬೇಡಿ. ಅನೇಕ ಜನ ಶರಣರು ಸಾಧುಗಳು ತಾವು ಸಾಧಿಸಿದ ಕೆಲಸವನ್ನು ನೋಡಿ ನಾವು ಹಾಗೆ ಮಾಡ್ತೇವೆ ಎಂಬ ಭ್ರಮೆಗೊಳಗಾಗಬೇಡಿ. ನೀವು ಅವರಂತಾಗಿ ಸಾಧಿಸಿದರೆ ಮಾತ್ರ ನಿಮಗೆ ಜಯವಲ್ಲದಿದ್ದರೆ ಜಯವಿಲ್ಲ ಎಂದರಂತೆ. ಆಗ ಅರ್ಜುನ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದರೆ ಆ ಅಣ್ಣನಾದ ಧರ್ಮರಾಜ ಹೇಳ್ತಾನೆ, ಏನು ಪುಣ್ಯವು ನಿನ್ನದು ಕಂದ, ಪಾವನವಾಯಿತು ನಿನ್ನ ಕಣ್ಗಳು ಶಿವನನ್ನು ಕಂಡದ್ದಕ್ಕಾಗಿ. ಈ ಅಸ್ತ್ರಬಲದಿಂದ ನಮ್ಮ ಹಿರಿಯರಾದ ವೇದವ್ಯಾಸರು ಕೊಟ್ಟ ಒಂದು ಆದೇಶದಂತೆ ನಮ್ಮ ಜೀವನವನ್ನು ಸಾಗಿಸೋಣ. ಇದೆಲ್ಲ ಕೃಷ್ಣನ ಒಲಿಮೆ ಎಂದರೆ ಸಾಧು ಸಂತರೆಲ್ಲರೂ ಶಿವನನ್ನು ಕಂಡು ಬಂದಿರತಕ್ಕಂಥ ಅರ್ಜುನನನ್ನು ಹೊಗಳುತ್ತಿದ್ದರಂತೆ. ಕಳೆಯುತ್ತಿದ್ದ ಕಾಲ

ಮಹಾನುಭಾವನಾದಂತಹ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದ ಮೇಲೆ ಘೋರವಾದ ಯುದ್ಧವನ್ನು ನಡೆದು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಹರನ ಒಲವಿಯಿಂದ ತಾವೆನತವನ್ನು ಪಡೆದರು ಎಂದಾಗ ಆ ಪಶುಪತಿಯ ಅನುಗ್ರಹದಿಂದ ದೊರೆತ ಪಾಶುಪತಾಸ್ತ್ರದ ಪ್ರಭಾವದಲ್ಲಿ ಮಹಾನುಭಾವರಾದ ಪಾಂಡವರು ತಾವು ಸಕಲ ರಾಜ್ಯವನ್ನು ಗಳಿಸಿದರು ಎಂಬಲ್ಲಿಗೆ ಶಿವನು ಭಕ್ತರಿಗಾಗಿ ತಾನು ಸೋತರು ಮತ್ತೊಬ್ಬರನ್ನು ಕಾಪಾಡುತ್ತಾನೆ ಎಂಬತಕ್ಕಂತಹ ಕಥಾಭಾಗವನ್ನು ಹೇಳುತ್ತಾ ಈ ಪಾಶುಪತಾಸ್ತ್ರಕ್ಕೆ ನಾವು ಮಂಗಳವನ್ನು ಹಾಡೋಣ.

ಇದುವರೆಗೆ ಕಿರಾತಾರ್ಜುನ ಕನ್ನಡ ಹರಿಕಥೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಶ್ರೀ ಆರ್ ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: 107.8 FM. ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: रेडियो सारंग 107.8 FM.
1: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ശ്രോത്രങ്ങളെ കേട്ടോണ്ടുള്ളവർ, ഇത് റേഡിയോ സാരംഗ് 107.8 FM. ഇത് രംഗ് രംഗ് ജീവനം മുണ്ടിട്ടുള്ള നാനിങ്ങളും സേഫുള്ള കുത്താർ. സോ അതേപോലെ ഇന്നത്തെ നാല് അന്താരാഷ്ട്രീയമായിട്ട് ഒരു ചായത്തെ ഒരു നാളും ചേർത്ത് ആചരണ കൂടെ ആക്കിയിട്ടുള്ളത്. ബഹുശ ഞങ്ങളെ ജീവനത്തിൽ കൂടെ ഞങ്ങൾ ഒരു നാളുകൾ ഇത്ര ഇത്രയായിട്ട് ചായണ്ട് കുടിക്കുക, അത് എന്തിരത്ത് കൈത്ത് കുടിക്കുക, ഒരു തലക്കുത്ത് വന്നിട്ട് എങ്കും കുടിക്കുമാ, അഥവാ ഇന്നിത്ര വേറെ വേറെ കാരണത്തിൽ കൂടെ കുടിക്കരുത് കൂടെ ഉണ്ട്. ഓരോർക്ക് യാറെ ഇത്ത ഞങ്ങൾ എടുക്കുക, ഓരോർക്ക് ചായ തന്നെങ്കും പിന്നർക്ക് ഞങ്ങൾക്ക് ബേരം മൂത്ത് ഉറവത്ത് പോയപ്പോൾ തന്നെങ്കും അത് ഞങ്ങൾ ബാൻഡാണ്ട് ചെല്ലല്ലേ, അതിലും ഞങ്ങൾ കുടിക്കുക. സോ എനിച്ചെങ്കിൽ അത്രക്കും ഞങ്ങൾ ഒരു ചായത്തേക്ക് അഡിക്റ്റ് ആയിരിക്കുക. സോ നിങ്ങൾ നിങ്ങളെ ജീവനത്തിൽ നിങ്ങളെ ഒരു നാലിലിട്ട് എത്ര നിങ്ങൾ ചായ കുടിക്കാറ്, എന്തിരത്ത് കൈത്ത് കുടിക്കാറ്, ഏതേത് ടൈമുക്ക് ചുമ ടെൻഷനായപ്പോൾ കൂടെ കുടിക്കാറ്. സോ കണ്ടിത്തമായിട്ട് നിങ്ങളെ ഉത്തരത്തെ കൂടെ നിങ്ങൾ ചെല്ല 6364204949 ഈ ഒരു സംഖ്യക്ക് കൂടെ ചെന്നോട്ടു. ഒരു ചെറിയൊരു പ്രശ്നം കൂടെ ഇതര സന്ദർഭത്തിൽ കൂടെ കേക്കറേ. സോ അതും നിങ്ങൾ ആൻസർ കൂടെ ആക്ക. ഞങ്ങൾ സാധാരണമായിട്ട് കോൾഗേറ്റ് ഞങ്ങൾ ഈ ഒരു കോൾഗേറ്റർ ഞങ്ങൾ സാധാരണമായിട്ട് ഞങ്ങൾ യൂസ് ആക്കുക. സുബ് എഞ്ച സാത്തേക്ക് ബ്രഷ്ക്ക് ആ കോൾഗേറ്റ് ഇട്ട് ഞങ്ങൾ പല്ല തേച്ചില്ലെന്ന് കണ്ടേം വയല്ല ഒരു സൈഡിലെ ദുർവാസന. കണ്ടിത്തമായിട്ടും ആ കോൾഗേറ്റ് എന്തുണ്ട്, അത് ഏ ദേശത്തെ ബ്രാൻഡ്, കോൾഗേറ്റ് ചെല്ലരുത് ഏ ദേശത്തെ ബ്രാൻഡ്, ഓസ്ട്രേലിയ, ഭാരത, ജപ്പാൻ, അമേരിക്ക, ഈ നാല് ഓപ്ഷൻ കൂടെ തന്നെ. കോൾഗേറ്റ് യാവ് ദേശത ബ്രാൻഡ്, ഓസ്ട്രേലിയ, ഭാരത, ജപ്പാൻ, അമേരിക്ക. സോ ഒരു സൈഡിലെ ചായ പിന്നെ ഒരു സൈഡിൽ കോൾഗേറ്റ് ഇതിരെ ഒരു പ്രശ്നം കൂടെ കേട്ടത്. സോ കണ്ടിത്തമായിട്ട് നിങ്ങളെ ആൻസർ കൂടെ നിങ്ങൾ ആക്ക. 6364204949 ഈ ഒരു സംഖ്യ കേട്ട് ചെന്നോട്ടു. സോ അതേപോലെ ഒരാൾ കോളറിൽ കൂടെ ഉണ്ട്, ആരുണ്ട് കേക്കുവോ? ഹലോ, ഹലോ, നമസ്കാര. മോഹൻ കൊണാജെ പണ്ടേ സാർ എഞ്ചുള്ളാരേ ചായ പറവന്തുള്ളാര ചായ ഏറാണ്ടുള്ള കുറന്തുള്ളാര മൂജി സത്തി ഡെയിലി പറന്ന് പോവാറ്. ഏത് വർഷം കട്ടൻ ചായ അതെ ഓടേണ്ടല്ല ദൂരെ പോണകള ചാ ഓടെ
2: അമേരിക്കത്തേക്ക്
1: മോഹൻ കൊണാജെ. സോ ഇയാൽ ഡെയിലി ഒരു അഞ്ച് പക്കായെങ്കിലും ഞാൻ ചായ കുടിക്കുന്നുണ്ട് കൂടെ ചെന്നിട്ടുണ്ട്. ചെന്നെങ്കിൽ ചുമ്മാൽ അത്രക്കും അതുകൊരു അഡിക്റ്റഡ് ആയിട്ട് ഇക്കറാറ് ചെന്നെങ്കിൽ ചായ ചെറിയതിലിട്ട് കുടിച്ചോണ്ട് വന്നാറ് കുറേയാൽ അതൊക്കെ ടൈമിങ്സ് ഉണ്ട് ഇക്കറ്. ഇപ്പോൾ ഒരു ഓടായെങ്കിൽ ഒരു സ്വർത്തക്ക് പോയി തിന്നിട്ട് കണ്ടായെങ്കിൽ ഇത്ര ഇത്ര ടൈമിൽ ഞാൻ ചായ കുടിച്ചത് ബണ്ടാന്ന് ചെന്ന് ആ ഒരു ടൈം ഉണ്ട് അധികത്തെ ഫിക്സ് ആക്കി തിക്കറാറ്. ഒരു ടീ ബ്രേക്ക് ഉണ്ട് ചെന്ന്. സോ ചുമ്മാൽ അതിരെ പാലന കൂടെ ആക്കിക്കൊണ്ടിരിക്കാറ് കുറയാൽ ഏതായ ഒരു ടൈം കിട്ടുണ്ടായെങ്കിൽ ആ ടൈമിൽ പോയിട്ട് ചായ കുടിക്കുന്നവ കൂടെ ഉള്ളാരുണ്ട് കൂടെ ചെല്ല. സോ അതേപോലെ പിന്നെ ഒരു കോളർ കൂടെ ഉണ്ട്, ആരുണ്ട് കേൾക്കും? ഹലോ, ഓക്കെ, കരയന്തമാ കിട്ടിയോണ്ടില്ല. ഒട്ടേറെയിട്ട് ഇന്നത്തെ ചാനാൽ ചൊല്ലുമ്പോത്തേക്കും പിന്നെ ഒരു കോളർ കൂടെ ഉണ്ട്. ഹലോ, ഹലോ, ഹലോ, ഓക്കെ, കോൾ എടുത്തത് ആയെങ്കും മുണ്ടിയുണ്ടില്ല. ശ്രോത്രങ്ങളെ, നിങ്ങൾ 6364204949 ഈ ഒരു സംഖ്യക്ക് നിങ്ങൾ കോളാ കണ്ടു ചെന്നുണ്ട്. സോ അതേപോലെ പിന്നൊരു കോളർ ഉണ്ട്, ആരുണ്ട് കേൾക്കും? ഹലോ, ഹലോ,
3: ഹലോ, നമസ്തേ സാർ.
1: ജോക്കിം സൽഡാന ഹേളി സാർ, ഹേഗಿದ್ದೀರಾ? ನಾವು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್. ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೇನೆ ಚಾ ಈ ವರ್ಷದಿಂದ ಕಮ್ಮಿ, ಯಾಕೆ?
3: ಮುಂಚೆ ದಿವಸ ಒಂದ್ ಎರಡು ಮೂರು ಸಾವಿರ ಕುಡಿತಿದ್ದೆ.
1: ಕುಡಿತಾ ಇದ್ರಿ?
3: ಈಗ ಚಾ ಒಂದು ಬೆಳಿಗ್ಗೆ ಮತ್ತೆ ಮಾತ್ರ ಕುಡಿಯುದು. ಮತ್ತೆ ಹತ್ತು ಗಂಟೆಗೆ ಏನಾದ್ರು ಬೂಸ್ಟ್, ಓರ್ಲಿಸ್, ರಾಗಿ
1: ಆತರದ ಏನಾದ್ರೂ ಒಂದು
3: ಕುಡಿಯುದು. ಹೌದೌದು, ಈಗ ದಿವಸಕ್ಕೆ ಒಂದು ಸಲ ಮಾತ್ರ ಚಾ ಕುಡಿಯುದು.
1: ಯಾಕೆ ಅದು ಕಾರಣ ಕೇಳಬಹುದು, ಯಾಕೆ ಒಂದೇ ದಿವಸ
3: ಆಗುದಿಲ್ಲ, ಪಿತ್ತರ
1: ಆಗ್ತದೆ,
3: ತಲೆ ತಿರುಗುದು ಆಗ್ತದೆ.
1: ಮುಂಚೆ ಎಲ್ಲ ತುಂಬಾ ಚಹಾ ಕುಡಿಯುತ್ತಾನೆ ಇರ್ತಿದ್ದೀರಿ ಅಲ್ವಾ?
3: ಹಾ, ಮುಂಚೆ ಕುಡಿತಾ ಇದ್ದೆ, ಕೆಲಸದಲ್ಲಿ ಇರುವಾಗ ಕುಡಿತಾ ಇದ್ದೆ ಚಹಾ ಎಲ್ಲ. ಇವಾಗ ಚಹಾ ಕುಡಿದಂಗೆ ಏನಾದ್ರು ಸ್ವಲ್ಪ ಆಗುದಿಲ್ಲ, ಈಗ
1: ಈಗ ಆಗುದಿಲ್ಲ. ಏನಾದ್ರೂ ಪಿತ್ತ ಅಂತದ್ದು ಏನಾದ್ರೂ
3: ಬೆಳಿಗ್ಗೆ ಹೊತ್ತಿಗೆ ಒಂದು ಚಹಾ ಕುಡಿತೇವೆ, ಬೆಳಿಗ್ಗೆ ಒಂದು ಬೇಕು ನಂಗೆ.
1: ಓಕೆ ಓಕೆ ಓಕೆ, ಹಾಗಾದ್ರೆ ದಿನಕ್ಕೆ ಒಂದು ಬಾರಿ ಮಾತ್ರ ಚಹಾ ಕುಡಿತಾ
3: ಇರ್ತೀರಿ? ಚಹಾ ಕುಡಿ ಕಮ್ಮಿ ಮಾಡಿ ಬೇರೆ ಸ್ವಲ್ಪ ಕುಡಿಯುದು, ಏನಾದ್ರು ಹಾಬೀಸ್ ರಾಗಿ ಅದೆಲ್ಲ ಒಳ್ಳೆ ಆಗ್ತದೆ ಸ್ವಲ್ಪ.
1: ಓಕೆ,
3: ಅದೇ ಸ್ವಲ್ಪ ಕ್ಯಾಲ್ಸಿಯಂ ಎಲ್ಲ ಉಂಟಲ್ಲ, ವಿಟಮಿನ್ಸ್ ಎಲ್ಲ ಉಂಟು ಅದರಲ್ಲಿ, ಅದೇ ಸ್ವಲ್ಪ ಒಳ್ಳೆ ಆಗ್ತದೆ.
1: ಹೌದು ಹೌದು ಹೌದು ಹೌದು
3: ಹೌದು, ಹಾಗೆ.
1: ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
3: ಆಯ್ತು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಜೋಕಿಮ್ ಸಲ್ಡಾನ ಡೈಲಿ ಒರ್ಗ್ ಬಕ್ಕ ಮಾತ್ರ ಕುಡ್ಚೊಂಡೋಲ್ಲ, ಹೆಚ್ಚು ನಿಂಗೆ ಕೊರಿಯಾಲಿಗೆ ಚಾಯ್ ಕುಡಿಚಂಗೆ ಯಾರು ಕುಡ್ಚಂಟ ಹೆಂಗೆ ಪಿತ್ತತೆ ಅಥವಾ ಇನ್ನಿತರ ಬೇರೆಯವರು ಸೀಕ್ರಂಗು ಕೂಡ ಚೊಮ್ಮೆ ಚಾಯ ಅದು ನಲ್ಲದೂ ಕೂಡ ಅಲ್ಲ ಅನ್ಸುತ್ತೆ. ಡಾಕ್ಟರ್ಸ್ ಮಾರು ಕೂಡ ಚಂದಿಕ್ರೆ ಕೊರಿಯಾಲು ಡೈಲಿ ಒರ್ ಬಕ್ಕ ಮಾತ್ರ ಚಾಯ್ ಕುಡಿಕ್ರಂಗು ಕೂಡ ಇಕ್ವಾರು, ಅದು ಸುಬ್ಬೈತ ಟೈಮಲ್ಲಿ ಕೊರಿಯಾಲಿಗೆ ಸುಬ್ಬೈಗು ಪಾಡೋರ್ಕ ಪೋಣ ಗಂಟೆಗೂ ಪಾಡೋರ್ಕ ಉಚ್ಚೆ ಚೋರುಂಡು ತಾಯಲ್ಪಿ ನಮ್ಮ ಬೇಣವರು ಕೊರಿಯಾಲ್ಗೆ ಹಸರು ಗುಂಪೇಣವ್ರು ಹಿಂಗೆ ಅಂಜಿ ಆರು ಬಕ್ಕ ಏಳು ಬಕ್ಕ ಎಟ್ಟು ಬಕ್ಕ ಪತ್ತು ಬಕ್ಕ ಕುಡಿಕ್ರವ ಕೂಡ ಇಕ್ಕುವಾರು ಪ್ರತಿಯವರ ಅಲ್ಲಿ ಚೊಮ್ಮೆ ಅಲ್ಲಿ ಇಕ್ಕುವಾರಂಡು ಕೂಡ ಚೆಲ್ಲ ಅವ್ರು ಬೀಡಿ ಅವ್ರ ಚಾಯ ಅದವರು ಚೊಮ್ಮೆ ಅವ್ರು ಅಡಿಕ್ಟ್ ಇತ್ತು ಪೋಯಂಗ ಕೂಡ ಚೊಮ್ಮೆ ಅಲ್ಲೂ ಕೂಡ ಉಳ್ಳಾರೆ. ಬಹುಶಃ ಈ ಚಾಯತ್ತ ಬಗ್ಗೆ ಅವ್ರತ್ತೆಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿ ನಂಗೆ ನೋಕ್ಯೊಂಡು ಬರುವ. ಇಪ್ಪ ಟೀ ಉತ್ಪಾದಿಸಿರೋ ದೇಶಂಗ ಏದುಂಡ ಈ ನಾಲ್ ಡೇ ಆಚರಿಸಿ ಹೊಂಟಿಕ್ರಾರ. ಸೊ ಟೀ ಉತ್ಪಾದಿಸಿರು ಚೆನ್ನಾಗಿ ಚಾಯತ್ತ ಉತ್ಪಾದಿಸಿರೋ ದೇಶಂಗ ಏದು ಚಂದನ್ ಟೈಂಗ್ ಅವ್ರು ಸೇರ್ಲಿ ನಂಗಲೇ ಇಂಡಿಯಾ ಭಾರತ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ವಿಯೆಟ್ನಾಂ ಇಂಡೋನೇಷ್ಯಾ ಕಿನ್ಯಾ ಮಲೇಷ್ಯಾ ಉಗಾಂಡ ಈ ಸೇರಿ ಪೋಲೆ ಎತ್ತರಮ ದೇಶದಲ್ಲಿ ಈ ನಾಲ್ಡು ಆಚರಿಸಿರೋ ಪದ್ಧತಿ ಕೂಡ ಶುರುವಾಯಿಟ್ಟು ಬಂಡು. ಈ ಚಾಯತ್ತ ಬಗ್ಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಿರೋರ ಸಲುವಾಯಿಟ್ಟು ಕೂಡ ಈ ಆಚರಣೆ ಅಂದ್ರೆ ಅದು ಶುರುವಾಯಿಟ್ಟು ಬಂಡು. ಇಂಡಿಯಾದಲ್ಲಿ ಚಹಾ ಕುಡಿಕ್ರಂಕು ಅದು ಒಬ್ಬರು ಕಾರಣ ಅಂಟ ಕಾರಣ ಏದುಂಟು ಖಂಡಿತ ಮಾಹಿತಿ ಬೇನಾವಲ್ಲ ಎಂಚಂದಂಗೆ ಅತ್ತರ ಮಟ್ಟದಗೂ ಅದಗೊರು ಅಡಿಕ್ಟ್ ಐತಿಕ್ರಾರೆ. ಅದಲೂ ಕೂಡ ನಂಗಲ ಕರ್ನಾಟಕ ಭಾಗದಲ್ಲಿ ನಂಗಲ ಕರ್ನಾಟಕ ಅಸ್ಸಾಂ ಡಾರ್ಜಿಲಿಂಗ್. ಸೊ ಈ ದೇಶತ್ತೆ ರಾಜ್ಯ ಎಂದ್ರೊಂಡ ಟೀ ಉತ್ಪಾದನೆಯಲ್ಲಿ ವಿಶ್ವತ್ವ ಗಮನ ಕೂಡ ಸೆಳೆಯರು ಆಯಸಬಲು ಈ ಭಾಗತ್ತು ಆಲ್ಮಾರು ಕೂಡ ಹೈಯೆಸ್ಟ್ ಐತೆ ಚಾಯ ಕುಡಿಕ್ರಂಗು ಕೂಡ ಐತಿಕ್ರಾರೆ. ಸೊ ಅವ್ರ ಸೈಡ್ಲು ನಂಗೆ ಚಂಗೈಮಾರು ಒಟ್ಟಿಕ್ಕು ಮತ್ತುಗುಂ ಅವ್ರ ಸೈಡ್ಲಿ ಚೆನ್ನೈ ಬರ್ತಾ ಚೆಲ್ಲ ಪೈಲ ಅವ್ರಕ ಚಾಯ್ ಕುರ್ಚಿದ ಬರುವ ಅಂಟ್ರಿ ಅಥವಾ ನಂಗಲ್ಲಿ ಫ್ಯಾಮಿಲಿ ಡಂಗೆ ಇಕ್ರಾರೆ ಆ ಸಂದರ್ಭದಲ್ಲಿ ನಿಕ್ಕರು ಅವ್ರ ಚಾಯ್ ಹಾಕಿದ ಬಂಡೆ ಅಂಟ್ರಿ ಅವ್ರ ಸೈಡ್ಲಿ ನಂಗೆ ಚೊಮ್ಮೆ ದನಿವಾಯಿ ಹೊಂಟಿಕ್ರಿ ಚೆನ್ನಂಗೆ ಬಾಯಾರಿಕೆ ಅವ್ರ ಸೈಡ್ಲಿ ತಾಗಾಯಿ ಹೊಂಟಿಕ್ರಿ ಆ ಸಂದರ್ಭದಲ್ಲಿ ಕೂಡ ನಿಕ್ಕರು ಅವ್ರ ಚಾಯ್ ಹಾಕಿದ ಬಂಡೆ ಅಂಡ್ ಅಥವಾ ಏದಾಯ ಅವ್ರು ಚೆಂಗೈ ಮಾರು ಮಾತ್ರ ಅವತಲಿಕ್ರೆ ಸಂದರ್ಭದಲ್ಲಿ ಆರ್ಗಾಯಿನ್ ಟೀ ಹಾಕೋಗು ಬಂಡ ಆರ್ಗಾಯಿನ್ ಚಾಯ್ ಹಾಕೋಗು ಬಂಡ ಪೊಯ್ತ ಅವರು ಚಾಯ್ ಹಾಕೆಂಟು ಬಾ ಅವರು ಚಾಯ ಕುರಿಚಿದ ಅವ್ರು ನಲ್ಲ ಅವ್ರು ಫ್ರೆಶ್ ಆಯ್ತು ಅವರತ್ತೆಲ್ಲ ದೈಹಿಕ ಅಂಡ್ ಚಂತ ಚೆಲ್ರಂಗು ಕೂಡ ಹಿಂಗೆ ನೆಕ್ಕುವಾರು. ಸೊ ಹಿಂಗೆ ಒಟ್ಟಾರೆ ಇತ್ತು ಬೇರೆ ಬೇರೆ ಬಿಸಿಯತ್ತಲೂ ಕೂಡ ಈ ಚಾಯತ್ತು ಕುಡಿಕಿರೋದು ಅದು ಪುದ್ಯದೊಂದು ಅಲ್ಲ. ಸೊ ಆಯಸಬಲು ಚೀನತ್ತೆ ಪಿನ್ನೆ ಭಾರತ ಅತಿ ಜಾಸ್ತಿ ಆಯಿಟ್ಟು ಚಹಾ ಉತ್ಪಾದಿಸಿರುವ ದೇಶ ಆಯಿಟ್ಟು ಹೊರಹೊಮ್ಮಿಯೋದು ಕೂಡ ನಂಗೆ ನೋಕ. ಸೊ ಅದೇ ಫಲಮೇ ಚಾಯತ್ತ ಬಗ್ಗೆ ಅವರು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಉಂಡು. ಸೊ ಖಂಡಿತ ಮಾಹಿತಿ ಕೂಡ ನಾ ಚೆಲ್ರೆ. ಸೊ ಐಕ್ ಮುಂದಲ್ಪಿನವರು ಕಾಲರ್ ಉಂಡು ಆರಂಟಿ ಕೇಕುವ. ಹಲೋ,
2: ಹಲೋ, ನಮಸ್ತೆ.
1: ಹಲೋ, ನಮಸ್ತೆ, ನಮಸ್ತೆ. ಯಾರು ಮಾತನಾಡೋದು?
2: ನಾನು ಸೀನಾ ಪುತ್ತೂರಿಂದ.
1: ಅಯ್ಯೋ, ಸೀನಾ ಪುತ್ತೂರಣ್ಣ, ಎಲ್ಲಿದ್ರಿ ಸರ್ ನೀವು?
2: ನಾನಿದ್ದೇನೆ, ಹೋಗ್ಲಿಲ್ಲ.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು ಸರ್. ಅಯ್ಯೋ, ಎಷ್ಟು ವರ್ಷಗಳಾಯ್ತು ನಿಮ್ಮ ಈ ಮಾತು ಕೇಳದೆ, ಈ ವಾಯ್ಸ್ ಕೇಳದೆ. ಎಲ್ಲಿದ್ರಿ ಸರ್ ನೀವೇನು, ರೇಡಿಯೋ ಕೇಳ್ತಿರ್ಲಿಲ್ವಾ?
2: ರೇಡಿಯೋ ಕೇಳ್ತಿತ್ತಿಲ್ಲ ನಿಮ್ದು, ಮೊನ್ನೆ ಎರಡು ರೇಡಿಯೋ ಇತ್ತು, ಅದ್ರಲ್ಲಿ ಸಹ ಕೇಳ್ತಿತ್ತಿಲ್ಲ. ಈಗ ಪುನಃ ಒಂದು ರೇಡಿಯೋ ತಕೊಂಡೆ. ಅದ್ರಲ್ಲಿ ಸ್ವಲ್ಪ ಕೇಳ್ತದೆ ಈಗ.
1: ಹೌದಾ? ತುಂಬಾ ಆಶ್ಚರ್ಯ ಆಗ್ತಿದೆ ಸರ್, ತುಂಬಾ ಬಾರಿ ನಾವು ಇಲ್ಲಿ ಹೇಳಿದ್ದು ಕೂಡ ಇದೆ. ಶಾ, ನಮ್ಮ ಸೀನನ್ನ ಪುತ್ತೂರು ಕಾಲ್ ಮಾಡ್ತಾನೆ ಇಲ್ಲ, ಅವರೊಬ್ಬರನ್ನ ವಿಚಾರಿಸಬೇಕಿತ್ತಲ್ಲ ಅಂತ, ಪುತ್ತೂರು ಎಲ್ಲಿಂತ ನಾವು ಹುಡುಕುವುದು ಅಂತ ಆ ರೀತಿ ತುಂಬಾ ಬಾರಿ ಹೇಳಿದ್ದು ಕೂಡ ಇದೆ ನಾನು. ಇವತ್ತು ನಿಜಕ್ಕೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ನೀವು ಕಾಲ್ ಕರೆ ಮಾಡಿದಕ್ಕೆ. ಹೌದಾ?
2: ಯಾರು ಅಲ್ಲಿಯಬ್ಬ ಇದ್ದಾನೆ, ಅವನಿಗೆ ಹೋಗಿತ್ತು, ಅದು ನಾನು ಕೋಲ್ಡ್ ಹಾಕ್ಬಿಟ್ಟು ಕಾಲ್ ಕೊಟ್ಟಿದ್ದು, ಅದು
1: ಹೌದಾ
2: ಸಿಕ್ತಿತ್ತಿಲ್ಲ, ಈಗ ಸರಿ ನೇರ ಕೊಟ್ಟೆ ಸಿಕ್ತು.
1: ಅಂತ ಇಂತ ನೀವು ಕಾಲ್ ಮಾಡಿದ್ರಲ್ಲಿ ಇವಾಗ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ಎಷ್ಟೋ ವರ್ಷಗಳಾಯ್ತು, 3 ವರ್ಷ ಆಯ್ತಂತಲ್ಲ ಸರ್,
2: ತುಂಬಾ ಖುಷಿ ಆಯ್ತು.
1: 3 ವರ್ಷ ಆಯ್ತಂತ ನೀವು ಕರೆ ಮಾಡಿದೆ, 3-4 ವರ್ಷ ಆಯ್ತಂತ
2: ಸಿಕ್ಕಿಡ್ತಲ್ಲ ಅಂತ ತುಂಬಾ ಖುಷಿ ಆಯ್ತು
1: ನಮ್ಗೆ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಖುಷಿ ಆಗಿದೆ. ಎಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ನೀವು ಕರೆ ಮಾಡಿದ್ದೀರಲ್ವಾ ಅಂತ. ಯಾಕಂದ್ರೆ ನಿಮ್ಮ ವಾಯ್ಸ್ ಎಲ್ಲ ಕೇಳೋದು ತುಂಬಾ ಖುಷಿ ಆಗ್ತಾ ಇತ್ತು. ನಿಮ್ ಜೊತೆಗೆ ಮಾತಾಡ್ತಾ ಇದ್ದೆವು ಯಾವತ್ತೂ ಕೂಡ, ದಿನನಿತ್ಯ ನೀವು ಕರೆ ಮಾಡ್ತಾ ಇದ್ರಿ. ಒಮ್ಮೆಲೆ ನಿಂತಾಗ ನಮಗೂ ಕೂಡ ಒಂಥರ ಗಾಬರಿ, ಮತ್ತೊಂದು ಕಡೆ ಏನಾಗಿರ್ಬಹುದು ಅಂತ ಒಂದು. ಹೌದಾ,
2: ಇಲ್ಲಾದ್ರೆ ನಾನೊಂದು ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಡಿದ ಒಂದು ಹಾಡು ಉಂಟಲ್ಲ, ನಮಸ್ತೆ ಕರ್ನಾಡಿಗೆ, ಹಾಡು ಕೇಳ್ಬೇಕು ಅಂತ ಇತ್ತು.
1: ಹೌದಾ, ಆವಾಗ ತುಂಬಾ ಲೈನ್ ಬಿಸಿ ಇರ್ತಾ ಇತ್ತು ಒಲವಿನ ಹಾಡು ಕಾರ್ಯಕ್ರಮ.
2: ರೇಡಿಯೋ ಸರಿ ಕೇಳ್ತಿದ್ದಿಲ್ಲ.
1: ಓಹೋ ಹೌದಾ,
2: ಹೌದಾ, ಈಗ ಸಿಕ್ಕಿದೆ. ಆಗ್ಲೇ ಒಂದು 2 ಹಾಡುಗಳಿಂದ ಮೇಲೆ ಮತ್ತೆ ಸಿಕ್ತು.
1: ಓಕೆ ಓಕೆ ಓಕೆ,
2: ಒಬ್ಬರದು ಕಾಲರ್ದು ಸ್ವರ ಮಾತ್ರ ಕೇಳ್ಕೊಂಡಿದ್ದೆ ನಾನು. ಲಾಸ್ಟ್ದವ್ರದ್ದು.
1: ಹೌದಾ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರಬಹುದು ಬಹುಶಃ. ಅಂತ ಇಂತ ನೀವು ಕರೆ ಮಾಡಿದ್ದೀರಲ್ಲ, ಹಬ್ಬ ಇವತ್ತೊಂದು ಸಾರ್ಥಕ ಆಯ್ತು ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ಮತ್ತೊಮ್ಮೆ ಕರೆ ಮಾಡಿದ್ರಿ ಅಂತ. ಹೌದೌದೌದು, ಚಾ ಎಷ್ಟು ಬಾರಿ ಕುಡಿತೀರಿ ಸರ್?
2: ನಾನು ಚಾ ಕುಡಿತಲೇ ಇರ್ತೀನಿ ಸರ್.
1: ಕುಡಿತಲೇ ಇರ್ತೀರಿ, ದಿನಕ್ಕೆ ಒಂದು ಎಷ್ಟು ಬಾರಿ ಅಂತ ಕುಡಿತೀರಿ ಅವ್ರ ಅಂದಾಜು?
2: ಒಂದು 1/2 ಲೀಟರ್. 1 ಲೀಟರ್?
1: 1/2 ಲೀಟರ್.
2: ಅಲ್ಲಿ ಹೋಟೆಲ್ಗೆ ಹೋಗ್ತೀನಿ, ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಹತ್ರ ಉಂಟು. ಸೀದಾ ಹೋಗ್ತೀನಿ ಅಲ್ಲಿ ಹೋಗಿ ಅನ್ನೋನ್ ಅಂತ ಇದ್ದಾರೆ ಗೌಡ್ರು, ಅವ್ರ ಹೋಟ್ಲಲ್ಲಿ ಹೋಗಿ ಒಂದು ಚಾ ಕುಡಿದು
1: ಬರ್ತೀರಿ ಅಲ್ವಾ?
2: ಒಂದೊಂದ್ಸಲ ಕುಡಿತೀನಿ, ಹೋಗ್ತೀನಿ ಇಲ್ಲಾದ್ರೆ ಇಲ್ಲ. ತಿಂದ್ರೆ
1: ಪುತ್ತೂರಲ್ಲಿ ಎಲ್ಲಿ ಸರ್ ನಿಮ್ಮ ಊರು? ಪುತ್ತೂರಲ್ಲಿ ಎಲ್ಲಿ?
2: ಇಲ್ಲಿ 1/2 ಕಿಲೋಮೀಟರ್ ಆಗ್ಬಹುದು.
1: ಓ ಹೌದಾ, ಓಕೆ ಓಕೆ. ಅಂತೂ ಇಂತೂ ತುಂಬಾ ಬಾರಿ ನೀವು ಚಹಾ ಕುಡಿಯುತ್ತೀರಿ ಪ್ರತಿದಿನ?
2: ನೀರು ಕುಡಿಯೋದಿಲ್ಲ ಅಂತಾನೆ ಹೇಳ್ಬೋದು, ನೀರು ಕುಡಿಯೋದೇ ಇಲ್ಲ.
1: ಅಯ್ಯೋ, ನೀರು ಕುಡಿಬೇಕು, ನೀರೇ ಹೆಚ್ಚಾಗಿ ನಮ್ಮ ದೇಹಕ್ಕೆ ಹೋಗ್ಬೇಕಾದ. ನೀರು ಬಿಸಿ ಮಾಡಿ ಕುಡಿಯಿರಿ, ಬಿಸಿ ಮಾಡಿ ಜಾಸ್ತಿ ಆಗಿ ನೀರು ಕುಡಿಯಿರಿ. ಹೌದಾ, ಚಹಾಗಿಂತ ಹೆಚ್ಚಾಗಿ ಬಿಸಿ ನೀರು ಕುಡಿಬೇಕು, ನೀರಂತೂ ಹೋಗ್ಲೇಬೇಕಾಗುತ್ತೆ. ಹೌದೌದೌದೌದು, ತುಂಬಾ ಖುಷಿ ಆಯ್ತು ಸರ್ ನೀವು ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ ನಿಮಗೂ ಕೂಡ ದೊಡ್ಡ ಧನ್ಯವಾದ.
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ
1: ಸೀನನ್ನ ಪುತ್ತೂರು. ನಂಗೆ ಪಂಡತೆ ಅವರು ಕೇಳುಗ ಕೂಡ ಐತಿಂತು ಸೀನನ್ನ ಪುತ್ತೂರು ಜೊಲ್ಮತ್ತು ವರ್ಕಲೆ ಆಶ್ಚರ್ಯ ಕೂಡ ಖಂಡಿತವಾಯಿತು. ಆಯ್ತು ಹೆಂಚನಿಗೆ ಎತ್ತರ ವರ್ಷದಲ್ಲಿ ಮೈಕದ ವರ್ಗ ಕಾರ್ಯಕ್ರಮದಲ್ಲಿ ಕೂಡ ಕಾಲ್ ಹಾಕಿಂಟು ಮುಂದೆಂಟಿನ ಅವ್ರ ಮನುಷ್ಯ ಐತಿಂತು. ಎತ್ತರ ವರ್ಷತ್ತೆ ಕಾಲ ಅವ್ರ ಸಂಪರ್ಕ ಕೂಡ ಇಲ್ಲ ಅಂಟು ಸೀನನ್ನ ಪುತ್ತೂರು ಅವ್ರ ಸೈಡ್ಲಿ ಮೂಲೆಯಲ್ಲಿ ಐತಿಂತಿಂದ ನಂಗೆ ಬೇರೆ ಬೇರೆ ಥಿಂಕಿಂಗ್ ಕೂಡ ಹಾಕಿರ. ಅವ್ರ ಸೈಡ್ಲಿ ಹಿಂಡೈಲ್ಡ್ ಕಾಲ್ ಬಂದಪ್ಪ ಭಾರಿ ಖುಷಿ ಕೂಡ ಖಂಡಿತವಾಯಿತು. ಆಯ್ತು ಅವ್ರ ಸೈಡ್ಲಿ ಸೀನನ್ನ ಪುತ್ತೂರು ಕೂಡ ಚಂದ ಪೋಲೆ ಡೈಲಿ ಕೊರೇ ಬಕ್ಕ ನಾನು ಚಾಯ ಕುಡಿಕ್ರೆ ಅಂಟು ಚೆನ್ನಾಗಿ ಚಾಯತ್ತು ಗುಲ್ಲಂಕೆತ್ತೋ ಅವ್ರ ಪವರ ಅದು ಹಂಗಂತದ ಇಟ್ಟಿಕ್ರೆ ಚೆನ್ನಾಗಿ ಎತ್ತರಮ ಆಲ್ಮರ್ಡ್ ಅದು ಪಾಡೆ ಪಾಡಂ ಕುಡಿಪಾಟಿ ಹೊಂಟೆ ಪೋಂಡು. ಸೊ ಅದಕ್ಕೆ ವರ್ಕತ್ತಿಗೆ ಅಡಿಕ್ಟ್ ಆಯ್ತು ವರ್ಷ ಒರ್ನ ಅಲ್ಲಿ ಚಾಯ ಕುಡ್ಚಿಲಂಡ್ಕ ನಂಟ ಹಂಗ ಹಂಗೆ ಎಂದ್ರಮ ಅವರು ಕಲ್ಯ ಪೋಲೆ ಎಂದ್ರಮ ಅವರು ಫೀಲ್ ಆಯ ಪೋಲೆ ಖಂಡಿತವಾಯಿಟ್ಟು ಆಯಂಗ ಎತ್ತರಮ ಅನುಭವಿಸಂಗ ಕೂಡ ಖಂಡಿತವಾಯಿಟ್ಟು ಮುಲ್ಲಾರ. ಇಪ್ಪ ಚಾಯತ ಬಗ್ಗೆ ಅವ್ರ ಚೆಲ್ ಇನ್ಫಾರ್ಮೇಶನ್ ನಂಗೆ ನೋಕೋ ಪೋಯಂಟ ಹೆಂಗೆ ಚಾಯತೆ ಅವರು ಇತಿಹಾಸ ಅದರ ತೆರೆಯೋ ಪೋಯಂಟ ಹೆಂಗೆ ಕ್ರಿಸ್ತಪೂರ್ವ 2737 ಅದರ ಮುನ್ನೊಲ್ತೆ ಇದಗುಂ ಪೋಣ ಅವರು ಕ್ರಿಸ್ತಪೂರ್ವ 2737 ಚೀನಾತು ರಾಜ ಶೆನ್ ನುಂಗ್ ಚುಲ್ರಂಕೆತ್ತು ಅವರ ಆಲ್ ಅವ್ರ ಬೆಚ್ಚ ತನ್ನಿ ಕಾಯಿಚೋಂಟಿಕ್ಕುಂಬತ್ತಗು ಅಚಾನಕ್ ಕಾಯಿಟ್ಟು ಅವರು ಚಹತೆ ಅದ್ರ ಅವ್ರ ಎಲೆ ಎಂದ್ರು ಉಂಡ ಅದು ಲೋಟತೆ ಉಲ್ಗತ್ತಗು ಬೋಲ್ಡೋಲ ಅವರು ಗ್ಲಾಸ್ ರುಲ್ಗ ಬೋಲ್ಡು ಗ್ಲಾಸಲ್ಲಿ ಅಪ್ಪತ್ತೆ ಕಾಲದಲ್ಲಿ ಬೇರೆಯವರು ಲೋಟ ಇದೆ ಆ ಲೋಟೆ ರುಲ್ಗ ಬೋಲ್ಡು. ಸೊ ಅದೇ ತನ್ನಿ ರೈಲು ಕುರ್ಚಪ್ಪ ಆ ರಾಜಗೆ ತಲು ಕೊಸಿ ಕೂಡ ಅವರು ಆ ರಾಜ್ಯತೆ ಚೀನಾತೆ ಅವರು ರಾಜ ಐತಿನ ಶೆನ್ ನುಂಗುಂಟಿ ಚಂತ ಐತಿಕ್ರಿ ಪೇರೆ. ಸೊ ಅವನಿಗೆ ಎಂದ್ರಮ್ಮ ಇವರು ಎಲೆ ಬೂನ ಎಲ್ಪಿನ ಅದರು ಇಪ್ಪ ನಂಗೆ ಅವರು ಕನ್ನತ್ತಿಗೆ ಅವರು ಪುದೀನ ಎಲೆ ಇಟ್ಟಿತ್ತು ಕುಡಿಚಪ್ಪ ಅದವರು ಫೀಲೇ ಬೇರೆ ಐತಿಕ್ರಿ. ಅದೇ ಪಲ್ಲ ಅವರು ಬೆಚ್ಚ ತನ್ನಿಲಿ ಈ ಚಾಯತ್ತು ಅವ್ರ ಎಲೆ ಬೂನಪ್ಪ ಹೆಂಗನ ಕೊಸಿ ಐಟಿಕ್ಕು. ಸೊ ಅಪ್ಪ ಅವನಿಗೂ ಶುರು ಐತಿ ಈ ಚಾ ಕುಡಿಕ್ರಂಕೆತ್ತು ಅವ್ರ ಪದ್ಧತಿ ಅಂಟು ಚೊಲ್ಲ ಚೆಲ್ಲ. ಸೊ ಆ ಟೀ ಬ್ಯಾಗ್ ಪದ್ಧತಿ ಶುರು ಹಾಕಿದ್ದು ಕೂಡ ಥಾಮಸ್ ಸುಲ್ಲಿವಾಂಡು ಚಂತ ಅವರ ಆಲೈತಿಕ್ರಿ. 1708 ಅಮೇರಿಕಾತೆ ಥಾಮಸ್ ಸುಲ್ಲಿವಾನ್ ಸಿಲ್ಕ್ ಬ್ಯಾಗ್ಲು ಚಹಾತು ತಂದೆ ಆ ಕಸ್ಟಮರ್ಗೆ ಏನಾಯಿತು ಪ್ರಾಯೋಗಿಕವಾಗಿ ಕೊಡ್ತಿದ್ದೀನಿ ನಾವಲ್ಲ. ಸೊ ಅದು ಪ್ರತಿಷ್ಠೆ ಅವರ ಸ್ಥಾನಮಾನ ಕೂಡ ಪಡ್ಕೊಂಡು ಪೋಂಡು. ಸೊ ಐಸಬಲ್ ನೋಕರು ಓರೋರು ಭೂಮಿಲಿ ಎಲ್ಲ ರೂಪದಲ್ಲೂ ಲಂಕೆತ್ತೋ ಸಸ್ಯಂಗ ಉಂಡು. ಆಯುರ್ವೇದಿಕ್ ಮೆಡಿಸಿನ್ಡೆ ಕೊರಿಯ ಸಸ್ಯಂಗ ಕೂಡ ಖಂಡಿತ ಮಾಡಿ ಉಂಡು. ನಂಗೆ ಕೇಂದ್ರಾಯ ಸೀಕ್ ಬಂದ ಕರಂಟಾಯಂಗೆ ಭೂಮಿಲೆ ಪಡಚೋನ ಅದು ಎಲ್ಲದಕ್ಕೆ ಎಲ್ಲ ಎರ್ತ ಬೇಚಿದಿಕ್ರೆ. ಸೊ ಅದೇ ಪೋಲೆಮೇ ಈ ರಾಜಗ ಕೂಡ ಅಂಡತ್ತಿನಲ್ಲಿ ಅವರು ಚಾತೆ ಲೋಟತೆಗೆ ಇದೆ ಬಿಚ್ಚ ತಣ್ಣಿಗೆ ಆ ಛಾಯತ್ತೋ ಎಲೆ ಬೂನಪ್ಪ ಅಯಲ್ಗೋರು ಫೀಲ್ ಐತೆ ಅಯಲ್ಪಿನಾದ್ರೆ ಪದ್ಧತಿ ಅಯಲ್ ಕಂಟಿನ್ಯೂ ಹಾಕೊಂಡು ಫೋನ್. ಸೊ ಅದೇ ಪೋಲೆಮೇ ಪಿನ್ನರು ಕಾಲರ್ ಉಂಡು ಆರಂಡಿ ಕೇಕುವ. ಹಲೋ
4: ಹಲೋ
1: ಹಲೋ ನಮಸ್ತೆ ನಮಸ್ತೆ
4: ಕುಸುಮಾ.
1: ಹಲೋ ಕುಸುಮಾಕರ ಕೊಟ್ಟಾರ? ಹಲೋ ಓಕೆ ಕರಿಯಾಕೋ ಕಡಿತಗೊಂಡಿದೆ. ಐ ಥಿಂಕ್ ಹೈಲ್ಗೆ ಕಾಲಿಂದ ಕೇಟಿ ಉಂಟಿಲ್ಲ ಅಂಟು ಕಾಣ್ರಿ ಅಂಟು ಬೇರಿಕ್ರೆ. ಅದೇ ಪೋಲೆಮೆ ನಾನು ಪಡ ಚಂದ ಪೋಯ ಪೋಲೆಮೆ ಈ ಬೆಚ್ಚ ತಣ್ಣಿಗೆ ಎಪ್ಪ ಚಾಯತ್ತ ಎಲೆ ಲೋಟತೆಗೆ ಬೂಂದ. ಸೊ ಅಪ್ಪ ಈ ಚಾ ಕುಡಿಕಿರೋ ಪದ್ಧತಿ ಕೂಡ ಬಂತಂಟು ಚೆಲ್ರಾರು. ಸೊ ಈ ಟೀ ಬ್ಯಾಗ್ ಅಂತ ಇಪ್ಪರ್ತಿಗೆ ನಂಗೆ ಸಾಧಾರಣ ಮೈತು ಪೋಯಪ್ಪ ನಂಗೆ ಕಾಣೋಗಿಟ್ರಿ. ಸೊ ಅದ್ರ ಶುರು ಆಗಿರೋ ಥಾಮಸ್ ಸುಲ್ಲಿವಾನ್ ಚುಲ್ರಂಕೆತು ಅವ್ರು ಆಲೈದಿಕ್ರಿ. ಸೊ ಅದ ಪೋಲೆಮೆ ಕಂಟಿನ್ಯೂ ಪಿನೋರು ಕಾಲ್. ಹಲೋ ಓಕೆ ಕಾಲಿಂದ ಕಿಟ್ಟಿಯೊಂಟಿಲ್ಲ ಹೊರ್ತಿಲ್ಲೇಂದ್ರೆ ಮಾ ತಾಂತ್ರಿಕ ಅಡಚಣೆ ಉಂಟು ಕೂಡ ಬೇರಿಕ್ರೆ ಪಿನೋರು ಕಾಲರ್ ಉಂಡು. ಹಲೋ ನಮಸ್ತೆ ನಮಸ್ತೆ ಕುಸುಮಾಕರ ಕೊಟ್ಟಾರ ಸರ್, ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತಾ ಅಂತಲ್ಲ ಕಾಲಲ್ಲಿ. ಹೌದಾ, ಅದೇ ನೀವು ಕರಕರ ಹೇಳುವುದು ಇಲ್ಲಿ ಎಲ್ಲ ಕೇಳಿ ಆಗಿದೆ. ಹೌದೌದು ಹೇಳಿ ಸರ್. ನೀವು ಪ್ರತಿ
4: ಚಾ ಫಸ್ಟ್ ಗೆಲ್ಲ ಕುಡಿತಾ ಇರ್ಲಿಲ್ಲ ಸರ್, ಈಗ ಒಂದು 2-3 ವರ್ಷದಿಂದ ಕುಡಿಯುದು.
1: ಈಗ ಶುರು ಮಾಡಿದ್ದು 2-3 ವರ್ಷದಿಂದ?
4: ಹೌದು, ಎಲ್ಲರೂ ಪ್ರಾಯ ಆಗುವಾಗ ಬಿಡ್ತಾರೆ ಅಂದ್ರೆ ನಾನು ಈಗ ಕುಡಿಲಿಕ್ಕೆ ಶುರು ಮಾಡಿದ್ದು.
1: ಯಾಕೆ?
4: ಅದು ಎಲ್ಲರೂ ಕುಡಿಯುವಾಗ ಅದು ಪರಿಮಳ ಬರ್ತದಲ್ಲ, ಆಗ ಒಂದು ಕುಡಿಯುವ ಅಂತ ಆಗ್ತಾ ಇತ್ತು.
1: ಪರಿಮಳಕ್ಕೋಸ್ಕರ ನೀವು ಕುಡಿಲಿಕ್ಕೆ ಶುರು ಮಾಡಿದ್ರೆ?
4: ಒಂದು ಇಲ್ಲದ್ರೆ ಎರಡು ಕುಡಿತೇನೆ ಬೆಳಿಗ್ಗೆ, ಒಂದೊಂದ್ಸಲ ಬೆಳಿಗ್ಗೆ ಕಷಾಯ ಕುಡಿದ್ರೆ ಇಲ್ಲ, ಮತ್ತೆ ಇಲ್ಲದ್ರೆ ಕುಡಿತೇನೆ. ಇಲ್ಲ ಈಗ 4 ಗಂಟೆಗೊಂದು ಬರ್ತದೆ ಅದು ಚಾ ಇಲ್ಲಿಂದ ಹೋಟೆಲಿಂದ.
1: ಹಾಗಾದ್ರೆ 2-3 ವರ್ಷದಿಂದ ಇವಾಗ ಹೋಟೆಲ್ ನಿಂದ ಕಂಟಿನ್ಯೂ ಆಗಿ ಬರ್ತಾ ಇದೆ ಅಂತ. ಹೋಟೆಲ್ ನಿಂದ ಕಂಟಿನ್ಯೂ ಆಗಿ ಬರ್ತಾ ಇದೆ ಹಾಗಾದ್ರೆ?
4: ಹೌದೌದು.
1: ಹಾಗಾದ್ರೆ ಎಷ್ಟು ಬಾರಿ ಬರುತ್ತೆ
4: ಹೋದ್ರೆ ಕುಡಿಯೋದಿಲ್ಲ ಹಾಗೆ?
1: ಹೌದಾ,
4: ಅದೀಗ ಒಂದು ಇದಾಗಿ ಹೋದದ್ದು ಅದು ಪರಿಮಳಕ್ಕೆ.
1: ಆ ಪರಿಮಳಕ್ಕೆ ಅಡಿಕ್ಟ್ ಆದ್ರೆ ಇವಾಗ ಕಂಟಿನ್ಯೂ ಆಗಿ
4: ಒಂದು ಆಸೆ ಆಗ್ತದೆ ಆಗ ಕುಡಿಯುವ ಅಂತ.
1: ಮುಂಚೆ ಏನು ಕುಡಿತಾ ಇದ್ರಿ ಹಾಗಾದ್ರೆ?
4: ಚಾವೇ ಕುಡಿತಾ ಇರ್ಲಿಲ್ಲ ನಾನು.
1: ಹೌದಾ, ಅದಕ್ಕೆ ಬದಲಾಗಿ ಏನು ಕುಡಿತಾ ಇದ್ರಿ ಮುಂಚೆ?
4: ಆಗ ಮಾಲ್ಟ್ ಕುಡಿತಾ ಇದ್ದೆ.
1: ಮಾಲ್ಟ್ ಕುಡಿತಾ ಇದ್ದೆ,
4: ಹಾರ್ಲಿಕ್ಸ್ ಇಲ್ಲದ್ರೆ ಮಾಲ್ಟ್.
1: ಹ್ಮ್
4: ಮತ್ತೆ ಕಷಾಯ, ಮತ್ತೆ ಯಾರ ಎಲ್ಲಿಯಾದ್ರೂ ಹೋದ್ರೆ ಅಲ್ಲೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ, ಯಾವಾಗಲೊಮ್ಮೆ ಸ್ವಲ್ಪ ಕುಡಿದು ಬಿಡ್ತೇನೆ. ಮತ್ತೆ ನಿಮ್ಮ ಕಾಲ್ಗೇಟ್ ಅಮೆರಿಕದ್ದು ಅಂತ ಆಗ್ತದೆ.
1: ಅಮೆರಿಕಾ ಅಂತ ಹೇಳ್ತೀರಿ? ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
4: ನನ್ನ ನಿನ್ನೆ ಫೋನ್ ಮಾಡಿದ್ರ ನಿನ್ನೆ ತುಳುಚಾವಡಿಗೆ?
1: ಸೀನನ್ನ, ಹೌದೌದು, ತುಂಬಾ ವರ್ಷ ಆಯ್ತಲ್ವಾ?
4: ನಿನ್ನೆ ಫೋನ್ ಮಾಡಿದ್ದು 4 ವರ್ಷ, ಕೊರೋನಾದ ಮುಂಚೆ ಇರಬೇಕು 4 ವರ್ಷದ.
1: ಹೌದೌದು, 4 ವರ್ಷದ, ಅದಕ್ಕಿಂತ ಮುಂಚೆನೆ ಕಾಲ್ ಮಾಡ್ತಾ ಇರ್ಲಿಲ್ಲ ನಮಗೂ ಕೂಡ, ಒಂದ್ ಕಡೆ ಗಾಬರಿ ಕೂಡ ಆಗಿತ್ತು.
4: ಬಂದ್ ಮಾಡಿದ್ರು ಅವರೇನು?
1: ಹೌದೌದು,
4: ತುಂಬಾ 2 ಚಾ ಕುಡಿತೆ ನಾನು ಅದರ ಖುಷಿಯಲ್ಲಿ.
1: ಓಕೆ
4: ಸರಿ,
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಓಕೆ, ಕುಸುಮಾಕರ ಕೊಟ್ಟಾರ ಕಾಲ್ ಹಾಕಿತ್ತು. ಸೊ ಅದ ಪೊಲಿಮೆ ಜನ್ಮೂನು ವರ್ಷ ಇತ್ತು ನಾನು ಚಾಯ್ ಕುಡಿಕೋ ಶುರು ಆಯ್ತು, ಈಗ ಮುನ್ನೂರು ನಾನು ಚಾಯ್ ಕುಡಿಚೊಂಡಿಲ್ಲ ಅಂತ, ಅದರ ಬದಲಾಯಿಟ್ಟು ಮಾಲ್ಟ್ ಹಂಗಂಥದ್ದೆಲ್ಲ ಕುಡಿಚೊಂಡಿದ್ದೆ. ಬಹುಶಃ ಹಿಪರ್ತಿಗೆ ನಾನು ಅದರೂ ಸ್ಮೆಲ್ಗೆ ಬೇನಾಯಿಟ್ಟು, ಮಾತ್ರ ಅವರು ಪರಿಮಳತ್ತಿಗೆ ಬೇನಾಯಿಟ್ಟು ನಾನು ಚಾಯ್ ಕುಡಿಕೋ ಶುರು ಹಾಕಿ ಚಂದ. ಕುಸುಮಾಕರ ಕೊಟ್ಟಾರ ಎಲ್ಡವರು ಅನಿಸಿಕೆ ಕೂಡ ಚೆನ್ನೊಂಟುಂಡು, ಅಲ್ಲೇ ಅನಿಸಿಕೆ ಅಲ್ಲ ಅದ ಅಲ್ಲಿ ಕುಡಿಚೊಂಡಿಲ್ಲ ಇದ್ರೆ ಚೆನ್ನೊಂಟುಲ್ಲು. ಸೊ ಅದ ಪೊಲಿಮೆ ಪಿನ್ನರು ಕಾಲರ್ ಉಂಡು ಆರಂಟಿ ಕೇಕು. ಹಲೋ
5: ಹಲೋ ನಮಸ್ತೆ
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ನಳಿನಿ ಕೊಟ್ಟೆಕಾರ್. ಏನು ವಾಯ್ಸ್ ಕೇನಾಗ ಎಂಕು ಗೊತ್ತಾಕೊಂಡು ನಿಂಗೆ ವಾಯ್ಸ್ ಕೇಕುಂಬತ್ತಿಗೆ ಗೊಂತ ಅನ್ನು. ಞಾ ಚಾಯ ಕುಡಿಚಿಟ್ಟು ಇಲ್ಲ ಎನ್ ಕುಡಿಕಿನ ತೆರಿಗೆ ಞಾನ್ ಪಿನ್ನ ಅಭಿಷೇಕ್ ಪಿನ್ನ 5 ಗಂಟೆ ಮತ್ತೆ ನಂಗೆ ಎಪ್ಪವಂ ಪರ್ತು ಹೋಯ್ತು ಚಾಯ್ ಕುಡಿಚಿದ್ದು ಬಂಡು ನಾನು ಅಭಿಷೇಕ್. ಎಪ್ಪವಂ 5 ಗಂಟೆ ಅವ್ರು ಚಾಯ್ ಕುಡಿಕೊಂಡು, 11 ಗಂಟೆಗೆ ಸುಬೈಗೆ ಅವ್ರು ಚಾಯ್ ಕುಡಿಕೊಂಡು, ಅವ್ರು ಜನರು ಮುಂದೆ ಬಕ್ಕ ಚಾಯ. ಹ್ಮ್ ಹ್ಮ್ ನಿಂಗೆ ಪಿತ್ತ ಅಂದ್ ಚೆಲ್ಲಿಟ್ಟ ಅಲಕ್ಕಿನ
2: ഇപ്പൊ
1: ഖുഷിയായില്ലേ സീനന്ന പുത്തൂർ എല്ലാം കോൾ
2: ആക്കുമ്പോ
1: നിങ്ങ എത്ര പേർക്ക് നിങ്ങൾ ചായ കുടിക്കുന്നില്ല അപ്പൊ? അതെ നിങ്ങൾ ചായ കുടിക്കുന്നില്ല അപ്പൊ? നിങ്ങൾ ചായ കുടിക്കുന്നില്ലേ? ചായ കുടിക്കുന്നേ ചെറുതിലന്നേ നിങ്ങൾ ചായ കുടിക്കുന്നില്ലേ? ഇല്ല. ഓക്കെ ഓക്കെ, താങ്ക് യു, താങ്ക് യു സോ മച്ച്. നളിനി കോട്ടക്കാർ ചെറിയതിലേട്ട് നാ ചായ കുടിച്ചോണ്ട് വന്നില്ല, ഇപ്പം കുടിച്ചോണ്ടില്ല, ഇനിയും കുടിക്കില്ല ചെന്തായിട്ട്. നളിനി കോട്ടക്കാർ ഐമരോ ഒരു പലക്ക കൂടെ ഇതിന്ത്. സോ അതേപോലെ ഈ ചായത്തെ പറ്റി ഒരുത്തൽ ഇതിഹാസ കണ്ഡിതമായിട്ട് നിങ്ങൾക്ക് ഗൊന്തിക്കൊണ്ട് കൂടെ വിചാരിക്കും. സോ അതേപോലെ ഞാൻ ചെന്ന പോലെ വേറെ വേറെ വിചാരത്തിൽ കൂടെ ഈ ചായ ഉണ്ട് പ്രസിദ്ധി കൂടെ പറഞ്ഞോണ്ട് പോയി, ഒരു പ്രതിഷ്ഠ ഒരു സ്ഥാനമാണ് കൂടെ പറഞ്ഞോണ്ട് കൂടെ പോയിരണ്ട് കൂടെ ചെല്ല. ഒരു സൈഡിൽ എല്ലാവരും ജീവനത്തിൽ കൂടെ ഹാസുവൊക്കെ ഇരണ്ട് കൂടെ ചെല്ല. സോ ഇത് സംബന്ധപ്പെട്ടതുള്ളെങ്കിൽ ഇനിയത്ര വിചാരങ്ങൾ കണ്ടിത്തമായിട്ടും കൂടെ ചെല്ലറ. സോ അയക്ക് മുന്നൊരു പിന്നൊരു ചെറിയൊരു ബ്രേക്ക് എടുത്തോണ്ടല്ലോ കേട്ടോ പറയും. ഇത് റേഡിയോ സാരംഗ് 107.8 FM, ഇത് രംഗ് രംഗ് ജീവന.
0: ന്യൂ കേൾത്തായിരുന്നു ധ്വനിമുദ്രിത പ്രസാരം.

0: ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಶ್ರೋತೃಗಳ ಕೇಟೊಂಡಲ್ಲಾರಿದ್ದು ರೇಡಿ ಸಾರಂ ಕುಂಚಿರೋ 7.8 FM ಇದೆ ರಂಗ್ ರಂಗ್ರೋ ಜೀವನ ಮೈಕಾತ ಬಳಕ ಕಾರ್ಯಕ್ರಮ ಕೇಟೊಂಡಲ್ಲಾರು. ಸೊ ಅದೇ ಪೋಲೆಮೆ ಮುಂಡಿಯಂಟಲ್ಲ ನಾನಿಂಗ್ಲು ಸೇಫ್ ಅಲ್ಲಕುತ್ತಾರೆ. ಸೊ ಅದೇ ಪೋಲೆಮೆ ಚಾಯತ ಬಗ್ಗೆ ಕೂಡ ನಂಗೆ ಮುಂಡಿಯಂಟು ಕೂಡ ಬಂದು ನೋಟಿದ್ದ ಅನೇಕ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಚಾಯ ಪ್ರಸಿದ್ಧಿ ಕೂಡ ಪಡೆಯರು. ಅದು ಆರೋಗ್ಯದಲ್ಲೂ ಕೂಡ ಇಟ್ಟಿಕ್ಕು ಒಂದು ಸೈಡ್ಲಿ ಅದು ನಲ್ಲದೆಂದು ಚೊಲ್ರಂಗೆ ತೋರ ನಂಬಿಕೆ ಕೂಡ ಉಂಡು. ಚಾಯ ಕುಡಿಕಿರದಲ್ಲಿ ಕೊಂಡು ನಂಗೆ ತಡಿರೆ ಕೂಡ ಅವರು ಹೈಡ್ರೇಟ್ ಹಾಕಿಬಿಟ್ರು. ಸೊ ಅದರೊಟ್ಟಿಗೆ ನಂಗಲೆ ತೋಲ ಇಟ್ಟಿಕ್ಕು ನಂಗಲೆ ಮುಡಿ ಇಟ್ಟಿಕ್ಕು ನಂಗಲೆ ಎಂದ್ರೆಲ್ಲ ಚಾಯಾಪಚಯ ಕ್ರಿಯೆ ಉಂಡು. ಸೊ ಅದಕ್ಕೂ ಕೂಡ ಖಂಡಿತ ಮಾಡಿ ಲಾಭ ಚೆಲ್ರದು ಉಂಡು. ಒಂದು ಸೈಡ್ಲಿ ಕ್ಯಾನ್ಸರ್ಡ್ ದೂರ ಬೇಕಾಗು ಈ ಒಂದು ಚಾಯ್ ಅಂದ್ರೆ ಉಂಡು. ಅದು ಸಹಕಾರಿ ಚೊಲ್ರಂಕೆ ತೋರ ನಂಬಿಕೆ ಕೂಡ ಉಂಡು. ಆಯಂಗು ಈ ಚಾಯ ತುರುಳಂಕೆತ್ತೋ ಸಮ ಪ್ರಮಾಣತ್ತೋ ಕೆಫಿಂಡು ಅಂಶ ಎಂದ್ರು ಉಂಡು. ಸೊ ಅದು ನಂಗಲೆ ಒತ್ತಡ ನಿವಾರಣೆಗೆ ಸಹಕಾರಿ ಕೂಡ ಹೋಗು. ಚಾಯ ತುರುಳಂಕೆತ್ತೋ ಒಂದು ಕೆಫಿನ್ ಅಂಶ. ಸೊ ಅದೇ ಪೋಲೆಮೆ ಈ ಒತ್ತಡ ನಿವಾರಣೆಗೂ ಕೂಡ ಒಂದು ಸೈಡ್ಲಿ ಸಹಕಾರಿ. ಆಯಂಗುಂ ಒಂದು ಸೈಡ್ಲಿ ಅತಿಯಾಯ ಕಾಫಿ ಅಥವಾ ಅತಿಯಾಯ ಟೀ ಎಂದ್ರುಂಡ. ಸೊ ಅದು ಕೆಫಿನ್ ಅಂಶದಲ್ಲಿ ಜಾಸ್ತಿ ಆಯಿತು ನಂಗೆ ತಲೆ ವ್ಯತಿರಿಕ್ತ ಪರಿಣಾಮ ಕೂಡ ಉಂಡಾಕ್ರದಲ್ಲಿ ಕೂಡ ಸಂಶಯ ಇಲ್ಲ. ಸ್ವಾಯಸಬಲು ಎತ್ತರವೇನು ಅತ್ತರ ಒಂದು ಲಿಮಿಟ್ಲಿ ಚಾಯ ಕುಡಿಕಿರೋದು ಕೂಡ ಭಾರಿ ನಲ್ಲದು ಕೂಡ ಇಟ್ಟಿಕ್ರಿ. ಸೊ ಒಂದು ಕಪ್ಪು ಟೀ ಅದು ನಂಗೆ ತಡಿಗೂ ಒಂದು ಚೈತನ್ಯ ತಂಡ್ರೆ. ಸೊ ಇದೇ ಕಾರಣತ್ತಿಗೆ ಚಾಯ ಅತ್ತೋ ಚೊಮ್ಮೆಲಿ ಇಷ್ಟಪಡ್ರಾರು. ಯಾವ್ದಾ ಒಂದು ಟೂರ್ಗೂ ಪಾಯಿಂಟ್ ಕನ್ನಡ ಯಾವ್ದೊರು ಚಾಯ ಕುಡಿಚಲ್ಲಂಗೆ ನಲ್ಲಾವಲ್ಲ ಎಂಚಂದಂಗೆ ಚಾಯ ಬೂಲನೆ ಅವರು. ತೋ ಇಪ್ಪ ಈ ಚಳಿಗಾಲದ ಟೈಮಲ್ಲಿ ಈ ಚಳಿಗಾಲದಲ್ಲಿ ಟೈಮಲ್ಲೂ ಸಾಧಾರಣವಾಗಿ ತಿಂಡತ್ತೆ ಈ ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆ ಹಾಕೋಗಲ್ಲ ಕಾರಣವೂ ಕೂಡ ಈ ಚಳಿಗಾಲದ ಈ ಒಂದು ಸಂದರ್ಭದಲ್ಲೂ ಕೂಡ ಇಟ್ಟಿಕ್ರೆ. ಸೊ ಆಯಸಬಲು ಈ ಟೈಮಲ್ಲಿ ತಲೆ ಸುಬ್ಬೈತ ಟೈಮಲ್ಲಿ ತಲೆ ಜಾಸ್ತಿ ಇತ್ತು ಚಾಯತ್ತೆ ಎಡುಕ್ರದ್ದು ಕೂಡ ಉಂಡು. ಪರಿಣಾಮ ಇಂಡು ಎತ್ತರಮ ಆಲ್ಮಾರ್ಡು ಅವರು ಜೀವನದವ್ರ ಭಾಗ ಇಟ್ಟು ಕೂಡ ಪೊಯ್ರಂಡು ಕೂಡ ಚೆಲ್ಲ. ಸೊ ವರ್ಷ ಇಡ್ಲಿ ಪ್ರಪಂಚದಲ್ಲೇ ಚಾಯ ಚೆಲ್ರದೆಂದ್ರು ಉಂಡ ಜಂಡ ಮತ್ತೆ ಜಾಸ್ತಿ ಇತ್ತು ಎಡುಕ್ರಂಕೆ ತೋರು ಸಾಮಾನ್ಯ ಪಾನೀಯ ಚಂತೈತೆ ತೆರೆಂಜಿತ ಬಂದರೆ ಪ್ರಪಂಚದಲ್ಲೇ ಅವರು ಪಾನೀಯ ಜಂಡ ಮತ್ತು ಪಾನೀಯ ಇದು ಚಾಯ. ಸೊ ಇದು ಎಲ್ಲರೂ ಕೂಡ ಬಳಸಿರಂಕೆತ್ತೋ ತನ್ನಿ ಮಿಶ್ರಿತ ಪಾನೀಯ ಇಟ್ಟು ಕೂಡ ಎಂದರೆ ಎಡುಕ್ರಾರು. ಸೊ ಅದು ಮಲ್ಲಂಟಿ ಈ ಚಾಯ ಚೆಲ್ರದ್ರು ಚೀನಾತೆ ಅವರು ಸಾಮಾನ್ಯ ಅವರು ಪರಿಕಲ್ಪನೆ ಕೂಡ ಇಟ್ಟಿಂತೆ. ಫಸ್ಟ್ರೇ ಬಾರಿಗೆ 1400 ಆ ಅವ್ರ ಕಾಲದಲ್ಲಿ ನಾನು ಪಡ ಚಂದ ಪೋಲೆಮೆ ಚೀನಾತೆ ಒರ್ತ ರಾಜ ಅವನು ಇದ್ರೆ ಯೂಸ್ ಹಾಕೋಕೆ ಪ್ರಾರಂಭಿಸಿಯ ಹೆಂಗನೆ ಅವಂಡೇ ಆ ಬೆಚ್ಚ ತಣ್ಣಿಗೆ ಅವರು ಎಲೆ ಬೂಂದ್ರೆ ಇದೆ ಇಟ್ಟಿಕ್ರೆ ಅವರು ಚಾಯತ್ತೆ ಅವರು ಎಲೆ ಬೂಂದಪ್ಪ ಅವನದ್ರೆ ಕುಡಿಕೊಂಡು ಅವ್ರ ತೆಲ್ ರಾಹತ್ ಐತೆ. ಸೊ ಆ ಸಂದರ್ಭದಲ್ಲಿ ಅವನು ಈ ಚಾಯತ್ತೆ ಅವ್ರ ಪದ್ಧತಿ ಅವನು ಶುರು ಹಾಕೋಗಿ ತೊಡಂಗೆ ಹೆಂಚಂದ್ರೆ ಅವನಿಗಾದ್ರೆ ಲಾಭ ಕೆಟ್ಟಿತ್ತು. ಅಪ್ಪ ಅವನಾದ್ರೆ ಅನ್ವೇಷಣೆ ಹಾಕ್ಕೊಂಡು ಪೋಯ ಪೋಲೆಮೆ ಪಿನ್ನೆ ಅದು ಗೊಂತೈತೆ ಅದ್ರಲ್ಲಿ ಇತರ ಇತರ ಕೆಫಿನ್ ಅಂಶ ಉಂಡು ಅದು ನಲ್ಲೆ ಅದು ಒತ್ತಡತ್ತಗೆ ನಲ್ಲೆ. ಸೊ ಅದು ಪಿನ್ನೆ ಅದು ಆ ಪದ್ಧತಿ ಅಂದ್ರೆ ಅದು ಕಂಟಿನ್ಯೂ ಆಯಿಂಟು ಪೋಯ್ತು. ಸೊ ಪಿನ್ನರು ಮುಖ್ಯಮಾಯ ಸಂಗತಿ ಎಂಟು ಎಂದ್ರೆ ಚೆನ್ನಂಗೆ ಚಾಯತ್ತಲ್ಲಿ ಜಂಡ ಬಗ್ಗೆ ವಿಧ ಉಂಡು. ಒಂದು ಸೈಡ್ಲಿ ಚೀನಾದಲ್ಲಿ ಜಾಸ್ತಿ ಐತೆ ಅವರು ಸಾಮಾನ್ಯ ಐಟ ಬಳಸಿರೋ ಕೆತ್ತೋ ಅವ್ರು ಚಹಾ ಉಂಡು. ಪಿನೊಂದು ಭಾರತತ್ತೆ ಗುಡ್ಡ ಪ್ರದೇಶ ಏದುಂಡ ಅಸ್ಸಾಂ ಒಂದು ಸೈಡ್ಲಿ. ಇಪ್ಪ ನಂಗೆ ಏದಾವರು ಮಾಲ್ಗು ಪಾಯಿಂಟ್ ಕನ್ನಡ ಅವರ ಅಸ್ಸಾಂ ಟೀ ಇಂಟು ಕೂಡ ಉಂಡು. ಸೊ ಅದನ್ನು ಕೂಡ ಭಾರಿ ನಲ್ಲದಂಟು ಕೂಡ ಚೆಲ್ಲಾರ. ಪಿನೊಂದು ಡಾರ್ಜಿಲಿಂಗ್ಲು ಬೆಲ್ನ್ಯಾನ್ ಕೆತ್ತು ಚಹಾ ಗಿಡ. ಸೊ ಅದರ ಬಗ್ಗೆ ಇಷ್ಟ್ರಿ ನೋಕೋ ಪಾಯಿಂಟ್ ಕನ್ನಡ ನಂಗೆ ಬಾಬಾ ಬುಡನ್ಗಿರಿ. ಸೊ ಅದೇ ಪೋಲೆಮೆ ಅವಡೆ ಏದೆಲ್ಲ ಚಾಯ ತೇರ್ತಂಬಂತೆ ತಾಯಿ ನಟ್ರ. ಸೊ ಅದರ ಬಗ್ಗೆ ಬೆಲ್ಲೋರು ಎಂದರೆ ಚರಿತ್ರೆ ಉಂಟು. ಸೊ ಅದ್ರ ಬಗ್ಗೆ ನಾನು ಕಡ್ಕೋಪೋಂಡಿಲ್ಲೇ. ಸೊ ಒಟ್ಟಾರೆ ಇತ್ತು ಈ ಚಹಾತಲ್ಲಿ ಮೂಲತಃ 6 ವಿಧದ ಮಾದರಿಂಗ ಕೂಡ ಉಂಡು. ಕರ್ಪುಂಡು, ಬೆಲ್ಪುಂಡು, ಪಚ್ಚ ಉಂಡು, ಮಂಜಲುಂಡು, ಊಲುಂಗು ಚಹಾ. ಸೊ ಅದೇ ಪೋಲೆಮೆ ಚೀನಾದಲ್ಲಿ ಸಾಮಾನ್ಯ ಐಟ ಬಳಸಿರಂಕೆತ್ತು ಪ್ಯೂರ್ ಚಹಾ ಅಂತ ಚೆಲ್ರಾರು. ಸೊ ಹಿಂಗೆ ಆ ಚೊಮ್ಮೆ ಬಗ್ಗೆ ವಿವಿಧತೆ ಈ ಅವರು ಚಾಯತ್ತಲು ಕೂಡ ನಂಗೆ ಕಾಣೋಗು ಸಾಧ್ಯ. ಅವರು ಪಿನ್ನ ಎಲ್ಲ ವಿಧತ್ತು ಒರೇ ಗಿಡತಲ್ಲಿ ನಿಂಡುತ್ತು ಬಂದಿದ್ದಂಗು ಆಯಂಗು ಒರೇ ತೈಲ್ ನಿಂಡುತ್ತು ಬಂತಿದ್ದೆಂಗು. ಸೊ ಆದರೆ ಸಂಸ್ಕರಣ ವಿಧಾನಂಗ ಎಂದ್ರು ಉಂಡೆ. ಸೊ ಅದು ಬೇರೆ ಬೇರೆ ಆಯಿತು ಆದರೆ ರುಚಿಂಗ ವಿಭಿನ್ನತೆಲಿ ಕೂಡ ಕೂಡಿರಂಟು ಕೂಡ ಚೆಲ್ಲ. ಪಿನ್ನ ಚಾಯ ಆದರೆ ಜಾಸ್ತಿ ಆಯಿತು ಮೊಗ್ಗುಲು ನಿಂಡುತ್ತು ಈ ಬೆಲ್ತ ಚಹ ಯೂಸ್ ಹಾಕ್ರಾರು. ಸೊ ಆದರೆ ಜಾಸ್ತಿ ಆಯಿತು ಸಂಸ್ಕರಿಸಿಲ್ಲ. ಈ ರೀತಿರೋ ಚಹಾತಲ್ಲಿ ಜಾಸ್ತಿ ಆಯಿತು ಉತ್ಕರ್ಷಣ ನಿರೋಧಕ ಅವರು ನಲ್ಲೋರು ಸತ್ವ ಉಂಡುಂಡು ಕೂಡ ಚೆಲ್ಲಾರು. ಸಾಮಾನ್ಯವಾಗಿ ಪಚ್ಚ ಚಾಯತ್ತ ಎಲೆರೆ ಚಳಿಗಾಲದಲ್ಲಿ ಕೊಯ್ಲು ಕೂಡ ಹಾಕಲ್ಲ ಚೆನ್ನಂಗೆ ಚಳಿಗಾಲದಲ್ಲಿ ಇದ್ರೆ ಶಕ್ತಿ ತಲೆ ಜಾಸ್ತಿ ಇಟ್ಟಿಕ್ರಿ. ಅದು ಅರಗಾಲ ಬಂದಪ್ಪಮೆ ಆದರೆ ಕೊಯ್ಲು ಕೂಡ ಹಾಕ್ರದ್ದು ನಂಗೆ ಸಾಧಾರಣ ಇಟ್ಟು ಪಚ್ಚ ಎಲೆರೋ ಚಹ ಆದರೆ ನಂಗೆ ನೋಕೋಗು ಸಾಧ್ಯ. ಅವರು ಸೊ ಅದಮ್ಮಲ್ಲಾಂಟಿ ಮಂಜಲ್ ಆದರೆ ಎಲೆರ ಚಹ ಎಂದ್ರು ಉಂಡ ಅವರು ಮಟ್ಟತ್ತಿಗೆ ಅವರು ಉತ್ಕರ್ಷಣ ರೈತ ಸಬಲು. ಸೊ ಆದರೆ ಅವರು ಸಂಸ್ಕರಣ ಪದ್ಧತಿ ಎಂದ್ರು ಉಂಡ ಅವ್ರ ತೆಲ್ಲ ವಿಭಿನ್ನ ಅಂಟು ಕೂಡ ಚೆಲ್ಲ. ಸೊ ಅದಮ್ಮಲ್ಲಾಂಟಿ ಕರ್ತೆ ಚಹ ಇದು ನಂಗೆ ಜಾಸ್ತಿ ಐತಿ ಯೂಸ್ ಹಾಕಿರೋದು ಕೂಡ ಇಟ್ಟಿಕ್ರೆ ಬ್ಲ್ಯಾಕ್ ಟೀ. ಇದು ಪ್ರಪಂಚದಲ್ಲಿ ಜಾಸ್ತಿ ಐತೆ ಬಳಸಿರಂಗಿತ್ತು ಚಹಾ ವಿಧಾನ, ನಂಗೆಲ್ಲ ಹೆಚ್ಚಾಯ್ತು ಜಾಸ್ತಿ ಐತೆ ಯೂಸ್ ಹಾಕಿರೋದು ಕೂಡ ಇದೇ ಇಟ್ಟಿಕ್ರೆ. ಸೊ ಇದ್ರಲ್ಲಿ ಪ್ರಬಲಮಾಯಿ ಆಸ್ವಾದ ಉಳ್ಳದ ಕಾರಣತೆಗೆ ಇದು ಚೊಮ್ಮೆ ಪೇರು ಪೋಯೋದು ಕೂಡ ಐತಿಕ್ರೆ. ನಂಗೆಲ್ಲ ಇಂಡ್ರೆ ಯೂಸ್ ಹಾಕೊಂಡುಳ್ಳೋದು ಕೂಡ ಇದೇ ಇಟ್ಟಿಕ್ರೆ. ಅದುಮಲ್ಲಂಟಿ ಈ ಮಂಜಲ್ ಚಹಾ ಪಿನ ಪಚ್ಚ ಚಾಯ, ಸೊ ಇದು ಎಲ್ಲ ಕೂಡ ಉಂಡು. ಸೊ ಅದು ಬೇರೆ ಬೇರೆ ಮೋತು ಅದ್ರ ಯೂಸ್ ಆಗ್ರಾರೆ. ಈ ಊಲುಂಗು ಚಲ್ರಂಗೆ ತೋರು ಮಾದರಿಡು ಅವ್ರ ಚಾಯ ಕೂಡ ಉಂಡು. ಸೊ ಅದು ಈ ಪಚ್ಚ ಚಾಯತ್ತ ವಿಧತ್ತಲೇ ಒಳಗೊಂಡ್ರು. ಸೊ ಈ ವಿಧಾನದಲ್ಲಿ ಬೆಲೆ ಬೆಲ್ಲೆ ಚಾಯತ್ತೋ ಎಲೆರು ಎರ್ತಿಟ್ಟು ಸೊ ಅದ್ರಲ್ಲಿ ನಿಂಡಿತು ಚಾಯ ಕೂಡ ಹಾಕ್ರಾರೆ. ಆಯಂಗು ಇದ್ರಲ್ಲಿ ಶೇಕಡ ಎಲ್ವರ ಹತ್ತಿರ ಮಾತ್ರ ಭಾಗಶಃ ಸಂಸ್ಕರಿಸಿರೋದು ಕೂಡ ಐಟಿಕ್ರೆ. ಊಲುಂಗು ಚಲ್ರಂಗೆ ತೋರು ಚಾಯ ಅದು ಕೂಡ ಪ್ರಸಿದ್ಧಿ ಕೂಡ ಐಟಿಕ್ರೆ. ಪಿನ ಚೀನದಲ್ಲಿ ನಂಗೆ ಜಾಸ್ತಿ ಇತ್ತು ನಂಗೆ ನೋಕೋಕಿಟ್ರಂಗೆ ಇತ್ತು ಚಾಯ ಇದು ಚೆಂದಂಗೆ ಪ್ಯೂರ್ ಚಲ್ರಂಗೆ ತೋರು ವಿಶಿಷ್ಟ ಮಾದರಿಡು ಚಾಯ. ಸೊ ಇದ್ರ ಚೀನಾದಲ್ಲಿ ಅವರು ಎಂದರೆ ಮದ್ಯಪಾನ ಹಾಕಿಲ್ಲೆ. ಸೊ ಅದೇ ರೂಪದಲ್ಲಿ ಅದರ ಸವಿಯೋಗ ಬೇನಾಯ್ತು ತಯಾರಿಸಿರಾರೆ. ಇದು ಚೀನಾ ಚಹಾ ಚಂತೆ ಅವರು ಪ್ರಸಿದ್ಧಿ ಕೂಡ ಪಡೆದರು. ಈ ಪದ್ಧತಿಲಿ ಚಾಯತ್ತು ಕೇಕ್ ಮಾದರಿಯಲ್ಲೂ ಕೂಡ ಸಂಗ್ರಹಿಸಿಡ್ರಾರು. ಚೊಮ್ಮೆ ವರ್ಷದಲ್ಲಿ ಪಿನ್ನ ಅದೇ ಅದರ ಎಂದರೆ ಟೇಸ್ಟ್ದಲ್ಲಿ ಜಾಸ್ತಿ ಐತೆ, ಸ್ವಾದತ್ತ ರೀತಿಯಲ್ಲೂ ಕೂಡ ಅದರಲ್ಲಿ ವಿಭಿನ್ನ ಕೂಡ ಇಟ್ಟಿಕ್ರೆ. ಈ ಮಾದರಿ ಪ್ರಪಂಚದಲ್ಲಿ ಅತಿ ಅವರು ದುಬಾರಿ ಚಹಾ ಚೆನ್ನಂಗೆ ಬೆಲ್ಲೋರು ರೇಟರ್ ಅವರು ಚಾಯ ಕೂಡ ಇದು ಮಾದರಿ ಕೂಡ ಆಯಿರು. ಪ್ಯೂರ್ ಚೊಲ್ರಂಗೆ ತೋರು ವಿಶಿಷ್ಟ ಮಾದರಿಡು ಚಾಯ. ಸೊ ಇನಿಯು ಬೆಲೆ ಬೆಲ್ಲೆ ದುಬಾರಿಡು ಚಾಯ ಚೆಂದ ಕರೆಂಟಾಗಿ ಈ ಕೀಟದಲ್ಲಿ ನಿಂಡುತ್ತೆ ಕೊರಿಯಾ ಪಾಂಡಾತಲ್ಲಿ ನಿಂಡುತ್ತೆ ತಯಾರಿಸಂಕಿತ್ತು ಚಹಾ. ಇದು ಚೀನಾದಲ್ಲಿ ಜಾಸ್ತಿ ಇದು ಎಂದರೆ ಪದ್ಧತಿ ಕೂಡ ಇಟ್ಟಿಕ್ರೆ. ಅವರು ಚೊಮ್ಮೆ ಪ್ರಚಲಿತ ಪದ್ಧತಿ ಎಂದು ಕೊಡಿಸಲ್ಲ ಇಂಗಂಥದ್ದು ಚಾಯ ಬಗೆಗಿರು ವಿಶಿಷ್ಟಮಾಯ ಕೊರಿಯ ಸಂಗತಿಂಗ ಕೂಡ ಖಂಡಿತವಾಗಿಟ್ಟು ಕೂಡ ಇಕ್ರೆ. ಆಯಸಬಲು ಅವರು ನಲ್ಲೋರು ಕೊಸಿಲು ಚಾಯ ಖಂಡಿತವಾಗಿಟ್ಟು ನಂಗೆ ಸವಿಯನು ಎಲ್ಲರಿಗೂ ಕೂಡ ಪಾಡೋರ್ಕ ನಾನು ವಿಶ್ವ ಚಹಾ ದಿನಾಚರಣೆಯೋ ಶುಭಾಶಯ ಕೂಡ ಖಂಡಿತವಾಗಿಟ್ಟು ಕೂಡ ಚಲೋಗು ಇಷ್ಟಪಟ್ಟರೆ. ಅವರು ಪ್ರಶ್ನೆ ಕೂಡ ಕೇಳ್ತಿದ್ದ ಕೋಲ್ಗೇಟ್ ಈ ದೇಶದ ಬ್ರ್ಯಾಂಡ್ ಆಸ್ಟ್ರೇಲಿಯಾ ಭಾರತ ಜಪಾನ್ ಅಮೇರಿಕಾ ಇದಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಉತ್ತರ ಖಂಡಿತವಾಗಿಟ್ಟು ನಿಮ್ಮ ಚಲ್ಲರುಂಟು ಚಂದುಂಟು. ಚಾಯತ್ಗೆ ಬೇನಾಯಿಟ್ಟು ಲಂಕಿತ್ತು ಎತ್ತರಮ ವಿಚಾರಂಗ ಖಂಡಿತವಾಗಿಟ್ಟು ಕೂಡ ಉಂಟು. ನಿಮ್ಮ ಕಾಲ್ ಹಾಕರು 6364204949 ಇವರು ಸಂಖ್ಯೆಗೆ. ಸೊ ಐಕ್ ಮುಂದೆ ಚೆರಿಯವರು ಪಾಟ್ ಕೇಟೊಂಡು ಬರೋ ಇದ್ರೆ ರೇಡಿಯೋ ಸಾರಂಗುನ್ 07.8 FM ರಂಗ್ ರಂಗ್ರು ಜೀವನ.

0: ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಶ್ರೋತೃಗಳ ಕೇಟೊಂಡುಲ್ಲಾರಿದ ರೇಡಿ ಸಾರಂ ಗುನ್ 07.8 FM. ಇದೇ ರಂಗ್ ರಂಗರು ಜೀವನ ಮುಂಟಿಂಟುಲ್ಲೋ ನಾನಿಂಗಲು ಸೇಫ್ ಲಕ್ಕುತ್ತಾರ ಮೈಕಲ್ ದವಲ್ಕ ಕಾರ್ಯಕ್ರಮ ಕೇಟೊಂಡುಲ್ಲಾರ. ಸೊ ಅದಪೋಲೆ ಮೇ ಇಂಡತ್ತೆ ಕಾರ್ಯಕ್ರಮದಲ್ಲೂ ಕೂಡ ಅಂತಾರಾಷ್ಟ್ರೀಯ ಚಾಯತ್ತು ನಾಲಂಡು ಕೂಡ ಒಡ್ ಸೈಡ್ಲೆ ಬೇರೆ ಬೇರೆ ದೇಶದಲ್ಲಿ ಏದೆಲ್ಲ ಚಾಯತ್ತು ಉತ್ಪಾದನೆ ಹಾಕಿರೋ ದೇಶ ಉಂಡ. ಸೊ ಇಂಡತ್ತೆ ನಾಲ್ ಆ ಚಾಯತ್ತ ಬಗ್ಗೆ ಜಾಗೃತಿ ಮೂಡಿಸಿರಾರು. ಒಡ್ ಸೈಡ್ಲೆ ಆಚರಣೆ ಕೂಡ ಇಂಡ ಆಕರದು ಕೂಡ ಉಂಡು. ಸೊ ಒಡ್ ಸೈಡ್ಲೆ ನಾನು ಲಾಸ್ಟ್ಗೆ ಇದಕ್ಕೆ ಸಂಬಂಧಪಟ್ಟಿದ್ದು ನಂಗೆ ಕುಡಿಕಿರಂಕೆತ್ತು ಚಾಯತ್ತಲೆ ಒರ್ತೆಲ್ಲ ಒರು ವಿಧಾನಂಡು ಕೂಡ ಖಂಡಿತ ಮಾಯಿಟು ಕೂಡ ಇಕ್ಕಿರಿ ಎಲ್ಲರಿಗೂ ಭಾರಿ ಕೊಸಿ ಆಯಂಗುಂ ಚಾಯತ್ತೆ ಹೆಂಗನೆ ಕುಡಿಕ ಏದ ರೂಪದಲ್ಲಿ ಕುಡಿಕೋಗು ತೀರಾ ಚೊಲ್ರಂಕೆತ್ತೋ ತಜ್ಞ ಮಾರೋ ಅಭಿಪ್ರಾಯ ಖಂಡಿತ ಮಾಯಿಟು ಕೂಡ ಉಂಡು. ಒರ್ ಸೈಡ್ಲಿ ಟೀ ಈ ಚಾಯ ಕುಡಿಕಿರೋದು ಕೂಡ ನಲ್ಲೆದು ಚೊಲ್ರಂಕೆತ್ತೋ ಕೊರಿಯ ಅಂಶಂಗ ಖಂಡಿತ ಮಾಯಿಟು ಕೂಡ ಉಂಡು. ಆಯಂಗುಂ ಕೊರಿಯ ವಿಷಯದಲ್ಲಿ ನಂಗಾದ್ರೆ ವಿಧಾನ ರೂಪದಲ್ಲಿ ಖಂಡಿತ ಮಾಯಿಟು ಕುಡಿಕಿರೋದು ಭಾರಿ ನಲ್ಲೆದೈತಿಕ್ರೆ. ಒರ್ ಸೈಡ್ಲಿ ತಜ್ಞ ಮಾರು ಕೂಡ ಚೊಲ್ರೋ ಎಂದ್ರೆ ಚೆನ್ನಂಗೆ ಸುಬೈತೋ ಬ್ರೇಕ್ಫಾಸ್ಟ್ ಆ ಸುಬೈತೋ ಬ್ರೇಕ್ಫಾಸ್ಟ್ ಹಾಕಿರೋ ಜಂಡು ಗಂಟರೆ ಮುನ್ನೊಲೆ ಚಾಯ ಕುಡಿಕಿರೋದು ಭಾರಿ ನಲ್ಲೆದೈಟಿಕ್ರೆ. ಸುಬೈಗುಂ ಪಿನ ಅಸರಿಗೆ ಈ ಚಾಯ ಕುಡಿಕಿರೋದ್ರಲ್ಲಿ ನಿಂಡುತ್ತೆ ಎಂದರೂ ಸಮಸ್ಯೆ ಖಂಡಿತ ಮಾಯಿಟುಮ್ ಇಲ್ಲ. ಆಯಂಗುಂ ಏದರೂ ಕಾರಣತ್ತಗುಂ ಬ್ರೇಕ್ಫಾಸ್ಟ್ ಅಥವಾ ನಂಗೆ ಚೋರು ಉಂಡೆ ಸಾತಿಗೆ ಈ ಚಾಯ ಕುಡಿಕಿರೋ ಅಭ್ಯಾಸ ಎಂದರುಂಡ. ಸೊ ಅದು ನಲ್ಲೆದಲ್ಲ, ಅದು ಆರೋಗ್ಯತೆಗೆ ಅದು ನಲ್ಲೆದಲ್ಲ ಚೊಲ್ರಂಕೆತ್ತದೆ ತಜ್ಞ ಮಾರುವವ್ರ ಪ್ರಕಾರ ಕೂಡ ಐತಿಕ್ರೆ. ಆಯಸಬಲು ಚೋರುನರೆ ಮುನ್ನಲು ಜಂಡು ಗಂಟರೆ ಮುನ್ನಲು ನಂಗೆ ಚಾಯ ಕುಡಿಕೋನವರು ಅದಿಗೆ ಪಂಡತಂಗ ಈ ಸುಬ್ಬೈತ ಟೈಮಲ್ಲಿ ಎಂಚ ಸಾತಿಗೆ ಅವರು ಚಾಯ ಕುಡಿಕಿರೋದು. ಸೊ ಅದೇ ಪಲಮೆ ಎಂದರೆ ಅಸರ್ಗೋರು ಚಾಯ ಕುಡಿಕಿರೋದು ಇವರ ಪದ್ಧತಿ ಹಂಗ ಎರ್ತೊಂಡು ಬಂದ್ರಾರು ಚಂದನ್ ಟೈಮ್ಗೆ ಅಂಕ ಕ್ಲಿಯರ್ ಐತು ಗೊತ್ತುಂಡು ಏ ಸಂದರ್ಭದಲ್ಲಿ ಎಪ್ಪ ಫುಡ್ಡು ಎಡ್ಕಿರೋದು ಕೂಡ ನಲ್ಲೆದೆಂಟು. ಸೊ ಆಯಸಬಲು ಇಂಡೆಲ್ಲ ಹೊರತಲ್ಲಿ ನಂಗೆಲ್ಲ ವಿಧಾನವೇ ಚೇಂಜ್ ಹಾಕಿ ಬೈತೀರ ಎದೇದು ಟೈಮ್ಗೆ ಚೋರುಂಡೆ ಸಾತಿಗೂ ಕೂಡ ಚಾಯ ಕುಡಿಕಿರೋಲ್ಲಾರು ಚೋರು ಕುರ್ಚಿ ಸಾತಿಗೆ ಅದರ ಒಟ್ಟಿಗೆ ಚಾಯ ಕುಡಿಕಿರೋ ಕೂಡ ಇಂಡು ನಂಗೆ ನೋಕೋಗೂ ಕೂಡ ಸಾಧ್ಯ ಅವರು. ಸೊ ವರ್ಷ ಇಲ್ಲ ತಜ್ಞ ಮಾರು ಕೂಡ ಚೊಲ್ರು ಬ್ರೇಕ್ಫಾಸ್ಟ್ ಹಾಕ್ರೆ ಮುನ್ನಲು ಜಂಡು ಗಂಟ್ರೆ ಮುನ್ನಲು ಚೋರು ಉಂಡೆ ಆಯಿಲ್ ಪಿನ್ನು ಅವ್ರ ಜಂಡು ಗಂಟಲ್ಲಿ ಪಿನ್ನಮೇ ಚಾಯ ಕುಡಿಕಿರೋದು ಕೂಡ ಭಾರಿ ಉತ್ತಮ ಚೊಲ್ರಂಕೆತ್ತೆ ಅವ್ರು ವಿಚಾರ. ಸೊ ಅದೇ ಫಲಮೇ ಜಾವು ಎಟ್ಟರೆಕ್ಕೂ ಕೂಡ ಅಂದರೆ ಚಾಯ ಕುಡಿಕ ತಜ್ಞ ಮಾರು ಕೂಡ ಚೊಲ್ರು ಈ ಜಾವತ್ತೆ ಟೈಮಲ್ಲಿ ಹಿಂಗೆ ಚಾಯ ಕುಡಿಕೋಗು ಇಷ್ಟಪಡ್ರೆ ಅಂತ ಕನ್ನಡ ಹೆಂಗೆ ಜಾವತ್ತೆ ಎಟ್ಟರೆ ಗಂಟೆ ಎಂದರು ಉಂಡ ಸ್ವ ಸಂದರ್ಭದಲ್ಲಿ ಕುಡಿಕಿರೋದು ಭಾರಿ ನಲ್ಲೆದೆಂಟು ಚೆನ್ನಂಗೆ ತಜ್ಞ ಮಾರು ಎಂದಿಗೆ ಚಲ್ರಾರು ಚೆನ್ನಾಗಿ ಅಂಗಲ್ದು ಅವರು ಖಂಡಿತ ಮಾಯಿಟು ಅದಕ್ಕೆ ಸಂಬಂಧಪಟ್ಟದ್ದು ಅವ್ರ ಮಾಹಿತಿ ಖಂಡಿತ ಮಾಯಿಟು ಮಿಕ್ರೆ. ಇಪ್ಪಂಗ ತಜ್ಞ ಮಾರು ಕೂಡ ಚಂದ್ರು ಜಾವತ್ತೆ ಎಟ್ಟರೆ ಗಂಟ್ರೆ ಟೈಮಿಗೂ ಚಾಯ ಕುಡಿಕಿರೋದು ನಲ್ಲೆದೆ ಎಂದೆ ಚೆನ್ನಂಗೆ ಆ ಟೈಮಲ್ಲಿ ನಂಗಲ್ಲಿ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಬಲಮಾಯಿಟಿಕ್ರೆ ಅದುಮಲ್ಲಾಂಟಿ ಈ ಕೆಫಿನ್ ಅಂಶ ಎಂದ್ರೆ ಉಂಡ ನಂಗಲ್ಲಿ ಚಾಯ ತುರುಳದೆ ಅದು ನಂಗಲ್ಲಿ ಚಯಾಪಚಯ ಕ್ರಿಯೆಡೆ ಸುಧಾರಣೆಗೆ ಸಹಾಯ ಆಕ್ರಂಟ್ ಐಟಿಕ್ರಿ ತಜ್ಞ ಮಾರು ಕೂಡ ಚೊಲ್ರು. ಆಯಸಬಲು ಜಾವುಗೆ ನಂಗೆ ಚಾಯ ಕುಡಿಕೋಗು ಇಷ್ಟಪಡ್ರೆ ಅಂತ ಕನ್ನಡ ಹೆಂಗೆ ಜಾವು ಎಟ್ಟರೆ ಗಂಟರೆ ಆ ಒರು ಟೈಮ್ಗೆ ಚಾಯ ಕುಡಿಕಿರೋದು ಭಾರಿ ಉತ್ತಮ ಚೊಲ್ರದು ತಜ್ಞ ಮಾರು ಕೂಡ ಒಂದು ಸೈಡ್ಲಿ ಚೊಲ್ರು. ಸೊ ಅದೇ ಫಲಮೆ ಇಪ್ಪ ನಂಗೆ ನಂಗೆ ಮಾರುಕಟ್ಟೆ ಪಾಯಿಂಟ್ ಕನ್ನಡ ಟೈಮ್ ಬೇರೆ ಬೇರೆ ಟೀ ಪುಡಿ ಕೆಟ್ರೆ ಬೇರೆ ಬೇರೆ ಚಾಯತ ಪುಡಿ ಕೂಡ ಕೆಟ್ರೆ ಆಯಂಗೂ ಕೊರಿಯ ಕಳಪೆ ಗುಣಮಟ್ಟತ್ತೆ ಧೂಳು ಅಂಶ ಉಲ್ಲಂಕೆತ್ತೋ ಏದೆಲ್ಲ ಟೀ ಪುಡಿ ಉಂಡ. ಸೊ ಆದರೆ ಖರೀದಿ ಹಾಕೋಗು ತೀರ ಅವ್ರು ನಲ್ಲೋರು ಗುಣಮಟ್ಟದಲ್ಲಿ ನಿಂಡಿದ ಅದು ತೆಲ್ ರೇಟ್ ತೆಲ್ ಜಾಸ್ತಿ ಆಯಂಗೂ ನಲ್ಲ ಬೆಲೆಯಲ್ಲ ಆಯಂಗೂ ನಲ್ಲೋರು ಗುಣಮಟ್ಟತ್ತೋ ಚಾಯತಲ್ಲಿ ನಿಂಡಿತು ಆರೋಗ್ಯತೆ ಗುಣಮಟ್ಟ ಕೂಡ ಅದು ನಂಗಲ್ದು ಖಂಡಿತ ಮಾಯಿಟು ಸುಧಾರಿಸಿರ. ಪಿನೋರು ಅಭ್ಯಾಸ ಚಾಯ ಕುಡಿಕಿರೋ ಸಂದರ್ಭದಲ್ಲಿ ಈ ಅಭ್ಯಾಸ ಖಂಡಿತ ಮಾಯಿಟು ಬೇಡ ಖಾಲಿ ಬೈತಿಗೆ ಚಾಯ ಕುಡಿಕಿರೋ ಎಪ್ಪಗೂ ಸುಬ್ಬೈ ಎಂಚ ಸಾತಿಗೆ ಮೂನು ಗ್ಲಾಸ್ ತಣ್ಣಿ ಕುರ್ಚಿ ತಾಯಲ್ ಪಿನ್ನಮೆ ಎಂದರೆ ಚಾಯ ಕುಡಿಕೋಣ ಅವರು ಎಂಚನೇ ಫಸ್ಟ್ರೇ ಖಾಲಿ ಬೈತಿಗೆ ಚಾಯ ಕುಡಿಕಿರೋದು ಅದು ಎಪ್ಪತ್ತು ಆ ಅಭ್ಯಾಸ ರೂಢಿಸೋಗು ತೀರ ನಂಗಲ್ಲ ಮಕ್ಕಳು ಕೂಡ ರೂಢಿಸೋಗು ತೀರ ಚೆನ್ನಂಗಿ ಈ ಚಾಯತ್ತಲ್ಲಿ ಪಿನೋರ ಅಂಶ ಉಂಡು ಟ್ಯಾನಿನ್ ಚೊಲ್ರಂಕೆ ತೋರ ಅಂಶ ಅದು ನಂಗಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಆ್ಯಸಿಡಿಟಿ ಪ್ರಾಬ್ಲಮ್ಗೂ ಕೂಡ ಖಂಡಿತ ಮಾಯಿಟು ಕಾರಣ ಅವು ಈ ಫುಡ್ಡು ಸೇವಿಸಿ ಆಯಿಲ್ ಪಿನ್ನಮೇ ಚಾಯ ಕುಡಿಕಿರೋದು ಕೂಡ ಭಾರಿ ನಲ್ಲದನ್ನು ಚೊಲ್ರಂಕೆತ್ತು ಅವರು ತಜ್ಞ ಮಾರುವವರು ಅಭಿಪ್ರಾಯ ಕೂಡ ಇಟ್ಟಿಕ್ರು ಖಾಲಿ ಅವ್ರ ಬೈತಿಗೆ ಚಾಯ ಕುಡಿಕಿರೋದು ನಲ್ಲದಲ್ಲ ಅದುಮಲ್ಲಾಂಟಿ ಈ ವರ್ಣರ ಮುನ್ನರು ಕೂಡ ಚಾಯ ಕುಡಿಕಿರೋದು ನಲ್ಲದಲ್ಲ ಹೆಂಚೆ ನನಗೆ ಚಾಯ ತುಳ್ಳಂಕೆತ್ತು ಅವರು ಕೆಫಿನ್ ಅಂಶ ಅದು ನನಗೆ ಅವರು ವರ್ಕ್ಗೂ ಕೂಡ ಅಡ್ಡಿ ಉಂಡಾಕು ಆ ಕಾರಣದಲ್ಲಿ ಜಾವು ವರ್ಣರ ಮುನ್ನರು ಟೀ ಕುಡಿಕಿರೋ ಅಭ್ಯಾಸ ಅದರ ತಪ್ಪಾಟನು ಅದರೊಟ್ಟಿಗೂ ಚಾಯತ್ತು ಚೊಮ್ಮೆ ಬೆಚ್ಚ ಹಾಕರೋ ಜಾಸ್ತಿ ಇತ್ತು ಕುದಿಸಿರೋ ಅದು ಕೂಡ ಸರಿಯಲ್ಲ ಅತಿಯಾಗಿಟ್ಟು ಆದರೆ ಕುದಿಸಿ ಅಂತ ಕನ್ನಡ ಅದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂಶಂಗ ಕೂಡ ಅದು ಪರತುಪೊಂಡು ಚಾನ್ಸಸ್ ಜಾಸ್ತಿ ಇಟ್ಟುಂಡು ಅದಕ್ಕೆ ಒಂದುತ್ತು ತಜ್ಞ ಮಾರು ಕೂಡ ಚೊಲ್ಲು ವರ್ಗರ ಮುಂದಲು ಕೂಡ ನೀವು ಚಾಯ ಕುಡಿಕೊಂಡ್ರೆ ಪಿನ್ನ ಜಾಸ್ತಿ ಇತ್ತು

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಚಿಯರ್ಸ್.
3: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
8: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
9: ಹಲೋ ಪುಟ್ಟ.
7: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
9: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
7: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
10: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

ಹಲೋ ಹಾಯ್ ನಮಸ್ಕಾರ, ಐಕೋನ ಸಾವ್ ರೇಡಿಯೋ ಸಾರಂಗೇಕ್ಷ 7.8 FM ರಂಗ ರಂಗ ಅಳ್ಚಿನಿ ತಾಳೋ ಓಮಾಳೋ ಶೀದ ಪ್ರಸಾರ ಅನಿ ಐಚಾ ತಾಳೋ ಓಮಾಳೋ ಶೀದ ಪ್ರಸಾರ ಅಂತ ಆವಾಸ ರೋಷನ್ ಕುಲಶೇಖರ್ ತುಮ್ಸ ಮುಗಾಸೊ ಈಸ್ಟ್ ಅನಿ ಮುಗಚನು ಜಶೇ ಕಳೆಯಲ ತಶೆ ಆಜ್ಗಡು ನಾಸ ಆಜ್ ಅಮ್ಚೆ ಸಂಗತ ಏಕ ಅಸಲೆ ವ್ಯಕ್ತಿತ್ವ ಸಬೋತರ್ನ್ಯ ಪ್ರಾಯಚೆ ಪೂರ್ಣ ತ್ಯಾ ವ್ಯಕ್ತಿತ್ವ ಅಂತ ಅಮ್ಚಾ ಸಮಾಜ ಖಾತೆರ್ ಕಿತೆನ್ ತರಿ ನೋವೆ ರೂಪ ದಿಲ ಅಮಿ ಮುಂಟಾವ್ ಆಮಚೆ ಶಿಕಾಬ್ ಜಾಯಜೆ ಪರ್ಗಮಾ ಖೂಬ್ ಆಜೆ ಪರ್ಗಮಾ ಖೂಬ್ ಅಂತ ಈಸರ್

0: प्रत्येक बुटी ताळो मोडो कार्यक्रमात मुगासो स्वागत. डी ऑन मोंतेरो रोवन कॉर्पोरेशनचो डायरेक्टर आमच्या सांगत असा. आणि आम्ही म्हणूयात डायरेक्टर म्हणजे की इज ऑल्सो इक्वल प्रत्येक संस्थेचो एक सांधोतो आणि एक आम्ही म्हणूया सत्तावृत्तीची जबाबदारी सांभाळचो. हंगे एक मेसेज आयल्या डी ऑन तुका. सालेत तुरतावून आयल्या पूर्णिमा म्हणल्या व्यक्तीन कन्नडान असा. ನಮಸ್ತೆ, ಇಂದಿನ ಪೈಪೋಟಿಯ ಯುಗದಲ್ಲಿ ನಿಮ್ಮ ಗ್ರಾಹಕರನ್ನು ಆಕರ್ಷಿಸಲು ನೀವು ಯಾವ ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸುತ್ತಿದ್ದೀರಿ? ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮನೆ ಅಥವಾ ನಿವೇಶನ ಖರೀದಿಸುವಾಗ ರೋಹನ್ ಕಾರ್ಪೊರೇಷನ್ ಒದಗಿಸುವ ಅತ್ಯಾಧುನಿಕ ಸೌಲಭ್ಯಗಳು ಯಾವುವು? ಮುಂತಿಗೆ ಸಾರ್ಥ ತುಂಬ ಅಭಿಪ್ರಾಯಕ್ಕೆ ತಿಂದಿದ್ದ ಇದೀಗ ಚೇಕ್ ಮೆಸೇಜ್ ಪೂರ್ಣಿಮಾ ಸಾಲೆ.
1: ಸಿಂಪಲ್ ರೀತಿ
0: ಕನ್ನಡ ಸಂಖ್ಯಾ
1: ಸಿಂಪಲ್ ರೀತಿಯಲ್ಲಿ ಹೇಳುವುದಾದ್ರೆ, ಈಗ ನಮ್ದು ಕಸ್ಟಮರಿಗೆ ಹೇಗೆ ನಮ್ ತುಂಬ ಮಾರ್ಕೆಟಿಂಗ್ ಮಾಡ್ತೇವೆ, ನೀವು ನೋಡಿದ್ದೀರಾ, ನಮ್ದು ಸಿಟಿ ಒಳಗೆ ತುಂಬ ಹೋರ್ಡಿಂಗ್ಸ್ ಇದೆ, ರೇಡಿಯೋಲಿ ಮಾರ್ಕೆಟಿಂಗ್ ಮಾಡ್ತೇವೆ, ಸೋಷಿಯಲ್ ಮೀಡಿಯಾ ಎಲ್ಲವನ್ನು ನಾವು ಯೂಸ್
0: ಮಾಡ್ತೇವೆ.
1: ಆಲ್ ಮೀಡಿಯಾಸ್ ಯೂಸ್, ಪ್ರಿಂಟ್ ಮೀಡಿಯಾ,
0: ದೃಶ್ಯ ಮಾಧ್ಯಮ,
1: ಪ್ರಿಂಟ್ ಮೀಡಿಯಾ, ಓಲ್ಡ್ ಮೀಡಿಯಾ, ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ, ಡಿಜಿಟಲ್, ಎಲ್ಲ ಸೋರ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗ ಆ ಸೋರ್ಸ್ ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೇವೆ ಅಂತೆ, ನಮ್ದು ಖಾಲಿ ಪ್ರಾಜೆಕ್ಟ್, ನಮ್ಮ ಪ್ರಾಜೆಕ್ಟ್ಗೆ ಹೈಲೈಟ್ ಸಿಗಬೇಕು. ಪ್ರಾಜೆಕ್ಟ್ಗೆ ಹೈಲೈಟ್ ಸಿಗುವಾಗಲೇ ನಮಗೆ ಗೊತ್ತಾಗ್ತದೆ ಪೀಪಲ್ ವಿಲ್ ಬೈ, ಪೀಪಲ್ ವಿಲ್ ನಾಟ್ ಬೈ. ಈಗ ನಾವು ಕಸ್ಟಮರ್ ಅವರಿಗೆ ನಂಬರ್ ಒನ್ ನಾವು ಆಡ್ ಅಲ್ಲಿ ಹಾಕುವಾಗ ವಿ ಡೋಂಟ್ ಕಾಂಪ್ರಮೈಸ್, ಏನ್ ನಾವು ತೋರಿಸಿದ್ವಿ ಅದನ್ನೇ ಕೊಡ್ತೇವೆ ನಿಮ್ಗೆ, ಅದಕ್ಕಿಂತ ಏನ್ ಬೇರೆ ನಾವು ಕೊಡಲ್ಲ. ವಿಲ್ ಗಿವ್ ಯು ದ ಸೇಮ್ ಥಿಂಗ್,
0: ಅದಕ್ಕಿಂತ
1: ಬೆಸ್ಟೇ ಕೊಡ್ತೇವೆ ನಾವು, ಅದಕ್ಕಿಂತ ಬೆಸ್ಟೇ ಕೊಡ್ತೇವೆ. ಬಟ್ ತೋರಿಸುವಾಗ ಏನ್ ತೋರಿಸ್ತೇವೆ, ಇಟ್ ಇಸ್ ಆನ್ ಪಾರ್ ಅಂಡ್ ಅಬವ್.
0: 30 seconds ಅಥವಾ 20 seconds ಆಡ್ ಅಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ,
1: ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ. ಸೊ ಅದು ನಿಮ್ಗೆ ಹುಕ್. ಈಗ ನಿಮ್ಗೆ ಏನ ನೀವು ಸ್ಟಡಿ ಮಾಡ್ಬೇಕಾದ್ರೆ ನೀವು ಆ ಸಬ್ಜೆಕ್ಟ್ ಒಮ್ಮೆ ಕೇಳ್ತೀರಾ, ಅದರ ನಂತರ ನೀವು ಹೋಗಿ ಸ್ಟಡಿ ಮಾಡ್ಬೇಕು. ನಮ್ಗೆ ವಿ ಕ್ಯಾನ್ ಪುಟ್ ಔಟ್ ದಿ ಆಡ್, ವಿ ಕ್ಯಾನ್ ಪುಟ್ ಔಟ್ ದಟ್ ಇನ್ಫಾರ್ಮೇಶನ್, ಬಟ್ ದೆನ್ ವಿ ನೀಡ್ ಅ ಕಸ್ಟಮರ್ ಆಲ್ಸೋ ಟು ಕಮ್ ಟು ಅಸ್ ಅಂಡ್ ಟು ಲೆಟ್ ಅಸ್ ಎಕ್ಸ್ಪ್ಲೇನ್ ವಾಟ್ ದ ಪ್ರಾಡಕ್ಟ್ ಇಸ್. ಸೊ ಒನ್ಸ್ ದಟ್ ಹ್ಯಾಪನ್ಸ್, ನಿಮ್ಗೆ ದಟ್ ಇಸ್ ಯುವರ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿ ಅಡ್ವರ್ಟೈಸ್ಮೆಂಟ್ ಆಫ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅದರಿಂದ ನಮ್ಗೆ ಕಸ್ಟಮರ್ ಬರ್ತಾರೆ. ಸೊ ನಮ್ಗೆ ಕಸ್ಟಮರ್ ಓಕೆ ಮಂಗಳೂರಿಂದ ಬರ್ತಾರೆ, ಬ್ಯಾಂಗ್ಳೂರಿಂದ ಬರ್ತಾರೆ, ನಮ್ಗೆ ನಮ್ ಫಾರಿನ್ ನಮ್ದು ಯಾರು ಜನರಿದ್ದಾರೆ ಅಲ್ಲಿಂದವೂ ಬರ್ತದೆ. ಸೊ ದಟ್ ಇಸ್ ಒನ್ ಮೋಡ್ ಫಾರ್ ಅಸ್. ಮತ್ತೆ ಕಸ್ಟಮರ್ಗೆ ಏನ್ ಬೆನಿಫಿಟ್ಸ್ ನಾವು ಕೊಡ್ತೇವೆ, ಫಸ್ಟ್ ಆಫ್ ಆಲ್ ನಿಮ್ಗೆ ನೀವು ಎರಡು ರೀತಿಯಲ್ಲಿ ನೋಡ್ಬೇಕಲ್ಲ, ಯಾರಿಗೆ ಮನೆ ಬೇಕು ಅವ್ರ ಆಫೀಸ್ ಬೇಕು, ಅವರಿಗೆ ಮನೆ ಆಯ್ತು ಅವರಿಗೆ ಆಫೀಸ್ ಆಯ್ತು, ಬಟ್ ನೋ ಕಾಂಪ್ರಮೈಸ್, ವೆರಿ ಕ್ಲಿಯರ್, ಇದು ಇದು ಇದು ನಾವು ಇದು ಕೊಡ್ತೇವೆ, ದಿಸ್ ಇಸ್ ವಾಟ್ ವಿ ಆರ್ ಆಫರಿಂಗ್, ವೆರಿ ಕ್ಲಿಯರ್. ಸೇಮ್ ಟೈಮ್ ವಿ ವಿಲ್ ಗಿವ್ ದ ಫ್ಲೆಕ್ಸಿಬಿಲಿಟಿ, ಓಕೆ ನಿಮ್ಗೆ ಇದು ಫ್ಲಾಟ್ ಬೇಡ, ನಿಮ್ಗೆ ಕ್ಯಾನ್ಸಲ್ ಓಕೆ ವಿ ವಿಲ್ ಗಿವ್ ಫುಲ್ ಕ್ಯಾನ್ಸಲೇಷನ್, ಓಕೆ ನಿಮ್ಗೆ ನಿಮ್ಗೆ ಖುಷಿ ಇಲ್ಲ ಓಕೆ ವಿ ವಿಲ್ ಬೈ ಬ್ಯಾಕ್, ಅದು ಸಹ ನಾವು ಗ್ಯಾರಂಟಿ ಕೊಡ್ತೇವೆ,
0: ಅದರ ಬದಲು ಬೇರೆ ಮಾಡಬಹುದು,
1: ಅದು ಸಹ ಮಾಡಬಹುದು. ವಿ ಆರ್ ವಿಲಿಂಗ್ ಟು ಸಿಟ್ ಅಂಡ್ ಡಿಸ್ಕಸ್ ವಿತ್ ಆ ಕ್ಲೈಂಟ್, ಖಾಲಿ ಇದು ಮೂರು ಆಪ್ಷನ್ ಇದೆ ಮಾಡಿ ಇಲ್ಲ, ನೀವು ನಿಮ್ ಪೇನ್ ಪಾಯಿಂಟ್
0: ನೀವು ಯಾರಿಗೆ ಹೇಳ್ಬೇಕಾದ್ರೆ, ಈಗ ನಾನೊಂದು ಬೇರೆಯವರಿಂದ ಫ್ಲಾಟ್ ಪರ್ಚೇಸ್ ಮಾಡಿ ಅದರಲ್ಲಿ ಸ್ಟೇ ಆಗಿದ್ದೇನೆ, ಸೊ ನನಗೆ ನಿಮ್ಮ ಫ್ಲಾಟ್ ಬೇಕು, ಸೊ ಆಗ ಏನು ಆಪ್ಷನ್ ಇದೆ
1: ಆ ಸಿಚುವೇಶನ್ ಅಲ್ಲಿ? ನಿಮ್ಗೆ ನಮ್ದು ಫ್ಲಾಟ್ ಬೇಕು, ನಾವು ನಿಮ್ಗೆ ಮಾಡ್ತೇವೆ, ಬಟ್ ನೀವು ಬೇರೆ ಅವರ ಫ್ಲಾಟ್ ವಿಚ್ ಇಸ್ ನಾಟ್ ಅವರ್ ಓನ್ ಪ್ರಾಪರ್ಟಿ ಅದನ್ನು ನೀವು ಅದಕ್ಕೆ ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಐ ಆಮ್ ನಾಟ್ ದ ಡೆವಲಪರ್. ಒರಿಜಿನಲಿ ಇಫ್ ಐ ವಾಸ್ ಅ ಡೆವಲಪರ್ ಮೇ ಬಿ ನನ್ಗೆ ಏನಾದರೂ ನಿಮ್ಗೆ ಯಾವ್ದಾದ್ರು ಫಿಸಿಬಿಲಿಟಿ ಮಾಡಬಹುದಿತ್ತು, ಬಟ್ ಈ ಸಂದರ್ಭ ನಂಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನೀವು ಏನ್ ಮನೆ ತಗೊಳ್ತಾ ಇದ್ದೀರಾ, ಫಾರ್ ದಾಟ್ ಐ ಕ್ಯಾನ್ ಹೆಲ್ಪ್ ಯು, ಮೇ ಬಿ ಐ ಕ್ಯಾನ್ ಗಿವ್ ಯು ಪೇಮೆಂಟ್ ಫ್ಲೆಕ್ಸಿಬಲ್ ಪೇಮೆಂಟ್ ಪ್ಲಾನ್, ಐ ಕ್ಯಾನ್ ಗಿವ್ ಯು ಸಮ್ ಸಾರ್ಟ್ ಆಫ್ ಡಿಸ್ಕೌಂಟ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ವಾಟ್ ಎವರ್, ಆ ರೀತಿಯಲ್ಲಿ ನನಗೆ ನಿಮ್ಗೆ ಮಾಡ್ಬೋದು.
0: ಓಕೆ, ಸೊ ಪೂರ್ಣಿಮಾ ಅವರ ಒಂದು ಅತ್ಯಧಿಕ ಸೌಲಭ್ಯಗಳ ಬಗ್ಗೆ ತುಂಬಾ ಮಾಹಿತಿಯನ್ನು ನೀಡ್ತಾರೆ. ಸೊ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಮಕ್ಕಳಿಗೆ ಆಟದ ಗ್ರೌಂಡ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಸವಲತ್ತುಗಳನ್ನು ಅವರ ಆಡ್ಗಳಲ್ಲಿ ನೀಡ್ತಾರೆ. ಸೊ ಅದರ ಬಗ್ಗೆ ನಾವಂತೂ ವಿವರಾತ್ಮಕವಾಗಿ ಮಾತಾಡಲಿಕ್ಕೆ ಆಗಲ್ಲ. ಸೊ SRK ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸೊ ಇಟ್ ವಾಸ್ ಅ ಡ್ರೀಮ್ ವಿಸಿಟ್ ಅಂತ ಹೇಳ್ತಾರೆ, ಅಥವಾ ಡ್ರೀಮ್ ಟು ಮ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಕೋನಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಜನರಿಂದ ಮಿಮ್ಮಂಟ ಲೋಕತಾವನ್ನು ಕನ್ನಡ ನೂಲೋನ್ ಅಲ್ಲದೆ ಕನ್ನಡ ಲೋಕತಾ ಶಾರುಖ್ ಖಾನ್ ಎತ್ತ ಮುಂಟಸನ ಝೈತಿ ಎಕ್ ಸವಾಲ್ ಆಸಲಿ ಸಾಂಪುರ ಸರ್ ಅನೇ ತುಂಬ ಫೇಸ್ ಕೆಲೆ ಮುಂಟನ ದೋನ್ ರೀತಿ ನಾನು ಇಟ್ ವಾಸ್ ಅಮ್ಮ ಮುಂಟ ಏಕ ಕಾಯಿನ್ ಹಚ್ಚಿ ದೋನ್ ಸೈಡ್ ಅಸಲ್ಲ ಬ್ರಿ ಏಕ ಎತ್ತಾಗಿ ಝಾಹಿತ್ಗಿ ತೆ ಸೆಕೆಂಡ್ ಆಯಿಲ್ಯಾರ ಎಕೋಶ ಸಂಬಾಳ್ಟಾತ್ ತೆ ಅನೇಕ್ ಸೊ ಆತ ಕಂಪ್ಲೀಟ್ ಪ್ಯಾಕೇಜ್ ಅನ್ಸದ್ ಮುಂಚಿದ್ರೆ ಅಥವಾ ತುಂತಾಲ್ ಇನ್ವಾಲ್ವ್ಮೆಂಟ್ ಡೇ ಒನ್ ಅಥವಾ ಶಾರುಖ್ ಖಾನ್ ಸಂಗತ ಆಲ್ರೆಡಿ ಮೆನ್ಷನ್ ಕೆಲ ಆಯ್ತು ನೋಡ ಇನ್ ದ ಬಿಗಿನಿ ಖಾಲಿ ಸಾಂಗ್ ಮುಂಚೆ ಆಯ್ತು
1: ಈ ಖಾಲಿ ಈ ಫುಲ್ ಇವೆಂಟ್ ಅನಿ ಏ ಕರಿಜದಲ್ಲ ಖಾಲಿ ಮುಸು ಏಕ್ಲ ಸಹತ್ನ ಮುಸ್ತು ಲೋಕನ್ ಸಹತ್ತ ಫುಲ್ ರೋನ್ ಕಾಪರೇಷನ್ ಸಹತ್ತ ಆತ ಅಮ್ಮಿ ಏ ಟು ಬ್ರಿಂಗ್ ಮಿಸ್ಟರ್ ಖಾನ್ ಟು ಮ್ಯಾಂಗ್ಲೋರ್ ದೇ ಕರಿ ಜದಲ ಮುಸ್ತು ಚಾಲೆಂಜಸ್ ಆತ ಮುಸ್ತು ಡಿಫಿಕಲ್ಟಿ ತುಂಬ ಆಮ್ ಪೂರ ಡಿಪಾರ್ಟ್ಮೆಂಟ್ಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ಬಾಡೀಸ್ ಅಥವಾ ನಮ್ಗೆ ಸಪೋರ್ಟ್ ಸೈ ಸೇಮ್ ಟೈಮ್ ಅಮ್ಚೆ ಸ್ಟಾಫ್ ಅಥವಾ ನಮ್ಗೆ ಸಪೋರ್ಟ್ ಸೈ ಅಂತ ಪೂರ ನಿಕೆಲ ಅತ್ತ ಕ್ವಶನ್ ಸುಮಾರ ಅಲ್ಲಿ ಶಾರುಖ್ ಖಾನ್ ಈಗ ನಂಬರ್ ಒನ್ ತುಂಬಿ ಅಟ್ಟಾತ್ಗೆ ನಂಬರ್ ಟೂ ತುಂಬಿ ಇವೆಂಟ್ ಕರ್ತಾ ಅದ್ಗೆ ಕೆಲ ಕೆಶೆ ಮ್ಯಾನೇಜ್ ಕರ್ತಾ ಇದ್ದೆ ಅಮ್ಮಿ ತ್ಯಾರಿ ಚಿಂತನ ಅಮ್ಮಿ ಕೆಶೆ ಚಿಂತಲೆ ಅಮ್ಮಿ ಅಟ್ಟತ್ ಅಮ್ಮಿ ಇವೆಂಟ್ ಕರ್ತಾ ಇರ್ತದೆ ಅಂದ್ಮೇಲೆ ಅಮ್ಕ ಕ್ಲಾರಿಟಿ ಅಲ್ಲಿ ಪೀಪಲ್ ವಿಲ್ ಟೆಲ್ 100 ಥಿಂಗ್ಸ್ ಬಟ್ ವಿ ಕೆನ್ ನಾಟ್ ಲಿಸನ್ ಟು ಎವ್ರಿಥಿಂಗ್ ತೆಷೆ ಅಮ್ಮಿ ತೆ ಚಿಂತಂಗಿತ್ತನ ಅಮ್ಮಿ ಕೆಶೆ ಫುಲ್ಫಿಲ್ ಕರ್ಸೆ ತಿಕ್ಲ ಮಾ ಚಿಂತಲ ಅಂಡ್ ವಿ ಹ್ಯಾವ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಟು ಫುಲ್ಫಿಲ್ ಕೆಶೆ ಅಮ್ಕ ಕರ್ನ್ ಕೆಶೆ ಸ್ಯಾಟಿಸ್ಫೈ ಕರ್ನ್ ಪೂರ ಕರ್ನ್ ವಿ ಹ್ಯಾವ್ ಮ್ಯಾನೇಜ್ ಟು ಡು ಇಟ್
0: ಓಕೆ ಸೊ ತಚೆ ಯೋಂಚ ಟೈಮ್ ಅಂತ ಒಂದು ಮುಂಚೆ ಯೋಂಚ ಟೈಮ್ ಅಚಕ್ಕೆ ಮುಂಚೆ ಯೋಂಚ ಹೆಕ್ಕ ಮಹಿನೆ ಪೈಲೆ ಅಂತ ಒಂದು ತಚೆ ತಯಾರಾಯ್ತಾ ಇದೆ ಮಳೆ ತಕ್ಕ ಸರ್ಟನ್ ತಚೆ ತಚೆ ಪ್ರೋಟೋಕಾಲ್ ದಸ
1: ಓ ಮುಸ್ತು ಮುಲ್ಲ ಸಿ ಇಸ್ ನಾಟ್ ಎ ಸ್ಮಾಲ್ ಫಿಗರ್ ಇಸ್ ಎ ಬಿಗ್ ಪಬ್ಲಿಕ್ ಫಿಗರ್
0: ಮೇನ್ ಇಸ್ ತಚೆ ಪರ್ಸನಲ್ ಸೇಫ್ಟಿ ದಟ್ ಇಸ್
1: ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಸಿತೆ ಪೂರ ಮುಸ್ತು ಆಮಿ ಟೇಕ್ ಕೇರ್ ಕಲ
0: ಟು ಥಿಂಗ್ಸ್ ತ್ರೀ ವಂಡರ್ಸ್ ಮನ್ ವಿತ್ ಮೇ ಕೇರ್ಲಿ ಸಲ್ಮಾನ್ ಅಲಿ ಕಡ್ಲೆ ಪೋರ್ ಅನಿ ಈ ಟೋಟಲಿ ಕಲೆ ಮಂಟದ ಕಾನ್ಕರ್ಡ್ ಮ್ಯಾಂಗ್ಳೂರ್ ಮನ್ ವಿತ್ ಬಿಕಾಸ್ ತಜೆ ಸಿಂಗಿಂಗ್ ಅತ ತಜೆ ಪರ್ ಸೋನು ನಿಗಮ ಚೆಕ್ ಇನ್ಸಿಡೆಂಟ್ಸ್ ಆಂ ಪೂರ ಅತ ಶಾರುಖ್ ಖಾನ್ ಚೆಕ್ ಮೇಜರ್ ಏಕ ಕಲೆ ಮಂಟದ ಮೈಲ್ಸ್ಟೋನ್ ಬೆಂಚ್ ಮಾರ್ಕ್ ವಿಚ್ ವೇವ್ ತುಮಿ ಕೆಲ್ಲೆ ಅಸ ಅತ ಮೂಕ್ರೆ ದಿಸಾನೆ ವೈ ಅಂತು ತವನು ತುಮ್ಕ ಕಿತ್ತೆ ಫ್ರಾಫಿಟ್ ಅಸ ಅತೆ ಡೆಫಿನೆಟ್ಲಿ ಮಕ ಗೊತ್ತುನ ಅನೆ ಡೆಫಿನೆಟ್ಲಿ ಅಸ್ಚೆ ತೇಕ ಮುಸ್ತ ಅನೇಕ ಸೈಡ್ ಇಪ್ಪುಡೇಜೆ ಪಟ್ಟ ಪುಣು ಹಚೆ ತವನು ಕಿತೆಂಗಿ ತುಮಿ ಮ್ಯಾಂಗ್ಳೂರ್ ಆ ನೋವೆನ್ ದಿಲ ಅಂದಲೆ ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ವಿಚ್ ರೋನ್ ಕಾರ್ಪೊರೇಷನ್ ಇಸ್ ಡನ್ ತಿಕ್ಕ ಕುಡೋಸ್ ಟು ಯು ಕನ್ಗ್ರಾಚುಲೇಷನ್ ಸೆಲೆಬ್ರಿಟಿ ಕಾರ್ಡ್ ಪ್ರಾಫಿಟ್ ಕರ್ತಾ ಮಳೆ ಐ ಥಿಂಕ್ ಚಿಂತಾ ಪಾಪಡ ಮುಸ್ತಾ ಸಂಪುರ ಒಕ್ಕಲಾಂಗ್ಕೊಂಡ ಬಟ್ ತಚ್ಚ ಪಟ್ಲೆ ಅಂತಾನೆ ಈಗ ವಿನಿಯೋಗ ಕೇಳಲೆ ಪೈಸೆ ಸಂಪುರ ಯತ್ತಿನ ದಿವ್ ಚಕತೀರ್ ತಂಚೆ ಈಗ ಮಾಂಜಿಕ್ ಚಕತೀರ್ ಕೇಳಲೆ ಪ್ರಯತ್ನ ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಮಂಟ ಅನಿ ಮುಕ್ಲೆ ತುಮ್ಚಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಸಂಪುರ ಮುಕ್ಲೆ ಅನಿಕಿ ಡ್ರೀಮ್ ಅಲ್ಲ ಇನ್ ಪ್ರಾಜೆಕ್ಟ್ಸ್ ಕಂಚಿದಾರೆ ಅದಕ್ಕೆ
1: ರೋನ್ ಕಾರ್ಪೊರೇಷನ್ ಪಾಸ್ 32 years ಅಂತ ಐ ಮೀನ್ 25 ಕಂಪ್ಲೀಟೆಡ್ ಪ್ರಾಜೆಕ್ಟ್ 12 ಆನ್ ಗೋಯಿಂಗ್ ಪ್ರಾಜೆಕ್ಟ್ 16 ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಐ ಮೀನ್ 7,000 ಫ್ಯಾಮಿಲೀಸ್ ಸರ್ವ್ ಕೆಲ
0: ಇಟ್ಸ್ ನಾಟ್ ಅ ಜೋಕ್
1: 10 million square feet ಡಿಲಿವರ್ಡ್ ಅಂಡ್ ಇನ್ ದ ನೆಕ್ಸ್ಟ್ ಸೇ 2 to 3 years ವೇರ್ ಡಿಲಿವರಿಂಗ್ ಅನದರ್ 10 million square feet
0: ದಿಸ್ ಅ ರಾಪಿಡ್
1: ರಾಪಿಡ್ ಇಟ್ಸ್ ಅ ವೆರಿ ರಾಪಿಡ್ ಗ್ರೋತ್ ದಟ್ ವಿ ಆರ್ ಸೀಯಿಂಗ್ ನೌ ಮುಕ್ಲೆ ದಿಸ ಐ ಮೀನ್ ಬ್ಯಾಂಗ್ಳೂರ್ ಅನ್ನಿ ಪ್ರಾಜೆಕ್ಟ್ ಕಲ್ತಿರ್ತಾ ಸರ್ ಐ ಮೀನ್ ಮೈಸೂರ್ ಅನ್ನ ಪ್ರಾಜೆಕ್ಟ್ ಕಲ್ತಿರ್ತಾ ಸರ್ ಸೊ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಬಿಯಾಂಡ್ ಮ್ಯಾಂಗ್ಳೂರ್ ಆಸ್ ವೆಲ್ ಬಟ್ ವಿ ಆರ್ ಸೇಮ್ ಟೈಮ್ ವಿ ಆರ್ ನಾಟ್ ಫೊರ್ಗೆಟಿಂಗ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಆಲ್ಸೋ ವಿ ಆರ್ ಇಂಟ್ರೊಡ್ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಮೋರ್ ಯುನೀಕ್ ಪ್ರಾಜೆಕ್ಟ್ಸ್ ಅಮಿ ಇಂಟ್ರೊಡ್ಯೂಸ್ ಕರ್ತಿರ್ತಾ ಅಥವಾ ಮರೀನಾ ಬಂದಲ್ಲಿ ದೂಸರಿ ಪ್ರಾಜೆಕ್ಟ್ ಅಮಿ ಇಂಟ್ರೊಡ್ಯೂಸ್ ಕರ್ತಾ ದೂಸರಿ ವಿ ವಿಲ್ ಇಂಟ್ರೊಡ್ಯೂಸ್ ಮೋರ್ ಪ್ಲಾಟೆಡ್ ಡೆವಲಪ್ಮೆಂಟ್ ವಿತ್ ಅ ಮೋರ್ ಕಮ್ಯುನಿಟಿ ಫೋಕಸ್ ವಿತ್ ಪ್ರಾಪರ್ ಅರ್ಬನ್ ಪ್ಲಾನಿಂಗ್ with proper urban planning, proper community development, when we are taking the sustainability initiative also more seriously. So, mukle disan Rohan Corporation, amka kali, we don't want to be a regional company or a Mangalore company. We want to be a pan-India company.
0: ಓಕೆ ಡಿಯಾನ್ ಮುಂತೆಯವರು ನಮ್ಮ ಜೊತೆಗಿದ್ದಾರೆ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಕರೆ ಮಾಡುವುದರ ಮೂಲಕ ಅಥವಾ ನೀವಂತೂ ಇವತ್ತು ಮೆಸೇಜ್ ಮಾಡುವುದರ ಮೂಲಕ ಕೇಳಬಹುದು ಡೌಟ್ಸ್ ಇದ್ರೆ ಕೇಳಬಹುದು ಅಥವಾ ಮಂಗಳೂರಿನಲ್ಲಿ ಅವರೊಂದು ಸಾಧನೆ ಏನಿತ್ತು ಮೊನ್ನೆ ಶಾರುಖ್ ಖಾನ್ ಅವರನ್ನು ಕರೆತಂದು ಬಹುಶಃ ಎಷ್ಟೋ ಜನರ ಡ್ರೀಮ್ ಇತ್ತು ಹಲವಾರು ವರ್ಷಗಳಿಂದ ಅಂದರೆ ಯಾವುದಾದ್ರೂ ದೊಡ್ಡ ಮಟ್ಟದ ಸೆಲೆಬ್ರಿಟಿಯನ್ನು ನಾವು ನೋಡಬೇಕು ಕೆಲವರಿಗೆ ಬಿಗ್ ಬಿಯನ್ನು ಮಂಗಳೂರಲ್ಲಿ ನೋಡುವಂತಹ ಆಸೆ ಇರ್ಬೋದು ಕೆಲವರಿಗೆ ಐಶ್ವರ್ಯರೇ ನಮ್ಮವರಾದರೂ ಕೂಡ ಮಂಗಳೂರಿಗೆ ಬರುವುದನ್ನು ಕಾತರ ಎಂದ ಅದು ಶಾರುಖ್ ಖಾನ್ ನೋಡುವ ಹಲವಾರು ಫ್ಯಾನ್ಸ್ಗಳು 1990s ಇರಾದಿಂದ ಹಿಡಿದು ಈವರೆಗೆ ಅವರು ನಡೆದು ಬಂದಾರೆ ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಂತಹ ಒಂದು ಸಂಸ್ಥೆ ರೋನ್ ಕಾರ್ಪೊರೇಷನ್ ಸೊ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು ಡಿಯಾನ್ ಅದರ ಹಿಂದೆ ದುಡಿದಂತಹ ಒಂದು ಚಾಣಾಕ್ಷ ಅಂತ ಹೇಳ್ಬೋದು ಅಥವಾ ಅದರ ಒಂದು ಯೋಜನೆ ಹಿಂದೆ ಅವರು ದುಡಿದಂತಹ ಅವಿರತ ವ್ಯಕ್ತಿ ಅಂತ ಹೇಳ್ಬೋದು ಸೊ ಅವ್ರ ಜೊತೆ ಕೂಡ ಮಾತಾಡ್ಬೋದು ಹಂಗಸ್ ಸರ್ ಡಿಯಾನ್ ಸಹಿತ ಸರ್ ಹಂಗಸ ಆತ ತುಮ್ಚೆ ಹರಿಯಕ ಪ್ರಾಜೆಕ್ಟ್ ಯುನೀಕ್ನೆಸ್ ಅಸ್ತ ಪರ್ಫೆಕ್ಷನಿಸ್ತ ನೋ ಕಾಂಪ್ರಮೈಸೇಷನ್ ಹಿಂಗೆ ಪೂರ ಹಿಂಗೆ ಕಿತ್ಯಾಕ ತುಮಿ ತೇಕ ದೂರಲ್ಲ
1: ಅಮ್ಮಿ ಫ್ಲಾಟ್ ನಜಲ್ಲ ಪ್ಲಾಟ್ ಕಮರ್ಷಿಯಲ್ ಕಲೆ ಬಂತನ ಅಮ್ಮಿ ಚೇಸಿ ಚಿಂತಿಜೆ ಅಮ್ಕ ಹಂಗ ರೌಂ ಖುಷಿ ಸತ್ತ ಹಾಗೆ
0: 4x4 ರೂಮ್ ಕೊನೆ ಬಂತಿ
1: 4x4 ರೂಮ್ ಕೊನಾಕಿ ಬಂದಿತ್ತು ಏಕ್ ಸೌಂಡ್ ಪ್ರೂಫ್ ರೂಮ್ ಕೊನಾಕಿ ಬಂದಿತ್ತು ಬಟ್ ಏಕ್ ಅಮ್ಕ ರೌಂ ಸತ್ತ ಆಗಿದೆ ಅಂತ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಮ್ಕ ಖುಷಿ ಸತ್ತ ಆಗಿ ರೌಂ ಅಂತ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಏಕ್ ಒಡ್ಲೆ ಬಂಗ್ಲಾ ವಿತ್ ರೌಂ ಅಮ್ಕ ಕೊನಾಕಿ ಸಂಗೆ ಅಮ್ಮಿ ಬರೇ ದಿಲ್ಲ ಅಮ್ಮನ ಬಟ್ ಬಂಗ್ಲೋ ಸೊನ್ ತುಮ್ಕ ತೇಪಲ್ಲ ಶಿಫ್ಟ್ ಸಾಂಗ್ ಅಸದಲ್ಲ ಕ್ಯಾನ್ ಯು ಡೂ ಇಟ್ ವಿಲ್ ಯು ಬಿ ಹ್ಯಾಪಿ ದೇ ಮೋರ್ ಇಂಪಾರ್ಟೆಂಟ್ ತಶೆ ಅಮ್ಮಿ ಬಂತನಾಯಿ ವಿ ಡೋಂಟ್ ಥಿಂಕ್ ಖಾಲಿ ಓಕೆ ಅಮ್ಮಿ ಆತ ಏ ಬಂದ್ ಹೊಂದಿಲ್ಲ ಲೋಕಂ ಖುಷಿ ಸತ್ತ ಕಂಗಿ ಹೊಂದಿತ್ತು ನಾ ಅಮ್ಮಿ ಬಂದ್ ಹೊಂದಿನ ಚಿಕೆನ್ ಶಿಮಲ ಫಲ ಅಮ್ಕ ಅಂಗರ್ ಅವತನ ಖುಷಿ ಸತ್ತ ಹಾಗೆ ಖುಷಿ ಸತ್ತ
0: ತೊಡೆ ಫ್ಲಾಟ್ ಬಿದ್ದರೆ ತನ ತೆನೆ ಪಿಲ್ಲರ್ ದಿಸ್ತ ತೆನೆ ಪರ್ಫೆಕ್ಷನ್ ಅಸನ ಸೀಲಿಂಗ್ ಅಚ್ಚ ಪ್ರಾಬ್ಲಮ್ ದಸ್ತ ತೆ ರೋನ್ ಕಾರ್ಪೊರೇಷನ್ ಅಂತ ನಾ ಬಿಕಾಸ್ ಪರ್ಫೆಕ್ಷನ್
1: ಅಮ್ಮಿ ಚಿಂತ ಅಮ್ಮಿ ಚಿಂತ
0: ದೋಜಿಂಗರ್ಸಲ್ಲೆಲ್ಲ ಖುಷಿ ಅಸ್ತೆ
1: ವೈ ಆಮ್ಚೆ ಎಕ್ ದಟ್ ಇಸ್ ಅ ಥಾಟ್ ಬಿಹೈಂಡ್ ಇಟ್ ಸೊ ಪಲ್ಲ ಕಸ್ಟಮರ್ ಅವ್ತಾನ ತಂಕ ಈ ಖುಷಿ ದೈಜೆ ಅತ ತೊಡೆ ಸ್ನ್ಯಾಕ್ಸ್ ಅಸ್ತತ್ತೆ ತೊಡೆ ಪ್ರಾಬ್ಲಮ್ ಅಸ್ತತ್ತೆ ಎತ್ತತ್ತೆ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಸಮ್ ಆತ ಆಮಿ ಕಿಕ್ಲೇ ಆಮಿ ಕಿಂಗಿಂಚೆ ಕನ್ಸ್ಟ್ರಕ್ಷನ್ ಮೋಡ್ ಯೂಸ್ ಕೇಳಾರಿ ಕಿಕ್ಲೇ ಬರೇ ಮೆಟೀರಿಯಲ್ ಯೂಸ್ ಕೇಳಾರಿ ಕಲಿ ಪ್ರಾಬ್ಲಮ್ ಅಸ್ತತ್ತೆ ಬಟ್ ದಟ್ ಇಸ್ ನಾಟ್ ಇಮಿಡಿಯೇಟ್ ಈಗ ದೋನ್ ವರ್ಷ ರೌಂಡ್ ಚೆನ್ನಾಗಿ ವಿಲ್ ಬಿ ವೇರ್ ಅಂತ ಗಾಡಿ ತುಂಬಿ ರನ್ ಕರ್ತಾನ ಡಿಪ್ರಿಸಿಯೇಷನ್ ನೇತಾತಕ ದೇ ವೇರ್ ಅಂತ ಇರ್ಸತ್ತ ಉಸ್ತು ಕಲ್ತಾನೆ ತುಂಬಾ ವೇರ್ ಅಂತ ಇರ್ಸತ್ತ ಸೇಮ್ ತುಂಬ ಗರಿ ತುಂಬಾ ವೇರ್ ಅಂತ ಇರ್ಸತ್ತ ಬಟ್ ತೇ ಜಾಯ್ನ್ ಅಸ್ತಾನ ಅಮ್ಮಿ ಅಮ್ಚೆ ಗರ ಒಟ್ಟು ಇಂಟರಾಕ್ಟ್ ಕರ್ನ ಅಮ್ಮಿ ಯುವರ್ ಹೌಸ್ ಆಲ್ಸೋ ಇಸ್ ಅ ಕ್ಯಾರೆಕ್ಟರ್ ಇನ್ ಯೋರ್ ಲೈಫ್
0: ತೊಡೆ ಬೋಟಿ ತೊಡೆ ಹಿಂಗೆ ಗಲ್ತದ ಕಣ್ಗೆ ತನಿ ಸುಲ್ತದ ಫ್ಯೂ ಇಯರ್ಸ್ ದಿ ವಿಲ್ ನಾಟ್ ಕಮ್ ಅಟ್ ಆಲ್ ಅಂದ್ರೆ ತಚ್ಚ ಒಪ್ಪರಂತ ಗರನ್ ಫಂಗ್ ಕಲಮಿಟ ಗೈರೋ ಮಂಡಲ ತೇ ಮಂಡಲ ಮಂಡ ಅಟ್ ಲೀಸ್ಟ್ ಮೇಂಟೆನೆನ್ಸ್ ಕರಾನೆ ತು
1: ಬಟ್ ತೇ ನಮ ಸಂಗತ ಬಿಲ್ಡ್ ರಜಿಸ್ತೆ ಓಕೆ ಬಟ್ ಪೂರೇ ಬಿಲ್ಡ್ ರವ ಗಮ್ ಸಾಯನ
0: ಈ ಕಾಲ್ ಅಸ ಪಡವೆ ಹಲೋ ನಮಸ್ಕಾರ ನಮಸ್ತೆ
2: ಹಲೋ
0: ನಮಸ್ತೆ
2: ನಮ ಸಾವನೆ ಇದೆ ರತ್ನಶೆಟ್ಟಿ
0: ಮಾತಾಡಿ ಡಿಯಾನ್ ನಮ್ಮ ಜೊತೆಗೆ ಇದ್ದಾರೆ
2: ಸರ್ ನಮಸ್ತೆ
1: ನಮಸ್ತೆ ಮೇಡಂ ಹೇಗಿದ್ದೀರಾ
2: ಆ ಚೆನ್ನಾಗಿದೆ ನೀವು ಹೇಗಿದ್ದೀರಿ
1: ಆರಾಮ ಮೇಡಂ
2: ತುಂಬಾ ಖುಷಿ ಆಗ್ತದೆ ನಿಮ್ ಮಾತು ಕೇಳಿ
1: ಮೊನ್ನೆ
2: ರೋಹನ್ ಮೊಂತೀರ ಅವ್ರಸ ಬಂದು ಮಾತನಾಡಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾತನಾಡಿದ್ರು ಅವರು
0: ಫ್ಯೂ ಮಂತ್ಸ್
1: ಓಕೆ ಥ್ಯಾಂಕ್ ಯು ಮೇಡಮ್
2: ನಮ್ಮ ಸ್ಟುಡಿಯೋಗೆ ಬಂದಿದ್ರು ಮತ್ತೆ ಮೊನ್ನೆ ಶಾರುಖ್ ಖಾನ್ ಅವ್ರನ್ನ ಕೊಟ್ಟಿದ್ದೀರಲ್ಲ ತುಂಬಾ ಖುಷಿಯ ವಿಷಯ ಅದು ಅಲ್ಲ ಎಲ್ಲ ಮಾಹಿತಿ ಎಲ್ಲ ಹೇಳಿ ಅದ್ರಲ್ಲಿ ಇದ್ರಲ್ಲಿ ಎಲ್ಲ ಬರ್ತದೆ ನಿಮ್ದು ರೋಹನ್ ಕಾರ್ಪೊರೇಷನ್ ಇದು
1: ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದ
0: ಥ್ಯಾಂಕ್ ಯು ರತ್ನಶೆಟ್ಟಿ ಅವರು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸೊ ರತ್ನಶೆಟ್ಟಿ ಅವರು ಮಾತಾಡಿದ್ರು ಮಾಡಲಿದೆ ಸೊ ತಶೆ ಈಗ ವೈತಂತು ಮೇಳಿದ್ವಿ ಕಂಪ್ಲೇಂಟ್ ಮಗಿ ರಮ್ ಕಾಯ್ತ ತಾನಿ ಬೋರೆ ತುಜಿ ಅಗರ ಅಂತ ಕಾಣಿಗಿಲ್ಲ ಮೇಂಟೆನೆನ್ಸ್ ಕರ್ತೀವಿ ತುಜಿ ಕಾಮ್ ನಂಗೆ
1: ಊರೇ ಅಸ್ತ ಆತ ಕೇಶ ಮುಳೆ ಓಕೆ ಬಿಲ್ಡರ್ ಸೈಡ್ ಇತ್ತು ನಿಮ್ಮ ಮಿಸ್ಟೇಕ್ ಎತ್ತ 110% ಕೊನಿ ಮುನಿಸ್ ಸೊ ಬಿಲ್ಡರ್ ಆಮ್ಚೆ ಸೈಡ್ ಇತ್ತು ನಿಮ್ಮ ಮಿಸ್ಟೇಕ್ ಇತ್ತು ಬಟ್ ಆಮಿದೆ ಐ ವಿಲ್ ರೆಕ್ಟಿಫೈ ಇಮಿಡಿಯೇಟ್ಲಿ ಅಮ್ಕ ಸಂಗ್ಲರ್ ಇಶ್ಯೂ ಆ ಸ್ಕೋಪ್ ವಿದಿನ್ ಆ ಸ್ಕೋಪ್ ವಿದಿನ್ ಆ ಬೌಂಡ್ರೀಸ್ ವಿಲ್ 110% ಯು ರೆಕ್ಟಿಫೈ ಇಮಿಡಿಯೇಟ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಆ ಕಸ್ಟಮರ್ ಆಲ್ಸೋ ಹ್ಯಾಸ್ ಟು ಬಿ ಇನ್ವಾಲ್ವ್ ವಿತ್ ದರ್ ಹೋಮ್ ಹೋಮ್ ಅವೇ ಸಂಗ್ಲರ್ ಬರೀ ಇಸ್ ಅ ಕ್ಯಾರೆಕ್ಟರ್ ಇನ್ ಯರ್ ಲೈಫ್ ತಕ ಇದುವೆ ಅಟೆನ್ಷನ್ ದಿಜೆ ತಕ ಇದುವೆ ಮೂಗ್ ದಿಜೆ ತಕ ಇದುವೆ ಕಮ್ಯುನಿಕೇಟ್ ಕರಿ ದಿಜೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಆಲ್ಸೋ ಅತ ಮಸ್ತು ರೀತಿ ಸಂಗ್ತ ಇಫ್ ಯು ಟಾಕ್ ಇಟ್ ಯು ಹ್ಯಾವ್ ಟು ಟಾಕ್ ಟು ಯುವರ್ ಪ್ಲಾಂಟ್ಸ್ ದೇ ವಿಲ್ ಆಲ್ಸೋ ಫೀಲ್ ಹ್ಯಾಪಿ ದೇ ವಿಲ್ ಆಲ್ಸೋ ಗ್ರೋ ಇನ್ ದ ಸೇಮ್ ವೇ ಐ ಆಮ್ ನಾಟ್ ಸೇಯಿಂಗ್ ಟಾಕ್ ಟು ಯುವರ್ ಹೌಸ್ ಐ ಆಮ್ ಸೇಯಿಂಗ್ ಟೇಕ್ ಕೇರ್ ಆಫ್ ಯುವರ್ ಹೌಸ್
0: ಆಲ್ಸೋ ಕೌಟಿಲ್ಯ ವಿಶ್ ಟು ಸೇ ಯು ಸ್ಪೀಕ್ ಟು ದ ವಾಲ್ಸ್ ಆಫ್ ಯುವರ್ ಹೌಸಸ್ ಮುಂಟಲೋಕೆ ತದಳ ತುಜೆ ಗಚ್ಚೆ ಉಂಟಿ ತುಜೆ ಲಾಗಿ ಉಲೈತ ಅಂಡ್ ದ ಫೀಲಿಂಗ್ಸ್ ವಿಲ್ ಅದೇ ಸ್ಟೋರ್ ಕರ್ತಾ ತದಳ ತುಜೆ ಹಂಗ ಜೂ ಆಸ್ತಾ ಮಣ್ಣು ದಶೆ ತು ಚಟ್ಟಿ ಅಂದ ದೋರ್ಶಿ ಘರ ಅಂತ ಇಫ್ ಯು ಡೂ ನಾಟ್ ಕಲ ಉದಾ ಗಲ್ಲದಲ್ಲಿ ಯಾರ ಯಾತ್ಯ ಟ್ರಿಮ್ಮಿಂಗ್ ಅನಿ ಬರ ಕರ್ನಾಲ ತುಜೆ ಚಟ್ಟಿ ಮೊರ್ತತಿ
1: ಏ ಗರಂತಿ ಅತ ಅಮ್ಮಿ ಕಾಲೆತೆ ಎಕ್ಸ್ಪ್ರೆಸ್ ಕರ್ತಾ ಅಮ್ಕ ಟೆಂತ್ ಬೋಗ್ತಾ ಅದು ತುಂಬಿ ಈ ಕಡೆ ಖಾಲಿ ಜೋರಿತ್ ಕೆಲರ್ ಜೋರಿತ್ ಕೆಲರ್ ಜಗಡೆ ಕೆಲರ್ ಮಾನ್ ಪಡ್ಲಾರ ತುಮ್ಕ ತಿ ಎಂಟರ್ ಸತಾನತ್ತೆ ಮಾತ್ ಫೀಲ್ಸ್ ಅತ ತುಮ್ಕ ಇಫ್ ಯು ಗಿವ್ ಔಟ್ ದಟ್ ಎನರ್ಜಿ ತುಂಬಿ ಇದಿಲ್ಲ ನಾ ಏ ಬರೋಸ್ ಆಗ ಮಕ್ಕ ಹಂಗ ಖುಷಿ ಅಸ ಐ ಆಮ್ ಹ್ಯಾಪಿ ಐ ಆಮ್ ಆಲ್ಸೋ ದಿಸ್ ಥಿಂಗ್ ಓಕೆ ಇಟ್ ಯು ವಿಲ್ ಗಿವ್ ದ ಸೇಮ್ ಅಮೌಂಟ್ ಬ್ಯಾಕ್ ಹೋಮ್ಸ್ ಆಲ್ಸೋ ಹೋಲ್ಡ್ ಇಮೋಷನ್ ಹೋಮ್ ಆಲ್ಸೋ ಹೋಲ್ಡ್ಸ್ ಮೆಮರಿ ಸೊ ಎವ್ರಿ ಟೈಮ್ ತೂ ಆಮಿ ಎಂಟರ್ ಜೊತಾನೆ ಆಮ್ ಕತೆ ಫೀಲ್ ಸತ್ತ ಅವ ಎಷ್ಟು ಸಂಚಿನ ಈಗಿ ಗರಚಿ ಕ್ವಾಲಿಟಿ ಪಾಡ ಏ ಪೂರ ಪಾಡ ಕ್ವಾಲಿಟಿ ಫೀಚರ್ಸ್ ಬರೇನಾತ ತೇತಲ್ಲ ತುಂಬ ಏಕ ಅಂತ ರೆಕ್ಟಿಫೈ ಕರ್ನ ಅವ ತೇ ಸಂಚಿನಿ ಇಫ್ ತೇ ಪ್ರಾಬ್ಲಮ್ ಇಶ್ಯೂ ಆಸೋದಲ್ಲ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಯುವರ್ ಬಿಲ್ಡರ್ ಯು ಹ್ಯಾವ್ ಟು ಸೇ ದಿಸ್ ಇಸ್ ದ ಇಶ್ಯೂ ಎ ಗುಡ್ ಬಿಲ್ಡರ್ ವಿಲ್ ಕಮ್ ಇಮಿಡಿಯೇಟ್ಲಿ ರೆಕ್ಟಿಫೈ ಆಲ್ ದೋಸ್ ಇಶ್ಯೂಸ್.
0: ಸೊಲ್ಯೂಷನ್ ದಿತ್ತ ಅದು
1: ಸೊಲ್ಯೂಷನ್ ದಿತ್ತ ಕಸ್ಟಮರ್ ಅತ್ತೆ ಪ್ರಾಬ್ಲಮ್ ಅಸದಲ್ ವಿಲ್ ಕಮ್ ವಿಲ್ ಇಮಿಡಿಯೇಟ್ಲಿ ಗಿವ್ ಯು ಸೊಲ್ಯೂಷನ್. ಮೈ ಟೀಮ್ ಇಸ್ ವರ್ಕಿಂಗ್ ರೌಂಡ್ ದ ಕ್ಲಾಕ್ ಫಾರ್ ದಟ್. ಐ ಮೀನ್ ಕಾಂಪ್ರಮೈಸ್ ಕರ್ನ ಅದಂತ ವೆರಿ ವೆರಿ ವೆರಿ ಕ್ಲಿಯರ್. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಆಲ್ಸೋ ಗಿವ್ ಬ್ಯಾಕ್ ವಾಟ್ ದ ಹೌಸ್ ಇಸ್ ಗಿವಿಂಗ್ ಟು ಅಸ್.
0: ಓಕೆ ಅತ್ತಾ ಮುಖ್ಯ ದಿವಸನೆ ತುಮಕಾ ಅನೇಕಿ ಜೈತೆ ರೀತಿ ಪ್ರಾಜೆಕ್ಟ್ಸ್ ಅಸ್ತಾನ ಮೆನಿ ಚಾಲೆಂಜಸ್ ಅಸರ್ ಅದೇ ತೊರೆಪೋಟಿ ಮುಂಟಾವಾಮಿ ಕನ್ಸ್ಟ್ರಕ್ಷನ್ ಝಾಲಿ ಅಪ್ರಂತ ಲಾಂಚ್ ಖರ್ಚೆ ಅಸ್ತಾ ತೊರೆಪೋಟಿ ಕನ್ಸ್ಟ್ರಕ್ಷನ್ ಪೈಲೆ ಲಾಂಚ್ ಖರ್ಚೆ ಅಸ್ತಾ ಡೆಡ್ ಲೈನ್ ದಿತ್ತದ. ಸೊ ಟಿಲ್ ನಾವು ರೋನ್ ಕಾರ್ಪೊರೇಷನ್ ಅಂದಿಲ್ಲಿ ಡೆಡ್ ಲೈನ್ಸ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ವಿದಿನ್ ದ ಟೈಮ್ ಲೈನ್ ಮುಂಟ 2028 ಅಂದ ಪ್ರಾಜೆಕ್ಟ್ ತುಂಬ ಮಾರ್ಚ್ ಆಗಿ ಕಂಪ್ಲೀಟ್ ಅಂತ ಬಿಫೋರ್ 2027 ಡಿಸೆಂಬರ್ ಅಂತ ರೆಡಿ ಅವನ ಅಸ್ತಾ ಪ್ರಾಜೆಕ್ಟ್. ಹೆಂಗಿತ್ತಲೇ ಇಂಪಾರ್ಟೆಂಟ್ ಫಾರ್ ಅ ಬಿಲ್ಡರ್
1: ವೆರಿ ಇಂಪಾರ್ಟೆಂಟ್ ಅತ ವೆರಿ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಬಿಲ್ಡರ್ ಆಕ ಆಮಿ ಕಾಲ ಪ್ರಾಮಿಸ್ ಕರ್ತೈತೆ ಟೈಮರ್ ದಿಂಚೆ ಆಮ್ಕ ವೆರಿ ಇಂಪಾರ್ಟೆಂಟ್ ಸೇಮ್ ಟೈಮ್ ಏಕೆ ಇಪ್ಪಟ್ಟು ಎಷ್ಟೇ ಸಿಚುವೇಶನ್ ಏತಾದ್ಗೆ ವಿ ಆರ್ ನಾಟ್ ಏಬಲ್ ಟು ಡಿಲಿವರ್ ಆನ್ ಟೈಮ್ ಅದು ಕೋವಿಡ್ ಅವೆಲ್ಲ ಆಮ್ಕ ಮುಸ್ತು ಡಿಲೇ ಅದೇ ಪ್ರಾಜೆಕ್ಟ್ ಕೋವಿಡ್ ಅವೆಲ್ಲ ಡಿಲೇಸ್ ಅಲ್ಲಿ ಎಂಟೈರ್ ಗ್ಲೋಬ್ ನಾವು ರೀಸೆಂಟ್ಲಿ ದೇರ್ ಇಸ್ ನೋ ಮೆಟೀರಿಯಲ್ ಸಪ್ಲೈ ಬಿಕಾಸ್ ಆಫ್ ದ ವಾರ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಡಿಸ್ಟ್ರಪ್ಷನ್ ಆಮ್ಕ ಮೆಟೀರಿಯಲ್ ಸಪ್ಲೈ ಕಟ್ಸತ್ತ ಲ್ಯಾಟರೈಟ್ ಸ್ಟೋನ್ ಅನಿ ಸ್ಯಾಂಡ್ ಅವೇರ್ ಅಥವಾ ಮುಸ್ತು
0: ರಿಸ್ಟ್ರಿಕ್ಷನ್
1: ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಯು ಸೀನ್ ಅ ಲಾಟ್ ಆಫ್ ಬಿಲ್ಡರ್ಸ್ ಗೋ ಟುವರ್ಡ್ಸ್ ಮೈ ಒನ್ ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರ್ ಅಂತ ಆಮಿ ಮೈ ಒನ್ ಶಿಫ್ಟ್ ಅಲ್ಲ. ಸೊ ಅದೇ ಡಿಸ್ಟ್ರಪ್ಷನ್ ಇರ್ತದೆ ತಂದು ಡಿಲೇಸ್ ಅತ್ತ ಏಕೆಪಟ್ಟಿ ಆಮ್ಕ ಲೇಬರ್ ಇಶ್ಯೂಸ್ ಅತ್ತ ಲೇಬರ್ ಡಿಲೇಸ್ ಅತ್ತ it's not a great thing. Home buyer aga undi builder aga undi builder akela amka bandungi kursad same time amka e pressure asa ami amka ek duk asa ki ami time and deliver karuna customer ak idu kalmana tani paise dilate tanka e gar jaisele tanka ite wrong jaisele tanka ek duk asta. So ami kale karta te situation we have to go hand in hand.
0: Okay,
1: we have to try our level best kikle vigit project deliver karuna tikle vigi ami pressure gan deliver karta ಅದು ಪೌಸ್ ಹಚ್ಚಿವೆಲ್ಲ ನಮ್ಗೆ ಪ್ರಾಜೆಕ್ಟ್ ಕರ್ಮ ಜಾಯ್ನ ಮೆಟೀರಿಯಲ್ ಶಾರ್ಟೇಜ್ ಅಸ್ತಾ ನಮ್ಗೆ ಪ್ರಾಜೆಕ್ಟ್ ಕರ್ಮ ಜಾಯ್ನ ಲೇಬರ್ ಶಾರ್ಟೇಜ್ ಪ್ರಾಜೆಕ್ಟ್ ಕರ್ಮ ಜಾಯ್ನ ತೇ ಸಿಚುವೇಶನ್ ನಲ್ಲಿ ವಿ ಹ್ಯಾವ್ ಟು ಹ್ಯಾಂಡಲ್ ಇಟ್ ಇನ್ ಗುಡ್ ಮ್ಯಾನರ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಕಸ್ಟಮರ್ ಅಂಡ್ ದಿ ಮುಕರ್ ಓರಿ ಜಾಮಿ.
0: ಓಕೆ ಸೊ ಡಿಯೋನ್ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಬೋಲೆ ಮುಳ್ಳೆ ಸಾಂಗ್ ಐಕೋವಿ ಆಮಿ ಪ್ರಜೋಟ್ ಡೇಸನ್ ಗಾಯಲ ಸಂಜಯ್ ಬೋರ್ಕರ್ ಚೆ ಲಿರಿಕ್ಸ್ ಸರ್ ಅನಿ ಕೆವಿನ್ ಮಿಸ್ಕಿ ಸಚ್ ಕಂಪೋಸಿಷನ್ ಇಂಪಾರ್ಟೆಂಟ್ ಪ್ರಸರ್ ಕತ ಶಾರ್ಟ್ ಬ್ರೇಕ್ ಪುಂದ ಚ ಪೀಲೆ ಕಾಲ್ ಇವನ ಸತೆ ಕಾಲ್ ಕಡಿ ಆಮಿ. ಹಲೋ ನಮಸ್ಕಾರ.
3: ಹಲೋ ನಮಸ್ತೆ.
0: ನಮಸ್ತೆ
3: ಕುಸುಮಾಕರ್ ಇಲ್ಲಿ ಕೊಟ್ಟಾರದಿಂದ
0: ಮಾತಾಡಿ ಕುಸುಮಾಕರ್ ಅವರೇ.
3: ಸರ್ ನಮಸ್ತೆ ಸರ್.
1: ನಮಸ್ತೆ ಸರ್, ಹೇಗಿದ್ದೀರಾ?
3: ಹಾ, ಹುಷಾರಿದ್ದೆ. ನಿಮ್ದು ಆಗದಿಂದ ಮಾತುಕತೆ ಕೇಳ್ತಾ ಇದ್ದೇನೆ. ನಿಮ್ದೊಂದು ಈ ಎಲ್ಲ ಮಾಡುವ ಕೆಲಸದಲ್ಲಿ ಮಂಗಳೂರೊಂದು ಉತ್ತಮವಾಗಿ ಬೆಳೆಯಲಿಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಆಗ್ತದೆ.
1: ಥ್ಯಾಂಕ್ ಯು ಸರ್.
3: ಮತ್ತೆ ಮೊನ್ನೆ ಶಾರುಖ್ ಖಾನ್ ಅವ್ರು ಬಂದು, ನಾವು ದೊಡ್ಡ ಫ್ಯಾನ್ ಅವ್ರದ್ದು, ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಗೆ ಮಳೆ ಬರ್ತಾ ಇತ್ತು ರಾತ್ರಿ ಒಂದು ಸಂಜೆ ಆಗುವ.
1: ಹೌದು,
3: ಅದಕ್ಕೆ ಹೊರಡುವವರೆಲ್ಲ ನಾವೆಲ್ಲ ಕೂತದ್ದು ಮತ್ತೆ ಅಲ್ಲಿ. ಕೆಲವು ಈ ನಂದಲ್ಲ, ನನ್ಗೆ ಒಳ್ಳೇದು ಬಂದದ್ದು, ಖುಷಿ ಆಯ್ತು. ಅವರು ಕೆಲವು ಈ ಜನರಿಗೋಸ್ಕರ ಒಂದು ಪ್ರಶ್ನೆ, ಬೇರೆಯವ್ರನ್ನ ಕರ್ಕೊಂಡು ಬರ್ಬೋದಿತ್ತು. ಇಲ್ಲಿ ಒಳ್ಳೆ ಒಂದು ನಮ್ಮ ಪರಿಸರ ಪ್ರೇಮಿಗಳು ಇದ್ದಾರೆ, ದೇಶಕ್ಕಾಗಿ ದುಡಿದವರು ಇದ್ದಾರೆ ಅಂತ. ನನ್ಗೆ ಅಲ್ಲ, ಇದೊಂದು ಈ ನಮ್ಮ ಮಂಗಳೂರಿನ ಜನರಿಗೋಸ್ಕರ ಒಂದು ಅದರ ಅವರ ಗೊಂದಲ ನಿವಾರಣೆ ಆಗ್ಲಿಕ್ಕೆ ಒಂದು
0: ಶಾರುಖ್
1: ಖಾನ್, ಅದಕ್ಕೆ ನಾವು ಶಾರುಖ್ ಖಾನ್ ಸರ್ ಅನ್ನೇ ತಂದಿದ್ದೇವೆ. ನಮ್ಗೆ ನಾವು ಅದು ಪ್ರಾಮಿಸ್ ಮಾಡಿ ನಾವು ಶಾರುಖ್ ಖಾನ್ ಸರ್ ಅನ್ನ ತಂದಿದ್ದೇವೆ. ಈಗ ಬೇರೆಯವ್ರನ್ನ ತರಬೇಕು. ನಾವು ಒಂದು ರಿಯಲ್ ಎಸ್ಟೇಟ್ ಕಂಪನಿ, ವಿ ಆರ್ ನಾಟ್ ಅಂದ್ರೆ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅದು ನಮ್ ಫೀಲ್ಡ್ ಅಲ್ಲ. ಶಾರುಖ್ ಸರ್ ನಮ್ದು ಬ್ರ್ಯಾಂಡ್ ಅಂಬಾಸಿಡರ್, ನಮ್ಗೆ ಇಲ್ಲಿ ಅವರೊಟ್ಟಿಗೆ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡ್ಲಿಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ಅವರನ್ನು ತಂದಿದ್ದೇವೆ. ಈ ಉದ್ದೇಶದಿಂದ ತರ್ಲಿಲ್ಲಕ್ಕೆ ಯಾರು ಬೇರೆ ಯಾರಿಗೆ ರೆಕಗ್ನಿಷನ್ ಕೊಡಬಾರದು, ಬೇರೆ ಯಾರಿಗೆ ಸಂತೋಷ ಆಗ್ಬಾರ್ದು.
0: ಸಲ್ಮಾನ್ ಅಲ್ಲಿ ಏನು ಕರ್ಕೊಂಡು ಬಂದಿದ್ದೀರಾ?
1: ಹೌದು, ಬಟ್ ನಾವು ಆ ರೀತಿಯಲ್ಲಿ ಎನಿಸಲಿಲ್ಲ. ನಾವು ಹೀಗೆ ಎನಿಸಿದ್ದೇವೆ, ನಾವು ಏನ್ ಪ್ರಾಮಿಸ್ ಮಾಡಿದ್ದೇವೆ ಅದನ್ನು ಒಂದು ಫುಲ್ಫಿಲ್ ಮಾಡಬೇಕು. ಸೇಮ್ ಟೈಮ್ ನಮ್ ಸ್ಕೋಪ್ ಒಳಗೆ ಮಾಡಿದ್ದೇವೆ ಅಷ್ಟೇ.
0: ನೆಕ್ಸ್ಟ್ ಟೈಮ್ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ಬೇರೆ ಬ್ರಾಂಡ್ ಅಂಬಾಸಿಡರ್ ಆಗ್ಬಹುದು, ಅಥವಾ ಬೇರೆ ಒಂದು ಪ್ರಾಡಕ್ಟ್ ಗೆ ಇನ್ನೊಬ್ಬರನ್ನು ನೀವು ಇದು ಮಾಡುವಂತ ಪ್ರಯತ್ನ ಮಾಡಬಹುದು.
1: ಹೌದು,
0: ಅದರದ್ದು ಅಷ್ಟು ಸುಲಭದ.
1: ಯಾರಿಗೆ ಇದರಿಂದ ಬೇಜಾರಾಗಿದೆ ಆದ್ರೆ ನಾನು ಸಾರಿ ಹೇಳ್ತೇನೆ, ಬಟ್ ನಾವು ಯಾರಿಗೆ ಹರ್ಟ್ ಮಾಡುವ ರೀತಿಯಲ್ಲಿ ಎನಿಸಲಿಲ್ಲ. ನಮ್ದು ಎಷ್ಟು ಫೀಲ್ಡ್ ಇದೆ ಅಷ್ಟು ಸ್ಕೋಪ್ ಒಳಗೆ ನಾವು ಮಾಡಿದ್ವಿ.
0: ಸೊ ಬಹುಶಃ ಕುಸುಮಕರ್ ಅವರಿಗೆ ಇದರ ಆನ್ಸರ್ ಸಿಕ್ಕಿತ್ತು ಅಂದ್ರೆ ಜನರ ಪರ್ಸ್ಪೆಕ್ಟಿವ್ ಅದೇ ಹೇಳ್ತಾರೆ. ಡಿಯೋನ್ ಅವರು ಸ್ಟಾರ್ಟಿಂಗ್ ಅರ ತಮಿಳು ಇದ್ವಿ ಲೋಕ್ ಹರಿಯಕ್ ಲೋ ವಿಬೆಗ್ಲ ರೀತಿಂತ ಸುಖ ಫ್ಲಾಟ್ ಇದೆಲ್ಲ ಬೆಸ್ಟ್ ಸವಾಲಂಕರ್ನ ತಾಸು ಟೈಮ್ ಪಾಸ್ ಆಯ್ ತುಜೆ ಕಡೆ ಟೈಮ್ ಪಾಸ್ ಕರ್ತ ಯಾ ರಿಯಲ್ ಕಾಣಿಗೆ ಒಂದು ಸಡ್ಡು ಉಲ ಏನ ತೊಡೆ ಪಾಯಿಂಟ್ ಅನ್ನು ಫಿನಿಶ್ ಕರ್ತ ಪಶ್ಚಿಮ ಸನ್ ಸುಬಿರಾಮ್ ಹಂಗಸರ್ ಕಾಣಿಗೆ ಮಗೇರ ನಿಮಾಣಿಯ ಒಂದೇ ಆಮಿಯಾ.

0: ವೆಲ್, ತಳು ಮಾಡೋ ಕಾರ್ಯಕ್ರಮ ಮುಗಾಸ ಸ್ವಾಗತ. ವೇಲ್ 10:55:43 ಅನಿ ಆಸ್ ಡಿಯಾನ್ ಮುಂದೆ ಆಮ್ಚೆ ಸಂಗತ ಸರ್ ರೋನ್ ಕಾರ್ಪೊರೇಷನ್ ಹಚ್ಚೆ ವಿಷಯ ಅಂತ ಆಮೆ ವಿಶೇಷ ಶಾರುಖ್ ಖಾನ್ ವಿಷಯ ನಾನು ಉಲ್ಲ ಇಲ್ಲ ಮಸ್ತು ಉಲ್ಲ ಬಸ್ಸಲ್ಲೇ ಇಟ್ ಈಸ್ ವೈ ದೇಡ್ ಮೀನ ಚೇ ವೆನ್ ಬಿಟ್ಟ ನಾನು ದೇಡ್ ಮೀನ ಬಸ್ಸನ್ನು ಲೈ ಜಾಲ ಅವೆ ಬಟ್ ದೇರ್ ಇಸ್ ನಾಟ್ ಟೈಮ್ ಐಕ್ ಬೌಂಡಿಂಗ್ ಅಷ್ಟಾನೆ ಹಿಂಗೆ ಬಟ್ ಆಸ್ತು ಎಗೇನ್ ಬ್ಯಾಕ್ ಟು ಲಾಶಸ್ ವೇರ್ ಯು ಹ್ಯಾಡ್ ಯುವರ್ ಪಿ ಯು ಸ್ಟಡೀಸ್ ಅನಿ ಡಿಗ್ರಿ ಸ್ಟಡೀಸ್ ಪ್ರತಿಯೊಂದು ತೆತ್ತ ಕ್ಯಾಂಪಸ್ ಆಗಿಲ್ಲ ದಿಸ್ ರೇಡಿಯೋ ಈಗ ಕಮ್ಯುನಿಟಿ ಕತೆರುವ ಓದ್ತದಲ್ಲೇ ಹವ್ ಯು ಫೆಲ್ಟ್ ಟುಡೇ ಬೀಯಿಂಗ್ ಇನ್ ಎ ಲಾಶಸ್ ಅನಿ ತುಜೆ ತುಮಚೆ ಪ್ರಾಡಕ್ಟ್ಸ್ ಸಂಪುರ ಯಾ ರೋನ್ ಕಾರ್ಪೊರೇಷನ್ ತನಿ ಕಿತೆ ಕೇಳ ಅಂತ ಚ ವಿಷಯ ಸಂಗೋ ಬಟ್ ಯಾ ದೇರ್ ಆರ್ ಸೈಲೆಂಟ್ ಮುಸ್ತ ಸರ್ ಕತೆ ಮಡ ತುಮಚೆ ಸಂಸ್ಥೆ ತಾನು ಕಿತ್ತತ್ ಜನ ಕಿತ್ತತ್ ಉಣ್ಯಾರಿಟಿ ಲಾಭ ನಸ್ತನ ಫ್ಲಾಟ್ ಅಂತ ಇಲ್ಲೇ ಸರ್ ಗಡೀತ ದುಬ್ಳ್ಯಾಂಗ್ ಪಾವು ಇಲ್ಲೇ ಸರ್ ಅನಿ ಸೊಸೈಟಿ ಅದ್ಲೆ ಮಾರ್ಜಿನಲೈಸ್ಡ್ ಅಂಕ ರೋನ್ ಕಾರ್ಪೊರೇಷನ್ ಕುಮೋಕ್ ಎಲ್ಲಿ ಸರ್ ಕೋವಿಡ್ ವೇಳಾರ ಕಿಟ್ಲಿ ಇಲ್ಲೇ ಸರ್ ಪ್ಯಾಂಡಮಿಕ್ ವೇಳಾರ ಕಿತ್ತತ್ ವರ್ಕರ್ಸ್ ಅಂದ್ರೆ ಫ್ಯಾಮಿಲಿ ತುಂಬ ಪೌಲ್ಲೇ ಸರ್ ದೀಸ್ ಆರ್ ದ ಸೈಲೆಂಟ್ ವರ್ಕ್ ಬಿಹೈಂಡ್ ದ ಸೀನ್ ತೆ ಅನಿ ಹರಿಕೋಟಿ ಮೀಡಿಯಾ ಅಡ್ರೆಸ್ ಕರ್ತಾನ ಮೀಡಿಯಾ ಆಯ್ಚಾಂಗ್ ತುಂಬ ಸುಣ್ಣಗಲ್ಲುಂಗ್ನ ತಂಚ ಕುಟುಂಬಕ್ಕೆ ತುಂಬ ಸಬ್ಸಿಡಿ ರೇಟ್ ಮೇ ಬಿ 15% ಡಿಸ್ಕೌಂಟರ್ ತುಂಬಿದ ಇಲ್ಲೇ ಸರ್ ಅನಿ ತಟೆ ಒಪ್ಪರ ಎಡಿಷನಲ್ ತೆ ತುಮಚಾ ಬಿತರ್ಲ ಬಿತರ್ ಸಲ್ಲೇ ತೆ ವಶ ಮುಂಟಸ್ತನ ಇತ್ನೆ ಸಕ್ಕಡೆ ಗರ ಸಜೆ ಏಕ ತುಮಚಾ ಸಂಸ್ಥೆ ಸೇಗ ಅಜೆಂಡಾ ತು ಎವ್ರಿ ಒನ್ ಶುಡ್ ಹ್ಯಾವ್ ಅ ಹೋಮ್ ಅನ್ ಕಶನ್ ಬೋಗ್ಲೆ ಯಾ ಅಲೋಶಸ್ ಕಿವನ್ ತುಕ ಏ ಪೂರ ತುಮಚಿ ಬೋರಿಂಗ್ ಕಾಮ ಒನ್ ಸೈಡ್ ಅಸ್ತಾನ ಅನೇಕ ಡೆವಲಪ್ಮೆಂಟ್ ಅನದರ್ ಸೈಡ್ ಅಸ್ತಾನ ಏಕ ತಕ ಇಲ್ಲಿ ಶಿಮಣಿ ಇಲ್ಲಿ ಉದಾ ತುಕ ಹಂಗ ತಮ್ಮ ಸಂಸ್ಥೆ ತಾನು ಮೇಳ್ಳಾತ್ ಬಿಕ ಮೇ ಬಿ ಔಟ್ ಆಫ್ ಎಜುಕೇಶನ್ ಮಾತ್ನೆ ಮೇ ಬಿ ತುಜಾ ಲೈಫ್ ಆಕಿ ತೆಂಗಿತೆ ಬರತೆ ಲಿಸಾಮ ಮೇಳ್ಳೆ ಕಶನ್ ಬೋಗ್ಲೆ
1: ಫುಲ್ ಕ್ಯಾಂಪಸ್ ಪೂರ ಎವ್ರಿ ಪಾರ್ಟ್ ಆಫ್ ದಿಸ್ ಕ್ಯಾಂಪಸ್ ಗಾನ್ ಆತ ಹಂಗ ಏ ಹಂಗ ಈ ರೂಮ್ ಅಂತ ಬಸ್ತಾನ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಬಸ್ತಾನ ತುಂಬಿ ಖುಷಿ ಸ್ಟುಡಿಯೋ ಅಂತ ಆಮ್ ಫೋಟೋ ಶೂಟ್ ಅನ್ನಿ ಪೂರಕ್ಕೆಲ್ಲ ತಿಕ್ಲೆ ಡನ್ ಆಲ್ ಆಫ್ ಇಟ್ ಎಲ್ಲ ಪೂರ ತುಂಬಿ ಪೂರ ಇವೆಂಟ್ಸ್ ಟೆಡೆಕ್ಸ್ ಬಿಬಿಎಚ್ ಕಿಂಚೆ ಇವೆಂಟ್ ಅದ ಪೂರಕ್ಕೆ ಪಾರ್ಟ್ಕೆಲ್ಲ ಎವ್ರಿಥಿಂಗ್ ಆಮ್ ಪಾರ್ಟ್ಸ್ ಅವನ ಅಲ್ಲ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳುಗರೆ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು, ಬೇರೆ ಬೇರೆ ಡಾಕ್ಟರ್ಗಳು ಬರ್ತಾರೆ, ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ, ಬೇರೆ ಬೇರೆ ರೋಗಗಳಿಗೆ ಸಂಬಂಧಪಟ್ಟು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾರೆ. ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಿರ್ತೇವೆ ಅಥವಾ ಯಾವ ವಿಷಯದ ಬಗ್ಗೆಗಿನ ಮಾಹಿತಿಯನ್ನು ಇವತ್ತಿನ ಡಾಕ್ಟರ್ ನೀಡಲಿಕ್ಕಿದ್ದಾರೆ ಅನ್ನೋದನ್ನು ನಾವು ನೋಡೋದಿದ್ರೆ, ಇವತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಅಂತ ಹೇಳ್ಬೋದು. ನ್ಯೂಬಾರ್ನ್ ಬೇಬಿ ಆ್ಯಂಡ್ ಫೀಡಿಂಗ್ ಅಂತ ಇದನ್ನು ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಈಗ ನವಜಾತ ಶಿಶು, ಈಗ ಹುಟ್ಟಿದ ಕ್ಷಣ ಮಗುವನ್ನು ನವಜಾತ ಶಿಶು ಅಂತ ಹೇಳ್ಬೋದು, ಅಥವಾ ಇಷ್ಟು ಸಮಯದವರೆಗೆ ಆ ಮಗುವಿಗೆ ನವಜಾತ ಶಿಶು ಅಂತ ಹೇಳ್ತೇವೆ. ನಂತರ ಆ ಮಗುವಿನ ಒಂದಿಷ್ಟು ತಿಂಗಳುಗಳು ಕಳೆದ ನಂತರ ಬೇರೆ ಬೇರೆ ರೀತಿಯಲ್ಲಿ

0: ಮಕ್ಕಳನ್ನ ಕರೆಯುತ್ತೇವೆ. ಆದ್ರೆ ಈ ನವಜಾತ ಶಿಶು ಅಂತ ಹೇಳಿದಾಗ ಅಥವಾ ಆಗತಾನೆ ಹುಟ್ಟಿದ ಮಗುವಿನ ಆರೈಕೆಯನ್ನ ಹೇಗೆ ಮಾಡಬೇಕು, ಅಥವಾ ಅದಕ್ಕೆ ಸ್ತನ್ಯಪಾನವನ್ನ ಹೇಗೆ ಮಾಡಬಹುದು, ಅಥವಾ ಫೀಡಿಂಗ್ ಅನ್ನ ನಾವು ಹೇಗೆ ಮಾಡಬೇಕು ಮಾಡಬಹುದು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇರುವಂತಹ ವೈದ್ಯರು ಮಕ್ಕಳ ತಜ್ಞರಿವರು ಡಾಕ್ಟರ್ ಸುಕನ್ಯಾ ಅವರಿದ್ದಾರೆ. ಶ್ರೀನಿವಾಸ್ ಹಾಸ್ಪಿಟಲ್ ಅಲ್ಲಿ ಶ್ರೀನಿವಾಸ್ ಕಾಲೇಜ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಅದೇ ರೀತಿ ಸುರತ್ಕಲ್ನಲ್ಲಿ ಸ್ವತಃ ಒಂದು ಕ್ಲಿನಿಕ್ ಅನ್ನ ನಡೆಸಿಕೊಂಡು ಹೋಗ್ತಾ ಇದ್ರೆ, ಕಳೆದ 4 ವರ್ಷಗಳಿಂದ ಈ ಒಂದು ಮಕ್ಕಳ ತಜ್ಞರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಸುಕನ್ಯಾ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಾ?
1: ಚೆನ್ನಾಗಿದೆ.
0: ಮಳೆ ಹೇಗಿದೆ?
1: ತುಂಬಾ ಜಾಸ್ತಿ.
0: ಓಕೆ, ಮಳೆ ಜಾಸ್ತಿ ಆಗಿ ಮಕ್ಕಳಿಗೆ ರಜೆ ಕೂಡ ಸಿಕ್ಕಿದೆ ಇವತ್ತು ಕೂಡ ಅಲ್ವಾ? ಓಕೆ ಡಾಕ್ಟರ್, ನಾವಿವತ್ತು ಮಾತಾಡುವಂತಹ ವಿಚಾರ ಏನು ಅಂದ್ರೆ, ನ್ಯೂ ಬಾರ್ನ್ ಬೇಬಿ ಅಥವಾ ನವಜಾತ ಶಿಶು, ಅದೇ ರೀತಿ ನವಜಾತ ಶಿಶುವಿನ ಜೊತೆಗೆ ಸ್ತನ್ಯಪಾನವನ್ನ ಮಾಡುವಂಥದ್ದು ಹೇಗೆ, ಅಥವಾ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ನಾನು ಹೇಳ್ತಾ ಇದ್ದೆ ನವಜಾತ ಶಿಶು ಅಂದ್ರೆ ಆಗತಾನೆ ಹುಟ್ಟಿದ ಮಗು ಅಂತ ಹೇಳಿ, ಆದ್ರೆ ಅದಕ್ಕೂ ಮುಂದೆ ಹೇಳುದಿದ್ರೆ ನವಜಾತ ಶಿಶು ಅಂದ್ರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಮಗುವಿಗೆ ನವಜಾತ ಶಿಶು ಅಂತ ಅಥವಾ ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೇವೆ?
1: ನಾವು ಈಗ ಜನ್ಮಿಸಿದ ಮಗು ಇರ್ತದಲ್ಲ, ಆ ದಿನದಿಂದ 1 ತಿಂಗಳಿನವರೆಗೆ 30 ದಿವಸದವರೆಗೆ ಆ ಮಗುವನ್ನು ನವಜಾತ ಶಿಶು ಅಂತ ಹೇಳ್ತೇವೆ. ಅದರ ನಂತರ ನಾವು ಅದನ್ನು ಮಗು ಅಂತ ಕರೆಯುತ್ತೇವೆ. ನವಜಾತ ಶಿಶು ಒಂದು ಸ್ಪೆಸಿಫಿಕ್ ಏಜ್ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ, ಅವರದ್ದು ಬಾಡಿ ಫಿಸಿಯಾಲಜಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್. ಅವರ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಹಾಗಾಗಿ ಫೀಡಿಂಗ್ ಇಂದು ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಇರ್ತದೆ. ಅದಲ್ಲದೆ ಅವರ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಎಲ್ಲ ತುಂಬಾ ಫೀಡಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ತಾಯಿ ಸರಿಯಾಗಿ ಎದೆ ಹಾಲು ಕುಡಿಸೋದು ಅಥವಾ ಹಾಲು ಸರಿಯಾಗಿ ಟೈಮಿಗೆ ಕೊಟ್ಟರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತದೆ, ಅಲ್ಲದಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ರಿಸ್ಕ್ ಜಾಸ್ತಿ ಇರ್ತದೆ. ಅಲ್ಲದೆ ಇಮ್ಯುನಿಟಿ ಸಹ ತುಂಬಾ ಕಡಿಮೆ ಇರ್ತದೆ ಅವರಿಗೆ, ಹುಟ್ಟಿದ ಮಕ್ಕಳಿಗೆ ಅವ್ರದ್ದು ಇಮ್ಯುನಿಟಿ ಸಿಸ್ಟಮ್ ಇಸ್ ಸ್ಟಿಲ್ ಡೆವಲಪಿಂಗ್. ಹಾಗಾಗಿ ಇಮ್ಯುನಿಟಿ ಕಾರ್ಯದಲ್ಲಿ ಸಹ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಟೈಮಲ್ಲಿ
0: ಸ್ವಚ್ಛತೆಯನ್ನ ಅಥವಾ ಕ್ಲೀನಿನೆಸ್ ಅನ್ನ ಕೂಡ ತುಂಬಾ ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ನೋಡಬಹುದು ನಾವು ಮಗುವನ್ನ ನೋಡ್ಲಿಕ್ಕೆ ಬರ್ತಾರೆ, ಎಲ್ಲೆಲ್ಲಿಂದಲೂ ಬರ್ತಾರೆ, ಬಂದು ಎತ್ತಿಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಸ್ಯಾನಿಟೈಸರ್ ಅನ್ನೆಲ್ಲ ಹಾಕೊಂಡು ಅಥವಾ ಸ್ವಚ್ಛವಾಗಿ ಮಗುವನ್ನ ಏನು ಇಟ್ಕೊಂಡ್ರೆ ಒಳ್ಳೇದು, ಎತ್ತಿಕೊಂಡ್ರೆ ಒಳ್ಳೇದು ಅಂತ. ಓಕೆ, ಈಗ ಇನ್ನೊಂದು ವಿಚಾರ ಈಗ ಡಾಕ್ಟರ್, ಈಗ ಹೆಚ್ಚಾಗಿ ನಾವು ನೋಡ್ತಿರ್ಬೇಕಾದ್ರೆ ಹುಟ್ಟಿದ ಮಗುವಿಗೆ, ಆಗತಾನೆ ಹುಟ್ಟಿದ ಮಗುವಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳೆಲ್ಲ ಬರುತ್ತೆ. ಕೆಲವು ಹೊಟ್ಟೆಯಲ್ಲಿರುವಾಗಲೇ ಆ ಮಗುವಿಗೆ ಕಾಯಿಲೆಗಳಿರ್ಬಹುದು, ಶುಗರ್ ನಂತ ಕಾಯಿಲೆಗಳು ತಾಯಿಯಿಂದ ಮಗುವಿಗೆ ಬರುವಂತದ್ದು, ಅಥವಾ ಈ ಒಂದು ಏನು ಜಾಂಡಿಸ್ ಅಂತ ಹೇಳ್ತೇವೆ, ಇಂತೆಲ್ಲ ಕಾಯಿಲೆಗಳು, ಇದರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಶುಗರ್ ಆಗಿರ್ಬೋದು, ಜಾಂಡಿಸ್ ಆಗ್ಬಹುದು, ಏನ್ ಹೇಳ್ತೀರಾ ಅದರ ಬಗ್ಗೆ?
1: ಆಕ್ಚುಲಿ ಮಗು 9 ತಿಂಗಳು ಹೊಟ್ಟೆಲಿರುವಾಗ ಪಾರೈಸುವುದು ತಾಯಿ. ಸೊ ತಾಯಿಯ ಹಲವಾರು ಹೆಲ್ತ್ ಕಂಡೀಷನ್ಸ್ ಮಗುಗೆ ಸಹ ಅಫೆಕ್ಟ್ ಆಗ್ಬಹುದು. ಬಟ್ ಸುಮಾರಷ್ಟು 2-3 ಡೇಸ್ ಏನಿರ್ತದೆ ಮಗು ಹುಟ್ಟಿದ ನಂತರ, ಅದೊಂದು ವಲ್ನರಬಲ್ ಪೀರಿಯಡ್ ಆಗ್ತದೆ. ಬಿಕಾಸ್ ಮಗು ಹೊಟ್ಟೆ ಒಳಗಿನ ವಾತಾವರಣದಿಂದ ಹೊಟ್ಟೆ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತ ಸಮಯ. ಆ ಸಮಯದಲ್ಲಿ ಕೆಲವೊಂದು ಏರುಪೇರು ಆದಾಗ ಶುಗರ್ ಕಡಿಮೆ ಆಗ್ಬಹುದು. ಒಂದು 90% ಮಕ್ಕಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ನಮಗೆ ಕಾಣೋದಿಲ್ಲ. ಒಂದು ಟ್ರಾನ್ಸಿಷನಲ್ ಪ್ರಾಬ್ಲಮ್ಸ್ ತರ ಒಂದವರು ಶಿಫ್ಟ್ ಆಗ್ತಾ ಇರ್ತಾರೆ ಹೊಟ್ಟೆ ಇರಲಿರುವ ವಾತಾವರಣದಿಂದ ಇವಾಗ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣ್ತದೆ ಹೊರತು ಮೇಜರ್ ಆಗಿರೋ ಪ್ರಾಬ್ಲಮ್ಸ್ ನಮಗೆ ಕಾಣೋದು ಒಂದು 10-15% ಬೇಬೀಸ್ ಅಲ್ಲಿ ಮಾತ್ರ. ಅದು ಸಹ ಕೆಲವೊಮ್ಮೆ ಮೈಲ್ಡ್ ಪ್ರಾಬ್ಲಮ್ಸ್ ಇರ್ತದೆ, ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಬೇಕಾಗುತ್ತಿಲ್ಲ. ಅದರಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡುವ ಪ್ರಾಬ್ಲಮ್ಸ್ ಏನು ಅಂದ್ರೆ ಜಾಂಡಿಸ್, ನ್ಯೂ ಬಾರ್ನ್ ಜಾಂಡಿಸ್ ಅಂತ ಹೇಳ್ತೇವೆ, ಶಿಶು ಕಾಮಾಲೆ ಅಂತ ಸಹ ಹೇಳ್ತೇವೆ. ಅದರದ್ದು ತುಂಬಾ ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ಮಗು ಹೊಟ್ಟೆಯಲ್ಲಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತಾಯಿಯೇ ಪ್ಲಸೆಂಟಾಯಿಂದ ಆಗ್ತದೆ. ಹಾಗಾಗಿ ಮಗುವಿನ RBC ಏನಿರ್ತದೆ ಅದು ಸೈಜ್ ತುಂಬಾ ದೊಡ್ಡದಿರ್ತದೆ. ಅದು ಮಗು ಹುಟ್ಟಿದ ನಂತರ ಆ ಸೈಜ್ ಕಡಿಮೆ ಆಗ್ತಾ ಬರ್ತದೆ. ಆ ದೊಡ್ಡ ಸೈಜ್ RBC ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತಾ ಬರ್ತದೆ, ಟ್ರಾನ್ಸಿಷನ್ ಆಗ್ತಾ ಹೋಗ್ತದೆ ನಾರ್ಮಲ್ ಸರ್ಕ್ಯುಲೇಷನ್. ಆ ಪ್ರಾಸೆಸ್ ಅಲ್ಲಿ ಕೆಲವೊಮ್ಮೆ ಮಗುವಿಗೆ ಜಾಂಡಿಸ್ ಆಗ್ತದೆ. ಆ ಜಾಂಡಿಸ್ ಅಲ್ಲಿ ಸಹ 90% ಜಾಂಡಿಸ್ ತಂತಾನೆ ಕಡಿಮೆ ಆಗ್ತದೆ ಫೀಡಿಂಗ್ ಸರಿಯಾಗಿ ಕೊಟ್ರೆ. ಕೆಲವೊಂದು ಕಾರಣದಲ್ಲಿ ಮಾತ್ರ ಜೆನೆಟಿಕ್ ಕಂಡೀಷನ್ಸ್ ಇದ್ದಾಗ ಜಾಂಡಿಸ್ ಗೆ ಬೇರೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅಲ್ಲದೆ 90% ಕೇಸಸ್ ಅಲ್ಲಿ ಫೀಡಿಂಗ್ ಸರಿಯಾಗಿ ಕೊಟ್ರೆ ಜಾಂಡಿಸ್ ಇಂದ ಪ್ರಮಾಣ ಹೆಚ್ಚಾಗುವುದಿಲ್ಲ. ನಾರ್ಮಲ್ ಜಾಂಡಿಸ್ ಅಂತ ಏನ್ ಹೇಳ್ತೇವೆ ಫಿಸಿಯೋಲಾಜಿಕಲ್ ಜಾಂಡಿಸ್, ಅದರಲ್ಲಿ ಟೆನ್ಷನ್ ಮಾಡುವ
0: ಅವಶ್ಯಕತೆ ಇರುತ್ತಿಲ್ಲ. ಓಕೆ ಓಕೆ ಓಕೆ, ಆ ರೀತಿ ಬರುತ್ತೆ ಅಂತ ಕೆಲವು ಹೇಳ್ತಾರೆ. ಏನಂದ್ರೆ ಡಾಕ್ಟರ್ಗಳು ಹೇಳುವಂತದ್ದು, ಬ್ಲಡ್ ಗ್ರೂಪ್ಗಳು ಬೇರೆ ಬೇರೆ ಇದ್ರೂ ಕೂಡ ಜಾಂಡಿಸ್ಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರಂತೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿಯ ಬ್ಲಡ್ ಗ್ರೂಪ್ ಅದೇ ರೀತಿ ತಂದೆಯ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಿದ್ದು, ಅಥವಾ ತಾಯಿಯ ಬ್ಲಡ್ ಗ್ರೂಪ್ ಹಾಗೂ ಮಗುವಿನ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಿದ್ದಾಗ ಆ ರೀತಿ ಒಂದು ಏನು ಜಾಂಡಿಸ್ಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ, ಫೋಟೋಥೆರಪಿ ಮಾಡ್ತಾರಾ ಹೇಗೆ?
1: ಸೊ ಬ್ಲಡ್ ಗ್ರೂಪ್ ಇನ್ ವಿಷಯ ನೀವು ಕೇಳಿದ್ರಲ್ಲ, ಅದರಲ್ಲಿ ಎರಡು ರೀತಿಯ

0: ಸಮಸ್ಯೆ ಇರ್ತದೆ. ಕೆಲವೊಮ್ಮೆ ಒಂದಿಷ್ಟು ಬ್ಲಡ್ ಗ್ರೂಪ್ಸ್ ನಮಗೆ ಕಂಪ್ಯಾಟಿಬಲ್ ಅಂತ ಹೇಳ್ತೇವೆ. ತಾಯಿದು ಸಪೋಸ್ ಎ ಪಾಸಿಟಿವ್ ಇತ್ತು, ಮಗುವಿದು ಬಿ ಪಾಸಿಟಿವ್ ಇತ್ತು, ಆಗ ನಮಗೆ ಅಷ್ಟು ಪ್ರಾಬ್ಲಮ್ಸ್ ಕಾಣಿಸೋದಿಲ್ಲ. ಸಪೋಸ್ ತಾಯಿಯಲ್ಲಿ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆ, ಆಗ ತಾಯಿಯಲ್ಲಿ ಎ ಗ್ರೂಪ್ ಇದು ಸಹ ಆಂಟಿಬಾಡೀಸ್ ಇರ್ತದೆ, ಬಿ ಗ್ರೂಪ್ ಇದು ಸಹ ಇರ್ತದೆ. ಮಗು ಕೇವಲ ಎ ಪಾಸಿಟಿವ್ ಆದಾಗ ತಾಯಿಯ ಬಿ ಪಾಸಿಟಿವ್ ಆಂಟಿಬಾಡೀಸ್ ಇದರಲ್ಲಿ ಫೈಟ್ ಮಾಡ್ತದೆ, ಆಗ ಸ್ವಲ್ಪ ಜಾಂಡಿಸಿನ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ತಾಯಿಯ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇದ್ದಾಗ ಅಥವಾ ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ತಾಯಿಯ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಅಥವಾ ಎ ನೆಗೆಟಿವ್ ಅಥವಾ ಬಿ ನೆಗೆಟಿವ್ ಅಥವಾ ಎ ಬಿ ನೆಗೆಟಿವ್ ಆ ರೀತಿ ನೆಗೆಟಿವ್ ಇದ್ದು ಬೇಬಿ ಮಗು ಇದು ಪಾಸಿಟಿವ್ ಇದ್ದಾಗ ಆಗ ಸಹ ರಿಯಾಕ್ಷನ್ ಉಂಟಾಗಿ ಜಾಂಡಿಸ್ ಆಗ್ಬಹುದು. ಸೊ ಇದೆರಡು ಕಂಡೀಷನ್ ಅಲ್ಲಿ ಮಾತ್ರ ಬ್ಲಡ್ ಗ್ರೂಪ್ ಇಂದು ಮೇಜರ್ ಇನ್ಕಂಪ್ಯಾಟಿಬಿಲಿಟಿ ಬರುತ್ತೆ. ಕೆಲವೊಮ್ಮೆ ಮೈನರ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ, ಅದರಲ್ಲಿ ಸಹ ಇನ್ಕಂಪ್ಯಾಟಿಬಿಲಿಟಿ ಬರುವಂತ ಚಾನ್ಸಸ್ ಇರ್ತದೆ. ಆ ರೀತಿ ಬ್ಲಡ್ ಗ್ರೂಪಿನ ವಿಷಯ ಬಂದಾಗ ಮೋಸ್ಟ್ಲಿ ಆರ್ ಎಚ್ ನೆಗೆಟಿವ್ ಅಂತ ಇದ್ದಾಗ ತಾಯಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಂಟಿಡಿ ಅಂತ. ಅದು ಹೆದರುವಂತ ಸಮಸ್ಯೆ ಏನಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಇಂಜೆಕ್ಷನ್ ಕೊಟ್ಟಾಗ ಮತ್ತೆ ಪುನಃ ಪ್ರೆಗ್ನೆನ್ಸಿ ಆದಾಗ ಮಗುವಿಗೆ ರಿಸ್ಕ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಅದಲ್ಲದೆ ಯೂಶಲಿ ಜಾಂಡಿಸ್ ಲೆವೆಲ್ನ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಕೆಲವೊಮ್ಮೆ ಮೈಲ್ಡ್ ಜಾಂಡಿಸ್ ಇದ್ರೆ ನಾವು ಏನೂ ಸಹ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಫ್ರೀಕ್ವೆಂಟ್ ಆಗಿ ಫೀಡ್ ಮಾಡಿಸಿದ್ರೆ ಸಾಕು. ಕೆಲವೊಮ್ಮೆ ಜಾಸ್ತಿ ಆದ್ರೆ ನಾವು ಲೈಟ್ ಥೆರಪಿ ಅಂತ ಕೊಡ್ತೇವೆ, ಫೋಟೋ ಥೆರಪಿ ಅಂತ ಹೇಳ್ತೇವೆ. ಅದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಜಾಂಡಿಸ್ ಎಕ್ಸ್ಕ್ರೀಷನ್ ಅನ್ನ ನಾವು ಎನ್ಹ್ಯಾನ್ಸ್ ಮಾಡ್ತೇವೆ. ಬೇಬಿ ಮೂತ್ರದಲ್ಲಿ ಮತ್ತು ಮೋಷನಿನಲ್ಲಿ ಎಲ್ಲ ಜಾಂಡಿಸಿನ ಅಂಶ ಏನಿರ್ತದೆ ಅದು ಕ್ಲಿಯರ್ ಆಗ್ತದೆ. ಅಷ್ಟೇ.
1: ಓಕೆ, ಒಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ರೆ. ಓಕೆ, ಲಸಿಕೆ ಬಗ್ಗೆ ನಾವು ಮಾತಾಡ್ತಿದ್ದೆ ಅಥವಾ ನಾವು ಇಂಜೆಕ್ಷನ್ ಅದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈಗ ಏನ್ ಹೇಳ್ತೀರಾ ಈ ಒಂದು ಇಂಜೆಕ್ಷನ್ ಲಸಿಕೆಗಳ ಬಗ್ಗೆ, ಆಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ತಿಂಗಳು ತಿಂಗಳು ಇರುವಂತ ಒಂದಿಷ್ಟು ಲಸಿಕೆಗಳು?
0: ನೋಡಿ, ಲಸಿಕೆಗಳು ಒಂದು ಗಿಫ್ಟ್, ನೀವು ಮಗುವಿಗೆ ಕೊಡುವ ಒಂದು ಗಿಫ್ಟ್. ಮಗುವಿದು ಏನಾಗ್ತದೆ, ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೊಂದು ಮಕ್ಕಳ ಡೆತ್ ಆಗ್ತಾ ಸುಮಾರು ಇನ್ಫೆಕ್ಷನ್. ಈಗ ಅಪರ್ಚುನಿಟಿ ನಾನು ಹೇಳೋದೇನಂದ್ರೆ ಲೋವೆಸ್ಟ್ ಇನ್ಸ್ಟೆಂಟ್ ಮಾರ್ಟಿಲಿಟಿ ರೇಟ್ ಕರ್ನಾಟಕ ಇಸ್ ದಕ್ಷಿಣ ಕನ್ನಡ ಜಿಲ್ಲೆ. ಇಟ್ ಇಸ್ ಬಿಕಾಸ್ ಆಫ್ ದಿ ಅವೇರ್ನೆಸ್. ಇಲ್ಲಿ ಜನಕ್ಕಿರುವ ಅವೇರ್ನೆಸ್, ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಹೆಚ್ಚಿರೋದ್ರಿಂದ ಎಲ್ಲ ಲಸಿಕೆಗಳನ್ನು ಟೈಮ್ ಟೈಮ್ ಆಗಿ ಮಾಡೋದ್ರಿಂದ ಕವರೇಜ್ ಸಹ ಜಾಸ್ತಿ ಆಗ್ತದೆ. ಹಾಗಾಗಿ ಮಕ್ಕಳಿಗೆ ಇವಾಗ ಡಿಸೀಸಸ್ ಸಹ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬಹುದು. ಅದೊಂದು ತುಂಬಾ ಒಳ್ಳೆಯ ವಿಷಯ. ಸೊ ಲಸಿಕೆಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮಾರಷ್ಟು ಮಕ್ಕಳಿಗೆ ಈ ಕಾಯಿಲೆ ಬಂದಾಗ ಅವರು ಸ್ಕೂಲಿಂದ ತಪ್ಪಿಸ್ಕೊಳ್ತಾರೆ, ರಿಕವರ್ ಆಗಬಹುದು. ತುಂಬಾ ಜನ ನಾರ್ಮಲ್ ಆಗಿ ರಿಕವರ್ ಆಗಬಹುದು. ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಯಾಕೆ ಚಿಕನ್ ಪಾಕ್ಸ್ ಬಂದು ಒಂದು ಇಮ್ಯುನಿಟಿ ಸಿಗ್ತದೆ ಅಂತ ಹೇಳಿ, ಬಟ್ 90% ಮಕ್ಕಳಿಗೆ ಚಿಕನ್ ಪಾಕ್ಸ್ ಬಂದು ಹೋಗ್ತದೆ. ಬಟ್ ಆ 10% ಮಕ್ಕಳಿಗೆ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಇರ್ತದೆ. ಆ 10% ಮಕ್ಕಳು ಸಹ ಯಾಕೆ ಅವ್ರ ಲೈಫ್ ರಿಸ್ಕ್ ಮಾಡಬಾರ್ದು, ಅದನ್ನ ನಾವು ನೋಟೌಟ್ ಮಾಡ್ಲಿಕ್ಕೆ ಆಲ್ರೆಡಿ ಅಪರ್ಚುನಿಟಿ ಇರಬೇಕು. ನಾವು ನೋಟೌಟ್ ಅಲ್ಲದೆ ಮಗುವಿಗೆ ಈಗ ಒಂದೊಂದು ರಕ್ಷಾ ಕವಚ ಯಾವ್ದು ಡಿಸೀಸ್ ಅವರನ್ನ ನಂತರ ಅವರಿಗೆ ಡಿಸೀಸ್ ಕೊಟ್ಟಿರೋದ್ರ ಮುಂಚೆನೆ ಅವರಿಗೆ ಲಸಿಕೆ ಕೊಡ್ಕೊಡ್ತಾರೆ. ಮತ್ತೆ ಆ ಟೈಮಿಗೆ ನಾವು ಸ್ಪೆಸಿಫಿಕ್ ಆಗಿ ಲಸಿಕೆ ಯಾಕೆ ಕೊಡೋದ್ರೆ ಮಗುವಿನ ಇನ್ನೆಯಡಿಗೆ ಡೆವಲಪ್ ಆಗ್ತದೆ. ಹಾಗೆ ಯಾವ ಯಾವ ಡಿಸೀಸ್ ಅವರಿಗೆ ಯಾವ ಯಾವ ಟೈಮಿಂದ ಅಡಾಪ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ನೋಡಿಕೊಂಡು ಅದರ ಅನುಗುಣವಾಗಿ ಅವರ ಏಜ್ ಗೆ ಚಲಕಾಗಿ ನಾವು ಲಸಿಕೆ ಕೊಡ್ತೇವೆ. ಹುಟ್ಟಿದ ತಕ್ಷಣ ನಾವು ನೋಡೋದು ಮೋಸ್ಟ್ಲಿ BCG ಒಂದು ವ್ಯಾಕ್ಸಿನ್. ಅದು ಯಾಕೆ ಅಂತಂದ್ರೆ ಅದು ಟ್ಯೂಬರ್ ಕ್ಯೂರೋಸಿಸ್. ನಮ್ಮ ದೇಶದಲ್ಲಿ ಟ್ಯೂಬರ್ ಕ್ಯೂರೋಸಿಸ್ ಮುಂಚೆ ತುಂಬಾ ಜಾಸ್ತಿ. ಈಗೆಲ್ಲ ಕಿಲಿವಿಯರ್ ಒಂದು ಸ್ಟೇಜ್ ಏಜ್ ಎಲಿಮಿನೇಷನ್ ಇರಾಡಿಕೇಷನ್. ಅದು ಯಾಕೆ ಸಾಧ್ಯ ಆಗ್ತದೆ, ಹುಟ್ಟಿದ ಮಗುವಿಗೆ ನಾವು ಲಸಿಕೆ ಕೊಡ್ತೇವೆ. ಫಸ್ಟ್ ದಿನದಲ್ಲಿ ಕಿಲಿವಿ ಆರ್ಗಾನಿಸಮ್ ಅನ್ನೋದು ಮಗುವಿಗೆ ಹಾನಿ ಮಾಡಬಾರ್ದು. ಫಸ್ಟ್ ಫಸ್ಟ್ ತಕ್ಷಣ 24 hours ಅಲ್ಲಿ ನಾವು ಟಿಬಿ ಪ್ರೊಟೆಕ್ಷನ್, ಪೋಲಿಯೋ ಪ್ರೊಟೆಕ್ಷನ್, ಆನಂತರ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಯಾಕೆ ಕೊಡ್ತೇವೆ ಅಂದ್ರೆ ಕೆಲವೊಮ್ಮೆ ತಾಯಿಯ ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದಾಗ ಮಗುವಿಗೆ ಬರುವ ರಿಸ್ಕ್ ಇರ್ತದೆ. ಅಲ್ಲ ಹೊರಗಡೆ ಯಾರಿಗಾರಿಗೆ ಅಂತ ಹೇಳಿ ಕೆಲವೊಮ್ಮೆ ಸ್ಕಿನ್ ಕಾಂಟ್ ಇಲ್ಲ ಸೀರಮ್ ಕಾಂಟ್ಯಾಕ್ಟ್ ಏನಾದ್ರು ಆದ್ರೆ ಮಗುವಿಗೆ ಬರುವ ರಿಸ್ಕ್ ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಮಗು ಹುಟ್ಟಿದ ತಕ್ಷಣ ಪ್ರೊಟೆಕ್ಟ್ ಮಾಡೋದು ಇಲ್ಲ ಸರ್. ಬರ್ತಾ ಬರ್ತಾ ಬರ್ತಾ ಮಗುವಿಗೆ ಯಾವ ಯಾವ ಡಿಸೀಸಿಂದ ರಿಸ್ಕ್ ಇರ್ತದೋ ಅದ್ರ ಅನುಗುಣವಾಗ ಅವರಿಗೆ
1: ಈಗ ಅಂದ್ರೆ ಅದನ್ನ ಸ್ವಲ್ಪ ವಿವರವಾಗಿ ಹೇಳಿದ್ರೆ, ಈಗ ಹುಟ್ಟಿದಾಗ ಬಿಸಿ ಕೊಡ್ತೇವೆ, ನಂತರ ಒಂದೂವರೆ ದಿನಗಳಿಗೆ ಎರಡೂವರೆ ದಿನಗಳು ಯಾವ್ಯಾವ ಲಸಿಕೆಗಳನ್ನು ಕೊಡ್ತೇವೆ, ಒಂದೂವರೆ ದಿನಗಳಲ್ಲಿ ಎರಡೂವರೆ ದಿನಗಳಿಗೆ ಯಾವ್ಯಾವ ಲಸಿಕೆಗಳನ್ನು
0: ಒಂದೂವರೆ ಒಂದೇ ಎರಡೂವರೆ ಮೂರೂವರೆ ವರ್ಗಗಳಲ್ಲಿ ನಾವು ಪ್ರೈಮರಿ ಸೀರೀಸ್ ಮಕ್ಕಳಿಗೆ ಕೆಮ್ಮು ಬರ್ತದೆ. ಮುಂಚಿನ ಕಾಲದಲ್ಲಿ ಆದ್ರೆ 9 days ಕೆಮ್ಮು ಅಂತ ಹೇಳ್ತೇವೆ.

0: ಅಲ್ಲಿಯವರೆಗೆ ಮಗುವಿಗೆ ಸ್ನಾನ ಮಾಡಿಸಿ just respond in a regular verse also. Kumbhav everyone padre, I can mago gali jai jare. Respond in the just regular gali jai jare, I avoid maadi marsasa. Adalde mago agi first week, first 10 days, nana avoid marsasa. Umme God buddha nanakara. A area dry ayya adala, agasthana marsasa.
1: ಅಷ್ಟು ದಿನಗಳವರೆಗೆ ಕಾಯಬೇಕಾಗುತ್ತದೆ.
0: ಮತ್ತೆ ಅವರಿಗೆ ಸ್ನಾನದ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ಅವರಿಗೆ ಇಲ್ಲಿಂದ ಜರ್ಮ್ಸ್ ಕಂಟಾಮಿನೇಷನ್ ಇರುತ್ತೆ. ಮತ್ತೆ ಅವರು ಹುಟ್ಟುವಾಗ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಡೆಲಿವರಿ ಆಗಲಿ ಅವರಿಗೊಂದು ಲಕ್ಷ ಶಾಂತಿ ಹೆಚ್ಚಾಗುತ್ತೆ. ಹೆಲ್ದಿ ಬ್ಯಾಕ್ಟೀರಿಯಾ ಏನು ಹೇಳ್ತೇವೆ ತಾಯಿ, ಅದು ಸಹ ಮಾರ್ಮ ಸಿಗ್ತದೆ. ಅದಲ್ಲದೆ ಅವ್ರ ಸ್ಕಿನ್ ಮೇಲೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ತರದ್ದು ಬೆಣ್ಣೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಮಾಡ್ಬಾರ್ದು. ಇನ್ನು ಯಾವುದೇ ಇಂಜೆಕ್ಷನ್ ಬರ್ಬಿರೋ ಹಾಗೆ ಹಾಗೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಸಹ ಆಗ್ತಿರೋದು, ಮತ್ತೆ ಸ್ಕಿನ್ ಒಳ್ಳೆ ಮಾಯಿಶ್ಚರೈಸ್ ಆಗಿದೆ, ಅದು ತುಂಬ ಬೆನಿಫಿಷಿಯಲ್. ಸ್ನಾನ ಮಾಡಿಸಿದ್ರೆ ದೇವರು ಸೃಷ್ಟಿಸಿದ ಸೃಷ್ಟಿಯನ್ನು ನಾವು ಸ್ನಾನ ಮಾಡಿಸಿಲ್ಲ ತೆಗೆಯುವಾಗ ಇನ್ಫೆಕ್ಷನ್ ತುಂಬ ಜಾಸ್ತಿ
1: ಆಗ್ತದೆ.
0: ಹಾಗಾಗಿ ಅವಾಯ್ಡ್ ಮಾಡೋದು ಒಳ್ಳೆ.
1: ಓಕೆ, ಅಷ್ಟು ಬೆನಿಫಿಟ್ ಇದೆ ಅದರಿಂದ ಅಲ್ವಾ. ಓಕೆ, ಈಗಾಗಲೇ ಹೇಳ್ತಾ ಇದ್ರೆ ಈಗ ಮಗು ಮಲಗುತ್ತೆ, ಇಷ್ಟು ಗಂಟೆ ಮಲಗಬೇಕು, ಇಷ್ಟು ದಿನಕ್ಕೆ ಎಷ್ಟು ಗಂಟೆ ಮಲಗಬೇಕು?
0: ಒಂದು ಹುಟ್ಟಿದ ನವಜಾತ ಶಿಶು ಫೀಡಿಂಗ್ ಅಲ್ಲದೆ ಬೇರೆ ಸಮಯದಲ್ಲಿ ಒಂದು 18-17 ಗಂಟೆವರೆಗೂ ಬರೀ ನಿದ್ದೆನೆ ಮಾಡಬೇಕು.
1: ಓಕೆ,
0: ಐಡಿಯಲಿ ರೆಕಮೆಂಡೇಶನ್ ವೈಸ್.
1: ಆದ್ರೆ ಕೆಲವು ಮಕ್ಕಳು ಮಲಗುದಿಲ್ಲ.
0: ಹೌದು, ಮಲಗುದಿಲ್ಲ. ಯಾಕೆ ಹೇಳಿದ್ರೆ ಕೆಲವೊಮ್ಮೆ ಫೀಡಿಂಗ್ ಸರಿಯಾಗುದಿಲ್ಲ, ಫೀಡಿಂಗ್ ಇಶ್ಯೂಸ್ ಇರ್ತದೆ. ಅಲ್ಲದಿದ್ರೆ ಬೇಬಿಗೆ ಕಂಫರ್ಟ್ ಇರುವುದಿಲ್ಲ. ಈಗ ನಾವು ಮಲಗಿಸಿರ್ತೇವೆ, ಯಾವುದೋ ಪೊಸಿಷನ್ ಅಲ್ಲಿ ಮಲಗಿಸಿರ್ತೇವೆ, ಇಲ್ಲ ಡೈಪರ್ ಹಸಿ ಇರ್ತದೆ, ಏನೋ ಒಂದು ಕಾರಣದಿಂದಾಗಿ ಕೆಲವೊಮ್ಮೆ ಮಕ್ಕಳು ಮಲಗುದಿಲ್ಲ. ತುಂಬಾ ರೇರ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ, ಜ್ವರ ಇದ್ರೆ ಸಹ ಮಗು ಮಲಗುದಿಲ್ಲ. ಅದಲ್ಲದೆ 90% ಮಕ್ಕಳು ಹುಟ್ಟಿದ ನಂತರ ಕರೆಕ್ಟ್ ಆಗಿ ಟೈಮ್ ಟೈಮಿಗೆ ಫೀಡ್ಸ್ ಕೊಟ್ಟು ಅವ್ರದ್ದು ಡೈಪರ್ಸ್ ಎಲ್ಲ ಚೇಂಜ್ ಮಾಡಿ ಅವರಿಗೆ ಪೊಸಿಷನ್ ಅಲ್ಲಿ ವಾರ್ಮ್ ಆಗಿ ಇಟ್ಟರೆ ದೇ ವಿಲ್ ಸ್ಲೀಪ್. ಮೋಸ್ಟ್ ಆಫ್ ದೆಮ್ ವಿಲ್ ಸ್ಲೀಪ್. ಇನ್ನೊಂದೇನ್ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಡೇ ಅಂಡ್ ನೈಟ್ ಕನ್ಫ್ಯೂಷನ್ ಅಂತ ಹೇಳ್ತೇವೆ. ಎಲ್ಲರೂ ಹೇಳುದು ಮಗು ರಾತ್ರಿ ಎಲ್ಲ ಕೂಗ್ತದೆ, ದಿನ ಎಲ್ಲ ಮಲಗ್ತದೆ ಅಂತ. ಸೊ ಏನಾಗ್ತದೆ, ತಾಯಿಯ ಹೊಟ್ಟೆಯಲ್ಲಿದ್ದಾಗ, ಗರ್ಭಾಶಯದಲ್ಲಿದ್ದಾಗ ತಾಯಿ ಯಾವಾಗ ಆಕ್ಟಿವ್ ಇರ್ತಾರೆ, ಡೇ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಸೊ ಆ ಟೈಮ್ ಅಲ್ಲಿ ತಾಯಿ ಓಡಾಡುವಾಗ ಮಗುವಿಗೆ ಸಹ ಜೆಂಟಲ್ ನೀವು ಶುಶ್ ಅಂತ ಮಗುಗೆ ಎತ್ತಿ ಎತ್ತಿ ಆಡಿಸ್ತಾ ಇರ್ತೀವಿ, ಆ ರೀತಿ ಕಂಟಿನ್ಯೂಸ್ ಮಗುಗೆ ಮೂವ್ಮೆಂಟ್ ಆಗ್ತಾ ಇರ್ತದೆ ಹೊಟ್ಟೆಯಲ್ಲಿ. ಆ ಟೈಮ್ ಅಲ್ಲಿ ಮಗುಗೆ ಸ್ಲೀಪ್ ಇಂಡ್ಯೂಸಿಂಗ್ ಆಗಿ ಮಗು ಒಳ್ಳೆ ನಿದ್ದೆ ಮಾಡ್ತದೆ. ರಾತ್ರಿ ಟೈಮ್ ಅಲ್ಲಿ ನಿಮ್ದು ಮೂವ್ಮೆಂಟ್ ಇರುದಿಲ್ಲಲ್ಲ, ಹಾಗಾಗಿ ಮಗುಗೆ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ ನಿದ್ದೆ ಕಡಿಮೆ ಆಗ್ತದೆ. ಅದೇ ರೀತಿ ಹುಟ್ಟಿದ ನಂತರ ಸಹ ಅದೇ ಸೈಕಲ್ ಕಂಟಿನ್ಯೂ ಆಗ್ತದೆ. ಹಗಲೊತ್ತು ಜಾಸ್ತಿ ನಿದ್ದೆ, ರಾತ್ರಿ ಹೊತ್ತು ಕಡಿಮೆ ನಿದ್ದೆ. ಹಾಗಾಗಿ ಸೂರ್ಯನ ಕಿರಣ ಏನ್ ಬರ್ತದಲ್ಲ, ಸ್ವಲ್ಪ ಡೇ ಅಂಡ್ ನೈಟ್ ಅವರಿಗೆ ತೋರಿಸಿದ್ರೆ ಆಗ ಮಕ್ಕಳಿಗೆ ಡೇ ಅಂಡ್ ನೈಟ್ ಅವ್ರ ಬ್ರೈನ್ ಸಹ ಪ್ರೊಸೆಸ್ ಮಾಡ್ತದೆ. ಸ್ಲೋ ಆಗಿ ಸ್ಲೀಪ್ ಹಾರ್ಮೋನ್ಸ್ ನೈಟ್ ಅಲ್ಲಿ ಜಾಸ್ತಿ, ಡೇ ಅಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಸೊ ಅದು ಸಹ ನೀವು ಸ್ಲೋ ಆಗಿ ಗ್ರಾಜುವಲ್ ಪ್ರೊಸೆಸ್, ಅದನ್ನ ರಶ್ ಮಾಡ್ಲಿಕ್ಕಿಲ್ಲ. ಬಟ್ ಡೈಲಿ ಸೂರ್ಯನ ಕಿರಣ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ್ತದೆ ದಿಸ್ ಇಸ್ ದ ಡೇ ಟೈಮ್, ರಾತ್ರಿ ಹೊತ್ತು ದಿಸ್ ಇಸ್ ದ ನೈಟ್ ಟೈಮ್ ಅಂತ. ಸ್ಲೋ ಆಗಿ ಅವ್ರ ಕಂಡೀಷನ್ ಆಗಿ ನಾರ್ಮಲ್ ಸ್ಲೀಪಿಗೆ
1: ಹೋಗ್ತಾರೆ. ಅದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ ಡಾಕ್ಟರ್, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
1: ಜಯಪ್ರಕಾಶ್ ಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ ಸರ್.
2: ಧನ್ಯವಾದ ಡಾಕ್ಟರ್. ನಮಸ್ತೆ.
0: ನಮಸ್ತೆ ಹೇಳಿ.
2: ಸಣ್ಣ ಮಕ್ಕಳಿಗೆ ಎಷ್ಟು ವರ್ಷದವರೆಗೆ ಎದೆ ಹಾಲು ಕೊಡ್ಬೇಕು, ಮತ್ತು ಇರುವವರೆಗೆ 2-3 ವರ್ಷದವರೆಗೂ ಕೊಡ್ಬಹುದಾ ಅಂತ ಹೇಳಿ ಒಂದು ಪ್ರಶ್ನೆ. ಮತ್ತು ಸಣ್ಣ ಮಕ್ಕಳಿಗೆ ಜನ್ಮದಿನ ಆಚರಿಸುವಾಗ ಎಲ್ಲ ಕೇಕ್ ಕಟ್ ಮಾಡುವಾಗ ಒಬ್ಬರ ಬಾಯಿಯಿಂದ ಒಬ್ಬರಿಗೆ ಎಂಜಲ್ ಅನ್ನು ಕೊಡ್ತಾರೆ, ಹೇಳ್ತಾರೆ ನಾವು ಪ್ರೀತಿ ಹಂಚೋದು ಅಂತ ಹೇಳಿ. ರೋಗ ಹಂಚುವ ಅಪಾಯ ಇದೆಯಾ ಡಾಕ್ಟ್ರೆ? ಈ ಬಗ್ಗೆ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದಗಳು.
0: ತುಂಬಾ ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು. ಸೊ ಅವರ ಮೊದಲನೇ ಪ್ರಶ್ನೆ ಆಗಿತ್ತು, ಎಷ್ಟು ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಸ್ತನ್ಯಪಾನ ಮಾಡಿಸಬಹುದು ಅಂತ. ಸೊ ನಾವು ಹೇಳುದು 2 ಇಯರ್ಸ್ ವರೆಗೂ ನಾವು ರೆಕಮೆಂಡ್ ಮಾಡ್ತೇವೆ. ಬಟ್ 6 ಮಂತ್ಸ್ ನಂತರ, ಮಗುವಿಗೆ 6 ತಿಂಗಳಾದ ನಂತರ ಸ್ತನ್ಯಪಾನ ಮಾತ್ರ ಮೇನ್ ಫುಡ್ ಆಗ್ಬಾರ್ದು ಅವರಿಗೆ. ಆ ಟೈಮಲ್ಲಿ 6 ಮಂತ್ಸ್ ವರೆಗೂ ಎದೆ ಹಾಲ್ ಇಸ್ ದ ಬೆಸ್ಟ್ ಫುಡ್. ಅವರಿಗೆ ಮಗುಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಲ್ಲ ಎದೆ ಹಾಲಿಂದ ಸಿಗ್ತದೆ. 6 ಮಂತ್ಸ್ ಆದ್ಮೇಲೆ ಅವರಿಗೆ ಸ್ಲೋ ಆಗಿ ಐರನ್, ಕ್ಯಾಲ್ಸಿಯಂ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ, ರಿಕ್ವೈರ್ಮೆಂಟ್ಗಿಂತ ಎದೆ ಹಾಲಲ್ಲಿ ಕಡಿಮೆ ಸಿಗ್ತದೆ. ಆ ಟೈಮಲ್ಲಿ ನಾವು ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಅದರ ನಂತರ ಅವರಿಗೆ ಮೇಜರ್ ಏನಿರ್ತದೆ, ಎದೆ ಹಾಲಿಂದಾನೆ ಬರ್ತಾ ಇರ್ತದೆ 1 ವರ್ಷದವರೆಗೂ ನ್ಯೂಟ್ರಿಷನ್. ಮಧ್ಯ ಮಧ್ಯದಲ್ಲಿ ಸಾಲಿಡ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಅದ ನಂತರ 1 ಇಯರ್ ಆದ್ಮೇಲೆ ಯಾವಾಗಾದ್ರೂ 1-3 ಫೀಡ್ಸ್ ಇಸ್ ಓಕೆ, ಬಟ್ ಕಂಟಿನ್ಯೂಸ್ ಬರೀ ಎದೆ ಹಾಲು ಕುಡಿಸುವಾಗ ಮಗು ಸಾಲಿಡ್ ಫೀಡ್ಸ್ ನ ಕಡಿಮೆ ತಗೊಳ್ತಾರೆ. ಆನಂತರ ಅವ್ರು ದೊಡ್ಡವರಾದ್ಮೇಲೆ ಫುಡ್ ಅಲ್ಲಿ ಸ್ವಲ್ಪ ರಿಲಕ್ಟೆನ್ಸಿ ಬರ್ತದೆ, ನಂಗೆ ಈ ಫುಡ್ ಬೇಡ, ಆ ಫುಡ್ ತಿನ್ನೋದಿಲ್ಲ, ನಾನು ಬರೀ ಇದೇ ತಿನ್ನೋದು ಅದೇ ತಿನ್ನೋದು ಅಂತ ಮಕ್ಕಳು ತುಂಬಾ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಹಾಗಾಗಿ ಫೀಡಿಂಗ್ 2 ಇಯರ್ಸ್ ವರೆಗೂ ಕಂಟಿನ್ಯೂ ಮಾಡಬಹುದು ಮದರಿಗೆ ಕಂಫರ್ಟಬಲ್ ಆಗಿದ್ರೆ. ಕೆಲವೊಮ್ಮೆ ವರ್ಕಿಂಗ್ ಮದರ್ಸ್ ಇರ್ತಾರೆ, ಅವರಿಗೆ 2-3 ಇಯರ್ಸ್ ವರೆಗೂ ಫೀಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ತುಂಬಾ ನಿರಾಶೆ ಪಡುವಂತ ಅವಶ್ಯಕತೆ ಇಲ್ಲ. ಎಷ್ಟು ತಿಂಗಳು ಆಗ್ತದೆ ಅಷ್ಟು ತಿಂಗಳು ಹ್ಯಾಪಿಯಾಗಿ ಫೀಡ್ ಮಾಡಬೇಕು, ಅದೊಂದು ಬಾಂಡಿಂಗ್ ಪ್ರಾಸೆಸ್. ಅದಾದ ನಂತರ ಅವರಿಗೆ ಕಷ್ಟ ಆಗ್ತಾ ಇರೋದಂದ್ರೆ ಸಾಲಿಡ್ಸ್ ಇಂದ ಟೇಕ್ ಓವರ್ ಮಾಡಿ ಫೀಡಿಂಗ್ ಫ್ರೀಕ್ವೆನ್ಸಿನ ಕಡಿಮೆ ಕಡಿಮೆ ಮಾಡ್ತಾ ಬರ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರೆ,
1: ಹೌದು, ಈಗ ಮಗುವಿನ ಹುಟ್ಟು ಹಬ್ಬ ಎಲ್ಲ ಆಚರಿಸುವಾಗ ಕೇಕ್ ಎಲ್ಲ ಕಟ್ ಮಾಡ್ತಾರೆ, ಆ ಕೇಕ್ ಅನ್ನೇ ಮಗುವಿಗೆ ಎಂಜಲ್ ಅನ್ನೇ ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಕೊಡುವಂತದ್ದು, ಅದೆಲ್ಲ ಎಷ್ಟು ಸರಿ ಅಂತ?
0: ಅದು ರೆಕಮೆಂಡ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಕೇಕ್ ಕಟ್ ಮಾಡುವಾಗ್ಲೂ ಸಹ ಸ್ಪೂನ್ ಇಂದ ಕಟ್ ಮಾಡಿ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಸಬಹುದು. ಫಸ್ಟ್ ಆಫ್ ಆಲ್ ಕೇಕ್ ಕಟ್ ಮಾಡೋದ್ರಲ್ಲೇ ನನಗೆ ಸ್ವಲ್ಪ ಇದು ಉಂಟು. ಕೇಕ್ ಕಟ್ ಮಾಡೋದು ದೊಡ್ಡವರಿಗಾಗಿ, ಮಗು ಏನು ಕೇಕ್ ಕೇಳೋದಿಲ್ಲ, ನಾವೇ ನಾವು ಮಗುವಿಗೆ ಹೇಳಿಕೊಡುದು, ನಾವು ಕೇಕ್ ಕಟ್ ಮಾಡುವ ಅದು ಮಾಡುವ ಇದು ಮಾಡುವ. ಕೇಕ್ ಅಲ್ಲಿರುವ ಶುಗರ್ ಅಂಶ
1: ಹೌದು ಅಷ್ಟು ಒಳ್ಳೇದು ಕೂಡ ಅಲ್ಲ.
0: ಅಲ್ಲ, ಶುಗರ್ ನಾವು ರೆಕಮೆಂಡೇ ಮಾಡುದಿಲ್ಲ, ಯಾಕಂದ್ರೆ ನಮ್ಮ ತಂದೆ ತಾಯಿಯಂದ್ರೆಲ್ಲ ಹೇಳ್ತಾರೆ, ನೀವು ಚಿಕ್ಕವರಿದ್ದಾಗ ನಾವು ಶುಗರ್ ಕೊಡ್ತಾ ಇದ್ವಿ ಏನಾಗಿಲ್ಲಲ್ಲ ಅಂತ. ಆಗಿನ ಇನ್ಗ್ರೀಡಿಯೆಂಟ್ಸ್ ತುಂಬಾ ಕ್ಲೀನ್ ಇರ್ತಾ ಇತ್ತು, ಮತ್ತೆ ಆಗ ನಾವು ಚಿಕ್ಕವರಿದ್ದಾಗ ಕೇಕ್ ಅಂದ್ರೆ ನಮ್ ವರ್ಷಕ್ಕೆ ಒಮ್ಮೆ ಮನೇಲಿ ಬರ್ತಡೇ ಬಂದ್ರೆ ಮಾತ್ರ. ಈಗ ಆ ತರ ಇಲ್ಲ, ಕೇಕ್ ಅಂದ್ರೆ ಪ್ರತಿದಿನ ಬೇಕರಿಗೆ ಹೋಗಿ ತಗೊಂಡ್ಬರುವಂತ ಕೆಪಾಸಿಟಿ ಎಲ್ಲರಿಗೂ ಸಹ ಉಂಟು. ಸೊ ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಉಂಟು. ಸೊ ಹಾಗಾಗಿ ದ ಓನ್ಲಿ ವೇ ಟು ಸ್ಟಾಪ್ ಇಟ್ ಇಸ್ ಟು ಟೋಟ್ಲಿ ಸ್ಟಾಪ್ ಇಟ್. ಅದಕ್ಕೆ ಕೇಕ್ ಫಸ್ಟ್ ಆಫ್ ಆಲ್ ರೆಕಮೆಂಡೇ ಮಾಡುದಿಲ್ಲ. ಒಂದ್ ವೇಳೆ ಕೇಕ್ ಕಟ್ ಮಾಡಿದ್ರು ಸಹ ಅವರವರಿಗೆ ಅವರ ಸ್ಪೂನ್ ಇಂದ ತಕೊಂಡು ತಿಂದು ಸ್ಪೂನ್ ಅನ್ನ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಹೇಳ್ಬೇಕು, ಹೊರತು ಒಬ್ರಿಗೊಬ್ರು ಹಂಚೋದು ತುಂಬಾ ತುಂಬಾ ತಪ್ಪು. ಬಿಕಾಸ್ ಮಕ್ಕಳ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಲ್ಲದಿದ್ರೆ ಸ್ಕೂಲಿಗೆ ಹೋಗುವ ಮಕ್ಕಳು ಸಹ 4-5 ವರ್ಷದವರೆಗೆ ಅವರ ಬಾಯಿ ಮತ್ತೆ ಮೂಗಿನಲ್ಲಿ ಹಲವಾರು ಕೀಟಾಣು ಇರ್ತದೆ, ಮೈಕ್ರೋಬಿಯಲ್ ಆರ್ಗನಿಸಮ್, ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದನ್ನ ಫುಲ್ಲಿ ಅವಾಯ್ಡ್ ಮಾಡಬೇಕು.
1: ಖಂಡಿತ. ಜಯಪ್ರಕಾಶ್ ಶೇಖರ್ ಅವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಬಾರಿ ಒಳ್ಳೆ ರೀತಿಯಲ್ಲಿ ಹೇಳಿದ್ರು, ಅದರ ಒಳ್ಳೆಯ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಓಕೆ ಡಾಕ್ಟರ್, ಈಗ ನಾವು ಅದೇ ಮಗುವಿನ ನಿದ್ದೆಯ ಬಗ್ಗೆ ಮಾತಾಡ್ತಿದ್ದೀವಿ, ಇಷ್ಟು ಗಂಟೆಗಳ ಕಾಲ ಮಗು ನಿದ್ದೆ ಮಾಡಬೇಕು ಅಂತ ಹೇಳಿ. ಈಗ ಪ್ರಾರಂಭದಲ್ಲಿ ಮಗುವಿಗೆ 2 ಗಂಟೆಗೊಮ್ಮೆ ಹಾಲು ಉಣಿಸಬೇಕು ಅಂತ ಹೇಳ್ತಾರೆ, ಅದು ಯಾವ ಕಾರಣಕ್ಕೆ ಅಂತ ಹೇಳ್ಬೋದು?
0: ಸೊ ಹುಟ್ಟಿದ ಮಗುವಿನ ಹೊಟ್ಟೆಯ ಸೈಜ್ ಏನಿರ್ತದೆ ಅಂದ್ರೆ ಒಂದು ನೆಲ್ಲಿಕಾಯಿಯಷ್ಟು ಸೈಜ್ ಮಾತ್ರ ಇರ್ತದೆ.
1: ಹೌದು,
0: ಜಸ್ಟ್ ಹುಟ್ಟಿದ ಮಗುವಿನ ಸೈಜ್. ಸೊ ಆಗ ಏನಾಗ್ತದೆ, ತಾಯಿಗೆ ಎದೆ ಹಾಲ್ಸ ಫಸ್ಟ್ 2-3 ದಿವಸದಲ್ಲಿ ಅಷ್ಟೇ ಬರ್ತದೆ, 5-10 ml ಮಾತ್ರ ಬರುತ್ತೆ. ಸೊ ಅಷ್ಟು ಫೀಡ್ ಮಾಡಿಸುವಾಗ ಅದು ನೀವು ನೆಕ್ಸ್ಟ್ ಹಾಲು ಕೊಡುವಾಗ ಹೊಟ್ಟೆಯಲ್ಲಿ ಕೆಪಾಸಿಟಿ ಇರೋದೇ 10 ml. ಸೊ ಅದು ಹೊರಗಡೆ ಬಂದ್ಬಿಡುತ್ತೆ ಮತ್ತೆ ಅದು. ಸೊ ಮಗುವಿಗೆ ಇನಿಷಿಯಲ್ ಫ್ಯೂ ಡೇಸ್ ಏನಿರ್ತದೆ, ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಪಟ್ಟನೆ ಹಾಲು ಬರ್ತದೆ, ಈ ಕಡೆಯಿಂದ ಮೋಷನ್ ಹೋಗಿಬಿಡ್ತದೆ, ಶುಗರ್ ಮೆಟಬಾಲಿಸಮ್ ಆಗ್ಲಿಕ್ಕೆ ಅಷ್ಟು ಟೈಮ್ ಸಿಕ್ಕುತ್ತದೆ. ಹಾಗಾಗಿ ನಾವು 2-2 ಅವರ್ಸ್ಗೊಮ್ಮೆ ಫೀಡ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ, ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡ್ಲಿಕ್ಕೆ. 1 ವಾರ 10 ದಿವಸದ ನಂತರ ಮಗುವಿನ ಶುಗರ್ ಲೆವೆಲ್ಸ್ ಮತ್ತೆ ಹೊಟ್ಟೆ ಸೈಜ್ ಸ್ವಲ್ಪ ದೊಡ್ಡದಾಗ್ತದೆ, ಪೇರೆಕಾಯಿ ಅಂತ ಹೇಳ್ತೇವಲ್ಲ, ಆ ಸೈಜ್ ಆಗ್ತದೆ. ಆ ಸೈಜ್ ಆದಾಗ ಒಂದು 15-20 ml ನ ಹೋಲ್ಡ್ ಮಾಡಬಹುದು ಮಗುವಿನ ಹೊಟ್ಟೆ. ಸೊ ಅವಾಗ ಸ್ವಲ್ಪ ಶುಗರ್ ಲೆವೆಲ್ಸ್ ಬೆಟರ್ ಆಗ್ತದೆ. ಆಗ 3 ಗಂಟೆಗೊಮ್ಮೆ ಫೀಡ್ ಮಾಡಿಸಿದ್ರು ಸಹ ಸಾಕು. ಆ ನಂತರ 1 ತಿಂಗಳ ನಂತರ ಮಗು ಯಾವಾಗ ಕೇಳ್ತದೆ ಆವಾಗ ಫೀಡ್ ಮಾಡಿಸ್, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೇವೆ. ಸುಮ್ನೆ ನಾವು ಫೋರ್ಸ್ ಮಾಡಿ ಮಗುವಿಗೆ ಫೀಡ್ ಮಾಡಿಸ್ಬಾರ್ದು. ಫೀಡಿಂಗ್ ಮತ್ತೊಂದು ವಿಷಯ ಏನು ಅಂತಂದ್ರೆ, ಫೀಡಿಂಗ್ ಇಸ್ ಎ ಟೈಮ್ ವೇರ್ ಮದರ್ ಅಂಡ್ ಬೇಬಿ ಕನೆಕ್ಟ್ ವಿತ್ ಈಚ್ ಅದರ್. ಸೊ ಮದರ್ ಆಲ್ಸೋ ಶುಡ್ ಬಿ ಹ್ಯಾಪಿ, ಬೇಬಿ ಆಲ್ಸೋ ಶುಡ್ ಬಿ ಹ್ಯಾಪಿ. ಮದರಿಗೂ ಟೆನ್ಷನ್ ಮಾಡಿ ಹಾಲು ಕುಡಿಸು ಹಾಲು ಕುಡಿಸು ಅಂತ ಬೇರೆಲ್ಲ ಹೇಳಿ ಟೆನ್ಷನ್ ಮಾಡಿ ಕುಡಿಸೋದು ಅಲ್ಲ. ಮಗುವಿಗೆ ಸಹ ಹತ್ತ ತಕ್ಷಣ ಫೀಡ್ ಮಾಡಿಸೋದು ತಪ್ಪು, ಹಲವಾರು ಕಾರಣ ಇರ್ತದೆ, ಅದೆಲ್ಲ ನೋಡಿ
1: ಅಳುವುದಕ್ಕೆ ಬೇರೆ ಬೇರೆ ಕಾರಣಗಳು,
0: ಬೇರೆ ಬೇರೆ ಕಾರಣ ಇರ್ತದೆ, ಅದೆಲ್ಲ ರೂಲ್ ಔಟ್ ಮಾಡಿ ಫೀಡಿಂಗ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಫೀಡಿಂಗ್. ಸುಮ್ ಸುಮ್ನೆ ಮಗು ಅತ್ತಾಗೆಲ್ಲ ಫೀಡ್ ಕೊಡುವಾಗ ಮಗುವಿಗೆ ಸಹ ಇರಿಟೇಷನ್
1: ಆಗ್ತದೆ.
0: ಸೊ ಹಾಗಾಗಿ
1: ಓಕೆ, ಮನೆಯಲ್ಲಿರುವವರು ಕೂಡ ಹೇಳ್ತಾರೆ, ಮಗು ಅತ್ತಾಗ ಅದು ಹಸಿವಿಗೆ ಅಳ್ತದೆ ಅಂತ ಹೇಳಿ ಫೀಡಿಂಗ್ ಮಾಡು. ಅದರ ಬದಲಾಗಿ ಅದು ಅಳುವ ಕಾರಣಗಳೇನು ಅಂತ ನಾವು ನೋಡ್ಕೊಂಡು
0: ಚೆಕ್ ಲಿಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಮಗು ಕಂಫರ್ಟಬಲ್ ಇದೆಯಾ ಇಲ್ಲ, ಸೆಕೆಂಡ್ ಮಗುವಿನ ಡೈಪರ್ ಎಲ್ಲ ಕರೆಕ್ಟ್ ಟೈಮಿಗೆ ಚೇಂಜ್ ಆಗಿದೆಯಾ ಇಲ್ಲ ಅಂತ, ಮಗು ಇರುವ ರೂಮಿನ ಟೆಂಪರೇಚರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ, ಮಗುವಿಗೆ ಲಾಸ್ಟ್ ಫೀಡ್ ಯಾವಾಗ ಕೊಟ್ಟಿದ್ದು ಅಂತ, ಮತ್ತೊಂದಿಷ್ಟು ಹಂಗರ್ ಕ್ಯೂಸ್ ಅಂತ ಹೇಳ್ತೇವೆ. ಮಗುವಿಗೆ ಹಶು ಆದ್ರೆ ಮಗು ತಾನೇ ತೋರಿಸುತ್ತೆ, ನಾವು ತಿಳ್ಕೊಳ್ತೇವೆ ಮಗುವಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಬಟ್ ಹುಟ್ಟಿದಾಗಿಂದನೇ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಷ್ಟು ಡೆವಲಪ್ ಇರ್ತದೆ ಅಂದ್ರೆ, ಮತ್ತೊಂದು ಮಗು ಅಳುವಾಗ ಈ ಮಗು ಸೆನ್ಸ್ ಮಾಡಿ ಈ ಮಗು ಸಹ ಅಳ್ತದೆ. ಎಂಪತಿ ಅಂತ ಹೇಳ್ತೇವೆ ನಾವು, ಕೈಂಡ್ನೆಸ್,
1: ಎಂಪತಿ,
0: ಇನ್ನೊಬ್ರು ನೋವಲ್ಲಿದ್ದಾಗ ರೆಸ್ಪಾಂಡ್ ಮಾಡುವಂತ ಇನ್ ಕೆಪಾಸಿಟಿ ಹೈಯರ್ ಫಂಕ್ಷನ್ ಇರ್ತದೆ, ಹುಟ್ಟಿದ ಮಗುವಿಗೆ ಸಹ ಇರ್ತದೆ. ಇನ್ನೊಂದು ಮಗು ಅಳುವಾಗ ಈ ಮಗು ರೆಸ್ಪಾನ್ಸ್ ಅಲ್ಲಿ ಅಳ್ತದೆ, ಓ ನಿಂಗೆ ಏನೋ ದುಃಖ ಆಗ್ತಾ ಉಂಟ ಅಂತ. ಅಷ್ಟು ಇಂಟೆಲಿಜೆಂಟ್ ಕ್ರಿಯೇಚರ್ಸ್ ನ್ಯೂ ಬಾರ್ನ್ಸ್. ನಾವು ಅವರಿಗೆ ಹಾಗೆ ಹೇಳುದು ಅವ್ರಿಗೆ ಗೊತ್ತಾಗುದಿಲ್ಲ, ಬಟ್ ಅವರಿಗೆ ಹಶು ಆದಾಗ ಅವರೇ ಒಂದಿಷ್ಟು ಕ್ಯೂಸ್ ಅಂತ ತೋರಿಸ್ತಾರೆ. ಕೈಯನ್ನು ಚೀಪುದು ಅಥವಾ ತುಂಬಾ ಬ್ಲಿಂಕ್ ಮಾಡುದು ಅಥವಾ ಲಿಪ್ಸ್ ಅನ್ನು ಆ ಕಡೆ ಈ ಕಡೆ ಮಾಡುದು, ಟಂಗನ್ನ ಹೊರಗೆ ಹಾಕುದು. ಸೊ ದಟ್ ಈಸ್ ಅ ಸೈನ್ ದಟ್ ನಂಗೆ ಈಗ ಫೀಡ್ಸ್ ಕೊಡಿ ಅಂತ. ಸೊ ಆ ಹಂಗರ್ ಕ್ಯೂಸ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು. ಆ ಚಾರ್ಟ್ ಅನ್ನ ಒಮ್ಮೆ ಓದ್ಬೇಕು. ಆ ಓದಿ ಮಗು ಆ ರೀತಿ ಮಾಡ್ತಾ ಇದೆ, ದಟ್ ಮೀನ್ಸ್ ಬೇಬಿ ಇಸ್ ಹಂಗ್ರಿ. ಅದಲ್ಲದೆ ಬೇರೆ ಕಾರಣವಶಾತಿಗೆಲ್ಲ ಒಂದ್ ಗಂಟೆ ಆಗಿರ್ತದೆ ಫೀಡ್ ಮಾಡಿಸಿ, ಮಗು ಆದ ತಕ್ಷಣ 20 ಜನ ಒಂದು ಫೀಡ್ ಮಾಡಿಸು ಅಂತ ಅಮ್ಮನಿಗೆ ಸ್ಟ್ರೆಸ್
1: ಮಾಡ್ಬಾರ್ದು.
0: ಓಕೆ
1: ಓಕೆ, ಒಳ್ಳೆ ವಿಷಯ. ಈಗ ಫೀಡಿಂಗ್ ಮಾಡುವಂತ ಇನ್ನೊಂದು ವಿಚಾರ ಕೇಳ್ಬೇಕಿಲ್ಲ ಡಾಕ್ಟರ್, ಏನಂದ್ರೆ ಇದನ್ನ ಈ ವಿಚಾರವನ್ನು ನಾವು ಮಾತಾಡ್ಲಿಲ್ಲ. ಮಗುವಿಗೆ ಹಾಲು ನೀಡುವಂತ ಸಂದರ್ಭ ಪ್ರಾರಂಭದ ಹಾಲು, ನಾವು ಫಸ್ಟ್ ಮಿಲ್ಕ್ ಅಂತ ಹೇಳ್ತೇವೆ, ಅದನ್ನ 1 ಗಂಟೆ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ. ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ.
0: ಸೊ ನಾವು ನೀವು ಲಸಿಕೆಗಳ ಬಗ್ಗೆ ಕೇಳಿದ್ರೆ,
1: ಹೌದು,
0: ಮಗುವಿಗೆ ಸಿಗುವ ಫಸ್ಟ್ ಲಸಿಕೆ ಅಂತ ಗೊತ್ತುಂಟ, ಈ ಫಸ್ಟ್ ದಿವಸದಲ್ಲಿ ಬರುವ ಹಾಲು, ಅದರಲ್ಲಿ ಎಷ್ಟು ಇಮ್ಯುನೋಗ್ಲೋಬಿನ್ಸ್ ಪ್ಯಾಕ್ಡ್ ಇರ್ತದೆ ಅಂತ ಹೇಳಿದ್ರೆ, ಮದರಿಗೆ ಲೈಫ್ನಲ್ಲಿ ಯಾವ್ಯಾವ ಇನ್ಫೆಕ್ಷನ್ ಆಗಿರ್ತದೆ ಅದಕ್ಕೆಲ್ಲ ಮದರ್ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ, ಮದರಿನ ಬಾಡಿಯಲ್ಲಿರುವ ಇಮ್ಯುನೋಗ್ಲೋಬಿಲಿನ್ಸ್ ಎಲ್ಲ ಇದರಲ್ಲಿ ಸೀಕ್ರೆಟ್
1: ಆಗ್ತದೆ.
0: ಇಟ್ ಈಸ್ ಲೈಕ್ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತೇನೆ, ಸ್ವರ್ಣ ತರ ಅದು. ಅಷ್ಟು ಇಂಪಾರ್ಟೆಂಟ್ ಮಗುವಿಗೆ. ಸೊ ಫಸ್ಟ್ 2 ಡೇಸ್ ಒಂದೇ ಹನಿ ಬರ್ಲಿ ಎರಡೇ ಹನಿ ಬರ್ಲಿ ಅದನ್ನ ಮಗುವಿಗೆ ಕಂಪಲ್ಸರಿ ಆಗಿ ಕೊಡ್ಬೇಕು. ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಈಗ ಡೆಲಿವರಿ ಆದ ತಕ್ಷಣ ಮಗುವಿಗೆ ಎದೆ ಮೇಲೆ ಹಾಕುವ ಸಿಸ್ಟಮ್ ಈಗ ಸ್ಟಾರ್ಟ್ ಎಲ್ಲ ಕಡೆ ಆಗಿದೆ. ದಟ್ ಇಸ್ ವೆರಿ ಗುಡ್. ಮಗುವಿಗೆ ಎಷ್ಟು ಕೆಪಾಸಿಟಿ ಇರ್ತದಂದ್ರೆ ಅದು ಕ್ರಾಲ್ ಮಾಡಿ ಹೋಗಿ ಎದೆಯನ್ನು ಚೀಪಿ ಹಾಲು ತಕೊಳ್ತದೆ, ಆ ರೀತಿ ಇರ್ತದೆ ಆಕ್ಚುಲಿ ಮಗುವಿಂದ ಎನರ್ಜಿ. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಅದು ಏನಂತ ಕಂಟಾಮಿನೇಟೆಡ್ ಮಿಲ್ಕ್, ಒಳ್ಳೆ ಮಿಲ್ಕ್ ಅಲ್ಲ ಅಂತ ಡಿಸ್ಕಾರ್ಡ್ ಮಾಡೋ ತುಂಬಾ ಪದ್ಧತಿಗಳಲ್ಲ ಉಂಟು. ಅದು ತುಂಬಾ ದೊಡ್ಡ ಮಿಸ್ಟೇಕ್. ಅದು ಕಂಪಲ್ಸರಿ ಮಗುವಿಗೆ ಹೋಗ್ಲೇಬೇಕು.
1: ಇಟ್
0: ಇಸ್ ಲೈಕ್ ಅನ್ ಫುಲ್ ಗೋಲ್ಡ್. ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ಸ್ ಎಲ್ಲ ಕೊಡೋದಕ್ಕಿಂತ ಆ ಫಸ್ಟ್ 2 ಡೇಸ್ ಅಲ್ಲಿ ನೀವು ಹಾಲು ಕೊಟ್ರೆ ಮಗುವಿಗೆ ಎಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ
1: ಆಗ್ತದೆ. ಇದು ಮೊದಲ ಹಾಲು ಅಥವಾ ತಾಯಿಯ ಮೊದಲ ಹಾಲಿನ ಬಗ್ಗೆ. ಈಗ ಇನ್ನು ಕೆಲವು ತಾಯಂದ್ರಲ್ಲಿ ಏನಂದ್ರೆ ಹಾಲಿನ ಸಮಸ್ಯೆ ಇರುತ್ತೆ, ಎದೆ ಹಾಲು ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇದಕ್ಕಿರ್ಬೋದು. ಒಂದು ಏನು ಹೇಳ್ತಿದ್ರೆ ಅಂದ್ರೆ ಸ್ಟ್ರೆಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ, ಸ್ಟ್ರೆಸ್ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಈ ಮೊದಲಿಗೆ ಏನು ತಾಯಿಗೆ ಎದೆ ಹಾಲು ಇಲ್ಲ ಅಂತ ಹೇಳಿದಾಗ ಮಗು ಜೋರಾಗಿ ಅಳುವಂಥದ್ದು ಇಂಥದೆಲ್ಲ ಸನ್ನಿವೇಶಗಳು ನಡೀತಾ ಇರ್ತದೆ. ಇದರ ಬಗ್ಗೆ ಏನು ಹೇಳ್ತೀರಾ ನೀವು, ತಾಯಿಯಲ್ಲಿ ಎದೆ ಹಾಲು ಹೆಚ್ಚಿಸಬೇಕು ಅಥವಾ ಅದರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ?
0: ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಮಗುವಿನ ಡೆಲಿವರಿ ಆದ ತಕ್ಷಣ ತಾಯಿಗೆ 200 ml 100 ml ಹಾಲು ಬರುವುದಿಲ್ಲ. ತಾಯಿಯ ಬಾಡಿ ಸಹ ಮಗುವಿನಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ತಾಯಿ ಬಾಡಿ ಪ್ರೊಡ್ಯೂಸ್ ಮಾಡ್ತದೆ, ಅಷ್ಟು ಬಾಡಿಯಲ್ಲಿ ಫಂಕ್ಷನ್ಸ್ ಇರ್ತದೆ. ಸೊ ಹುಟ್ಟಿದ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಬರ್ತಾ ಇರ್ತದೆ. ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಏನಿರ್ತದೆ ಅಂದ್ರೆ ಮಗುವಿಗೆ ಗಡಿ ಗಡಿ ಕುಡಿಸ್ಬೇಕು, 30-40 ml ಕುಡಿಸ್ಬೇಕು ಅಂತ. ಅದು ಫಸ್ಟ್ ಡೇ ಆಗುದಿಲ್ಲ, ಗ್ರಾಜುವಲ್ ಪ್ರಾಸೆಸ್.
1: ಓಕೆ, ಮಾತಾಡೋಣ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಪೂರ್ಣಿಮಕ್ಕ ಸಾಲತೋಳಿಂದ. ಹೇಳಿ ಹೇಳಿ, ಕಾರ್ಯಕ್ರಮಕ್ಕೆ ಸ್ವಾಗತ.
0: ನಮಸ್ಕಾರ, ಹೇಳಿ.
3: ಹಲೋ.
0: ಹಾ ಹೇಳಿ. ನಮಸ್ತೆ.
3: ಹಲೋ ನಮಸ್ತೆ ಡಾಕ್ಟರ್.
0: ಹಾ ಹೇಳಿ,
1: ಕೇಳಿಸ್ತಾ ಇದೆ?
3: ಕೇಳಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಕೇಳಿಸ್ತಾ.
1: ಹೌದಾ? ಈಗ
0: ನಮಸ್ತೆ.
1: ಹಾ ಓಕೆ ಓಕೆ, ಹೇಳಿ.
3: ನಾನಂದ್ರೆ ಕೇಳುದು, ಮಗುವನ್ನು ಮಲಗಿಸುವಾಗ ಅಂದ್ರೆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಯಾವ ಭಂಗಿಯಲ್ಲಿ ಉತ್ತಮ ಅಂತ ಅಂದ್ರೆ, ಬೆನ್ನಿನ ಮೇಲೆ ಎಲ್ಲ ಮಲಗಿಸ್ತಾರಲ್ಲ ಆ ತರ. ಮತ್ತೊಂದು, ಮಗುವಿಗೆ ಹಾಲು ಕೊಟ್ಟ ನಂತರ ಬೇಗಿಸುದು ಇದೆಯಲ್ಲ, ಅದು ಯಾಕೆ ಅವಶ್ಯಕತೆ ಇದೆ ಅಂತ. ಮತ್ತೊಂದು, ಇದು ಮಗುವಿನ ಆರೈಕೆಯಲ್ಲಿ ತಂದೆ ಮತ್ತು ಕುಟುಂಬದ ಇತರ ಸದಸ್ಯರ ಪಾತ್ರ ಅಂದ್ರೆ, ತಾಯಿಗೆ ಮಾತ್ರ ಜವಾಬ್ದಾರಿ ಹೊರಿಸ್ತಾರಲ್ಲ.
0: ವೇದ್ಯದಲ್ಲಿ
3: ಉತ್ತರ ಕೇಳ್ತೇನೆ.
1: ಥ್ಯಾಂಕ್ ಯು. ಓಕೆ, ಮೊದಲ ಪ್ರಶ್ನೆಯನ್ನ ಕೇಳಿದರೆ, ಅವ್ರು ಯಾವ ಪೊಸಿಷನ್ ಅಲ್ಲಿ ಮಗುವನ್ನ ಮಲಗಿಸಬೇಕು ಅಂತ ಹೇಳೋದು.
0: ಸೊ ಮಗುವನ್ನು ಮುಂಚೆ ಕಾಲದಲ್ಲೆಲ್ಲ ತೊಟ್ಟಿಲಲ್ಲಿ ಮಲಗಿಸುವುದು, ಆ ನಂತರ ಸೀರೆಯಲ್ಲಿ ಕಟ್ಟಿದ ಜೋಳಿಗೆಯಲ್ಲಿ ಮಲಗಿಸುವಂತದ್ದು ಅದೆಲ್ಲ ಇರ್ತಾ ಇತ್ತು. ಬಟ್ ಈಗ ರೆಕಮೆಂಡೇಶನ್ಸ್ ವೈಸ್ ಅದರಲ್ಲಿ ಕೆಲವೊಮ್ಮೆ ಮಗು ಟರ್ನ್ ಆದ್ರೆ ಇಂತ ಸೀರೆಯಲ್ಲಿ ಕಟ್ಟದಲ್ಲಿ ಉಸಿರು ಕಟ್ಟುವಂತ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ. ಅದಲ್ಲದೆ ತೊಟ್ಟಿಲಲ್ಲಿ ನಾವು ಪಿಲ್ಲೋಸ್, ಟಾಯ್ಸ್ ಎಲ್ಲ ಇಡ್ತೇವಲ್ಲ, ಅದು ಸಹ ಮಗು ಈ ಬೈ ಚಾನ್ಸ್ ಟರ್ನ್ ಆದ್ರೆ ಪಿಲ್ಲೋಸ್ ಏನಾಗ್ತದೆ, ಸಫೋಕೇಟ್ ಮಾಡ್ತದೆ, ಗಾಳಿ ಆಗುತ್ತೆ, ಹಾಗಾಗಿ ಕಷ್ಟ ಆಗ್ತದೆ. ಸೊ ಮಗುವಿಗೆ ಸೇಫ್ ಸ್ಲೀಪ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಮಗುನ ಕರೆಕ್ಟ್ ಆಗಿ ಹೇಗೆ ಮಲಗಿಸ್ಬೇಕು, ನಾವ್ ಹೇಗೆ ಮಲಗ್ತೀವಿ, ಸ್ಟ್ರೈಟ್ ಆಗಿ ತಲೆ ಮೇಲೆ ಫೇಸ್ ಮಾಡುವ ಹಾಗೆ ಸುಪೈನ್ ಪೊಸಿಷನ್ ಅಂತ ಹೇಳ್ತೀವಿ. ಮಗುವನ್ನು ಸಹ ಅದೇ ಪೊಸಿಷನ್ ಅಲ್ಲಿ ಮಲಗಿಸ್ಬೇಕು, ಯಾಕಂದ್ರೆ ಗಾಳಿ ಕರೆಕ್ಟ್ ಆಗಿ ಆಡ್ತದೆ, ಉಸಿರಾಟಕ್ಕೆ ಯಾವ್ದೇ ರೀತಿಯ ಸಮಸ್ಯೆ ಆಗುದಿಲ್ಲ. ಸೊ ಸ್ಟ್ರೇಟ್ ಆಗಿ ಮಲಗಿಸ್ಬೇಕು, ತಲೆ ಭಾಗ ಮೇಲೆ ನೋಡ್ತಾ ಇರ್ಬೇಕು, ಉಲ್ಟಾ ಮಲಗಿಸ್ಬಾರ್ದು ಆಯ್ತಾ. ಆಮೇಲೆ ಪಿಲ್ಲೋ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ, ಚಿಕ್ಕ ಸಾಫ್ಟ್ ಪಿಲ್ಲೋ ಬೇಕಿದ್ರೆ ತುಂಬಾ ಚಿಕ್ಕದು ತಲೆ ಕೆಳಗಡೆ ಇರಬಹುದು, ಅದಲ್ಲದೆ ಬೇರೆ ಏನು ಅವಶ್ಯಕತೆ ಇಲ್ಲ. ಮಗು ಮಲಗುವ ಸುತ್ತಮುತ್ತದಲ್ಲಿ ಯಾವುದೇ ರೀತಿಯ ಟಾಯ್ಸ್ ಮತ್ತೆ ಚಿಕ್ಕ ಗುಂಡು ಗುಂಡು ಪಿಲ್ಲೋಸ್ ಅದೆಲ್ಲ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಕೊಡ್ತಾರೆ, ಬಟ್
1: ಅದೆಲ್ಲ
0: ಅವಶ್ಯಕತೆ ಇಲ್ಲ. ಒಂದು ತಿಂಗಳವರೆಗೂ ಮಗು ಸ್ಟ್ರೈಟ್ ಆಗಿ ಮಲ್ಕೊಳ್ಬೇಕು. ಒಂದು ತಿಂಗಳ ನಂತರ ಸ್ವಲ್ಪ ಕುತ್ತಿಗೆಗೆ ಪವರ್ ಬೇಕಾಗುವಾಗ ಟಮ್ಮಿ ಟೈಮ್ ಅಂತ ಹೇಳ್ತೇವೆ, ಅದು ಕೊಟ್ರೆ ತಲೆ ಶೇಪ್ ನಾರ್ಮಲ್ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯ ಪಿಲ್ಲೋ ಬೇಡ, ಕಂಟಿನ್ಯೂಸ್ ಇದೇ ತರ ಮಲಗಿಸೋದಲ್ದೇನೆ ಫೀಡಿಂಗ್ ಕೊಟ್ಟ ನಂತರ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿದ್ರು ಸಹ ಇಲ್ಲಿ ಶೇಪ್ ಎಲ್ಲ ಸರಿ ಹೋಗ್ತದೆ. ಯಾವುದೇ ರೀತಿಯ ಸ್ಪೆಷಲ್ ಪಿಲ್ಲೋಸ್ ಇಂದ ಅವಶ್ಯಕತೆ ಇಲ್ಲ. ಮಲಗಿಸುವಾಗ ಕರೆಕ್ಟ್ ಆಗಿ ಟೈಟ್ ಕ್ಲೋದಿಂಗ್ ಎಲ್ಲ ಹಾಕಿ ಸ್ವಾಡಲ್ ಮಾಡಿಸಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ಆಮೇಲೆ ಸ್ವಾಡಲ್ ಏನ್ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಮಲಗಿಸಿದ್ರೆ ಆಯ್ತು. ರೂಮ್ ಟೆಂಪರೇಚರ್ ನಾರ್ಮಲ್ ಇಟ್ಟು ಯಾವುದೇ ರೀತಿಯ ಸುತ್ತದಲ್ಲಿ ಫ್ರೀ ಬಟ್ಟೆ ಅಥವಾ ಟಾಯ್ಸ್ ಇದ್ದು ಮೂಗಿಗೆ ಉಸಿರು ಕಟ್ಟುವಂತದ್ದು ಏನಾದ್ರು ಸಮಸ್ಯೆ ಆಗುದಾದ್ರೆ ಆ ತರ ಫ್ರೀ ಲೈಯಿಂಗ್ ಆಬ್ಜೆಕ್ಟ್ಸ್ ಯಾವುದು ಸಹ ಇರಬಾರ್ದು ಮಗುವಿನ ಕ್ರೆಡಲಲ್ಲಿ. ಆಮೇಲೆ ಸೀರೆಯ ತೊಟ್ಟಿಲಲ್ಲಿ ಎಲ್ಲ ಮಲಗಿಸುವುದು ರೆಕಮೆಂಡ್ ಮಾಡುದಿಲ್ಲ, ಯಾಕಂದ್ರೆ ಮಲಗಿಸಿ ನಾವು ಹೋಗ್ತೇವೆ, ಮಗು ಏನಾದ್ರು ಟರ್ನ್ ಆದ್ರೆ ಉಸಿರು ಕಟ್ಟಲಿಕ್ಕೆ. ಮುಂಚೆ ಎಲ್ಲ ಕಾಟನ್ ಸೀರೆ ಮಾತ್ರ ಜನ ಉಡ್ತಾ ಇದ್ರು, ಅದ್ರಲ್ಲಿ ಅವಾಗ್ಲೂ ಸಹ ಸ್ವಲ್ಪ ಗಾಳಿ ಬರ್ತದೆ. ಬಟ್ ಈಗಿನ ಸಿಂಥೆಟಿಕ್ ಸೀರೆಗಳಲ್ಲಿ ನೀವು ಮೂಗಿಗೆ ಹತ್ರ ಬ್ಲಾಕ್ ಆದ್ರೆ ಮಗುವಿಗೆ ಉಸಿರಾಡುವುದಿಲ್ಲ, ಹಾಗಾಗಿ ಅದ್ ಸೀರೆ ಕಾನ್ಸೆಪ್ಟ್ ಹೋಗಿದೆ, ಬೇಕಾಗಿಲ್ಲ. ನಾರ್ಮಲ್ ಆಗಿ ಬೆಡ್ ಮೇಲೆ ಸಹ ಮಲಗಿಸ್ಬೋದು, ಬಟ್ ತಲೆ ಮೇಲೆ ಮಾಡಿಸಿ ಮಲಗಿಸಿದ್ರೆ ಆಗ್ತದೆ. ಇಟ್ ಇಸ್ ದ ಫಸ್ಟ್ ಟೈಮ್. ಸೆಕೆಂಡ್ ಕ್ವೆಶನ್ ಅವ್ರು ಏನ್ ಕೇಳಿದ್ರು,
1: ಸೆಕೆಂಡ್ ಕ್ವೆಶನ್ ಬರ್ಪಿಂಗ್ ಮಾಡುವಂತ ತೇಗು ತೆಗೆಸುವಂತ.
0: ಸೊ ಬರ್ಪಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಗು ಸ್ತನದಿಂದ ಹಾಲು ತಕ್ಕೊಳ್ಳುವಾಗ ಮಗು ಏನ್ ಮಾಡ್ತದೆ, ಬಾಯಿ ಓಪನ್ ಮಾಡಿರ್ತದಲ್ಲ, ಸೊ ಅಲ್ಲಿ ಇಲ್ಲಿ ಲೀಕ್ ಇರ್ತದೆ, ಸ್ವಲ್ಪ ಫುಲ್ ನಿಪ್ಪಲ್ ನ ಕವರ್ ಮಾಡುದಿಲ್ಲ. ಆ ಟೈಮ್ ಅಲ್ಲಿ ಏನಾಗ್ತದೆ, ಸೈಡ್ ಇಂದ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗ್ತದೆ. ಆ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋದಾಗ ಸ್ಟಮಕ್ ಅಲ್ಲಿ ಅರ್ಧ ಗಾಳಿ ತುಂಬಿ ಅರ್ಧ ಮಾತ್ರ ಮೇಲ್ಕಿರ್ತದೆ. ಸೊ ಆಗ ಏನಾಗ್ತದೆ, ಮಗು ಉಂಟು, ಸೊ ಅದರಲ್ಲಿ ಕರೆಕ್ಟ್ ಆಗಿ ಗ್ರಾವಿಟಿಗೆ ಅಗೇನ್ಸ್ಟ್ ನಾವು ತಟ್ಟಿ ರಬ್ ಮಾಡಿದಾಗ ತೇಗ್ ಬರ್ತದೆ. ಆಗ ನೀವು ನೋಡಬಹುದು ಮಗು ಸಹ ತುಂಬಾ ರಿಲೀಫ್ ಅಲ್ಲಿ ಇರ್ತದೆ ಒನ್ಸ್ ಅದು ಬರ್ಪ್ ಆದ್ಮೇಲೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಟ್ ಲೀಸ್ಟ್ ಇನಿಷಿಯಲ್ ಫ್ಯೂ ಡೇಸ್ ಬರ್ಪಿಂಗ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್.
1: ಇನ್ನೊಂದು ಪ್ರಶ್ನೆ ಏನ ಕೇಳಿದ್ರು, ಮಗುವಿನ ಆರೈಕೆಯಲ್ಲಿ ತಂದೆ ಹಾಗೂ ಮನೆಯವರ ಪಾತ್ರ ಹೇಗೆ ಇದೆ ಅಂತ, ಹೇಗೆ ಅಂತ.
0: ಸೊ ಮಗುವಿನ ಆರೈಕೆಯಲ್ಲಿ ತಾಯಿದೆಷ್ಟು ಪಾತ್ರ ಇರ್ತದೋ ಈ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ತಂದೆ ಸಹ ಅಷ್ಟೇ ಜಾಸ್ತಿ ಪಾತ್ರ ಇರ್ತದೆ. ಈಗ ನಾವು ಹೇಳುದು ಮಗು ತಾಯಿ ಹತ್ರ ಇರುವಾಗ ಮಗುಗೆ ಗೊತ್ತುಂಟು, ತಾಯಿ ಹತ್ರ ನಾನು ಬಂದಾಗ ನಂಗೆ ಫೀಡಿಂಗ್ ಸಿಗ್ತದೆ, ಕಂಫರ್ಟ್ ಸಿಗ್ತದೆ ಅಂತ. ಅದೇ ರೀತಿ ಮಗು ತಂದೆ ಹತ್ರ ತೋಳಿನಲ್ಲಿ ಇರುವಾಗ ಮಗುಗೆ ಸೇಫ್ಟಿ ಫೀಲ್ ಆಗ್ತದೆ. ಹಾಗಾಗಿ ಒಂದು ರಿಸರ್ಚ್ ಸಹ ಮಾಡಿದ್ದಾರೆ, ಮಗು ತಾಯಿಯ ಇದ್ರಲ್ಲಿರುವಾಗ ಎಷ್ಟು ಸೇಫ್ ಆಗ್ತದೆ, ಆಮೇಲೆ ತಂದೆಯಲ್ಲಿರುವಾಗ ಎಷ್ಟು ಜಾಸ್ತಿ. ತಂದೆಗಳು ಸಹ ಇನ್ವಾಲ್ವ್ ಆದಾಗ ಮಕ್ಕಳಿಗೆ ಫೀಡಿಂಗ್ ರೇಟ್ಸ್ ಸಹ ತುಂಬಾ ಜಾಸ್ತಿ ಉಂಟು. ಬಿಕಾಸ್ ತಾಯಿಗೆ ಸಹ ರೆಸ್ಟ್ ಸಿಗ್ತದೆ, ರೆಸ್ಟ್ ಸಿಕ್ಕಾಗ ಅವ್ರ ಮೆಂಟಲ್ ಸ್ಟೇಟಸ್ ಇಂಪ್ರೂವ್ ಆಗಿ ಅವ್ರ ಹಾಲ್ ಪ್ರೊಡಕ್ಷನ್ ಸಹ ಚೆನ್ನಾಗಾಗ್ತದೆ. ಸೊ ತಾಯಿ ಫೀಡ್ ಮಾಡಿದಾಗ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಈ ತೇಗ ತೆಗೆಯುವ ಕೆಲಸ ಉಂಟಲ್ಲ, ಇದು ತಂದೆ ಅಂದಿರು ಮತ್ತೆ ಅಜ್ಜಿ ಅಂದಿರು ಎಲ್ಲ ಸಹ ಸೇರಿ ಅಮ್ಮನಿಗೆ ಸಹ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬೇಬಿಗೆ ಮಸಾಜ್ ಸಹ ತಂದೆ ಫೀಡಿಂಗ್ ಬಿಟ್ಟು ಎಲ್ಲ ಸಹ ತಂದೆ ಮಾಡಬಹುದು. ಡೈಪರ್ ಚೇಂಜ್ ಮಾಡಬಹುದು, ಮಸಾಜ್ ಮಾಡಬಹುದು, ತೇಗ್ ತೆಗಿಸಬಹುದು, ಹಾಡ್ ಹೇಳ್ಬಹುದು, ಮಲಗಿಸಬಹುದು, ಎಲ್ಲ ಸಹ ಮಾಡಬಹುದು. ಸೊ ಫೀಡಿಂಗ್ ಒಂದು ಬಿಟ್ಟು
1: ತಾಯಿಗೂ ಸ್ವಲ್ಪ ವಿಶ್ರಾಂತಿ ಸಿಕ್ಕಿದ ಹಾಗೆ ಆಗ್ತದೆ, ಯಾಕಂದ್ರೆ ಆ ಸಮಯದಲ್ಲಿ ವಿಶ್ರಾಂತಿ ಅಗತ್ಯ ಜಾಸ್ತಿ ಇರುತ್ತೆ.
0: ಹೌದು. ಇನ್ನೊಂದು ವಿಷಯ ಏನು ಅಂದ್ರೆ, ತಾಯಿಯ ಸ್ಲೀಪ್ ಸಹ ತುಂಬಾ ಮುಖ್ಯ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ತಾಯಿಯ ಕೆಲಸ ಬರೀ ಹಾಲು ಕುಡಿಸುವುದು ಅಂತ ಹೇಳ್ತಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ತಾಯಿ ಸಹ ಡೆಲಿವರಿ ಆದ್ಮೇಲೆ ಶಿ ಗೋಸ್ ಥ್ರೂ ಸೋ ಮಚ್. ನಾರ್ಮಲ್ ಡೆಲಿವರಿ ಆಗ್ಲಿ, ಸಿಸೇರಿಯನ್ ಆಗ್ಲಿ, ಒಂದು ಬಾಡಿಯಲ್ಲಿ ಅಷ್ಟು ಚೇಂಜಸ್ ಬಂದಾಗ ಅವ್ರ ಬಾಡಿಗೆ ಸಹ ಟೈಮ್ ಬೇಕು ರಿಕವರ್ ಆಗ್ಲಿಕ್ಕೆ. ಇನ್ನೊಂದು ನಾವು ಹೇಳುದು, ನೈಟ್ ಫೀಡಿಂಗ್ ಜಾಸ್ತಿ ಕೊಡಿ ಅಂತ. ಸೊ ನೈಟ್ ಅಲ್ಲಿ ತಾಯಿ ಫೀಡ್ ಕೊಡುವಾಗ ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಒಂದು ನಾಲ್ಕು ಫೀಡ್ ಕೊಟ್ಟರು ಸಹ ಅವ್ರದ್ದು 6 ಗಂಟೆ ನಿದ್ದೆ ಕಡಿಮೆ ಆಗ್ತದೆ. ಸೊ ಅದ್ರ ನಂತರ ಅವ್ರು ಬರ್ಪಿಂಗ್ ಸಹ ಮಾಡಿದ್ರೆ 1 ಗಂಟೆ ಎಕ್ಸ್ಟ್ರಾ ಹೋಗ್ತದೆ. ಸೊ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ತಾಯಿ ಫೀಡ್ ಮಾಡಿದ ನಂತರ ತಂದೆ ಅಥವಾ ಬೇರೆ ಅಜ್ಜಿ ಅಂದ್ರೆ ರೊಟೇಷನ್ ಬೇಸಿಸ್ ಅಲ್ಲಿ ಬರ್ಪ್ ಎಲ್ಲ ಮಾಡಿಸಿ ಮಗುವಿಂದ ಆರೈಕೆ ಅವರು ಡೈಪರ್ ಎಲ್ಲ ಚೇಂಜ್ ಮಾಡೋದು, ಮಲಗಿಸೋದು ಮಾಡಿದ್ರೆ ತಾಯಿಗೆ ಸಹ ಎದೆ ಹಾಲು ತುಂಬಾ ಚೆನ್ನಾಗಿ ಬರ್ತದೆ, ತಾಯಿ ಮೆಂಟಲ್ ಸ್ಟೇಟಸ್ ಸಹ ತುಂಬಾ ಖುಷಿಯಾಗಿರ್ಬೋದು, ಮತ್ತೆ ಫ್ಯಾಮಿಲಿಯಲ್ಲಿ ಸಹ ಒಂದು ಹಾರ್ಮೋನಿ ಇರ್ತದೆ, ಇಲ್ಲದಿದ್ರೆ ತಾಯಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ.
1: ಓಕೆ, ನಿಜವಾಗ್ಲೂ ಇದು ಅಗತ್ಯ, ಯಾಕಂದ್ರೆ ತಾಯಂದಿರಿಗೆ ಅಂತಹ ಒಂದು ಸಹಾಯದ ಅಗತ್ಯ ಆ ಸಂದರ್ಭಗಳಲ್ಲಿ ಇರುತ್ತೆ ಅಂತ. ಇನ್ನೊಂದು ಏನಂದ್ರೆ ಡಾಕ್ಟರ್, ಈಗ ಫೀಡಿಂಗ್ ಬಗ್ಗೆ ನಾವು ಮಾತಾಡ್ತಿರ್ತೇವೆ, ಈಗ ಒಂದು ಮಗುವಿಗೆ ಫೀಡ್ ಮಾಡಬೇಕಾದ್ರೆ ಎಷ್ಟು ಹೊತ್ತಿನವರೆಗೆ, ಅಂದ್ರೆ ಒಂದು ಒಮ್ಮೆ ಫೀಡ್ ಮಾಡುವಾಗ ಎಷ್ಟು ಹೊತ್ತಿನವರೆಗೆ ಮಾಡಬೇಕು ಅಂತ?
0: ಒಂದ್ ಸರ್ತಿ ಫೀಡ್ ಮಾಡುವಾಗ ಸ್ಟಾರ್ಟ್ ಒಂದು ಎರಡು ಸ್ಥಾನ ಇರ್ತದಲ್ಲ, ಫಸ್ಟ್ ಸ್ಥಾನದಲ್ಲಿ ನಾವು ಫೀಡ್ ಮಾಡಿ ಒಂದ್ ಸೈಡ್ ಮಾಡಬೇಕು, ಒಂದು 15-20 minutes ಮಿನಿಮಮ್ ಅಂತ ಹೇಳ್ತೇವೆ, ಮ್ಯಾಕ್ಸಿಮಮ್ 30 minutes ವರೆಗೂ ಮಾಡಬಹುದು ಈ ಕಡೆ ಮತ್ತೆ ಆ ಕಡೆ. ಟೋಟಲ್ ನಿಮ್ಮ ಫೀಡ್ ಡ್ಯೂರೇಷನ್ ಇರುತ್ತದೆ 30-45 minutes ವರೆಗೂ ಇರಬೇಕು ಮಿನಿಮಮ್.
1: ಇನ್ನೊಂದು ವಿಚಾರ ಏನಂದ್ರೆ, ಈಗ ಮಕ್ಕಳಿಗೆ ವಿಟಮಿನ್

D3 ಡ್ರಾಪ್ಸ್ ಕೊಡ್ತಾರೆ, ಪ್ರತಿದಿನ ಅದನ್ನು ಕೊಡಲಿಕ್ಕಿದೆ, 1 ವರ್ಷದವರೆಗೆ ಕೊಡಬಹುದು. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ಆಗ ತಾನೇ ಹುಟ್ಟಿದ ಮಗುವನ್ನು ಬಿಸಿಲಲ್ಲಿ ಹಿಡಿದುಕೊಳ್ಳುವಂಥ, ಬಿಸಿಲಿಗೆ ಹಿಡ್ಕೊಳ್ಳುವಂಥ, ಎಳೆ ಬಿಸಿಲಿಗೆ, ಬೆಳಗಿನ ಬಿಸಿಲಿಗೆಲ್ಲ, ಅದರಲ್ಲಿ ಎಷ್ಟು ಸಹಾಯಕ ಆಗುತ್ತೆ? ಅದು ಈಗಲೂ ಮಾಡಬಹುದು ಅಥವಾ ಅದರಲ್ಲಿ ಏನಾದರೂ ಬದಲಾವಣೆಗಳು ಅಂದರೆ ಮೊದಲಿನಿಂದಲೂ

0: ಕಡಿಮೆ ಆಗುತ್ತೆ. ಅಲ್ಲದಿದ್ರೆ ಸನ್ಸ್ಕ್ರೀನ್ ಸಹ ಹಾಕ್ತೇವೆ, ಫೇಸ್ ಸಹ ಕವರ್ ಮಾಡ್ತೇವೆ, ಫುಲ್ ಕ್ಲೋತ್ಸ್ ಹಾಕ್ತೇವೆ. ಸೊ ಸೂರ್ಯನ ಕಿರಣದಲ್ಲಿ ನಮಗೆ ಸಿಕ್ಕು ನಾವು ವಿಟಮಿನ್ ಡಿ ಸಿಂಥಸೈಸ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ. ಎಲ್ಲರಿಗೂ ಒಂದು ಲೆವೆಲ್ ಆಫ್ ಡೆಫಿಷಿಯನ್ಸಿ ಇರ್ತದೆ, ಬಟ್ ನ್ಯೂ ಬಾರ್ನ್ ಅಲ್ಲಿ ನಾವು ಆ ರಿಸ್ಕ್ ತಕೊಳ್ಳಿಕ್ ಆಗುತ್ತೆ. ಅವ್ರಿಗೆ ಕಂಪಲ್ಸರಿ ಆಪ್ಟಿಮೈಸ್ ಮಾಡ್ಬೇಕು. ಎದೆ ಹಾಲು ಆಲ್ರೆಡಿ ಎಲ್ಲ ಕೊಡ್ತದೆ ಎಕ್ಸೆಪ್ಟ್ ವಿಟಮಿನ್ ಡಿ ಮತ್ತು ವಿಟಮಿನ್ ಕೆ. ಸೊ ವಿಟಮಿನ್ ಕೆ ಹುಟ್ಟಿದ ತಕ್ಷಣ ನಾವು ಇಂಜೆಕ್ಷನ್ ಕೊಡ್ತೇವೆ ಮಗುಗೆ, ವಿಟಮಿನ್ ಡಿದು ಡ್ರಾಪ್ಸ್ ಕೊಡ್ತೇವೆ. ಇನ್ನೊಂದು ನೀವು ಕೇಳಿದ್ದು ಡಿ ಡ್ರಾಪ್ಸ್ ಒಂದು ವರ್ಷದವರೆಗೂ ಕೊಡಲೇಬೇಕು ಕಂಪಲ್ಸರಿಯಾಗಿ, ಯಾವುದೇ ದಿನಕ್ಕೂ ತಪ್ಪಿಸು ಆಗಿಲ್ಲ. ಅದರಿಂದ ಮಗುಗೆ ತುಂಬಾ ಬೆನಿಫಿಟ್ಸ್ ಇರ್ತದೆ. ಇನ್ನೊಂದು ನೀವು ಕೇಳಿದ್ದು ಎಳೆ ಬಿಸಿಲಿನ ಬಗ್ಗೆ. ಸೊ ಎಳೆ ಬಿಸಿಲು ಒಳ್ಳೇದು, 2-5 ಮಿನಿಟ್ಸ್ ಆದ್ರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದ್ರೆ, ಬಿಸಿಲು ಒಳ್ಳೇದಂತ ತಿಳ್ಕೊಂಡು ತುಂಬಾ ಜನ ತುಂಬಾ ಹೊತ್ತು ಮಗುನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಮಾಡಿದಾಗ ಆ ಹೀಟ್ಗೆ ಮಗುವಿನಲ್ಲಿ ಇರುವ ಕ್ಯಾಲರೀಸ್ ಎಲ್ಲ ಕಡಿಮೆ ಆಗ್ತದೆ, ಬೆವರು ಬರ್ತದೆ, ನೀವು ಕೊಟ್ಟಿದ್ದ ಫೀಡಿನ ಎನರ್ಜಿ ಎಲ್ಲ ಅದರಲ್ಲೇ ಹೋಗ್ತದೆ. ಕೆಲವೊಮ್ಮೆ ತುಂಬಾ ಜಾಸ್ತಿ ಶಾಖ ಇದ್ದಾಗ 49-48 degrees ಎಲ್ಲ ಇದ್ದಾಗ ಮಗುವಿಗೆ ಹೀಟ್ ಸ್ಟ್ರೋಕ್ ಆಗುವ ಚಾನ್ಸಸ್ ಸಹ ಇರ್ತದೆ. ಯಾಕಂದ್ರೆ ಅವ್ರ ಬಾಡಿಲಿ ನೀರಿನ ಅಂಶ ಜಾಸ್ತಿ ಉಂಟು, ಬಿಸಿಲಿಗಿಟ್ಟಾಗ ನೀರೆಲ್ಲ ಇವ್ಯಾಪೊರೇಟ್ ಆದ್ರೆ ಮಗು ಬೇಗ ಡಲ್ ಆಗಿಬಿಡ್ತದೆ. ಹಾಗಾಗಿ ಎಳೆ ಬಿಸಿಲು ಓಕೆ, 5-10 minutes ಅರ್ಲಿ ಮಾರ್ನಿಂಗ್, 6:30 ಸೂರ್ಯನ ಫಸ್ಟ್ ಕಿರಣ ಆದದೆಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ಓಕೆ. ಮಗುವಿಗೆ ಡೇ ಅಂಡ್ ನೈಟ್ ಗೊತ್ತಾಗ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಹುಟ್ಟಿದ ಮಗುವನ್ನ 1.5 ತಿಂಗಳವರೆಗೂ ಮನೆಯಿಂದ ಹೊರಗಡೆನೆ ಕರ್ಕೊಂಡು ಬರುದಿಲ್ಲ, ತಾಯಿನೂ ಹೊರಗೆ ಬರುದಿಲ್ಲ, ಮಗುನೂ ಹೊರಗೆ ಬರುದಿಲ್ಲ, ಬಾಣಂತಿ ಹೊರಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಒಂದೇ ರೂಮಲ್ಲಿ ಕೋಣೆಯಲ್ಲಿ ಡಾರ್ಕ್ ಕೋಣೆಯಲ್ಲಿ ಇಟ್ಬಿಡ್ತಾರೆ. ಆತರ ಮಾಡಬಾರ್ದು, ಅದರಿಂದ ಅವ್ರ ಮೆಂಟಲ್ ಹೆಲ್ತ್ ಸಹ ಅಫೆಕ್ಟ್ ಆಗ್ತದೆ. ಹಗಲಾಗ್ತಾ ಇದೆಯಾ, ರಾತ್ರಿ ಆಗ್ತಾ ಇದೆಯಾ, ಅದು ಡಿಫ್ರೆನ್ಸಿಯೇಷನ್ ತಾಯಿಗೂ ಗೊತ್ತಾಗಬೇಕು, ಮಗುಗೂ ಗೊತ್ತಾಗಬೇಕು.
1: ಖಂಡಿತ. ಓಕೆ, ಇದು ಏನು ಸ್ತನ್ಯಪಾನದ ಬಗ್ಗೆ ಅಥವಾ ಏನು ಮಕ್ಕಳಿಗೆ ಎಲೆ ಬಿಸಿಲನ್ನು ತೋರಿಸುವ ಬಗ್ಗೆ ನಾವು ಮಾತಾಡ್ತಿರ್ತೇವೆ. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ಈಗ ನಾವು ಹೇಳ್ತೇವೆ ನಾವು ತಾಯಿಯ ಹಾಲೇ ಶ್ರೇಷ್ಠ, ತಾಯಿ ಹಾಲಿನ ನಂತರ ಬೇರೆ ಯಾವುದೂ ಇಲ್ಲ ಮಗುವಿಗೆ, ತಾಯಿ ಹಾಲೇ ಅತಿ ಉತ್ತಮ ಅತಿ ಶ್ರೇಷ್ಠ, ಅದೇ ರೀತಿ ಅಮೃತಕ್ಕೆ ಸಮಾನ ಅಂತ. ಇತ್ತೀಚಿನ ವರದಿಯ ಪ್ರಕಾರ ಏನಂದರೆ, ಒಂದು ನಾವು ಪಾಟ್ನಾದ ಬಿಹಾರದ ಆಚೆಗೆ ಒಂದು ತಾಯಿಯಲ್ಲಿ ಯುರೇನಿಯಂ ಪತ್ತೆ ಆಗಿದೆ ಎದೆ ಹಾಲಲ್ಲಿ ಅಂತ. ಈ ಬಗ್ಗೆ ಏನು ಹೇಳ್ತೀರಾ ನೀವು?
0: ತಾಯಿಯ ಹಾಲು ಅತ್ಯುತ್ತಮ ಅಮೃತ ಹೌದು, ಅದಕ್ಕೆ ಬೇರೆ ದೇರ್ ಇಸ್ ನೋ ಅದರ್ ಸ್ಟೇಟ್ಮೆಂಟ್. ಬಟ್ ಕೆಲವೊಮ್ಮೆ ಕಂಡೀಷನ್ಸ್ ಅಲ್ಲಿ ತಾಯಿ ಹಾಲು ನಾವು ಡಾಕ್ಟರ್ಸ್ ಆಗಿ ನಾವೇ ಹೇಳ್ತೀವಿ ಕೊಡಬೇಡಿ ಮಗುವಿಗೆ ಅಂತ. ಕೆಲವೊಮ್ಮೆ ಮಗುವಿನಲ್ಲಿ ಹಾಲು ಡೈಜೆಸ್ಟ್ ಮಾಡುವಂತ ಎನ್ಝೈಮ್ಸ್ ಏನಿರ್ತದೆ ಅದು ಜೆನೆಟಿಕಲಿ ಆಬ್ಸೆಂಟ್ ಇರ್ತದೆ, ಮಗುವಿಗೆ ಅದು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ನಾವು ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಕೆಲವೊಂದು ಡಿಸೀಸಸ್ ಅಲ್ಲಿ ಕೆಲವೊಮ್ಮೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಸಹ ಹೇಳ್ತೇವೆ. ಸೊ ಮಗುವಿಗೆ ಹಾಲು ಡೈಜೆಷನ್ ಮಾಡುವಂತ ಕೆಪಾಸಿಟಿನೇ ಇರುವುದಿಲ್ಲ, ಅದು ಕೊಟ್ಟರೆ ಉಲ್ಟಾ ಮಗುವಿಗೆ ಜಾಂಡಿಸ್ ಮತ್ತು ಬೇರೆ ಬೇರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಸಹ ಇರ್ತದೆ. ಆ ಟೈಮಲ್ಲಿ ಮಾತ್ರ ನಾವೇ ನಿಮ್ಗೆ ಸಜೆಸ್ಟ್ ಮಾಡ್ತೇವೆ, ಇದು ಹಾಲು ಕೊಡಬೇಡಿ ಬೇರೆ ಕೊಡಿ ಅಂತ ನಾವೇ ರೆಕಮೆಂಡ್ ಮಾಡ್ತೇವೆ. ಅದು ತುಂಬಾ ಕಡಿಮೆ, 1-2% ಅಷ್ಟೇ, ಅಥವಾ 98-99% ಕೇಸಸ್ ಅಲ್ಲಿ ಎದೆ ಹಾಲೆ ಅತ್ಯುತ್ತಮ ಹಾಗೂ ಶ್ರೇಷ್ಠ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಮತ್ತೆ ಯುರೇನಿಯಂ ಅಂಶ ಪತ್ತೆಯಾಗಿದ್ ನೀವು ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಯುರೇನಿಯಂ ಅಷ್ಟೇ ಅಲ್ಲ, ನಾವು ಬಳಸುವ ಕೆಮಿಕಲ್ಸ್ ಅಲ್ಲಿ ಕೆಮಿಕಲ್ ಸಹ ಎದೆ ಹಾಲಲ್ಲಿ ಎಕ್ಸ್ಕ್ರೀಟ್ ಆಗ್ತದೆ. ನಾವು ತಿನ್ನುವ ಫುಡ್ ಇರ್ತದಲ್ಲ ಅದ್ರಲ್ಲಿ ಸಹ ಸಮ ಈಗ ಎದೆ ಹಾಲು ಉತ್ಪತ್ತಿ ಆಗುದೇ ಇಲ್ಲಿಂದ ರಕ್ತದಿಂದ. ಸೊ ಆ ರಕ್ತದಲ್ಲಿ ಏನೇನು ಕೆಮಿಕಲ್ಸ್ ಇದೆ ಅದೆಲ್ಲ ಎದೆ ಹಾಲಲ್ಲಿ ಸಹ ಬರ್ತದೆ. ಹಾಗಾಗಿ ಯುರೇನಿಯಂ ಸಹ ಪತ್ತೆ ಆಗಿದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ.
1: ಮಾತಾಡೋದಕ್ಕಿಂತ ಮುಂಚೆ ಒಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್
0: ನಮಸ್ತೆ, ಗುಡ್ ಮಾರ್ನಿಂಗ್ ಹೇಳಿ.
2: ಇದು ಮಾತಾಡುವಾಗ ಕೇಳ್ತಾ ಇದ್ದೆ ಮಾತಾಡೋದು. ಇದು ನಾನೇನ್ ಹೇಳೋದಂದ್ರೆ, ಈ ಕೆಲ್ಸಕ್ಕೆ ಹೋಗುವವರು ಮತ್ತೆ ಬೇಗ ಡೆಲಿವರಿ ಆಗಿ ಮತ್ತೆ ಆದಷ್ಟು ಬೇಗ ಹೋಗ್ತಾರೆ ಕೆಲವರು, 4-6 ತಿಂಗಳಲ್ಲಿ ಎಲ್ಲ.
0: ಹೌದು.
2: ಅದರಲ್ಲಿ ಈ ಈಗ ಮನೆಯಲ್ಲಿ ಫುಡ್ ಎಲ್ಲ ತಯಾರಿಸಿ ಕೊಡೋದು ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರೆ, ಅದು ಯಾವ್ದು ಕೊಡಬಹುದು? ಈ ಮೆಡಿಕಲ್ ಇಂದ ಅದು ಇದು ಈಗ ತುಂಬಾ ಬಂದಿದೆ, ಅದನ್ನು ಕೊಡುವುದಕ್ಕಿಂತ ಈ ಮನೆಯಲ್ಲಿ ಯಾವ್ದು ತಯಾರು ಮಾಡಿ ಕೊಡಬಹುದು ಅಂತ. ಮತ್ತೊಂದು, ಈ ಕೆಲವು 7 ತಿಂಗಳಲ್ಲಿ ಡೆಲಿವರಿ ಆಗ್ತದೆ ಅವರಿಗೆ, ಮಗು ಹುಟ್ಟುವಾಗಲೇ ಹಳದಿ ರೋಗ ಅಂತ ಜಾಂಡಿಸ್ ಎಲ್ಲ ಬಂದಿರ್ತದೆ, ಅದು ಯಾವ್ದರಲ್ಲಿ ಬರುವುದು ಅಂತ ಅನ್ನೋದು 2 ಪ್ರಶ್ನೆ. ಬೇಡದಲ್ಲಿ ಕೇಳ್ತೇನೆ.
0: ಒಳ್ಳೆದಾಗಿ.
1: ಓಕೆ, 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಎರಡನೇ ಪ್ರಶ್ನೆಗೆ ಮೊದಲಿಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ, ಅದು ಕೂಡ ಮತ್ತೊಮ್ಮೆ ಹೇಳ್ಬೋದು. ಆದ್ರೆ ಅವ್ರು ಇನ್ನೊಂದು ವಿಚಾರ ಏನಂದ್ರೆ ಹೇಳುದಂದ್ರೆ, ಈಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಕೆಲವೊಮ್ಮೆ ನಾವು ಮನೆಯಲ್ಲೇ ಅದನ್ನ ತಯಾರಿಸ್ತೇವೆ, ಇನ್ ಕೆಲವರು ಮಾರ್ಕೆಟ್ ಇಂದ ಅಂದ್ರೆ ಮೆಡಿಕಲ್ ಇಂದ ಎಲ್ಲ ತಂದು ಕೊಡ್ತಾರೆ, ಅದು ಎಷ್ಟು ಉತ್ತಮ ಅಥವಾ ಮನೆಯಲ್ಲಿ ಹೇಗೆ ಮಾಡಬಹುದು ಅಂತ ಹೇಳ್ತಾರೆ.
0: ಸೊ ಮಾರ್ಕೆಟ್ ಇಂದ ತಂದದ್ದು ಅದು ಫ್ಯಾಕ್ಟ್ರಿಲಿ ಪ್ರೊಸೆಸ್ ಆಗ್ತದೆ. ಆ ಫ್ಯಾಕ್ಟ್ರಿಲಿ ಹೈಜೀನ್ ಸ್ಟ್ಯಾಂಡರ್ಡ್ಸ್ನ

0: ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ.
1: ಹೌದು,
0: ಕೆಲವೊಮ್ಮೆ ಹಿಡನ್ ಶುಗರ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಪ್ರೊಸೆಸ್ ಮಾಡುವಾಗ ಕೆಲವೊಮ್ಮೆ ಶುಗರ್, ನೋ ಆಡೆಡ್ ಶುಗರ್ ಅಂತ ಹೇಳ್ತಾರೆ, ಮತ್ತೆ ಕೆಲವೊಮ್ಮೆ ಹಿಡನ್ ಶುಗರ್ ಸಹ ಇರ್ತದೆ. ನಾನು ರೆಕಮೆಂಡ್ ಮಾಡೋದು ಆಸ್ ಎ ಪೀಡಿಯಾಟ್ರಿಷಿಯನ್, ಮನೆಯಲ್ಲಿ ನಾವು ಕ್ಲೀನ್ ಆಗಿ ಏನು ಅಡುಗೆ ಮಾಡ್ತೇವಲ್ಲ ಅದು. ಸೊ ನೀವು ಸ್ಟಾರ್ಟ್ ಮಾಡುವಾಗ 6 ಮಂತ್ಸ್ ಬರ್ತಡೇ ಕಂಪ್ಲೀಟ್ ಆಗ್ತದಲ್ಲ, ಹಾಫ್ ಬರ್ತಡೇ ಅಂತ ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಉಂಟು. 6 ಮಂತ್ಸ್ ಆದ ತಕ್ಷಣ ಒಂದು ಬರ್ತಡೇ ಮಾಡ್ತಾರೆ, ಆ ಬರ್ತಡೇಯಲ್ಲಿ ಅನ್ನಪ್ರಾಶನದ್ದು ಏನಿರ್ತದೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್, ನಾವು ಬಾಯಿಗೆ ತುರುಕುದಲ್ಲ, ಮಗುವಿನ ಮುಂದೆ ಒಂದಿಷ್ಟು ವೆರೈಟಿ ಆಫ್ ಫುಡ್ ನೀವು ಇಡಬೇಕು. ಮ್ಯಾಶ್ಡ್ ರೈಸ್, ಮ್ಯಾಶ್ಡ್ ದಾಲ್, ತುಪ್ಪ, ಮೊಸರು, ಬೆಣ್ಣೆ, ಇದೆಲ್ಲ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಡಿದ್ದು, ಇದೆಲ್ಲ ಇಟ್ಟರೆ ಮಗುಗೆ ಇಂಟ್ರೆಸ್ಟ್ ಬರ್ತದೆ ಫುಡ್ಡಿನ ಮೇಲೆ. ಅದು ನೆಕ್ಕಿ ನೋಡ್ತದೆ, ಟೇಸ್ಟ್ ಮಾಡಿ ನೋಡ್ತದೆ, ಇಷ್ಟ ಇಲ್ಲದಿದ್ರೆ ಉಗುಳ್ತದೆ. ಸೊ ಮಗುವಿಗೆ ಆ ಎಕ್ಸ್ಪ್ಲೋರೇಷನ್ ತುಂಬಾ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಮಗುವಿಗೆ ಅನ್ನಪ್ರಾಶನ ಅಂದ ತಕ್ಷಣ ನಾವೇ ಕೈಯಲ್ಲಿ ಮಿಕ್ಸ್ ಮಾಡಿ ಬಾಯಲ್ಲಿ ಹಾಕ್ತೀವಿ. ಅಲ್ಲಿಂದಾನೇ ನೆಗೆಟಿವ್ ಅಸೋಸಿಯೇಷನ್ ಮಗುಗೆ ಸ್ಟಾರ್ಟ್ ಆಗ್ತದೆ, ಇವರೇನೋ ನನ್ನ ಬಾಯಲ್ಲಿ ಹಾಕ್ತಾ ಇದಾರೆ ಅಂತ. ಮಗುಗೆ ಆ ಸೇಫ್ಟಿ ಬರೋದಿಲ್ಲ. ಮಗು ಫಸ್ಟ್ ಆಫ್ ಆಲ್ ಪ್ಲೇ ಮಾಡಿ ಫುಡ್ ಜೊತೆ ಟೆಕ್ಸ್ಚರ್ ನೋಡಿ ಆ ನಂತರ ಬಾಯಿಗೆ ಹಾಕೊಳ್ಬೇಕು. ಇವತ್ತು ನಂಗೆ ಈಗ ಅಪರ್ಚುನಿಟಿ ಸಿಕ್ಕಿದೆ, ನಾನು ಇನ್ನೊಂದು ವಿಷಯ ಹೇಳಬೇಕು. ತುಂಬಾ ಜನ ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಏನು ಅಂದ್ರೆ, ಮಗುಗೆ ಟೈಮೇ ಕೊಡೋದಿಲ್ಲ ತಿನ್ಲಿಕ್ಕೆ. ಅದು ನಮ್ಮ ಬ್ಯುಸಿ ಲೈಫ್ ಇಂದನೂ ಹೌದು, ಅದಲ್ಲದೆ ಮಗುವಿಗೆ ಏನಾಗ್ಬೇಕು ಅಂದ್ರೆ ಮಗುವಿಗೆ ಗೊತ್ತಾಗ್ಬೇಕು ಇದು ನಾನು ಬಾಯಲ್ಲಿ ಹಾಕೊಂಡ್ರು ಏನಾಗುದಿಲ್ಲ ಅಂತ. ಸೊ ಮಗು ತಾನಾಗಿ ಕೈಯಿಂದ ಬಾಯಲ್ಲಿ ಫುಡ್ ತಗೋಬೇಕು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಸ್ಪೂನ್ ಅಲ್ಲಿ ಕಂಟಿನ್ಯೂಸ್ ಫೀಡ್ ಮಾಡೋದಲ್ಲ, ಒಂದು 45 ಮಿನಿಟ್ಸ್ ನೀವು ಫೀಡಿಂಗ್ ಬಿಟ್ರೆ ಮಗುವಿಗೆ, ಅದ್ರಲ್ಲಿ ಒಂದು 15-20 ಮಿನಿಟ್ಸ್ ವೇಟ್ ಮಾಡಿ ಮಗು ಮುಂದೆ ಫುಡ್ ಇಟ್ಟು, ಮಗು ಏನಾದ್ರು ಇಂಟ್ರೆಸ್ಟ್ ತೋರಿಸ್ತದ, ನೋಡ್ತದ, ಅದನ್ನ ಬಾಯಿಗೆ ಹಾಕ್ತದ ಅಂತ. ಹಾಕ್ಲಿಲ್ಲ ಅಂದ್ರೆ ಆಗ ಸ್ಲೋ ಆಗಿ ಕತೆ ಹೇಳಿ ಏನಾದ್ರು ಹೇಳಿ ಕೊಡಿ. ಮೊಬೈಲ್ ಅಂತರೂ ತೋರಿಸ್ಲೇಬಾರ್ದು, ಅದು ಫಸ್ಟ್ ಆಫ್ ಆಲ್. ಸೆಕೆಂಡ್, ಪ್ಯಾಕೇಜ್ಡ್ ಫುಡ್ಸ್ ತಗೊಂಡ್ಬರ್ಬೋದಂತ ಕೇಳಿದ್ರು, ತುಂಬಾ ಅವೈಲೇಬಲ್ ಉಂಟು, ಆದ್ರೆ ನಾನು ರೆಕಮೆಂಡ್ ಮಾಡೋದಿಲ್ಲ. ನೀವು ಮನೆಯಲ್ಲೇ ಮಾಡಿದ್ರು, ನೀವೇನ್ ತಿಂತಾ ಇದೀರಲ್ವಾ, ಇವಾಗ ನೀವು ಅನ್ನ ಸಾರು ತಿಂತಾ ಇದ್ರಿ, ಬೇಳೆ ಸಪರೇಟ್ ಮಾಡಿ, ಮಸಾಲ ಎಲ್ಲ ಹಾಕ್ಬೇಡಿ, ಬರೇ ಬೇಳೆ ಅನ್ನ ಸೇರಿಸಿ ಬೇಯಿಸಿ. 6 to 8 whistles ಆದ್ಮೇಲೆ ಅದು ಮ್ಯಾಶಿ ಆಗ್ತದಲ್ಲ, ಅದ್ರಲ್ಲಿ ಹಾಲು ಮಿಕ್ಸ್ ಮಾಡಿ ಇಲ್ಲ ಮೊಸರು ಮಿಕ್ಸ್ ಮಾಡಿ ತುಪ್ಪ ಮಿಕ್ಸ್ ಮಾಡಿ ಕೊಡಿ. ಫಸ್ಟ್ ಡೇ 2-3 ಸ್ಪೂನ್ ಮಾತ್ರ ತಗೊಳ್ಳೋದು ಮಗು 6 ತಿಂಗಳಲ್ಲಿ. ಆ ನಂತರ ಒಂದು ವಾರ ಬಿಟ್ಟು ನೀವು ವೆಜಿಟೇಬಲ್ಸ್ ಏನ್ ಬರ್ತದೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಸ್ಟೀಮ್ ಮಾಡಿ ಅದನ್ನ ಮ್ಯಾಶರ್ ಇಂದ ಮ್ಯಾಶ್ ಮಾಡಿ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡಿ. ಸೊ ನೀವು ಮನೇಲಿ ಏನೇನ್ ಅವೈಲೇಬಲ್ ಇದೆ ಅದು ಕೊಟ್ಟರೆ ಸಾಕು, ಹೊರಗಡೆಯಿಂದ ಕೊಂಡು ತಂದು ಕೊಡುವಂತ ಅವಶ್ಯಕತೆ ಏನು ಇಲ್ಲ.
1: ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
1: ಹಲೋ
2: ಹಲೋ
1: ಹಲೋ ನಮಸ್ತೆ
2: ನಮಸ್ತೆ, ನಾನು ಮೊಹಮ್ಮದ್ ರೇನ್ ಅವರು ಮಾತಾಡ್ತಾ ಇದ್ದೇನೆ.
1: ಹೇಳಿ ಹೇಳಿ ಸರ್.
2: ಏನಂದ್ರೆ ಡಾಕ್ಟರ್ ನಮಸ್ಕಾರ.
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ಎರಡು ಪ್ರಶ್ನೆ ಇದೆ ಅಂದ್ರೆ, ಏನಂದ್ರೆ ಈ ಹುಟ್ಟಿದಾಗ ಮಗುವಿನ ತೂಕ ಉಂಟಲ್ಲ, ಅದು ಅವರ ಆರೋಗ್ಯದ ಮೇಲೆ ಬರ್ತದ, ಎಷ್ಟು ಇರಬೇಕು ಅಂತ ಒಂದು ಹೇಳ್ಬೇಕು, ಮತ್ತು ಒಳ್ಳೇದು ಅಂತ. ಮತ್ತೇನಂದ್ರೆ ಈಗ ಮಗು ಹುಟ್ಟಿದ ಕೂಡಲೇ ಮನೆಯಲ್ಲಿ ನೀವು ಹೇಳಿದ್ದೀರಿ ಸ್ಟ್ರೈಟ್ ಮಲಗಿಸ್ಬೇಕಂತ, ಆ ರೂಮಿನಲ್ಲಿ ತುಂಬಾ ಲೈಟ್ ಹಾಕ್ತಾರೆ ಕೆಲವರು, ಶೋ ಈಗೆಲ್ಲ ಶೋ ಅಲ್ಲ, ಆ ಲೈಟ್ ಇದ್ರೆ ಆ ಮಗುವಿಗೆ ಒಳ್ಳೇದ, ಅದು ಕಣ್ಣಿಗೆ ಏನು ಇಫೆಕ್ಟ್ ಆಗ್ಬೋದಾ, ಅದಕ್ಕೆ ಯಾವ ರೀತಿಯ ಲೈಟ್ ಒಳ್ಳೇದಂತ ಹೇಳ್ಬೇಕು.
1: ಓಕೆ, ಧನ್ಯವಾದಗಳು ಸರ್. ಓಕೆ, ಎರಡು ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು, ಮಗುವಿನ ತೂಕ ಹುಟ್ಟುವಾಗ ಇರುವಂತ ತೂಕ ಹೇಗಿರ್ಬೇಕು, ಅಥವಾ ಯಾವ ಯಾವ ವಯಸ್ಸಲ್ಲಿ ಯಾವ ರೀತಿ ತೂಕಗಳು ಇರಬೇಕು. ಇನ್ನೊಂದು ಲೈಟ್ ಬಗ್ಗೆ ಕೇಳಿದ್ದಾರೆ. ಏನು ಎಲ್ಲ ಕಡೆಗಳಲ್ಲಿ ಲೈಟ್ ಹಾಕ್ತಾರೆ ಮಕ್ಕಳಿಗೆ, ಅದೆಷ್ಟು ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ?
0: ಫಸ್ಟ್ ಆಫ್ ಆಲ್, ತೂಕ ಮಗು ಹುಟ್ಟುವ ಸಮಯದಲ್ಲಿ, ಇವಾಗ 9 ತಿಂಗಳಿನ ಮಗುವಿನ ತೂಕ ಬೇರೆ ಇರ್ತದೆ, 7 ತಿಂಗಳಿನ ಪ್ರೀಟರ್ಮ್ ಬೇಬಿಯ ತೂಕ ಬೇರೆ ಇರ್ತದೆ. ಬಟ್ ಹುಟ್ಟಿದ ನಂತರ ಪ್ರೀಟರ್ಮ್ ಬೇಬಿಗೆ ಮತ್ತೆ ನಾರ್ಮಲ್ ಬೇಬಿಗೆ ಸಹ ನ್ಯೂಟ್ರಿಷನ್ ಇಸ್ ಆಲ್ಮೋಸ್ಟ್ ಸೇಮ್. ಅವ್ರದ್ದು ಫೀಡಿಂಗ್ ಸಿಗೋದು ಬ್ರೆಸ್ಟ್ ಮಿಲ್ಕ್. ಪ್ರೀಟರ್ಮ್ ಬೇಬಿಯ ತಾಯಿಯ ಎದೆ ಹಾಲಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಟರ್ಮ್ ಬೇಬಿಯಲ್ಲಿ ಬೇರೆ ಕಂಟೆಂಟ್. ತಾಯಿಯ ಸ್ಥಾನದಲ್ಲಿ ಉತ್ಪತ್ತಿಯಾಗುವ ಹಾಲು ಎಂತ ಮಿರಾಕಲ್ ಅಂತ ಹೇಳಿದ್ರೆ, ಆ ಮಗುವಿಗೆ ಏನ್ ರಿಕ್ವೈರ್ಮೆಂಟ್ ಇರ್ತದೆ ಅದರ ಪ್ರಕಾರ ತಾಯಿಯ ಹಾಲು ಉತ್ಪನ್ನ ಆಗ್ತದೆ. ನಾವು ಫ್ಯಾಕ್ಟ್ರಿಲಿ ರೆಡಿ ಮಾಡ್ಲಿಕ್ಕೆ ಸಹ ಆಗುದಿಲ್ಲ ಆರೋಗ್ಯ. ಸೊ ಮಗುಗೆ ಏನ್ ಬೇಕೋ ಅದೇ ಸಿಗ್ತದೆ. ಸೊ ಅವರಿಗೆ ಆ ಟೈಮಲ್ಲಿ ಸ್ಲೋ ಆಗಿ ಗ್ರಾಜುವಲ್ ಆಗಿ ಗ್ರೋತ್ ಆಗ್ತದೆ. ಇವಾಗ ಪ್ರೀಟರ್ಮ್ ಬೇಬಿ ಹುಟ್ಟಿದಾಗ 2 kg ಇದ್ದ ಬೇಬಿಯ ಗ್ರೋತಿಗೂ 3 kg ಇದ್ದ ಬೇಬಿಯ ಗ್ರೋತಿಗೂ ವ್ಯತ್ಯಾಸ ಬರ್ತದೆ. ಬಿಕಾಸ್ ಇವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ 3 kg ಉಂಟು, ಇವ್ರದ್ದು 2 kg ಉಂಟು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಕೊಡುವ ಟೈಮ್ ಏನಂದ್ರೆ 2 years ವರೆಗೂ, 2 years ವರೆಗೂ ಕ್ಯಾಚಪ್ ಟೈಮ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಕಡಿಮೆ ತೂಕ ಇರುವ ಮಕ್ಕಳಿಗೆ ನಾವು ಅಡಿಷನಲ್ ಆಗಿ ಮಲ್ಟಿವಿಟಮಿನ್ನು ಅಥವಾ ವಿಟಮಿನ್ ಡಿ ಡ್ರಾಪ್ಸ್ ಅದು ಎಕ್ಸ್ಟ್ರಾ ಆ್ಯಡ್ ಮಾಡಿ, ಕ್ಯಾಲ್ಶಿಯಂ ಅದೆಲ್ಲ ಆ್ಯಡ್ ಮಾಡಿ, ಐರನ್ ಅದೆಲ್ಲ ಆ್ಯಡ್ ಮಾಡಿ ಇವರನ್ನು ಸಹ ಅದೇ ರೇಸಿಗೆ ತಗೊಂಡು ಹೋಗ್ತೇವೆ. ಇಬ್ರು ಸಹ ಒಂದೇ ರೇಸಲ್ಲಿ ಹೋಗ್ತಾರೆ. ಬಟ್ ಈ ಹುಟ್ಟಿದಾಗ ಫಸ್ಟ್ 10 days ಏನಾಗ್ತದೆ, ನೀರಿನಂಶ ಎಲ್ಲ ಹೋಗಿ ಒಂದು 10% ವೆಯ್ಟ್ ಲಾಸ್ ಆಗ್ತದೆ. 10-14 ದಿನದಿಂದ ಮತ್ತೆ ವೆಯ್ಟ್ ಗೇನ್ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಸ್ಟಾರ್ಟ್ ಆಗುವ ಪ್ರತಿ

0: ದಿನ ಒಂದು 20-30 ಗ್ರಾಮ್ ಜಾಸ್ತಿ ಆಗ್ತಾರೆ. ಆಮೇಲೆ 6 ತಿಂಗಳಾಗುವಾಗ ಆಲ್ಮೋಸ್ಟ್ ಹುಟ್ಟಿದ ತೂಕ 3 ಕೆಜಿ ಇದ್ರೆ 6 ತಿಂಗಳಾಗುವಾಗ ಅದು ಆಲ್ಮೋಸ್ಟ್ 6 ಕೆಜಿ ಆಗ್ತದೆ. 2 ಕೆಜಿ ಇದ್ರೆ ಅದು 4 ಕೆಜಿ ಆಗ್ತದೆ. ಸೊ ಆ ರೀತಿ ಡಬಲ್ ಟ್ರಿಪಲ್ ಆಗ್ತಾ ಆಗ್ತಾ ಹೋಗ್ತದೆ.
1: ಓಕೆ ಓಕೆ, ಖಂಡಿತ ಇವರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಂತ.
0: ಇನ್ನೊಂದು ಪ್ರಶ್ನೆ ಲೈಟ್ಸ್.
1: ಹೌದು ಹೌದು.
0: ಸೊ ಮಗುವಿನ ಮಲಗಿಸುವಾಗ ಲೈಟ್ಸ್, ಇನ್ನೊಂದೇನು ಅಂತಂದ್ರೆ ಮಗುವಿಗೆ ಮಲಗಿಸುವಾಗ ತುಂಬಾ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಮಲಗಿಸಬಾರ್ದು. ಫುಲ್ ಕತ್ತಲು ಕೋಣೆ ಮಾಡಿ ಫುಲ್ ಸೌಂಡೇ ಇರದೇನೆ ಎಲ್ಲಿ ಸಹ. ಆಮೇಲೆ ನಮ್ಮ ಮಗು ಮಲಗುದೇ ಇಲ್ಲ, ಕತ್ತಲು ಕೋಣೆ ಇಲ್ಲದೆ ಆ ತರ ಮಾಡಬಾರ್ದು.
1: ಹೌದು.
0: ಮಗುವಿಗೆ ಇನ್ನೊಂದು ಏನಂತಂದ್ರೆ ಏನೇನು ಡೈಲಿ ಆಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಡಿಸ್ಟರ್ಬ್ ಆಗಿ ಮಕ್ಕಳು ಆ ತರ ಆಗುದಿಲ್ಲ. ಆದಷ್ಟು ಸೌಂಡ್ ಕಡಿಮೆ ಮಾಡ್ಬೋದು, ಬಟ್ ನಾವು ಮಾತಾಡೋದು ನಿಲ್ಸೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಮಗು ಇಸ್ ಯೂಸ್ ಟು ಸ್ಲೀಪಿಂಗ್, ಮಗು ಮಲ್ಕೊಳ್ತದೆ, ಅದಕ್ಕೇನು ಟೆನ್ಷನ್ ಇಲ್ಲ. ಲೈಟ್ ಸಹ ತುಂಬಾ ಬ್ರೈಟ್ ಲೈಟ್ ಹಾಕಿರಿ, ಇವಾಗ ನಾವು ಸಹ ಮಲಗುವಾಗ ಬ್ರೈಟ್ ಲೈಟ್ ಹಾಕಿದ್ರೆ ನಮ್ಗೆ ಸಹ ನಿದ್ದೆ ಡಿಸ್ಟರ್ಬ್ ಆಗ್ತದೆ. ಸೊ ಮಲಗುವ ಸಮಯದಲ್ಲಿ ಲೈಟ್ ಆಫ್ ಮಾಡಿ, ಮಲಗಿದ ನಂತರ ಬೇಕಿ ನಿಮ್ಗೆ ಏನಾದ್ರು ಕೆಲಸ ಇದ್ರೆ ಚಿಕ್ಕ ಲೈಟ್ ಹಾಕೊಳ್ಬಹುದು. ಅದಲ್ಲದೆ ನಿಮ್ಗೆ ಬ್ರೈಟ್ ಲೈಟ್ಸ್ ಹಾಕೋದು ಅವಶ್ಯಕತೆ ಇಲ್ಲ. ಇನ್ನೊಂದು ಬ್ರೈಟ್ ಲೈಟ್ ಇದ್ದಾಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಮೆಲಟೋನಿನ್ ಅನ್ನುವ ಸ್ಲೀಪ್ ಹಾರ್ಮೋನ್ ಏನು ಪ್ರೊಡ್ಯೂಸ್ ಆಗ್ಬೇಕು, ಅದಕ್ಕೆ ಕನ್ಫ್ಯೂಷನ್ ಆಗ್ತದೆ. ಲೈಟ್ ಹಾಕಿದ ತಕ್ಷಣ ಏನ ಸೊ ಇವರೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬ್ರೈನ್ ಸ್ಲೀಪ್ ಮೋಡ್ ನ ಸ್ವಿಚ್ ಆಫ್ ಮಾಡಿ ಆಕ್ಟಿವ್ ಮೋಡ್ ನ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಲೈಟ್ಸ್ ಅವಾಯ್ಡ್, ಡಿಮ್ ಮಾಡಬೇಕು. ಡಿಮ್ ಲೈಟ್ಸ್ ಯೂಸ್ ಮಾಡ್ಬೋದು, ಅದಲ್ಲದೆ ವಾರ್ಮ್ ಲೈಟ್ಸ್ ಅಂತ ಹೇಳ್ತಾರೆ ಅದು ಯೂಸ್ ಮಾಡ್ಬೋದು. ಬಟ್ ಬ್ರೈಟ್ ಲೈಟ್ ಟ್ಯೂಬ್ ಲೈಟ್ ಹಾಕಿ ಮಗುನ ಮಲಗಲಿಕ್ಕೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು
1: ಅಷ್ಟೇ. ಓಕೆ, ಮೊಹಮ್ಮದ್ ವೇಣೂರ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ, ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ. ಇನ್ನು
0: ಮತ್ತೆ ಇನ್ನೊಂದು, ಇದಕ್ಕೆ ಮುಂಚೆ ಕಾಲರ್ ಒಂದು ಡೌಟ್ ಕೇಳಿದ್ರು, ತಾಯಿ 6 ತಿಂಗಳಿಗೆ 4 ತಿಂಗಳಿಗೆ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅದು ಸಹ ನಾನು ಹೇಳ್ಬೇಕಂತ ಇದ್ ಮಾಡ್ತೇನೆ. ಸೊ 6 ಮಂತ್ಸ್ ವರೆಗೂ ಬ್ರೇಕ್ ತಗೊಳ್ಳೋದು ವೆರಿ ಗುಡ್, ಬಟ್ 6 ಮಂತ್ಸ್ ಕೆಲವೊಮ್ಮೆ ಆಗುತ್ತಿಲ್ಲ. ಕೆಲವೊಂದು ಜಾಬ್ಸ್ ಅಲ್ಲಿ ಇದು ಡಿಮ್ಯಾಂಡಿಂಗ್ ಆಗ್ತದೆ, ಅವಾಗ ತಾಯಿಗೆ ಕಷ್ಟ ಆಗ್ತದೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ತಾಯಿಗೆ ಕೆಲ್ಸಕ್ಕೆ ಹೋಗೋ ಮುಂಚೆ ಒಮ್ಮೆ ಫೀಡ್ ಮಾಡಿಸಿ ಹೋಗ್ಬೋದು. ಕೆಲ್ಸಕ್ಕೆ ಮುಂಚೆ ಒಮ್ಮೆ ಫೀಡ್ ಮಾಡಿಸಿ ಹೋಗ್ಬೋದು ಅದೇ ಹಾಲು. ಅದರ ನಂತರ ಎಕ್ಸ್ಟ್ರಾ ಹಾಲು ಏನಿರ್ತದೆ ಅದನ್ನ ಪಂಪ್ ಮಾಡಿ ತೆಗಿಬಹುದು. ಬ್ರೆಸ್ಟ್ ಪಂಪ್ಸ್ ಈಗ ಅವೈಲೇಬಲ್ ಉಂಟು ನಮ್ಗೆ.
1: ಹೌದು,
0: ಅದರಲ್ಲಿ ಪಂಪ್ ಮಾಡಿ ನೀವು ಸ್ಟೀಲ್ ಇದು ಬಾಕ್ಸ್ ಇರ್ತದಲ್ಲ, ನಾನು ಪ್ಲಾಸ್ಟಿಕ್ ಸಜೆಸ್ಟ್ ಮಾಡೋದಿಲ್ಲ, ಸ್ಟೀಲ್ ಇದು ಬಾಕ್ಸ್ ಇರ್ತದಲ್ಲ, ಆ ಸ್ಟೀಲ್ ಇದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇರ್ಬೋದು. ನೀವು ಅದೇ ಸಾರಿ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟರೆ 8 ಗಂಟೆವರೆಗೂ ಅದು 6 to 8 hours ನಾರ್ಮಲ್ ಆಗಿ ಇರ್ತದೆ. ಸೊ ನೀವು ಕೆಲಸದಿಂದ ಬರುವವರೆಗೂ ಮನೆಯಲ್ಲಿ ತಂದೆ ಅಥವಾ ಅಜ್ಜಿ ಯಾರಾದ್ರೂ ಇದ್ದವ್ರು, ಕೇರ್ ಟೇಕರ್ ಮಗುವಿಗೆ ಒಬ್ರು ಇರ್ತಾರಲ್ಲ, ಅವ್ರು ಅದನ್ನ ಚಮಚದಿಂದ ಅಥವಾ ಬಟ್ಟಲಿನಿಂದ ಅಥವಾ ಪ್ಯಾಲಡ ಅಂತ ಬರ್ತದೆ ಅದರಿಂದ ಕುಡಿಸ್ಬೋದು. ಮತ್ತೆ ಅವ್ರು ಲಂಚ್ ಬ್ರೇಕಿಗೆ ಬರುವಾಗ ಬೇಕಿದ್ರೆ ಫೀಡ್ ಮಾಡ್ಬೋದು, ಇಲ್ಲದ್ರೆ ಸಂಜೆ ಬರುವಾಗ ಫೀಡ್ ಮಾಡ್ಬೋದು. ಹೇಗಿದ್ರು 6 ಮಂತ್ಸ್ ಆಗುವಾಗ ಅವರಿಗೆ ಸಾಲಿಡ್ ಸಹ ಸ್ಟಾರ್ಟ್ ಆಗಿರ್ತದೆ. ಸೊ ಬೆಳಗ್ಗೆ ತಾಯಿ ಕೆಲ್ಸಕ್ಕೆ ಹೋಗೋ ಮುಂಚೆ ಒಂದು ಫೀಡ್ ಕೊಡುವಾಗ ಒಂದು 11 ಗಂಟೆ 12 ಗಂಟೆ ಸುಮಾರು ಸಾಲಿಡ್ಸ್ ಅಲ್ಲಿ ಏನಾದ್ರು ಒಂದು ಮ್ಯಾಶ್ಡ್ ರೈಸ್, ಮ್ಯಾಶ್ಡ್ ಬನಾನಾವು, ಯಾವ್ದಾದ್ರು ಒಂದು ಫ್ರೂಟ್ ಅಥವಾ ರೈಸ್ ಕೊಟ್ಟಾಗ 1.5-2 ಗಂಟೆವರೆಗೂ ಅವರಿಗೆ ಹೊಟ್ಟೆ ತುಂಬಿರ್ತದೆ. 2 ಗಂಟೆಗೆ ನೀವು ಎಕ್ಸ್ಪ್ರೆಸ್ ಮಾಡಿದ ಮೇಲೆ ಕೊಡ್ಬೋದು. ಆ ನಂತರ 4 ಗಂಟೆಗೆ ಹೇಗಿದ್ರು ತಾಯಿ ವಾಪಸ್ ಮನೆಗೆ ಬರ್ತಾರೆ, ಆಗ ಮತ್ತೆ ಫೀಡಿಂಗ್ ಕೊಡ್ಬೋದು. ಮತ್ತೆ ಸಂಜೆ ಒಂದು ಸ್ನ್ಯಾಕ್ ಕೊಟ್ಟು ರಾತ್ರಿ ಮತ್ತೆ ಫೀಡಿಂಗ್. 6 ತಿಂಗಳಿಗೆ ಆಲ್ಮೋಸ್ಟ್ ಫೀಡಿಂಗ್ ಫ್ರೀಕ್ವೆನ್ಸಿ ಸಹ ಸ್ವಲ್ಪ ಕಡಿಮೆ ಆಗ್ತದಲ್ವಾ. ಸೊ ಸಾಲಿಡ್ಸ್ ಇಂದ ಆ ಗ್ಯಾಪ್ನ ಬ್ರಿಡ್ಜ್
1: ಮಾಡಬಹುದು.
0: ಆ ಟೈಮಲ್ಲಿ ಸುಮ್ಮನೆ ಫಾರ್ಮುಲಾ ತಗೊಂಡು ಬರೋದು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಫಾರ್ಮುಲಾ ಕೊಡೋದು ಅದ್ರದ್ದು ಅವಶ್ಯಕತೆ ಇಲ್ಲ. ನಿಮ್ಗೆ ಎದೆ ಹಾಲು ಬರ್ತಾ ಇರ್ತದೆ, ಪಂಪ್ ಮಾಡಿ ಸ್ಟೋರ್ ಮಾಡಿ ಬೇರೆಯವ್ರಿಗೆ ಹೇಳಿ ಹೋಗ್ಬೋದು.
1: ಹೋಗ್ಬೋದು. ಓಕೆ, ಫಾರ್ಮುಲಾದ ಬಗ್ಗೆ ಹೇಳುವಾಗ ಒಂದು ಪ್ರಶ್ನೆ ನೆನಪಾಯ್ತು. ಏನಂದ್ರೆ ಫಾರ್ಮುಲಾ ಅನ್ನುವಂಥ ಈಗ ಕೆಲವು ಏನಾಗುತ್ತೆ ಅಂದ್ರೆ ತಾಯಿಯಲ್ಲಿ ಎದೆ ಹಾಲು ಕಡಿಮೆ ಇದ್ದಾಗ ಫಾರ್ಮುಲಾ ಕೊಡಿ ಅಂತ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ. ಈಗ ಅದು ಎಷ್ಟರ ಮಟ್ಟಿಗೆ ಸರಿ, ಈಗ ಅದು ಯಾವಾಗ ನಿಲ್ಲಿಸಬೇಕು, ಅಥವಾ ಫಾರ್ಮುಲಾ ಅದೇ ರೀತಿ ಬ್ರೆಸ್ಟ್ ಫೀಡಿಂಗ್ ಇರುವಂತಹ ವ್ಯತ್ಯಾಸಗಳು ಏನು ಇರುತ್ತೆ ಅಂತ.
0: ಸೊ ಫಾರ್ಮುಲಾ ಫೀಡಿಂಗ್ ಮತ್ತೆ ಬ್ರೆಸ್ಟ್ ಫೀಡಿಂಗ್, ಆಬ್ವಿಯಸ್ಲಿ 100% ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಚಾಯ್ಸ್. ಕೆಲವೊಮ್ಮೆ ತಾಯಿಗೆ ಕೆಲವೊಂದು ಕಂಡೀಷನ್ಸ್ ಇರ್ತದೆ, ನಿಪ್ಪಲಲ್ಲಿ ಸಮಸ್ಯೆ ಇರ್ತದೆ ಅಥವಾ ಇನ್ಫೆಕ್ಷನ್ ಆಗಿರ್ತದೆ ಅಥವಾ ಅಲ್ಲಿ ಸ್ಕಿನ್ ಅಲ್ಲಿ ರಕ್ತ ಬರ್ತಾ ಇರ್ತದೆ, ಏನಾದ್ರು ಒಂದು ಪ್ರಾಬ್ಲಮ್ ಇರ್ತದೆ, ಆ ಟೈಮಲ್ಲಿ ಮಾತ್ರ ಡಾಕ್ಟರ್ಸ್ ಹೇಳ್ತಾರೆ ಅವಾಯ್ಡ್ ಮಾಡಲಿಕ್ಕೆ ಬ್ರೆಸ್ಟ್ ಮಿಲ್ಕ್. ಆ ತರ ಇದ್ದಾಗ ಮತ್ತೆ ನಾನು ಹೇಳಿದಾಗ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ಹಾಲು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಸಹ ಇರೋದಿಲ್ಲ ಮಗುವಿಗೆ.
1: ಹೌದು,
0: ಆ ಟೈಮಲ್ಲಿ ಮಾತ್ರ ನಾವು ಬೇರೆ ಫಾರ್ಮುಲಾ ಹೇಳ್ತೇವೆ. ಸೊ ಆ ಟೈಮಲ್ಲಿ ಮಾತ್ರ ಫಾರ್ಮುಲಾ ಕೊಡ್ಲಿಕ್ಕೆ ನಮ್ದು ಗೋಲ್ ಏನಿರ್ತದೆ ಅಂದ್ರೆ ಫಾರ್ಮುಲಾ ಕೊಡುವಾಗ ಆದಷ್ಟು ಬೇಗ ಮಗುವನ್ನು ವಾಪಸ್ ಬ್ರೆಸ್ಟ್ ಮಿಲ್ಕಿಗೆ ಶಿಫ್ಟ್ ಮಾಡೋದು. ಸ್ವಲ್ಪ ದಿವಸ ತಾಯಿಗೆ ಏನು ಆಪರೇಷನ್ ಆಗಿದೆ, ಏನೋ ಸೆಪ್ಸಿಸ್ ಆಗಿದೆ, ಇನ್ಫೆಕ್ಷನ್ ಉಂಟು, ಫೀಡ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ತಾಯಿ ICU ಅಲ್ಲಿ ಇದ್ದಾರೆ, ಆ ಟೈಮಲ್ಲಿ ಫಾರ್ಮುಲಾ ಕೊಡಿ. ಬಟ್ ತಾಯಿಗೆ ಹುಷಾರಾದ ತಕ್ಷಣ ಎದೆ ಹಾಲಿಗೆ ಶಿಫ್ಟ್ ಮಾಡಿ, ದಟ್ ಇಸ್ ದ ಕಾನ್ಸೆಪ್ಟ್. ಬಟ್ ಕೆಲವೊಮ್ಮೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ರೇರ್ಲಿ ತಾಯಿಗೆ ಎದೆ ಹಾಲೇ ಬರುವುದಿಲ್ಲ, ತುಂಬಾ ರೇರ್ ಅದು. ಬಟ್ ಆ ರೀತಿ ಆದಾಗ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಬಟ್ ಇನ್ನೊಂದೇನಂತಂದ್ರೆ, ಒಂದ್ ಮಗುಗೆ

0: ಫಾರ್ಮುಲಾ ಮಿಲ್ಕ್ ಕೊಡುವ ತಾಯಿಗೆ, ಎದೆ ಹಾಲು ಕೊಡುವ ತಾಯಿಗೆ ಡಿಫ್ರೆನ್ಸಿಯೇಷನ್ ನಾವು ಮಾಡಬಾರ್ದು. ಅವ್ರಿಗೆ ಹೀ ಅಳಿಸೋದು, ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ, ಅಯ್ಯೋ ನಿಮ್ಮ ಮಗುಗೆ ಇದು ಕೊಡ್ತಾ ಇದ್ದೀರಾ ಅಂತ ಹೇಳೋದು ತುಂಬಾ ತುಂಬಾ ತಪ್ಪು. ನೀವು ಎದೆ ಹಾಲೇ ಕೊಡ್ಲಿ, ಫಾರ್ಮುಲಾ ಮಿಲ್ಕ್ ಕೊಡ್ಲಿ, ವಾಟ್ ಎವರ್ ಕಂಡೀಷನ್ಸ್ ಅದರಿಂದ ಕೊಡ್ತಾ ಇರ್ತಾರೆ. ಬಟ್ ಅವರಿಗೆ ಮಾನಸಿಕವಾಗಿ ಯಾವುದೇ ರೀತಿ ನಾವು ಕಮೆಂಟ್ಸ್ ಪಾಸ್ ಮಾಡಬಾರ್ದು. ಬಿಕಾಸ್ ಎರಡರಲ್ಲೂ ಆಲ್ಮೋಸ್ಟ್ ಫಾರ್ಮುಲಾ ಮಿಲ್ಕ್ ತಯಾರಿಸಿದ್ದು ಬ್ರೆಸ್ಟ್ ಮಿಲ್ಕಿಗೆ ಕ್ಲೋಸ್ ಇದು ಆಗೋ ತರಾನೇ ಮಾಡಿರೋದು. ಸೊ ಅದರಲ್ಲಿ ಸಹ ಟ್ರಾನ್ಸಿಷನಲ್ಲಿ ಓಕೆ, ಟೈಮ್ ಬಿಂಗಿಗೆ ಕೊಡ್ಬೋದು, ಏನು ಕೊಡದೆ ಇರೋದಕ್ಕಿಂತ ಫಾರ್ಮುಲಾ ಮಿಲ್ಕ್ ಕೊಡೋದು ತುಂಬಾ ಒಳ್ಳೆ. ಸೊ ಅದು ಕೊಡ್ತಾ ಹೋಗ್ಬೋದು, ಬಟ್ ಆದಷ್ಟು ಬೇಗ ಎದೆ ಹಾಲಿಗೆ ಶಿಫ್ಟ್ ಮಾಡೋದು ಒಳ್ಳೇದು. ಈಗ ಎದೆ ಹಾಲಿಂದ ತಾಯಿಗೆ ಸಹ ತುಂಬಾ ಬೆನಿಫಿಟ್ಸ್ ಉಂಟು. ಓವೇರಿಯನ್ ಕ್ಯಾನ್ಸರ್ ಇಂದ ರಿಸ್ಕ್ ಕಡಿಮೆ ಆಗ್ತದೆ, ಸುಮಾರು ಹೆಲ್ತ್ ಕಂಡೀಷನ್ ಇದು ರಿಸ್ಕ್ ಕಡಿಮೆ ಆಗ್ತದೆ. ಸೊ ತಾಯಿಗೆ ಸಹ ಬೆನಿಫಿಟ್ ಉಂಟು, ಬಟ್ ಕೆಲವೊಮ್ಮೆ ಕೊಡ್ಲಿಕ್ಕೆ ಆಗುತ್ತೆ, ಆ ಟೈಮಲ್ಲಿ ಮಾತ್ರ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಅದರಲ್ಲಿ ಸಹ ಪ್ರೀಟರ್ಮ್ ಬೇಬಿ, ಸಮಯಕ್ಕೆ ಮುಂಚೆ ಡೆಲಿವರಿ ಆಗೋ ಬೇಬಿ ಇರ್ತದೆ, ಅದಕ್ಕೆ ಬೇರೆ ಫಾರ್ಮುಲಾ ಬರ್ತದೆ. ಟರ್ಮ್ ಬೇಬಿಗೆ ಬೇರೆ ಫಾರ್ಮುಲಾ ಬರ್ತದೆ, ಮತ್ತೆ 6 ತಿಂಗಳವರೆಗೂ ಬೇರೆ ಫಾರ್ಮುಲಾ ಬರ್ತದೆ, 6 ತಿಂಗಳ ನಂತರ ಬೇರೆ ಫಾರ್ಮುಲಾ. ಸೊ ಅದಕ್ಕೆ ಅನುಗುಣವಾಗಿ ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಚೇಂಜ್ ಮಾಡ್ಬೇಕು. ಮತ್ತೆ ಇನ್ನೊಂದೇನ್ ಪ್ರಾಬ್ಲಮ್ ಆಗ್ತದೆ ಫಾರ್ಮುಲಾ ಮಿಲ್ಕ್ ಕೊಡುವಾಗ ಅಂದ್ರೆ, ಅದನ್ನ ಬಾಟ್ಲ್ ಅಲ್ಲೇ ಕೊಡ್ತಾರೆ ತುಂಬಾ ಜನ, ಅದು ನೆಸೆಸಿಟಿ ಇಲ್ಲ, ಮಿಕ್ಸ್ ಮಾಡಿ ಆನಂತರ ಸ್ಪೂನ್ ಅಲ್ಲಿ ಕೊಡ್ಬೋದು, ಇಲ್ಲ ಪ್ಯಾಲೆಟ್ ಅಲ್ಲಿ ಸಹ ಕೊಡ್ಬೋದು. ಇಲ್ಲ ನಿಮ್ಗೆ ಬಾಟಲ್ಲೇ ಕೊಡ್ಬೇಕು, ನಮ್ಗೆ ಆಗ್ತಾ ಇಲ್ಲ, ಅದ್ರಲ್ಲಿ ತುಂಬಾ ಟೈಮ್ ತಗೊಳ್ತಾರೆ, ನಾವು ಬಾಟಲ್ಲೇ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಿಪ್ಪಲ್ಸ್ ಅಲ್ಲಿ ಸಹ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಪ್ಪಲ್ಸ್ ಬಂದಿದೆ. ಬಾಟಲ್ ಇದೆ, ನಿಪ್ಪಲ್ ಬರ್ತದೆ, ಅದ್ರಲ್ಲಿ ನ್ಯಾಚುರಲ್ ಫ್ಲೋ ನಿಪ್ಪಲ್ ಅಂತ ಬರ್ತದೆ. ಅದ್ರಲ್ಲಿ ಏನಾಗ್ತದೆ, ಮಗುಗೆ ಎದೆ ಹಾಲು ಹೇಗೆ ಸಿಗ್ತದೋ ಎಳೆದಾಗ ಗಂಡು ಇದೆ ಅಂತ, ಚೀಪಿದಾಗ ಮಾತ್ರ ಸಿಗುವ ಎದೆ ಹಾಲು, ಅದೇ ರೀತಿ ಸ್ಲೋ ನಿಪ್ಪಲ್ ಅಲ್ಲಿ ಮಗು ಸಕ್ ಮಾಡಿದಾಗ ಮಾತ್ರ ಎದೆ ಹಾಲು ಬರ್ತದೆ. ಸೊ ಅದನ್ನ ಮಗು ಸಿಟಿಂಗ್ ಪೊಸಿಷನ್ ಅಲ್ಲಿ ಬಾಟಲ್ ನ ಹಾರಿಜಾಂಟಲ್ ಆಗಿ ಇಡಬಾರ್ದು, ವರ್ಟಿಕಲ್ ಆಗಿ, ಸಾರಿ ವರ್ಟಿಕಲ್ ಅಲ್ಲ, ಹಾರಿಜಾಂಟಲ್ ಆಗಿ ಸ್ವಲ್ಪ ಕೆಳಗಡೆ ಇಡ್ಬೇಕು. ಅಂದ್ರೆ ಮಗು ಎಳ್ದಾಗ ಮಾತ್ರ ಹಾಲು ಬರ್ತದೆ, ಆ ರೀತಿ ಆದಾಗ ಮಾತ್ರ ತಾಯಿ ಓಕೆ ಆದಾಗ ತಾಯಿ ಎದೆ ಹಾಲು ಚೀಪ್ಲಿಕ್ಕೆ ಮಗು ಕೆಪಾಸಿಟಿ. ನೀವು ಈ ರೀತಿ ಮಗುವಿನ ಬಾಯಲ್ಲೇ ಹಾಲು ಕೊಟ್ರೆ ಆಗ ಮಗುವಿಗೆ ಅದು ಅಭ್ಯಾಸ ಆಗಿಬಿಡುತ್ತೆ, ಆಮೇಲೆ ಎದೆ ಹಾಲು ಚೀಪ್ಲಿಕ್ಕೆ ಮಗುವಿಗೆ ಕೆಪಾಸಿಟಿ ಇರುತ್ತೆ. ಸೊ ಹಾಗೆ ಕೊಡುವಾಗ್ಲೂ ಸಹ ಕೆಲವೊಂದು ಟೆಕ್ನಿಕ್ಸ್ ಉಂಟು, ಆ ಟೆಕ್ನಿಕ್ಸ್ ನ ಫಾಲೋ ಮಾಡಿ ಆ ರೀತಿಯಲ್ಲಿ ಕೊಟ್ರೆ ಮತ್ತೆ ಎದೆ ಹಾಲಿಗೆ ಸ್ವಿಚ್ ಮಾಡೋದು ತುಂಬಾ ಈಸಿ ಆಗ್ತದೆ.
1: ಓಕೆ, ತುಂಬ ಚೆನ್ನಾಗಿ ಮಾಹಿತಿನ ನೀಡ್ತಾ ಇದ್ರೆ ಡಾಕ್ಟರ್. ಈಗ ನವಜಾತ ಶಿಶುವಿನ ಆರೈಕೆ ಹೇಗೆ ಅಥವಾ ಸ್ತನ್ಯಪಾನವನ್ನು ಮಾಡೋದು ಹೇಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. 10:58 ಆಯ್ತು, 1 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ, ಆದ್ರೂ ಮಾತಾಡೋದಕ್ಕೆ ಇನ್ನೂ ಕೂಡ ಇತ್ತು, ಒಂದಷ್ಟು ವಿಷಯಗಳು ಬಾಕಿ ಆಗಿದೆ. ಆದ್ರೂ ಕೂಡ ಸಾಕಷ್ಟು ವಿಷಯಗಳನ್ನ ನಾವು ಕವರ್ ಮಾಡಿದ್ದೇವೆ ಅಂತ ಅಂದ್ಕೊಳ್ತಾ ಇದೆ. ಕೊನೆಯದಾಗಿ ಈಗ ಹೊಸ ತಾಯಂದಿರಿದ್ದಾರೆ ಅಥವಾ ಸ್ತನ್ಯಪಾನ ಮಾಡುವಂತ ತಾಯಂದಿರಿದ್ದಾರೆ, ಅವರಿಗೆ ಯಾವ ಸಂದೇಶವನ್ನು ಕೊಡೋದಕ್ಕೆ, ಮೆಸೇಜ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಗುಗೆ ಬರ್ತ್ ಕೊಡೋದು ಇಟ್ ಇಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಇನ್ ಲೈಫ್, ಒಂದು ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಎವ್ರಿ ಒನ್. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಸೆಕೆಂಡ್ ಆಫ್ ಆಲ್, ಇಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಉಂಟು, ಸೊ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಹಾಲು ಕಡಿಮೆ ಬಂದರೂ ಟೆನ್ಷನ್ ಮಾಡಬಾರ್ದು, ಹಾಲು ಬರದೇ ಇದ್ರೂ ಟೆನ್ಷನ್ ಮಾಡಬಾರ್ದು. ನೀವು ಜಸ್ಟ್ ಹೋಗಿ ಒಂದು ಡಾಕ್ಟರ್ನ ಮೀಟ್ ಆಗಿ ಅವರ ಸಲಹೆ ತಕೊಂಡ್ರೆ ಅವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಯಾವ ರೀತಿ ಫೀಡಿಂಗ್ ಮಾಡ್ಬೋದು, ನಿಮ್ಗೆ ಈ ಸಮಸ್ಯೆ ಆಗ್ತಿದ್ರೆ ಅದಕ್ಕೇನು ಸೊಲ್ಯೂಷನ್ ಇದೆ. ಮತ್ತೆ ಫೀಡಿಂಗ್ ಸಹ ತುಂಬ ಜನ ಲೈಟ್ ಆಗಿ ತಗೊಳ್ತಾರೆ, ಏನಾದರೂ ತಿನ್ನಿಸ್ಬೋದಂತ. ಬಟ್ ಮಗುವಿನ ಏಜಿಗೆ ತಕ್ಕ ಹಾಗೆ ಫೀಡಿಂಗ್ ತುಂಬ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಎಂಫೋಸಿಸ್ ಏನು ಕೊಡಬೇಕು ಅಂತ ಹೇಳ್ತೇನೆ ಅಂದರೆ, ಮಗು ಹೊಟ್ಟೆಲಿರುವ 9 ತಿಂಗಳು ಹೊಟ್ಟೆಯಿಂದ ಹೊರಗೆ ಬರುವ

0: ತುಂಬ ಜಾಸ್ತಿ ಬರ್ತದೆ. ಆಮೇಲೆ ಟ್ರಸ್ಟ್ ಇಶ್ಯೂಸ್ ಸಹ ಡೆವಲಪ್ ಆಗ್ತದೆ, ನಂಗೆ ಇವ್ರು ಹಾಲು ಕೊಡ್ತಾ ಇಲ್ಲ ಟೈಮಿಗೆ ಅಂತ ಕೋಪ ಬರ್ತದೆ. ಸೊ ಅದನ್ನೆಲ್ಲ ನಾವು ಫಸ್ಟ್ 1000 ಡೇಸಲ್ಲಿ ಕರೆಕ್ಟಾಗಿ ಫೀಡ್ ಮಾಡಿ, ಕರೆಕ್ಟಾಗಿ ಡೆವಲಪ್ಮೆಂಟ್ ಮಾಡಿದರೆ, ಸ್ಕ್ರೀನ್ ಕೊಡ್ದೇನೆ ನಾರ್ಮಲ್ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿ ಕರೆಕ್ಟಾಗಿ ಲಸಿಕೆ ಹಾಕ್ಸಿದ್ರೆ, ಪೇರೆಂಟಿಂಗ್ ಈಸ್ 90% ಡನ್ ಇನ್ ಫಸ್ಟ್ 1000 ಡೇಸ್. 3 ಇಯರ್ಸ್ ಆದಮೇಲೆ ದೇರ್ ಇನ್ ದ ಸ್ಕೂಲ್, ಆಗ ನಿಮ್ದು ಪೇರೆಂಟಿಂಗ್ ಜಾಬ್ ತುಂಬಾನೇ ಕಡಿಮೆ ಆಗ್ತದೆ. ಬಟ್ ಈ ಫಸ್ಟ್ ಫ್ಯೂ ಡೇಸ್ ಏನಿರ್ತದಲ್ಲ, ಒಂದು ಮನೆಗೆ ಬುನಾದಿ ಹಾಕಿದ ಹಾಗೆ. ಸೊ ಅದರಲ್ಲಿ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಡಿಸ್ಕಸ್ ಮಾಡಿ ಯಾವುದಕ್ಕೂ ಟೆನ್ಷನ್ ಬೇಡಿ. ಯಾವುದೇ ಕಂಡೀಷನ್ ಇದ್ರೂ, ಯಾವುದೇ ಕಾಯಿಲೆ ಇದ್ರೂ, ಈಗ ಮೆಡಿಕಲ್ ರಿಸರ್ಚ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಪ್ರತಿಯೊಂದು ಡಿಸೀಸಿಗೂ ಟ್ರೀಟ್ಮೆಂಟ್ ಉಂಟು. SMA ಅಂತ ಡಿಸೀಸ್ ಮುಂಚೆ ಅದು ಡಿಸೀಸ್ ಬಂದ್ರೆ ಇನ್ನೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಅಂತ ಮಕ್ಕಳಿಗೆ ಸಹ ಈಗ ಒಂದು ಇಂಜೆಕ್ಷನ್ ಕೊಟ್ಟರೆ ಅವ್ರು ನಾರ್ಮಲ್ ಆಗ್ತಾರೆ. ಸೊ ಯಾವುದೇ ರೀತಿ ಡಿಸೀಸ್ ಅಥವಾ ಯಾವುದೇ ರೀತಿ ಡಯಾಗ್ನೋಸಿಸ್ ನಿಮಗೆ ಬಂದರೂ ಸಹ, ಅದ್ರ ಪರ್ಟಿಕ್ಯುಲರ್ ಡಾಕ್ಟರ್ನ ಹೋಗಿ ಮೀಟ್ ಮಾಡಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗ್ತದೆ. ಯಾವುದೇ ರೀತಿ ಟೆನ್ಷನ್ ಬೇಕಿಲ್ಲ. ಮತ್ತು ತಾಯಿಯ ಮನಸ್ಥಿತಿ ಪ್ರಕಾರ ಅವರಿಗೆ 6 ತಿಂಗಳು ರಜೆ ಸಿಕ್ಕರೆ ಒಳ್ಳೆಯದು. ಸಿಗದೇ ಇದ್ರೂ ಸಹ ಅವರಿಗೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಸುತ್ತಮುತ್ತಲಿರುವವರು ಯಾಕೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಹೋಗ್ಬೇಡ, ಆ ರೀತಿ ಡಿಸ್ಕರೇಜ್ ಮಾಡುವ ಬದಲು ಅವ್ರವ್ರಿಗೆ ಏನು ಹೆಲ್ಪ್ ಮಾಡೋಕ್ಕಾಗ್ತದೆ ಅದನ್ನು ನೋಡಿಕೊಂಡು, ಮಗುವಿಗೆ ಫೀಡಿಂಗಲ್ಲೋ ಅಥವಾ ಬೇರೆ ಏನಾದರೂ ಕತೆ ಹೇಳೋದು ಅಥವಾ ಮಗು ಜೊತೆ ಟೈಮ್ ಪಾಸ್ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಸೊ ಸಪೋರ್ಟಿವ್ ಏನಿರ್ತದೆ ಅವ್ರ ಸುತ್ತಮುತ್ತಲಿನ ವಾತಾವರಣ, ಅದನ್ನು ಆದಷ್ಟು ಒಳ್ಳೆಯ ಪಾಸಿಟಿವ್ ರೀತಿಯಲ್ಲಿ ಇಡೋದು ಸಜೆಸ್ಟ್ ಮಾಡ್ತೀನಿ.
1: ಓಕೆ ಡಾಕ್ಟರ್, ತುಂಬ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ದೀರಾ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಜನರಿಗೆ ಈ ಮಾಹಿತಿಗಳು ಒಳ್ಳೆ ರೀತಿ ಒಂದು ಪೂರಕ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಲೈವ್ ಅನ್ನು ಕೇಳ್ತಾ ಇದ್ದಾರೆ ಅಥವಾ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಅವರಿಗೆ ಇಷ್ಟರವರೆಗೆ ಬಂದು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೆ ಡಾಕ್ಟರ್ ಸುಕನ್ಯಾ ಅವರು ಮಕ್ಕಳ ತಜ್ಞರು, ನವಜಾತ ಶಿಶುವಿನ ಆರೈಕೆ ಹಾಗೂ ಸ್ತನ್ಯಪಾನ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ತುಂಬ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ದೇವ್ ಅಥವಾ ತಜ್ಞ ವೈದ್ಯರು ಕೂಡ ಇರ್ತಾರೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ.
1: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 8 FM ಬಣ್ಣ ಬಣ್ಣದ ಬದುಕು. ಕೆಳಗರೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಹಾಗೆ

0: ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಜೂಲಿಯೆಟ್ ಮಾರಸ್ ಅಂತ. ಇವರು ಸಮಾಜ ಸೇವಕಿ, ಲೇಖಕಿ, 72 ವರ್ಷ ಪ್ರಾಯ ಇವರಿಗೆ. BA BEd ಆಗಿ 2 ವರ್ಷ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ. KPSC ಪರೀಕ್ಷೆ ಉತ್ತೀರ್ಣರಾಗಿ ಕಂದಾಯ ಇಲಾಖೆ ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಟ್ಟು 38 ವರ್ಷ ಸರ್ಕಾರಿ ಸೇವೆ ಸಲ್ಲಿಸ್ತಾರೆ. ನಂತರ ನಿವೃತ್ತರಾಗ್ತಾರೆ. 2011 ಮತ್ತು 2013 ದಕ್ಷಿಣ ಕನ್ನಡ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ತಾರೆ. ಹಲವಾರು ಜನರ ಹಲವಾರು ಸಮಸ್ಯೆಗೆ ಇವರು ಸ್ಪಂದಿಸಿದ್ದಾರೆ. ವಿಮಾನ ದುರಂತದಲ್ಲಿ ಆ ಸಮಯದಲ್ಲಿ ಅಪರಿಮಿತ ಸೇವೆ ನೀಡಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಗೆ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೆ ಹಲವು ಪ್ರಶಸ್ತಿ ಗೌರವ ದೊರಕಿದೆ. ಇವರ ಕವಿತಾ ಪಾಕ್ಲೋ ಎನ್ನುವ ಕವನ ಸಂಕಲನ ಬಿಡುಗಡೆಯಾಗಿದೆ. ಇವರಿಗೆ ಗಡಿನಾಡ ಕಾವ್ಯಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಕೊಂಕಣಿ ಸೇನಾನಿ ದಿವಂಗತ ಪಾವಲ್ ಮೊರಸರ ಪತ್ನಿಯಾಗಿ ಇವರು ಕೊಂಕಣಿ ಭಾಷೆಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇವರ ಮಗ ಪ್ರೇಮ್ ಮೊರಸ್ ಕೊಂಕಣಿಯಲ್ಲಿ ಮೊದಲ PhD ಪಡೆದ ವ್ಯಕ್ತಿಯಾಗಿದ್ದಾರೆ. ಹಾಗೆ ಪೊಯೆಟಿಕ ವಾಟ್ಸಪ್ ಗ್ರೂಪು, ಕವಿತಾ ಗ್ರೂಪ್ ಅಂತ ಹಾಗೆ ಹಲವಾರು ಗ್ರೂಪ್ನಲ್ಲಿ ಇವರು ತಮ್ಮ ಕವಿತೆಯನ್ನು ಆಗಾಗ್ಗೆ ಬರೀತಾ ಕವಿತಾ ಓದುಗರಿಗೆ ರಸದೌತನ ನೀಡ್ತಾರೆ. ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲಿ ಕವಿತಾ ವಾಚನ ಮಾಡ್ತಾರೆ. ಪ್ರಸ್ತುತ ಇವರು DLSO ಇದರ ಲೀಗಲ್ ಏನೋ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರದ ನೆರವು ಧರ್ಮಾರ್ಥವಾಗಿ ಸಿಗಲು ಈ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಅವರು ಮತ್ತೆ ನಮಗೆ ತಿಳಿಸ್ತಾರೆ. ಸೊ ಹಲವಾರು ಏನು ಸಾಹಿತ್ಯ ಅಲ್ಲದೆ ಸಮಾಜ ಸೇವಕಿಯಾಗಿ ಕೂಡ ಇವರು ಮಾಡಿದಂಥ ಸೇವೆ ಅಪಾರವಾದದ್ದು. ಅದಕ್ಕೆ ಕೇಳುಗರೆ ನಿಮಗೆ ಇವರನ್ನು ಪರಿಚಯಿಸಲು ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ. ಹಾಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಜೂಲಿಯೆಟ್ ಮೊರಸ್ ಅವರೇ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಹೇಳಿ ಜೂಲಿಯೆಟ್ ಮೊರಸ್ ಅವರೇ, ಈ ಸರ್ಕಾರಿ ಕೆಲಸ ಹೇಗೆ ನಿಮಗೆ ಸಿಕ್ತು ಮತ್ತು ಹೇಗೆ ಎಲ್ಲ ಇದರ ಬಗ್ಗೆ ತಯಾರಿ ಮಾಡಿದ್ರಿ?
1: ನಾನು BA BEd ಆಗಿ 2 ವರ್ಷ ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ಮಕ್ಕಳ ಮತ್ತು ಮಕ್ಕಳ ತಂದೆ ತಾಯಿಯ ಮಧ್ಯೆ ನಾನು ಕೆಲಸ ಮಾಡಿದ್ದೇನೆ. ಆದರೆ ಆ ನಂತರ ನಾನು KPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಂದಾಯ ಇಲಾಖೆಯಲ್ಲಿ, ತಾಲೂಕು ಕಚೇರಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ, ಮೊದಲನೇದಾಗಿ ನನಗೆ ತರೀಕೆರೆಯಲ್ಲಿ ಕೆಲಸ ತಾಲೂಕು ಆಫೀಸಲ್ಲಿ ಸಿಕ್ತು. ಅದರ ನಂತರ ನನಗೆ ವರ್ಗಾವಣೆಯಾಗಿ ಬಂಟ್ವಾಳ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸಿಗೆ ಬಂದೆ. ಅಲ್ಲಿಂದ ಮಂಗಳೂರು ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಟ್ಟು ನನ್ನ ಸೇವೆ 38 ವರ್ಷಗಳ ಸೇವೆಯನ್ನು ನಾನೇ ಸಲ್ಲಿಸಿದ್ದೇನೆ.
0: ಓಕೆ. ಅದೇ ತರೀಕೆರೆಯಲ್ಲಿ ಈಗ ಮಂಗಳೂರಿನಲ್ಲಿ ಇದ್ದವರು ನೀವು ತರೀಕೆರೆಗೆ ಹೋದ್ರಿ, ಅಲ್ಲಿ ಹೇಗೆಲ್ಲ ವ್ಯವಸ್ಥೆ ಆಯಿತು ನಿಮಗೆ, ಹೇಗಿತ್ತು, ಹೇಗೆ ಹೊಂದ್ಕೊಂಡ್ರೆ ಇಲ್ಲಿಗೆ ಆ ವಾತಾವರಣಕ್ಕೆ?
1: ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಪ್ರೀತಿ ವಿಶ್ವಾಸ ಒಂದಿದ್ರೆ ಸಾಕು ಮನುಷ್ಯನಲ್ಲಿ,
0: ಮತ್ತು ಪ್ರಾಮಾಣಿಕ ಸೇವೆ
1: ಅಷ್ಟಿದ್ರೆ ಸಾಕು. ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು. ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಕಾಣಲಿಲ್ಲ. ಯಾಕಂದರೆ ನಾನು ಎಲ್ಲರನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಕಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಕೆಲಸ ಮಾಡಿ ಕೊಡ್ತಿದ್ದೆ.
0: ಓಕೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಹೇಗೆ ಇದು ಈ ಇಲಾಖೆಯಲ್ಲಿ ಹೇಗೆ ಅನುಭವ, ಏನೆಲ್ಲ ಕೆಲಸ ಇತ್ತು ನಿಮಗೆ, ಜವಾಬ್ದಾರಿ ಇತ್ತು
1: ಇಲಾಖೆಯಲ್ಲಿ? ತಾಲೂಕು ಕಚೇರಿಯಲ್ಲಿ ಇದ್ದಾಗ ಬಹುಶಃ ನಾನು ಅಲ್ಲಿ ಎಷ್ಟು ಶಾಖೆಗಳಿವೆ ಅದರಲ್ಲೆಲ್ಲ ಕೆಲಸ ಮಾಡಿದ್ದೇನೆ ಅಂತ ಕಾಣ್ತೇನೆ.
0: ವಿಭಾಗದಲ್ಲಿ
1: ಕೆಲಸ ಮಾಡಿದ್ದೇನೆ. ಮುಖ್ಯವಾಗಿ ಆಹಾರ ಶಾಖೆಯಲ್ಲಿ ಪಡಿತರ ಚೀಟಿ ಕೊಡೋದು, ನಾವು ಜನಸಂಪರ್ಕ ಸಭೆ ಮಾಡಿ ಆವಾಗ ಹೌದು ರೇಷನ್ ಕಾರ್ಡ್, ಹಳದಿ ಕಾರ್ಡ್, ಅಂತ್ಯೋದಯ ಕಾರ್ಡ್, ಅದು ಗ್ರಾಮಗಳಿಗೆ ಹೋಗಿ BPL APL ಎಲ್ಲ ಅದು ಮತ್ತೆ ಬಂದದ್ದು ಆವಾಗ ಅದು ಇತ್ತು, ಹಳದಿ ಕಾರ್ಡ್, ಅಂತ್ಯೋದಯ ಕಾರ್ಡ್ ಅಂತ. ನಾವು ಬೇರೆ ಬೇರೆ ಕಡೆಗೆ ಹೋಗಿ ಬಡವರಿಗೆ ಪಡಿತರ ಚೀಟಿಗಳನ್ನು ಹಂಚ್ತಾ ಇದ್ದೆವು. ಮತ್ತು ನಾನು ಭೂನ್ಯ ಮಂಡಳಿಯಲ್ಲಿಯೂ ಕೆಲಸ ಮಾಡಿದ್ದೇನೆ ಆ ಶಾಖೆಯಲ್ಲಿ. ಆಗಲೂ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಬಡವರಿಗೆ ಹಕ್ಕುಪತ್ರ ಕೊಡುವುದು, ಬಡವರಿಗೆ ಮನೆ ಕಟ್ಟಿಸಿ ಕೊಡುವುದು, ಕಾನೂನು ಸುವ್ಯವಸ್ಥೆ ಶಾಖೆ ಇದ್ದಂತೂ 144 ಸೆಕ್ಷನ್, ಕರ್ಫ್ಯೂ, ಇನ್ನು ಇದಕ್ಕೆ ಟೈಮ್ ಇಲ್ಲ. ಒಂದು ಬೆಳಿಗ್ಗೆ ಬಹುಶಃ 7 ಗಂಟೆಗೆ ಹೋಗಿ ರಾತ್ರಿ ನಾನು 10:30 ಅಥವಾ 11 ಗಂಟೆಗೆ ಮನೆಗೆ ಬಂದದ್ದು ಉಂಟು. ಮತ್ತು ಕೊನೆಯದಾಗಿ ನನ್ನ ಸೇವೆ ನಾನು ಮಾಡಿದ್ದು ಭಾರಿ ಸಾರ್ಥಕ ಅಂತ ಜೀವಮಾನದಲ್ಲಿ ಕಾಣಿಸಿತು. ಯಾಕೆ ಹೇಳಿದರೆ ವಿಮಾನ ದುರಂತ ಈ ಒಂದು ಸಬ್ಜೆಕ್ಟ್ ನನಗೆ ಹಾಕಿದರು. ಅಲ್ಲಿ ನಾನು ಈಗ ನಮ್ಮಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬರುವಾಗ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲ ಬರ್ತಾರೆ. ಎಲ್ರಿಗೂ ಕಷ್ಟ ಇರ್ತದೆ, ಶ್ರೀಮಂತರಿಗೂ ಕಷ್ಟ ಇರ್ತದೆ ಅವರದ್ದು. ನಾನು ಪ್ರತಿಯೊಬ್ಬರದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವರ ಕಷ್ಟಗಳನ್ನು ಸ್ಪಂದಿಸಿದ್ದೇನೆ. ಮತ್ತು ಈ ವಿಮಾನ ದುರಂತದ ವೇಳೆ ಮಾತ್ರ ನಾನು ಮಾಡಿದ ಒಂದು ಕೆಲಸ ನಿಜವಾಗಿ ನನ್ನ ಜೀವಮಾನದಲ್ಲಿ ಸಾರ್ಥಕ ಅಂತ ನನಗೆ ಕಾಣಿಸಿತು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತಾ ಇದ್ದೇನೆ. ಒಂದಿನ ಒಂದು 18 ವರ್ಷದ ಹೆಣ್ಣು ಮಗಳು ಬಂದ್ಲು. ಆ ದಿನ ಅವಳ ತಾಯಿ ಮತ್ತು ತಮ್ಮ ತೀರಿ ಹೋಗಿದ್ರು. ಅವಳು ಸ್ವಲ್ಪ ಶಾಕ್ ಆಗಿ ಮೆಂಟಲ್ ಪೇಷಂಟಿನಾಗಿ
0: ಡಿಪ್ರೆಷನ್ನಲ್ಲಿದ್ಲು.
1: ಬರುವಾಗ ತಂದೆಯನ್ನು ಅರ್ಬಟ ಹೊಡೆದು ಏನು ದೂರ ತಳ್ತಿದ್ಲು, ಏನೆಲ್ಲ ಮಾಡ್ತಿರ್ಲು. ನಾನು ನನ್ನ ಹತ್ರ ಬಂದ ಕೂಡಲೇ ಬಾಲೆ ಬಾಲೆ ಕುಲ್ಲು ಅಂತ ಹೇಳಿ ಒಂದು ಸ್ಟೂಲ್ ಕೊಟ್ಟೆ. ಇಷ್ಟು ಖುಷಿಯಾಯಿತು. ಹಾಂ, ಈ ರಂಗ ಬಾಲೆ ಭಂಡಾರ ಹೇಳಿದ್ಲು. ಮತ್ತು ಅಷ್ಟರಲ್ಲಿ ನಮ್ಮ ಕ್ಯಾಂಟೀನಿದೊಂದು ಚಾ ಬಂತು. ಅವಳಿಗೆ ತಿಂಡಿ ಮತ್ತು ಚಾ ಕೊಟ್ಟೆ. ಹೀರ್ ಬಾಲೆಬಂಡರ ತಮ್ಮ, ಯಾನ್ ತಿನ್ಪೆ ಹೇಳಿ. ಮೂರು ವರ್ಷದ ಹುಡುಗಿ ನೋಡಿ ಹೇಗೆ ಇದು ಮಾಡ್ತಾಳೆ, ಹಾಗೆ ತಿನ್ಲು ಎಲ್ಲ ತಿಂಡಿ ಎಲ್ಲ. ಮತ್ತು ನಾನು ಅವಳನ್ನು ಪ್ರೀತಿಯಿಂದ ಮಾತಾಡಿಸಿ, ಎಂದರೆ ನನಗೆ ಅವಳಿಗೆ 2 ಲಕ್ಷ ತಂದೆಗೂ ಮಗಳಿಗೂ ಕೊಡಲಿಕ್ಕಿತ್ತು. ಇವಳ ಸಿಗ್ನೇಚರ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವಳು ಅರ್ಬಟ ಹೊಡಿತಾ ಇದ್ದಾಳೆ. ನನ್ನಲ್ಲಿ ಬಂದಾಗ ಇಷ್ಟು ಪ್ರೀತಿಯಿಂದ ಯಾಕೆ ಬಾಲೆಬಂಡಾರ ತಮ್ಮ ಹೇಳಿ ದಸ್ಕತ್ತೆಲ್ಲ ಹಾಕಿದ್ರು. ಮತ್ತು ಅವಳನ್ನು ಹೋಗುವಾಗ ಏನೊಂದು ಮೂರು ಸಲ ಮುಂದೆ ಅವರ್ಲು ವಾಪಸ್ ಬಂದ್ಲು. ನನ್ನನ್ನು ಅಪ್ಪಿಕೊಂಡು ಕಿಸ್ ಕೊಟ್ಟು ಅಷ್ಟು ಒಂದು ನನಗೆ ನಿಜವಾಗಿ ಅವಳು ಹತ್ತಿದ್ದಾಳೆ, ನಾನು ಹತ್ತಿದ್ದೇನೆ.
0: ಇಂಥ ಒಂದು
1: ಇಂಥ ಸನ್ನಿವೇಶದಲ್ಲಿ ಒಂದು ನಾನು ತುಂಬ ಕೆಲಸ ಮಾಡಿ ಕೊಟ್ಟಿದ್ದೇನೆ. ವಿಮಾನ ದುರಂತ ಟೈಮ್ ಬಹುಶಃ ಮನೆಗೆ ಬರಲಿಕ್ಕೆ ನನಗೆ ಟೈಮ್ ಸಿಗ್ತಿರ್ಲಿಲ್ಲ, ಆಫೀಸಲ್ಲೇ ಇರ್ತಿದ್ದೆ ಆ ಟೈಮ್.
0: ಓಕೆ, ಅಂತೂ ಎಡೆಬಿಡದೆ ಆ ಸಂದರ್ಭದಲ್ಲಿ ನೀವು ಕೂಡ ದುಡಿದಿದ್ದೀರಿ, ಹಲವಾರು ಜನರಿಗೆ ಅದರಲ್ಲಿ ಕೂಡ ಗುರುತಿಸಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸಿದ್ದಾರೆ ಹೇಗೆ?
1: ಹೌದು, ನನಗೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ.
0: ಸರ್ವೋತ್ತಮ ಸೇವಾ ಪ್ರಶಸ್ತಿ
1: ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಸಾಂಸ್ಕೃತಿಕ ಉತ್ಸವದಲ್ಲಿ ನನಗೆ ಸಾರ್ವಜನಿಕರಿಂದ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಏನು ಹೇಳಿದರೆ, ನನ್ನ ಕೆಲಸದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ಅದಕ್ಕೆ ನಾನು ಮಾಡಿದ ಈ ಸರ್ಕಾರಿ ಕೆಲಸ ಉಂಟಲ್ಲ, ನನ್ನ ಒಂದು ಅನಿಸಿಕೆ ಸರ್ಕಾರಿ ಕೆಲಸ ಮಾಡಿದರೆ, ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತೂ ಎಷ್ಟು ಕೆಲಸ ಉಂಟೇಳಿಲ್ಲ, ನಾವು ಜನ ಸೇವೆ ಮಾಡಲಿಕ್ಕೆ ಅದೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಅನಿಸಿಕೆ.
0: ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ಆದರೆ ಕೆಲವರು ಅದು ದೇವರೇ ಬಂದು ಮಾಡಬೇಕು ಅಂತ ಹೇಳುವವರು ನಿಮ್ಮ ಕಣ್ಣಿಗೆ?
1: ಜನಸೇವೆ ಜನಾರ್ದನ ಸೇವೆ. ನಮ್ಮಲ್ಲಿ ಯಾರು ಜನರು ಬರ್ತಾರೆ ಅವರು ದೇವರೇ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸೇವೆ ಮಾಡಿದರೆ ಯಾರು ನನಗೆ, ಈಗಲೂ ಕೂಡ ನಾನು ಮೊನ್ನೆ ಬಂಟ್ವಾಳಕ್ಕೆ ಹೋಗಿದ್ದೆ ತಾಲೂಕು ಆಫೀಸಿಗೆ, ಅಮ್ಮ ಹೆಂಚವಲ್ಲರು ಹೇಳಿದರು, ನೀವು ಯಾರಂತ ನನಗೆ ಕೇಳಿಕ್ಕಾಗ್ತದಾ? ಆದರೆ ನನಗೆ ಅನಿಸಿತು ಏನೋ ಒಂದು ಟೈಮ್ ನಾನು ಅವರ ಸೇವೆ ಮಾಡಿದ್ದಕ್ಕೆ ಅವರು ನನ್ನನ್ನು ಗುರುತಿಸಿ ಅಷ್ಟು ಸಮಯದ ನಂತರ ಅಷ್ಟು ಚಂದ ಮಾಡಿ ಮಾತಾಡಿಸಿದ್ರು ಅಂತ ನನಗೆ ಅನಿಸಿತು.
0: ಓಕೆ ಓಕೆ, ಹಾಗೆ ನೀವು ಕವಿತೆಯನ್ನು ಕೂಡ ಬರೀತೀರಿ?
1: ಕವಿತೆ ನನ್ನ 96 ಕವನಗಳ ಕೊಂಕಣಿ ಕವನಗಳ ಕವಿತಾ ಪಕ್ಳು ಎಂಬ ಸಂಕಲನ ಬಿಡುಗಡೆಯಾಗಿದೆ. ಮತ್ತು ಗಡಿನಾಡ ಧ್ವನಿ ಕಾವ್ಯಭೂಷಣ ರಾಜ್ಯ ಪ್ರಶಸ್ತಿ ನನಗೆ ಸಿಕ್ಕಿದೆ. ಪೊಯೆಟಿಕಾ ಎಂಬ ಗ್ರೂಪ್ ಉಂಟು ನಮ್ಮದು, ಅದರಲ್ಲಿ ನಾನು ಈಗಲೂ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕವಿತೆ ಬರೀತಾ ಇದ್ದೇನೆ. ಆ ಗ್ರೂಪಲ್ಲಿ ನಾನು ಯಾವಾಗಲೂ ಕವಿತಾ ವಾಚನ ಮಾಡ್ತಾ ಇದ್ದೇನೆ.
0: ಈಗ ಕವಿತಾ ವಾಚನ ಮಾಡ್ತೀರಾ ಅಥವಾ ಏನಾದರೂ ಹಾಡು ಹಾಡ್ತೀರಾ? ಯಾವುದು
1: ಮೊದಲೊಂದು? ಕೊಂಕಣಿ ಹಾಡು.
0: ಕೊಂಕಣಿ ಹಾಡು ಹಾಡ್ತೀರಾ? ಓಕೆ.

0: ಇದು ಮೊದಲು ನಾನು ಮತ್ತು ನನ್ನ ಯಜಮಾನರು ಇದನ್ನು ನಮ್ಮ ಮದುವೆಯ ದಿನ ಹಾಡಿದ ಹಾಡಿದು.
1: ಅವರು ಕೂಡ ಕೊಂಕಣಿಯ ಒಂದು ಭಾಷಾ ಮಂಡಳದಲ್ಲಿ ಕೂಡ ಅಧ್ಯಕ್ಷರಾಗಿ ತುಂಬಾ ಸೇವೆಯನ್ನು ಸಲ್ಲಿಸಿದವರು. ಸರಿ, ಈಗ ಒಂದು ಹಾಡನ್ನು ಕೇಳಿ ನಂತರ ಮಾತಾಡೋಣ. ಕೆಳಗ್ರೆ ಜೂಲಿಯೆಟ್ ಮೊರಸ್ ಇವರ ಜೊತೆ ಮಾತಾಡ್ತಾ ಇದ್ದೀವಿ. ಇವರು ಕವಯತ್ರಿ ಹಾಗೆ ಲೇಖಕಿ, ಸಮಾಜ ಸೇವಕಿ. ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸುಂದರವಾದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಸೂರ್ಯಾಚ ಕಿರಣಾನಿ.

0: ಇದು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ. ಜೂಲಿಯೆಟ್ ಮೊರಾಸ್ ಅವರು, ಸಮಾಜ ಸೇವಕಿ, ಲೇಖಕಿ, ಕವಯಿತ್ರಿ ಅವರು, ಒಂದಷ್ಟು ಪರಿಚಯವನ್ನು ನಿಮಗೆ ಮಾಡಿ. ಜೂಲಿಯೆಟ್ ಮೊರಾಸ್ ಅವರೇ, ನೀವು ಕವಿತೆ ಕೂಡ ಬರೀತೀರಿ, ಅದು ಈ ಸಾಹಿತ್ಯ ಕವಿತೆ ಬರೆಯುವಂತ ಆಸಕ್ತಿ ಹೇಗೆ ಹುಡ್ಕೊಂಡ್ಬಿಟ್ಟು ನಿಮಗೆ?
2: ನಾನು ಕಚೇರಿಯಲ್ಲಿ ಕೆಲಸ ಮಾಡುವಾಗ ನನ್ನ ಕವಿತೆ 144 ಸೆಕ್ಷನ್ ಮತ್ತು ಕರ್ಫ್ಯೂ ಆಗುತ್ತೆ ಹಾಕಿತ್ತು, ಬೇರೆ ಯಾವುದು ಇರಲಿಲ್ಲ. ಆದರೆ ನಿವೃತ್ತರಾದ ಮೇಲೆ ನನ್ನ ಯಜಮಾನರ ಜೊತೆ ಅವರು ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಬರೀತಿದ್ರು.
1: ಸಾಹಿತಿ
2: ಹೌದು, ನಾನು ಕವಿತೆಯನ್ನು ಬರೆಯುವ ಅಂತ ಪ್ರಾರಂಭ ಮಾಡಿದೆ. ನನ್ನ ಮೊದಲ ಕವಿತೆಗೆ ರಕ್ಷಣೋ ಸ್ಪರ್ಧೆಯಲ್ಲಿ ನನಗೆ ಮೊದಲ ಬಹುಮಾನ ಸಿಕ್ಕಿತು. ಅದರ ನಂತರ ನಾನು ಹಿಂದೆ ನೋಡಲಿಲ್ಲ, ಬರೀತಾನೆ ಹೋದೆ.
1: ಹಾಗೆ ಹಾಗೆ ಅವರು ಕೂಡ ನಿಮಗೆ ಪ್ರೇರಣೆ. ನಿಮ್ಮ ಅವಾಗ ಅವರು ಸಾಹಿತಿ ಪೌಲ್ ಮೊರಾಸ್ ಅಂತ ಖ್ಯಾತ ನಾಮರು, ಹಾಗೆ ಕೊಂಕಣಿ ಭಾಷಾ ಮಂಡಳ ಇದರ ಅಧ್ಯಕ್ಷರಾಗಿದ್ದರು.
2: ನನ್ನ ಪತಿಯಾದ ಪೌಲ್ ಮೊರಾಸ್ ಅವರು ಅಖಿಲ ಭಾರತ ಕೊಂಕಣಿ ಪರಿಷತ್ ಇದರ ಅಧ್ಯಕ್ಷರಾಗಿದ್ದರು, ಕೊಂಕಣಿ ಭಾಷಾ ಮಂಡಳ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಅವರು ಕೊಂಕಣಿಗಾಗಿ 5 ಗ್ರಂಥಗಳನ್ನು ಸಾಹಿತಿಯಾಗಿ ಬರ್ತಿದ್ದಾರೆ ಮತ್ತು ಕೊಂಕಣಿ ಭಾಷೆಗಾಗಿ ಅವರು ಮೊದಲು ಡಿಸಿ ಆಫೀಸಲ್ಲಿ
1: ಕೆಲಸ,
2: ಅವರು ಡಿಸಿ ಆಫೀಸಲ್ಲೇ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. 15 ವರ್ಷಗಳ ನಂತರ ವಾಲಂಟರಿ ರಿಟೈರ್ಮೆಂಟ್ ಅಂತ ಬಂತು. ಅದು ಬಂದ ಕೂಡಲೇ ಇವರ ಕೆಲಸವನ್ನು ತ್ಯಾಗ ಮಾಡಿ ಅವರು ಕೊಂಕಣಿ ಚಳುವಳಿಗೆ ಇಳಿದ್ರು ಮತ್ತು ಜಾಥಾ ಏನು ಏನೋ ಮಾಡಿ ಎಲ್ಲ ಕೊಂಕಣಿ ಭಾಷೆಗಾಗಿ ತುಂಬಾ ದುಡ್ದಿದ್ದಾರೆ. ಕೊಂಕಣಿ ಅಕಾಡೆಮಿ ಆಗುವುದಕ್ಕಾಗಿಯೂ ತುಂಬಾ ದುಡ್ದಿದ್ದಾರೆ.
1: ನೀವು ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದೀರಿ, ಅವರ ಎಲ್ಲ ಕೆಲಸಗಳಿಗೆ ಪ್ರೇರಣೆ ಆಗಿದ್ದೀರಿ.
2: ಖಂಡಿತವಾಗಿ ನಾವು ಒಟ್ಟೊಟ್ಟಿಗೆ ಇತ್ತು. ಮಾತೃಭಾಷೆಗಾಗಿ ನಾನು ತುಂಬಾ ಸೇವೆ ಆಫೀಸ್ ಮಟ್ಟದಲ್ಲಿಯೂ ಸಲ್ಲಿಸಿದ್ದೇನೆ ಮತ್ತು ಅವರ ಜೊತೆನೂ ಸಲ್ಲಿಸಿದೆ.
1: ಈಗ ನಿಮ್ಮ ಮಗ ಕೂಡ ಕೊಂಕಣಿಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ.
2: ಹೌದು, ನನ್ನ ಮಗ ಅವನಿಗೆ PhD ಕೊಂಕಣಿಯಲ್ಲಿ ಕರ್ನಾಟಕದಲ್ಲಿ ಮೊದಲನೇದಾಗಿ ಮಾಡಿದ್ದಕ್ಕಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೊನ್ನೆ ಸಿಕ್ಕಿರುತ್ತದೆ.
1: ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಗೌರವ ಕೂಡ
2: ಸಿಕ್ಕಿದೆ. ಮತ್ತು ನನ್ನ ಮಗಳು ಪ್ರೀಮಾ ಮೊರಾಸ್, ಇವಳು ಕೂಡ ಯಾವಾಗಲೂ ಕವನಗಳನ್ನು ಬರೀತಾ ಇದ್ದಾಳೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಮತ್ತು ಅವಳಿಗೂ ತುಂಬ ಬಹುಮಾನಗಳು ಅವಳು ಪಡೆದಿದ್ದಾಳೆ. ನನ್ನ ಸೊಸೆ ಬೀನಾ ರೊಡ್ರಿಗಸ್ ಅಂತ, ಅವಳು ಎಂಟೆಕ್ ಆಗಿ ಅಮೆರಿಕದಲ್ಲಿದ್ದಾಳೆ, ಆದರೂ ಅಲ್ಲಿಂದ ಕೊಂಕಣಿ ಇದು ಲೇಖನಗಳನ್ನು ಬರೆದು budkulo.com ಒಂದು ಸ್ಪರ್ಧೆ ಇತ್ತು, ಅದರಲ್ಲಿಯೂ ಅವಳು ಬಹುಮಾನ ಪಡೆದಿದ್ದಾಳೆ. ಮತ್ತು ನನ್ನ ಸೊಸೆ, ಇನ್ನೊಂದು ಸೊಸೆ ವಿಲ್ಮಾ ಫರ್ನಾಂಡಿಸ್ ಅಂತ, ಕೊಂಕಣಿಯಲ್ಲಿ ಈಗ PhD ಮಾಡ್ತಾ ಇದ್ದಾಳೆ. ಹೀಗೆ ಕೊಂಕಣಿ ಭಾಷೆಯ ಸೇವೆ, ನಮ್ಮ
1: ಕೊಂಕಣಿ ಭಾಷೆಗೆ ಒಂದು ಅಮೂಲ್ಯವಾದ ಸೇವೆಯನ್ನು ಹೇಳಲಿಕ್ಕೆ ಕುಟುಂಬ ನೀಡ್ತಾ ಇದೆ. ಓಕೆ, ಹಾಗೆ ಈಗ ಯಾವ ಕವಿತೆ ವಾಚನ ಮಾಡ್ತೀರಿ?
2: ಕೊಂಕಣಿಯಲ್ಲಿ ಕವಿತೆ ವಾಚನ ಮಾಡ್ತೇನೆ. ಈ ಕವಿತೆಯಲ್ಲಿ ನಾವು ಪರಿಸರವನ್ನು ಏಕೆ ಉಳಿಸಬೇಕು? ಪರಿಸರ ಉಳಿದ್ರೆ ನಾವು ಉಳಿಯುತ್ತೇವೆ. ಮಾವಿನ ಮರದ ಜೊತೆ 40 ಸಂಬಂಧ ಬೆಳೆಸಿಕೊಂಡ ನಮ್ಮ ಕುಟುಂಬದ ಸನ್ನಿವೇಶ ಚಿತ್ರಣ ಮಾಡಿ ಈ ಕವಿತೆಯನ್ನು ನಾನು ಬರೆದಿದ್ದೇನೆ.
1: ಕವಿತೆಯ ಶೀರ್ಷಿಕೆ ಏನು?
2: ಕವಿತೆಯ ಶೀರ್ಷಿಕೆ ಆಂಬ್ಯಾ ರುಕ ಸವಳೆ ಅಂತ.
1: ಮಾವಿನ ಮರದ ನೆರಳಲ್ಲಿ ಸರಿ.
2: ಓತ್ ದಗ್ ಗಮ ವಳೋ ಆಂಬ್ಯಾ ರುಕು ಹಿಟ್ಲಾಂತ ಅಸ್ಲೋ ಮುಳ ಅಂತ ಚ ಅಸ್ರೋ ಗೆಟ್ಲೋ ಶೀತಾಳ್ ವರ ಸುಶೇಗ್ ದಿಸ್ಲೋ ಮತ್ ಸಳಿ ಸ್ವರ್ ಸಾಂಪಾಟಿಯಿಂದ ಉಲಿ ತೊಸ್ ಅಂಬ್ಯಾ ರುಕ್ ದಿತ್ತಲೋ ಸವಳಿ ಉಡ ಸವು ಮಳೆ ಮೋತಿಂಗ್ ಉಲೆ ದೊಳೆ ಕಂಚಿನಿ ಪೌಳೆ ದೇವುಲೆ ಪೊತಿ ಬಾಳ ಅನಿ ಹಾವು ಬೊಸ್ತೆಲ್ ಅವಂತೆ ಹಸಿರು ಕಮಳ ಅಂತ ಕೆಳ್ತಲ್ ಅವಂತೆ ಹಸಿರು ಕ ಸವಳಿ ಅಂತ ಒಳ್ತಲೋ ಮೋಗ ಅಂಚ ಕಳಜ ಅಂತ ವಾರೆ ಒಳ್ತಲೆ ಪಾನ ದಲ್ತಲಿ ಜೀವಿತ ಗಡಿ ತಂದೋಳೆ ಅಂಗ್ದಿಸ್ತಲಿ ಅದ್ಲೋ ಉಡಾಸು ವಿಶೇಷ ಉಮ್ಮಳೆ ಪಟಿಯೇ ಪತಿ ಜೀವ್ಸ ಕಳವಳೆ ದೀಸ ದೌಲೆ ಜೀವಿತ ಫುಡೆಂಗೆಲೆ ಬುರ್ಗಿ ವಡ್ಲಿ ನಂತ ರಂಜಲಿ ಸೋಂಸಾರ್ ಸಂಡೋಂಗಸ ಚಿನ್ನ ಐಲಿ ಆಂಬ್ಯಾರುಕ ಸವಳೆಂತ ಪೌಳಾನ್ ಜಿರ್ಲಿ. ಸಂಸಾರ ಸಣ್ಣ ಕಸ ಚಿನ್ನ ಐಲಿ ಆಂಬ್ಯಾರುಕ ಸವಳೆಂತ ಪೌಳಾನ್ ಜಿರ್ಲಿ.
1: ಭಾಳ ಒಂದು ಅರ್ಥ ಕರಿಬಿತ್ತವದ. ಒಂದು ಮಾವಿನ ಮರದ ಜೊತೆ ಇರುವಂಥ ಒಂದು 40 ವರ್ಷದ ಒಂದು ಸಂಬಂಧವನ್ನು ಭಾಳ ಮಾರ್ಮಿಕವಾಗಿ ವರ್ಣಿಸಿದ್ದೀರಿ. ಸರಿ, ಹಾಗೆ ಇದಲ್ಲದೆ ಕನ್ನಡ ಕವಿತೆಗಳನ್ನು ಕೂಡ ರಚನೆ ಮಾಡಿದ್ದೀರಿ. ನೀವು ಏನು ಯಾರು ಅಮಲಿಗೆ ಬಲಿಯಾಗ್ತಾರ ಅವರನ್ನು ಅಮಲಿನಿಂದ ಬಿಡಿಸುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀರಿ, ಸಮಾಜ ಸೇವೆಯಾಗಿ ತೆಗೆದುಕೊಂಡಿದ್ದೀರಿ, ಹೇಗೆ ಇದ್ದೀರಾ? ಒಂದು ಒಂದಷ್ಟು ಅನುಭವ ಹೇಳ್ಬೋದು. ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮ್ಮ ಹಾಗೆ ಒಂದು ಅಮಲಿನ ಅಂದರೆ ಈ ಕುಡಿತದ ಚಟ ಇರುವಂಥವ್ರನ್ನೆಲ್ಲ ಅವರಿಗೆ ಅವರನ್ನು ಆ ಕುಡಿತದ ಚಟದಿಂದ ಮುಕ್ತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ, ಹೇಗೆ ಸಾಧ್ಯ ಆಗಿದೆ?
2: ನಾನು
1: ಯಶಸ್ಸು ಸಿಕ್ಕಿದೆ ನಿಮಗೆ?
2: ನನ್ನ 4 ಮಕ್ಕಳು ಅವರ ಕಾಲ ಮೇಲೆ ನಿಂತು ಸ್ವತಂತ್ರವಾಗಿದ್ದಾರೆ. ಮನೆಯಲ್ಲಿ ಕುತ್ಕೊಂಡು ಇದೀ ದಿನ ಅಳುವುದಕ್ಕಿಂತ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ನನಗೆ ಅನಿಸಿತು. ಆವಾಗ ಕಾನೂನು ಪ್ರಾಧಿಕಾರದಿಂದ ಒಂದು ಇಂಟರ್ವ್ಯೂ ಕಾಲ್ಫರ್ ಮಾಡಿದರು. ಅದರಲ್ಲಿ ನಾನು ಅಪ್ಲೈ ಮಾಡಿದೆ ಮತ್ತು ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆದೆ. ಪ್ರಸ್ತುತ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮ್ಯಾಂಗ್ಳೂರ್ DK, ಅದರಲ್ಲಿ PLV ಪ್ಯಾರಾ ಲೀಗಲ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಸಂಬಳ ಇಲ್ಲ, ಏನಿಲ್ಲ. ಧರ್ಮಾರ್ಥವಾಗಿ ನಾವು ಬಡವರ ಸೇವೆ ಮಾಡುವುದು, ಬಡವರಿಗಾಗಿ ಸರ್ಕಾರದಿಂದ ಕಾನೂನು ನೆರವು, ಧರ್ಮಾರ್ಥವಾಗಿ ವಕೀಲರ ಸೇವೆ ಒದಗಿಸುವಲ್ಲಿ ಸ್ಪಂದಿಸುತ್ತೇನೆ. ಅಲ್ಲದೆ ಜೀವನದಲ್ಲಿ ನೊಂದವರನ್ನು ಸ್ಪಂದಿಸಿ ಕೌನ್ಸಿಲಿಂಗ್ ಮಾಡುತ್ತಿದ್ದೇನೆ. ಕುಡಿತದ ಚಟ ಇರುವವರು ಅದರಿಂದ ಮುಕ್ತಿ ಹೊಂದಿ ಸುಂದರ ಜೀವನ ನಡೆಸುವಲ್ಲಿ ಸ್ಪಂದಿಸಿದ್ದೇನೆ. ಇದು ನನ್ನ ಧರ್ಮಾರ್ಥ ಸೇವೆ ಆಗಿರುತ್ತದೆ. ಇತ್ತೀಚೆಗೆ ನಾನು ಕಲ್ಲಡ್ಕದಲ್ಲಿ ಒಬ್ಬರು 55 ವರ್ಷದವರು, ಇವರನ್ನು ನಾನು ಕೌನ್ಸಿಲಿಂಗ್ ಮಾಡಿ ಧರ್ಮಾರ್ಥವಾಗಿ ಒಂದು ಆಶ್ರಮಕ್ಕೆ ಸೇರಿಸಿದ್ದೇನೆ. ಒಂದು 1.5-2 ವರ್ಷ ಅಲ್ಲೇ ಇದ್ದು ಅವರು ಒಳ್ಳೆಯವರಾದ ನಂತರ, ಯಾಕಂದರೆ ಅವರು ತುಂಬ ಇಂಟೆಲಿಜೆಂಟ್ ಜನ, ಏನೋ ಒಂದು ಬೇಸರದಿಂದ ಈ ಕುಡಿತದ ಚಟ ಹಿಡಿದಿದ್ದಾರೆ. ಮತ್ತು ಅವರ ತಾಯಿ ನನ್ನ ಹತ್ರ ಬಂದಿದ್ದರು, 77 ವರ್ಷದವರು. ನಾನು ಅವರ ಮನೆಗೆ ಕಲ್ಲಡ್ಕಕ್ಕೆ ಹೋಗಿ ಅವರನ್ನು ಕೌನ್ಸಿಲಿಂಗ್ ಮಾಡಿ ಒಂದು ಧರ್ಮಾರ್ಥವಾಗಿ ಒಂದು ಆಶ್ರಮದಲ್ಲಿ ಇಡುವ ಒಂದು ಕೆಲಸ ಮಾಡಿದ್ದೇನೆ. ವಯಸ್ಸಾಗಿದೆ ಅಂತ ಮನೆಯೊಳಗೆ ಕೂತು ತಲೆ ಕೆಡಿಸಿಕೊಂಡು ಆರೋಗ್ಯ ಕಳೆದುಕೊಳ್ಳುವುದಕ್ಕಿಂತ ದೇವರು ಸೃಷ್ಟಿಸಿದ ಈ ಸುಂದರ ಪೃಥ್ವಿಯಲ್ಲಿ ಇತರರ ಕಣ್ಣೀರು ಒರೆಸಿ ಇತರರನ್ನು ನಗಿಸಿ ನಾವು ಕೂಡ ಸದಾ ನಗು ನಗುತ್ತಾ ಇದ್ದು ಸುಂದರ ಜೀವನ ನಡೆಸುವುದು ಹಾಗೂ ಬಾಳುವುದು ನನ್ನ ಉದ್ದೇಶವಾಗಿದೆ.
1: ಭಾಳ ಚೆನ್ನಾಗಿ ಹೇಳಿದ್ರಿ. ಒಂದು ನಿಮಗೆ ಆ ಒಂದು ಕೆಲಸ ಕೂಡ ಏನು ಸಿಕ್ಕಿತ್ತು ಹೀಗೆ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ? ಸರ್ಕಾರದ ಕೆಲಸ? ಅದು
2: ಸರ್ಕಾರದ ಕೆಲಸ, ಆದರೆ ನಮಗೆ ಏನು ಪೇಮೆಂಟ್ ಇಲ್ಲ.
1: ಪೇಮೆಂಟ್
2: ನನಗೆ ದೇವರ ಆಶೀರ್ವಾದದಿಂದ ನನಗೆ ಪೆನ್ಷನ್ ಉಂಟು ಸರ್ಕಾರದಿಂದ, ಮತ್ತು ನನ್ನ ಮಕ್ಕಳು ಚಂದ ಮಾಡಿ ಅವರ ಕಾಲ ಮೇಲೆ ನಿಂತಿದ್ದಾರೆ. ಇಷ್ಟೇ ಸಾಕು, ಇನ್ನೇನು ದುಡ್ಡು ತಗೊಂಡು ಹೋಗ್ಲಿಕ್ಕೆ ಉಂಟಾ ಸಹ? ಇವಾಗ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ.
1: ಅದೇ ನೀವು ಮಾಡುವಂಥ ಧರ್ಮಾರ್ಥ ಸೇವೆಗಳು ಹೇಳಿದರೆ ಕಾನೂನು ಏನು ಸೇವೆ ಕೊಡುವಂಥದ್ದು ವಕೀಲರ?
2: ಹೌದು, ಅಂದರೆ ಅಲ್ಲಿ ಸರ್ಕಾರದ ವಕೀಲರಿದ್ದಾರೆ. ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ. ಅವರು ಒಂದು ಪೈಸೆ ತಗೊಳ್ಳೋದಿಲ್ಲ, ಪೇಪರ್ ಇದು ಸಹಿತ ದುಡ್ಡು ತಗೊಳ್ಳೋದಿಲ್ಲ. ಈ ಬಡವರಿಗೆ ಅಲ್ಲಿ ಹೋದರೆ ಧರ್ಮಾರ್ಥವಾಗಿ ಸೇವೆ ಕೊಡ್ತಾರೆ. ಇವರನ್ನು ಕರ್ಕೊಂಡು ಹೋಗಿ ನೋಡಿ, ಕೆಲವು ಸಲ ಏನು ಕೋರ್ಟ್ ಕೇಸಸ್ ಬರ್ತದೆ, ಏನೆಲ್ಲ ಇರ್ತದೆ. ಈ ವಕೀಲರ ಹತ್ರ ಹೋಗಿ ಬಡವರು ಒದ್ದಾಡೋದಕ್ಕಿಂತ ಅಲ್ಲಿ ಧರ್ಮಾರ್ಥವಾಗಿ ಸರ್ಕಾರಿ ವಕೀಲರು ಸೇವೆ ಕೊಡ್ತಾರೆ. ನಾನು ಅವರನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ಮೊನ್ನೆನೇ ಒಂದು 3-4
1: ಜನರು,
2: ಹೌದು 4 ಜನರಿಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ದಾನೆ.
1: ಯಾರಾದರೂ ಬಡವರು ಇದ್ರೆ?
2: ಹೌದು, ಬಡವರೇ, ಬಡವರು ಬಡವರು. ಹೌದು,
1: ಕೋರ್ಟು ಕಾನೂನು
2: ಧರ್ಮಾರ್ಥವಾಗಿ ಅವರಿಗೆ ವಕೀಲರನ್ನು ಕೊಡ್ತಾರೆ.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ,
3: ನಮಸ್ತೆ.
1: ನಮಸ್ತೆ, ನಮಸ್ತೆ. ಯಾರು?
3: ಸಾರಂಗಿಗೆ ಬಂದ ಮೋರಸಾಂತಿಗೆ ನನ್ನ ಧನ್ಯವಾದಗಳು. ಅವರು ಮಾಡುವ ಕೆಲಸ ಕೇಳುವಾಗ ನನಗೆ ಸಹ ಒಂದು ಎಂತಾದ್ರು ಕೆಲಸ ಮಾಡುವ ಅಂತ ಅನಿಸ್ತದೆ. ನನ್ಗೆ ಸಹ ಒಂದು ಸಮಾಜ ಸೇವಾ ಕೆಲಸ ಮಾಡ್ಬೇಕು ಅಂತ ಉಂಟು. ಹಾಗಿರುವಾಗ ನನ್ಗೆ ಸಹ ಅವರ ಸಹಾಯ ಬೇಕಾಗಬಹುದಂತ ನಾನು ಎಣಿಸಿದೆ. ಅದಕ್ಕೆ ನಾನು ಆಂಟಿಗೆ ಈಗ ಫೋನ್ ಮಾಡಿದೆ. ಅವರು ನನ್ಗೆ ಅವರ ಫೋನ್ ಅನ್ನು ಎಡ್ವರ್ಡ್ ತೆಗೆದುಕೊಂಡು, ಮತ್ತೆ ನಾನು ನಿನ್ಗೆ ಫೋನ್ ಮಾಡ್ತೇನೆ ಎಡ್ವರ್ಡ್ಗೆ, ಎಡ್ವರ್ಡ್ ನನಗೆ ಅದ ಅವರ ಫೋನ್ ಅನ್ನು ಕೊಡು. ಅವರು ನನಗೆ ಸ್ವಲ್ಪ ಸಹಾಯ ಮಾಡಲಿ ಅಂತ ನಾನು ಅವರ ಹತ್ರ ಬೇಡಿಕೊಳ್ಳುತ್ತೇನೆ. ನಾನು ಗ್ರೇಸ್ ಮೆರಾಂದ ಬೆಂದೂರು.
1: ಸರಿ ಸರಿ ಸರಿ, ಓಕೆ. ಕನ್ನಡದಲ್ಲಿ ಕವಿತೆಯನ್ನು ಬರೀತಿದ್ದೀರಿ, ಕನ್ನಡ ಕವಿತೆಗಳನ್ನು, ಕನ್ನಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ರ?
2: ಹೌದು, ನಾನು ಕನ್ನಡ ಕವಿಗೋಷ್ಠಿಯಲ್ಲಿಯೂ ಭಾಗವಹಿಸಿದ್ದೇನೆ. ಒಂದು ಹೆಣ್ಣಿನ ಬಗ್ಗೆ, ಒಂದು ಮಹಿಳೆಯ ಬಗ್ಗೆ ನಾನೊಂದು ಕವನ ಬರೆದಿದ್ದೇನೆ. ನೀ ಪ್ರೀತಿ ಸಾಗರ, ನೀ ಪ್ರೀತಿ ಸಾಗರ, ನೀ ತ್ಯಾಗ ಭಂಡಾರ, ನಿನ್ನ ಜೀವನ ಕಷ್ಟಗಳ ಪರ್ವತ, ನೀನಿಲ್ಲದಿದ್ದರೆ ಜೀವನದಲ್ಲಿಲ್ಲ ಸ್ವಾರಸ್ಯ. ಅಣ್ಣ ತಮ್ಮಂದಿರ ಒಡಲ ಸಹೋದರಿ ನೀ, ತಾಯಿಯಂತೆ ಸಲಹುವ ಅಕ್ಕ ನೀ, ತಪ್ಪುಗಳ ತಿದ್ದುವ ದೇವತೆ ನೀ, ಸಹೋದರರ ಪ್ರೀತಿಯ ತಂಗಿ ನೀ. ಜನಿಸಿದ ತವರನ್ನು ತ್ಯಜಿಸಿ ಪತಿಯ ಮನೆಯ ಮೆಟ್ಟಲತ್ತಿ, ಪತಿಯ ದೇಗುಲದ ಬೆಳಕಾಗಿ ಅವರ ಮನೆಯ ನಂದಾದೀಪ ನೀ. ಪತಿಯ ಒಲವಿನ ಮಡದಿಯಾಗಿ, ಅವರ ಹೃದಯದ ರಾಣಿಯಾಗಿ, ಅವರ ಬಾಳ ಸಂಗಾತಿಯಾಗಿ ಸುಂದರ ಕುಟುಂಬ ಕಟ್ಟು ನೀ. ಒಡಲಲ್ಲಿ ಆಡುವ ಕಂದಮಗಳು, ಮುತ್ತಿಕ್ಕುವ ಸುಂದರ ಮಕ್ಕಳು, ಅಮ್ಮ ಅಮ್ಮ ಇಂಪಾದ ಕೂಗು, ಹೃದಯಕ್ಕೆ ಸಂತಸದ ಸೊಬಗು. ಸುಭಾಷಯ ಅಂತರಾಳದಿಂದ ತ್ಯಾಗಕ್ಕೆ ನಿನ್ನ ತಲೆ ಬಾಗುತ್ತಿದೆ ಪ್ರಪಂಚ, ಕಟ್ಟು ನೀ ಸುಂದರ ಕುಟುಂಬ, ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ. ಕಟ್ಟು ನೀ ಸುಂದರ ಕುಟುಂಬ, ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ.
1: ಓಕೆ, ಭಾಳ ಚೆನ್ನಾಗಿ ಒಂದು ಸ್ತ್ರೀಯ ಬಗ್ಗೆ ಇರುವಂಥ ಒಂದು ಸ್ತ್ರೀಯ ಏನು ಯಾವ ರೀತಿ ಒಂದು ಕುಟುಂಬವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ
4: ಹಲೋ
1: ಹಲೋ, ನಮಸ್ತೆ.
4: ನಮಸ್ತೆ ಸರ್.
1: ನಮಸ್ತೆ,
4: ನಾನು ಪೂರ್ಣಿಮಾ ಸಾಲೇತರ.
1: ಪೂರ್ಣಿಮಾ ಸಾಲೇತರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೂಲಿಯೆಟ್ ಮೊರೆಸ್ ಅವರ ಜೊತೆ ಮಾತಾಡಿ.
4: ನಮಸ್ತೆ ಮೇಡಮ್.
2: ನಮಸ್ತೆ,
4: ಹೇಗಿದ್ದೀರಿ?
2: ಹಾಂ, ಸೌಖ್ಯ, ದೇವರ ದಯಿಂದ, ನಿಮ್ಮ ಆಶೀರ್ವಾದದಿಂದ ಸೌಖ್ಯ.
4: ನಮ್ಮ ಆಶೀರ್ವಾದ.
1: ಹೇಳಿ,
4: ನಿಮ್ಮ ಸಮಾಜ ಸೇವೆ ಬಗ್ಗೆ ಎಲ್ಲ ಹೇಳಿಕೊಟ್ಟು ತುಂಬಾ ಕೇಳಿ ಖುಷಿ ಆಯ್ತು. ಮತ್ತೆ ನಿಮ್ದು ಕವನ ಎಲ್ಲ ಹೇಳಿದ್ರಲ್ಲ, ನಿಮ್ಮ ಕವನಕ್ಕೆ ಪ್ರೇರಣೆ ಎಲ್ಲ ಯಾರು, ಮತ್ತೆ ಯಾವ ಪ್ರಕಾರದಲ್ಲೆಲ್ಲ ಬರೀತೀರಿ ಅಂತ ಹೇಳಿ?
2: ನನ್ನ ಕವನಕ್ಕೆ ಪ್ರೇರಣೆ ಈ ಸಮಾಜ ಸೇವೆನೇ ಅಂತ ನಾನು ಹೇಳ್ಬೋದು. ನೋಡಿ, ಒಂದು ತಾಯಿ ಒಂದು ಮಕ್ಕಳಿಗಾಗಿ ಎಷ್ಟು ದುಡಿತಾಳೆ ಎಂಬುದು ನಾವು ಈ ಪ್ರಪಂಚದಲ್ಲಿ ಬೇರೆ ಕಡೆ ಹೋಗುವಾಗ ಗೊತ್ತಾಗ್ತದೆ. ಈ ಮೊನ್ನೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾನು ಕಲ್ಲಡ್ಕಕ್ಕೆ ಹೋದೆ, ಒಂದು ತಾಯಿಯ ಪ್ರೀತಿ ಏನಂತ ನನಗೆ ಅಲ್ಲಿ ಗೊತ್ತಾಯಿತು. ಮತ್ತು 77 ವರ್ಷದ ತಾಯಿ, ಅವಳು ಆ ಮಗ 55 ವರ್ಷ, ಚಿಕ್ಕ ಪ್ರಾಯದಲ್ಲಿ ಮದುವೆ ಆದದ್ದು, ಎಷ್ಟು ಅವಳ ಮಗನಿಗಾಗಿ ಕಷ್ಟಪಟ್ಟು ನನ್ನ ಹತ್ರ ಬಂದು, ಈಗಲೂ ಅವನನ್ನು ಆಶ್ರಮದಲ್ಲಿ ಹಾಕಿದ್ದೇನೆ ನಾನು, ಕುಡಿತ ಬಿಡಿಸುವ ಆಶ್ರಮದಲ್ಲಿ. ದಿನಾ ನನಗೆ 9 ಗಂಟೆಗೆ ರಾತ್ರಿಗೆ ಫೋನ್ ಮಾಡ್ತಾಳೆ, ಮಗನ ಬಗ್ಗೆ ಮಾತಾಡ್ತಾಳೆ. ನಾನು ಅವಳಿಗೆ ಸಮಾಧಾನ ಮಾಡೋದು, ತಲೆಬಿಸಿ ಮಾಡಬೇಡ, ಎಲ್ಲ ಸರಿಯಾಗ್ತದೆ ಹೇಳಿ.
4: ಅಂತ ಪರಿಸ್ಥಿತಿಯಲ್ಲಿ ಸಮಾಧಾನ ಹೇಳುವ ಮನಸ್ಸು ಇರಬೇಕಾಗ್ತದೆ.
2: ಹೌದು, ಯಾಕಂದರೆ ಇದು ಮುಖ್ಯ. ಯಾಕಂದರೆ ತಾಯಿಯ ಹೃದಯ, ನನಗೆ 4 ಮಕ್ಕಳಿವೆ, ದೇವರ ಆಶೀರ್ವಾದದಿಂದ ಚಂದ ಮಾಡಿ ಇದ್ದಾರೆ. ತಾಯಿಯ ಹೃದಯ ಏನಂತ ನನಗೆ ಗೊತ್ತುಂಟಲ್ಲ, ಅವಳು ಎಷ್ಟು ಕಷ್ಟ ಅನುಭವಿಸಿರ್ಬೋದು ಎಂಬುದು, ಅದಕ್ಕೋಸ್ಕರ ಸಮಾಧಾನ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಕೇಸ್ ನನಗೆ ಸಿಕ್ಕಿದ್ದು, ಏನು ಹೇಳಿದರೆ, ಒಬ್ಬಳೆ ಮಗಳು, ತಾಯಿ ಅವಳನ್ನು ತುಂಬ ಓದಿಸಿದ್ಲು, ಗಂಡ ಹೊಡಿತಿದ್ರು, ಆದರೂ ಆ ಮಗುವನ್ನು ಆ ಗಂಡನ ಕೈಯಿಂದ ಬಿಡಿಸಿಕೊಂಡು ಹಾಸ್ಟೆಲಲ್ಲಿಟ್ಟು ಮಗುವನ್ನು ಓದಿಸಿ ತುಂಬ ಓದಿಸಿದರು, ಮದುವೆ ಮಾಡಿಕೊಟ್ಲು, ಏನೆಲ್ಲ ಮಾಡಿದರು. ಆದರೆ ಕೊನೆಗೆ ಗಂಡ ತೀರಿಹೋದ್ಮೇಲೆ ಆ ಹೆಂಗಸಿನ ಮಗಳಿಗೆ ಮತ್ತು ಇಬ್ಬರಿಗೂ ಆಸ್ತಿ ಬಂತು, ಆಯಿತಾ, ತಾಯಿ ಮಗಳಿಗೆ. ಅದರ ನಂತರ ಎಲ್ಲಿ ತನಕ ಕೆಲವು ಸಲ ಹೆಣ್ಮಕ್ಕಳು ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಮಗೆ, ಮೊಬೈಲೇ ಸ್ವಿಚ್ ಆಫ್, ತಾಯಿ ಹತ್ರ ಸಂಬಂಧನೇ ಇಲ್ಲ, ಆ ಟೈಪ್ ಇತ್ತು.
4: ಈಗ ಹೆಚ್ಚ ಆಗ್ತಿರೋದು ಹಾಗೆಲ್ಲ ಜಾಸ್ತಿ ಎಲ್ಲ ಕಡೆ
1: ಹಣಕ್ಕೆ ಬೆಲೆ, ಜನಕ್ಕೆ ಬೆಲೆ ಇಲ್ಲ.
2: ಹೌದು, ಆ ತಾಯಿಗೂ ನಾನು ನೀನು ಮಗಳಿಗೋಸ್ಕರ ಇನ್ನು ಅಳ್ಬೇಡ, ಅವಳು ಯಾವಾಗ ಬರ್ತಾಳೆ ಬರಲಿ ಅಂತ ಹೇಳಿ, ಅವಳ ಮನೆ ಇದೆ, ಮನೆ ಉಂಟು, ಮನೆ ಇದ್ರೇನು ತುಂಡು ಮಾಡಿ ತಿನ್ಲಿಕ್ಕೆ ಆಗ್ತದಾ, ಖರ್ಚಿಗೆ ಬೇಕಲ್ಲ. ಅವಳ ಮನೆಯಲ್ಲಿ ಒಂದು 3 ಕೋಣೆ ಬಾಡಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ, ತಿಂಗಳಿಗೆ ಒಂದು 16-17 ಸಾವಿರ ಖರ್ಚಿಗೆ ಬರುವ ಹಾಗೆ ಮಾಡಿದೆ. ಅವಳೀಗ ಎಂತ ಜೀವಿಸ್ತಾ ಇದ್ದಾಳೆ ಆ ದುಡ್ಡಿನಲ್ಲಿ, ಮತ್ತು ದಿನ ಅವಳಿಗೂ ನಾನು ಸಮಾಧಾನ ಮಾಡ್ತಾ ಇದ್ದೇನೆ. ಒಂದು ದಿನ ನಿನ್ನ ಮಗಳಿಗೆ ಈಗ ಹೌದು ಈಗ ಸ್ವಲ್ಪ ಮಗಳಿಗೆ ಬುದ್ಧಿ ಬಂದಿದೆ ಅಂದರೆ, ಅವಳಿಗೆ ಈಗ ಪರರಾಷ್ಟ್ರದಲ್ಲಿ ಇದ್ದವಳಿಗೆ ಈಗ ಕಷ್ಟ ಏನಂತ ಗೊತ್ತಾಗಿದೆ ಯುದ್ಧ ಶುರು ಆದ್ಮೇಲೆ. ಈಗ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾಳೆ ತಾಯಿಯವರ ಪ್ರೀತಿ ವಾತ್ಸಲ್ಯ ಏನಂತ, ಪ್ರೀತಿ ವಾತ್ಸಲ್ಯ ಏನಂತ ಈಗ ಅವಳಿಗೆ ತಿಳಿದಿದೆ. ಈಗ ಅವಳ ಮೊಬೈಲ್ ಸ್ವಿಚ್ ಆಫ್ ಆದದ್ದು ಆನ್ ಆಗಿದೆ ಮತ್ತು ತಾಯಿ ಹತ್ರ ಮಾತಾಡ್ತಾ ಇದ್ದಾಳೆ. ಇದು ಸಂತೋಷದ ಸುದ್ದಿ.
4: ಓಕೆ ಮೇಡಮ್, ಒಳ್ಳೆಯದಾಗಲಿ, ಧನ್ಯವಾದ.
1: ಈ ಥರ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಸ್ಪಂದನೆ ಮಾಡ್ತೀರಿ ಮತ್ತು ಅದಕ್ಕೆ ಪರಿಹಾರ ನೀಡಲು ಕೆಲಸ ಮಾಡ್ತಾ ಇದ್ದೀರಿ. ಈ ಪ್ರಾಯದಲ್ಲಿ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಲೆಕ್ಕಿಸದೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇನ್ನಷ್ಟು ಮಾತಾಡುವ, ಈಗ ಒಂದಷ್ಟು ವಿರಾಮದ ನಂತರ ಮಾತಾಡೋಣ ಮತ್ತೆ. ಸರಿ, ಈಗ ಕೇಳುಗ್ರೆ, ಜೂಲಿಯೆಟ್ ಮೊರಾಸ್ ಇವರು ಸಮಾಜ ಸೇವಕಿ, ಕವಯಿತ್ರಿ, ಲೇಖಕಿ. ಇವ್ರ ಜೊತೆ ಹೃದಯರಾಗ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿನ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಇದು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹೃದಯ ರಾಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೂಲಿಯೆಟ್ ಮೋರಸ್ ಅವರು ಇದ್ದಾರೆ, ಕವಯತ್ರಿ, ಹಾಗೆ ಲೇಖಕಿ, ಸಮಾಜ ಸೇವಕಿ ಕೂಡ. ಜೂಲಿಯೆಟ್ ಮೋರಸ್ ಅವರೇ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ, ನಮಸ್ತೆ.
2: ರತ್ನಶೆಟ್ಟಿ
1: ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ ಮೇಡಮ್. ನಮಸ್ತೆ.
3: ನಮಸ್ತೆ.
2: ನೀವು ಮಾಡೋ ಸೇವೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
3: ಧನ್ಯವಾದಗಳು.
2: ಅಲ್ಲ, ನಿಮ್ಮ ಮಾತು ಕೇಳಿಕ್ಕೆ ಖುಷಿ ಆಗ್ತದೆ. ಮತ್ತೆ ನೀವು ಮಾಡುವ ತುಂಬಾ ಸಮಾಜ ಸೇವೆ ಎಲ್ಲ ಮಾಡಿದಿರಲ್ಲ, ಅದಕ್ಕೆಲ್ಲ ಕೇಳುವಾಗ ಏನು ಅಂದ್ರೆ ತುಂಬಾ ಖುಷಿ ಆಗ್ತದೆ.
3: ಧನ್ಯವಾದ.
2: ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ನಿಮ್ದು ಇದನ್ನೆಲ್ಲ ಹೇಳಿದ್ದೀರಿ ಮತ್ತೆ ಮಾತನಾಡಿದ್ದೀರಿ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
3: ನಿಮಗೂ ಧನ್ಯವಾದಗಳು.
1: ಧನ್ಯವಾದಗಳು. ರತ್ನಾ ಶೆಟ್ಟಿ ಅವರು ಕೂಡ ಕರೆ ಮಾಡಿ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಒಂದಷ್ಟು. ಈ ಏನು ಸಾಮಾಜಿಕ ಸೇವೆಯನ್ನು ಪ್ರಾಮಾಣಿಕವಾಗಿ ನೀವು ಸಲ್ಲಿಸ್ತಾ ಇದ್ದೀರಿ, ಸರ್ಕಾರದ ಒಂದು ವತಿಯಿಂದ ಕೂಡ ಒಂದು ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗೆ ಕನ್ನಡದಲ್ಲಿ ಮತ್ತೊಂದು ಕವಿತೆ ವಾಚನ ಮಾಡೋದಾದರೆ ಯಾವುದು ಕವಿತೆ ಇದೆಯಾ?
3: ಕವಿತೆ ಉಂಟು. ನನ್ನ ಕವಿತೆಯ ಹೆಸರು ಸದಾ ನಗು ನಗುತ್ತಲಿರು. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ಲಗುತ್ತರಿರು ಸುಂದರ ಈ ಜೀವನ, ಸವಿ ನೆಮನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಈ ಜೀವನ, ಸವಿ ನೆನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕು ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕಿ ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಧನ್ಯವಾದಗಳು.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಸದಾ ನಗು ನಗ್ತಾ ಇದ್ಕೊಂಡು ಬೇರೆಯವರ ಕಷ್ಟಗಳನ್ನು ಅರಿತುಕೊಂಡು ಅವರ ಕಷ್ಟಕ್ಕೆ ಪರಿಹಾರ ನೀಡುವಂಥ, ಹೇಗೆ ಆ ಕವಿತೆಯಲ್ಲಿ ನೀವೇನು ಭಾವಾರ್ಥ ಇದೆಯಾ, ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೀರಾ. ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಏನು ನಿಮ್ಮ ಕೈಯಿಂದ ಏನು ಯಾವುದೇ ವೇತನ ಪಡೆಯದೇ ಈ ಒಂದು ಉಚಿತವಾಗಿ ಸೇವೆ ನೀಡ್ತಾ ಇದ್ದೀರಾ, ಈ ನೀವು ಮಾಡಿದಂಥ ಸೇವೆಯನ್ನು ಸರ್ಕಾರ ಪರಿಗಣಿಸ್ತದೆಯಾ, ಇದಕ್ಕೆಲ್ಲ ವರದಿ ಮಾಡ್ತೀರಾ, ಹೇಗೆ ಏನೆಲ್ಲ ಮಾಡಿದ್ದೀರಿ ಅಂತ? ಈ ಒಬ್ಬ ನೀವು ವಾಲಂಟಿಯರ್ ಆಗಿ ಏನೋ ಲೀಗಲ್ ವಾಲಂಟಿಯರ್ ಆಗಿ
3: ನಾನು ಕೌನ್ಸಿಲಿಂಗ್ ಮಾಡಿದ್ದಕ್ಕೆ ನೋಡಿ, ಅವರ ತಾಯಿಯೇ ಅದಕ್ಕೆ ಸಾಕ್ಷಿ.
1: ಹೌದು ಅಲ್ಲ, ಸರ್ಕಾರದ ಇಂತ ಕೆಲಸ ಮಾಡಿದ್ರೆ ಒಬ್ಬ ವಾಲಂಟಿಯರ್ ಆಗಿ ನೀವು ಏನು ಸೇವ್ ಮಾಡ್ಲಿಲ್ಲ ಅಂತ ಮಾಡಿದ್ರಿ ಅಂತ ತೋರಿಸ್ಬೇಕು, ಎಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ?
3: ಸರ್ಕಾರಿ ವಕೀಲರನ್ನು ನೇಮಿಸುವಾಗ ನಾವು DLS ಗೆ ಹೋಗ್ತೇವೆ, ಅವರನ್ನು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಸರ್ಕಾರಿ ವಕೀಲರ ನೇಮಿಸಿದಕ್ಕಾಗಿ ನಾವು ಶ್ರಮಿಸ್ತೇವೆ.
1: ಗೊತ್ತಾಯ್ತಲ್ಲ, ಪರಿಗಣನೆಗೆ ಬರ್ತದ ಅಂತ ಹೇಳಿ
3: ಪರಿಗಣಿಸ್ಲಿಕ್ಕೆ ಅವ್ರಿಗೆ ಗೊತ್ತುಂಟಲ್ಲ ಸಾಕು.
1: ನಾನಂತೂ
3: ತಾಲೂಕು ಕಚೇರಿ
1: ಸಹಾಯಕ ಕಮಿಷನರ್ ಪ್ರತ್ಯೇಕ ವರದಿ ರಿಪೋರ್ಟ್ ಕೊಡ್ಲಿಕ್ಕೆ
3: ಇಲ್ಲ, ಇಲ್ಲ ಏನು ಕೊಡ್ಲಿಕ್ಕೆ, ಅವರಿಗೆ ಗೊತ್ತಾಗ್ತದೆ ಅಲ್ಲಿ ಹೋಗುವಾಗ ಅಷ್ಟೇ. ಮತ್ತು ಅವಾಗ ಅವಾಗ ಕೆಲವು ಸಲ ಈ ಮೀಟಿಂಗ್ಗಳು ಎಲ್ಲ ಇಡ್ತಾರೆ. ಮೊನ್ನೆ 4 ದಿನ ಟ್ರೈನಿಂಗ್ ಇತ್ತು, ಹೋಗಿದ್ದೇವೆ. ಮತ್ತು ತಾಲೂಕು ಕಚೇರಿ, ಸಹಾಯಕ ಕಮಿಷನರ್ ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರು ಮಹಾನಗರ ಪಾಲಿಕೆ, ಇಲ್ಲಿ ಮೊದಲು ನನ್ನ ಜೊತೆ ದುಡಿದವರೇ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿ, ಪುತ್ತೂರಿನಲ್ಲಿ, ಸುಳ್ಯದ ತನಕ ನಾನು ಎಲ್ಲಿ ಹೋದರೂ ಒಂದು ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೆ. ಪ್ರೀತಿ ವಿಶ್ವಾಸ ಇಟ್ಟು ಹೋದ ಕೂಡಲೇ ನನ್ನ ಕೆಲಸ ಮಾಡಿ ಕೊಡ್ತಾರೆ. ಇದರ ಬಗ್ಗೆ ನನಗೆ ಭಾರಿ ಖುಷಿ.
1: ಹಾಗೆ ನೀವು ಮಾಡಿದ ಒಂದು ಸೇವೆ ಮತ್ತು ಅಲ್ಲಿ ಅಲ್ಲಿ ಎಲ್ಲ ಪರಿಚಿತರಿಂದ ಇದ್ದುದರಿಂದ ಈ ಥರ ಒಂದು ಏನು ಬಡವರಿಗೆ ನೀವು ಈ ಥರ ಒಂದು ಧರ್ಮಾರ್ಥವಾಗಿ ಸೇವೆ ಮಾಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯಲ್ಲಿ ನಿಮಗೆ ಬೇಗ ಆಗುತ್ತೆ ಅಂತ ಹೇಳ್ತೀರಿ ಪರಿಚಯ ಇರುವುದರಿಂದ. ಒಬ್ಬರು ಕಾಲರ್ ಇದ್ದಾರೆ. ಹಲೋ,
4: ನಮಸ್ತೆ.
1: ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ.
4: ನಮಸ್ತೆ ಮೇಡಮ್.
3: ನಮಸ್ತೆ.
4: ನಿಮ್ಮ ಸಮಾಜ ಸೇವೆಯ ವಿಷಯವನ್ನು ಕೇಳಿ ತುಂಬಾ ಖುಷಿ ಆಯ್ತು.
3: ಧನ್ಯವಾದ.
4: ಕವನಗಳ ಮೂಲಕ ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಕವನಗಳ ಮೂಲಕ ಕೇಳಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡುವಂತ ಕವನಗಳನ್ನೇ ಹೇಳಿದ್ದೀರಿ ನೀವು. ನಾನೊಂದು ಕ್ವಶನ್ ಕೇಳ್ತೀನಿ ಏನಂದ್ರೆ, ನೋಡಿ ನೀವು ಈ ಸಮಾಜ ಸೇವೆ ನೀವು ಮಾಡ್ತಾ ಇದ್ದೀರಿ ಈಗ, ಅದಕ್ಕೂ ಈ ಒಂದು ನಿಮ್ಮ ಈ ಒಂದು ಏಜಿನಲ್ಲಿ
3: ಸರಿ,
4: ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಯಾವ ರೀತಿ ನಿಮಗೆ ಸಪೋರ್ಟ್ ಆಗ್ತಿದ್ರಿ
1: ಸಮಾಜದಲ್ಲಿ?
4: ನಿಮ್ಮ ಸೇವೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಮನೆಯಲ್ಲಿ?
1: ಅಂದ್ರೆ ಸಮಾಜ ಸೇವೆಗೆ ಸಮಾಜ ಹೇಗೆ ಸಪೋರ್ಟ್ ಮಾಡ್ತದೆ ಅಂತ ಅಲ್ವಾ?
4: ಅಲ್ಲಲ್ಲ, ಇವರ ಮನೆಯಲ್ಲಿ ಇವರ ಸೇವೆ ಮನೆಯವರ ಸಪೋರ್ಟ್ ಆಗಿತ್ತು.
3: ನನ್ನ ಪತಿಯವರು ತೀರಿ ಹೋಗಿದ್ದಾರೆ, 4 ಮಕ್ಕಳುಂಟು, ಒಬ್ಬರು ಆಸ್ಟ್ರೇಲಿಯಾದಲ್ಲಿ, ಒಬ್ಬರ ಅಮೆರಿಕದಲ್ಲಿ, ಅವರ ಫ್ಯಾಮಿಲಿ ಜೊತೆ ಇದ್ದಾರೆ, ದಿನ ಮಾತಾಡ್ತಾರೆ ನನ್ನ ಹತ್ರ. ಮತ್ತು ಅವರಿಗೆ ಈ ಸಮಾಜ ಸೇವೆ ಬಗ್ಗೆ ತುಂಬ ಖುಷಿ. ಮತ್ತು ಮಗಳು ಇಲ್ಲಿದ್ದಾಳೆ, ಅವಳು ಅವಳ ಕುಟುಂಬದ ಜೊತೆ ಇದ್ದಾಳೆ, ಅವಳು ಅವಳ ಕಾಲ ಮೇಲೆ ನಿಂತಿದ್ದಾರೆ, 2 ಮಕ್ಕಳುಂಟು. ಮತ್ತು ಮಗ ಇದ್ದಾನೆ, ಮಗನಿಗೂ 3 ಮಕ್ಕಳುಂಟು, ಅವನವನ ಕಾಲ ಮೇಲೆ ನಿಂತಿದ್ದಾನೆ. ನನಗೆ ರೆಸ್ಪಾನ್ಸಿಬಿಲಿಟಿ ಎಂಬುದು ಈಗ ಸಮಾಜವೇ, ಯಾಕೆ ಹೇಳಿದ್ರೆ ಐ ಆಮ್ ಟೋಟಲಿ ಮೆಂಟಲಿ ಫ್ರೀ. ಯಾಕೆಂದ್ರೆ ನೋಡಿ, 5 ಬೆರಳು ಒಂದೇ ಲೆಕ್ಕ ಇಲ್ಲ. ಕೆಲವು ಸಲ ಒಂದು ಮನೆಯಲ್ಲಿ ನೋಡಿ, ಮಕ್ಕಳು ಒಬ್ಬ ಕುಡುಕ ಇದ್ರೆ, ಒಬ್ಬ ಹಾಳಾದ್ರೆ, ಅದೊಂದು ತಲೆಬಿಸಿಯೇ ತಾಯಿಗೆ, ಎಂತ ಮಾಡೋದಿಲ್ಲ ಅಂತ. ನನಗೆ ಅಲ್ಲ, ದೇವರ ಆಶೀರ್ವಾದದಿಂದ ನನ್ನ ಮಕ್ಕಳು ಟೈಮಿಗೆ ವೆಲ್ ಸೆಟಲ್ಡ್, ಆದುದರಿಂದ ಆ ತಲೆಬಿಸಿ ನನಗೆ ಇಲ್ಲವೇ ಇಲ್ಲ ಈಗ. ಆದುದರಿಂದ ಈ ಸಮಾಜದ ಕಡೆ, ಸಮಾಜ ಸೇವೆಯ ಬಗ್ಗೆ ನನಗೆ ಯಾರೋ ಅಬ್ಜೆಕ್ಷನ್ ಇಲ್ಲ, ಸಹಾಯನೇ ಮಾಡ್ತಾರೆ, ಅವರು ಕರೆದ್ರೆ ಬರ್ತಾರೆ, ಇಲ್ಲಿ ಇದ್ದವರು ಮಗ ಮತ್ತು ಮಗ, ಆದರೆ ಅರ್ಜೆಂಟಿಗೆ ಕರೆದ್ರೆ ಬರ್ತಾನೆ, ಆ ವಿಷಯ ಅಲ್ಲ. ಆದರೆ ನಾನು ಟೋಟಲಿ ಈಗ ಮೆಂಟಲಿ ಫ್ರೀ, ಅಂದರೆ ಯಾವುದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಂಬುದು ನನಗೆ ಇಲ್ಲ ಈಗ. ಹಾಗೆ ಸಮಾಜ ಸೇವೆ ಮಾಡಲಿಕ್ಕೆ ಇದೊಂದು ಭಾರಿ ಒಳ್ಳೆಯ ಅವಕಾಶ ಮತ್ತು ಖುಷಿ ಆಗ್ತಾ ಉಂಟು.
1: ಮಕ್ಕಳ ಸಹಾಯ ಇದೆ.
3: ಹೌದೌದು, ಮಕ್ಕಳ ಸಹಾಯ ಇದೆ.
4: ಇಲ್ಲದಿದ್ರೆ ಏನತ್ತ ನಮ್ಮ ಈ ಒಂದು ಏಜಿನಲ್ಲಿ ನಿಮ್ಗೆ ಇದೆಲ್ಲ ಬೇಕಾ ಅಂತ ಮಕ್ಕಳು ಕೆಲವರು ಕೇಳ್ತಾರಲ್ಲ.
3: ಇಲ್ಲ ಇಲ್ಲ, ನನ್ನ ಮಕ್ಕಳು ಅದರಲ್ಲಿ ಬಾರಿ, ಅಂದರೆ ಅವರ ಮನಸ್ಸೂ ಹಾಗೇನೆ, ಒಂದು ಸಮಾಜದಲ್ಲಿ ಯಾರಾದರೂ ಕಷ್ಟಪಟ್ಟರೆ ಬಾಳಿ ಬದುಕಬೇಕು ಎಂಬ ಒಂದು ವಾತಾವರಣದಲ್ಲೇ ಅವರನ್ನು ನಾನು ಬೆಳೆಸಿದ್ದು. ಹಾಗೆ ಅವರು ನನಗೆ ಏನು ಅದರ ಬಗ್ಗೆ ನಾನು ಏನು ಹೇಳಿದ್ರೂ ಕೇಳ್ತಾರೆ. ಅಡೆತಡೆ ಏನಿಲ್ಲ, ಅಡೆತಡೆ ಇಲ್ಲ.
4: ಇದೇ ರೀತಿ ನಿಮಗೆ ಒಂದು ಸಮಾಜ ಸೇವೆ ಮಾಡಬೇಕು ಎಂಬ ಒಂದು ಯೋಚನೆ ಇದೆ.
1: ಸಮಾಜ ಸೇವೆಯ ಯೋಚನೆಯ
4: ಯೋಚನೆ ಹೇಗೆ ಬಂತು ಒಂದು ಮಾಡಬೇಕು
3: ಸಮಾಜ ಸೇವೆ ಎಂಬ ಯೋಚನೆ?
1: ಸರ್ಕಾರಿ ಸೇವೆಯಲ್ಲಿ
3: ನಾನು ಆವಾಗ ಇದ್ದಿಲ್ಲೇ, ಹಾಗೆ ನನಗೆ ಅಲ್ಲಿ ಜನ ಬಂದರೆ ಸಾಕು, ನಾನು ಅವರನ್ನು ಕೆಲಸ ಮಾಡಿಸಿ ಕೊಡ್ತಿದ್ದೆ ಮಾತ್ರ ಅಲ್ಲ. ಒಂದು ವೇಳೆ ಈ ಕಂಪ್ಯೂಟರೈಸೇಷನ್ ಆದ್ಮೇಲೆ ಯಾವುದೋ ಆಫೀಸರ್ ಹತ್ರ ಅಲ್ಲಿ ಇಲ್ಲಿ ಲಾಗಿನ್ ಅಲ್ಲಿ ಬಾಕಿ ಇದ್ರೆ ಬಂದವರಿಗೆ ಪುತ್ತೂರಿನಿಂದ, ಸುಳ್ಯದಿಂದ, ದೂರದಿಂದ ಎಲ್ಲ ಬರ್ತಿದ್ರು DC ಆಫೀಸಿಗೆ. ನಾನೊಂದು ಅವರಿಗೆ ಒಂದು ಒಂದು ಡೇಟ್ ಅಂದಾಜಲ್ಲಿ ಕೊಡೋದು. ನೆಕ್ಸ್ಟ್ ಬಂದಾಗ ಆಗದಿದ್ರೆ ಆಫೀಸರ್ ಹತ್ರ ಹೋಗಿ ಕೂತ್ಕೊಳ್ತಿದ್ದೆ, ಸರ್ ಅವರಿಗೆ ಪುನಃ ಅಲ್ಲಿ ಅಷ್ಟು ದೂರದಿಂದ ಬಸ್ ಫೇರ್ ಎಲ್ಲ ಯಾರು ಕೊಡೋದು, ನೀವು ನಿಮ್ಮ ಲಾಗಿನಲ್ಲಿ ಪೆಂಡಿಂಗ್ ಉಂಟು ಅಂತ ಹೇಳ್ತಿದ್ದೆ. ಆ ರೀತಿ ನಾನು ಕೆಲಸ ಮಾಡಿಸಿ ಕೊಟ್ಟಿದ್ದೇನೆ.
1: ಸ್ವಲ್ಪ ಜೋರಾಗ್ತಾ ಇದ್ರಿ ಅವಾಗ, ಕೆಲವು ಕೆಲಸ ಮಾಡಿದ್ರೆ ಜೋರು ಮಾಡ್ತಾ ಇದ್ರಿ.
4: ಒಂದು ಬಡವರಾಗಿ ಆಗ್ತು ಅಂತ ಏನು ಮಾಡ್ತಿದ್ರಿ, ತುಂಬಾ ಧನ್ಯವಾದಗಳು. ಮುಂದೆ ಕೂಡ ನಿಮ್ಮ ಸೇವೆ ಒಳ್ಳೆ ರೀತಿಯಲ್ಲಿ ನಡೆಯಿರಿ. ನೀವು ದೇವರಿಗೆ ಮುಂದೆ ಕೂಡ ಒಂದು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಥ್ಯಾಂಕ್ ಯು, ಸೇವೆಗಾಗಿ ಧನ್ಯವಾದ.
3: ಧನ್ಯವಾದಗಳು.
1: ಓಕೆ, ಹಾಗೆ ಈ ಎಲ್ಲ ಸಮಾಜ ಸೇವೆಗೆ ನಿಮ್ಮನ್ನು ಏನು ಸರ್ಕಾರ ಕೂಡ ಗುರುತಿಸಿದೆ, ಹಾಗೆ ಸಮಾಜ ಕೂಡ ನಿಮಗೆ ಮತ್ತು ಮನೆಯವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಹಿ ಏನಾದರೂ ಜೀವನದ ಇದೆಯಾ? ಏನಾದರೂ
3: ಕಹಿ ಅಂತ ನಾವು ತಿಳ್ಕೊಂಡ್ರೆ ಕಹಿ
1: ಕಹಿ
3: ನೋಡಿ, ಕಷ್ಟ ಸುಖ ಎಲ್ರಿಗೆ ದೇವರು ಅದಿದ್ದದೆ ಜೀವನದಲ್ಲಿ, ನಾವು ಅದನ್ನು ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ತಕೊಂಡ್ರೆ, ಸಕಾರಾತ್ಮಕ ರೀತಿಯಲ್ಲಿ ನಮ್ಮ ಮನೋಭಾವ ಇದ್ರೆ ಎಲ್ಲ ಸರಿಯಾಗ್ತದೆ. ಜೀವಮಾನದಲ್ಲಿ ಇಡೀ ದಿನ ಅಳ್ತಾ ಕೂತ್ರೆ ಅದು ಅಳುವುದೇ. ಅದೇ ನಾನು ಬರೆದ ಕವಿತೆಯಲ್ಲಿ, ಯಾವಾಗ್ಲೂ ನಾವು ನಗ್ತಾ ಇರಬೇಕು, ಬೇರೆಯವರ ಕಷ್ಟ ಸುಖಗಳನ್ನು ಸ್ಪಂದಿಸಬೇಕು, ಇದೇ ನನ್ನ ಉದ್ದೇಶ.
1: ಒಬ್ರು ಕಾಲರ್ ಇದ್ದಾರೆ.
5: ಹಲೋ
1: ಹಲೋ, ನಮಸ್ತೆ.
5: ನಮಸ್ತೆ ಸರ್, ಜಯಪ್ರಕಾಶ್ ಶೇಖರ್ ಮಾತಾಡೋದು. ಮೇಡಮ್ ನಮಸ್ತೆ. ಮೇಡಮ್
3: ನಮಸ್ತೆ. ನಮಸ್ತೆ ಸರ್,
5: ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಪರಿಚಯ ಆದದ್ದು ತುಂಬಾ ಖುಷಿ ಮೇಡಮ್.
3: ಧನ್ಯವಾದ.
5: ನಿಮ್ಮ ಕವನಗಳು, ಹಾಡು ಮತ್ತೆ ಸಮಾಜ ಸೇವೆಯ ಬಗ್ಗೆ ಮಾತು. ನಮ್ಮ ಈಗ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮಂತವರ ಸಂಖ್ಯೆ ಹೆಚ್ಚಾದ್ರೆ ಜನರಿಗೆ ಬಹಳ ಉಪಕಾರ ಆಗ್ತಾ ಇತ್ತು. ಇಂದಿನ ದಿನಗಳಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿದೆ, ಬ್ಯಾಂಕ್ ಅಲ್ಲೇ ಆಗ್ಲಿ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ. ಅವರು ಒಂದು ತಲೆ ಎತ್ತುವುದಿಲ್ಲ ಕೆಲವೊಂದು ಕಚೇರಿಗಳಲ್ಲಿ. ಇದು ನಮ್ಮ ಸ್ವಂತ ಅನುಭವ ಕೂಡ. ಅವರನ್ನಲ್ಲಿ ಕೂತ್ಕೊಂಡಿಸಿದ್ದು ಜನರ ಸೇವೆ ಮಾಡ್ಲಿಕ್ಕೆ, ಆದ್ರೆ ಅದನ್ನು ಮರ್ತು ಬಿಡ್ತಾರೆ. ಬಿಟ್ಟವರೇ ತುಂಬಾ ಮಂದಿ ಇರೋದು. ಅಂತವರ ಮಧ್ಯೆ ನಿಮ್ಮಂತವರ ಸಂಖ್ಯೆ ಇನ್ನು ಹೆಚ್ಚಾಗ್ಲಿ ಅಂತೇಳಿ ನನ್ನ ಆಶಯ ಮೇಡಮ್. ನೀವು ಇವತ್ತು ಬಂದು ನಮ್ ಜೊತೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿಚಾರಗಳನ್ನು ಹಂಚಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಿ, ನಿಮ್ಗೆ
3: ಧನ್ಯವಾದಗಳು. ಈಗ ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ಈಗ ವಿಷಯ ನೋಡಿ, ಒಂದು ವಿಲೇಜ್ ಅಕೌಂಟೆಂಟ್ ಮೊನ್ನೆ ಅವರಿಗೆ ಪಾಪ 7 ಗ್ರಾಮ ಹಾಕಿದ್ದಾರೆ. ಒಂದು ವಾರದಲ್ಲಿ 6 ದಿನ ಕೆಲಸ ಮಾಡೋದು, ಒಂದು ದಿನ ಸಂಡೇ ರಜಾ ಅಂತ ಉಂಟು. 7 ಗ್ರಾಮ ಚಾರ್ಜ್ ಹಾಕಿದ್ರೆ ಅವರು ಎಲ್ಲಿಗೆ ಹೋಗುದು? ಹಾಂ, ಅದರಡಿಯಲ್ಲಿ ಸೆನ್ಸಸ್ ಡ್ಯೂಟಿ ಹಾಕಿದ್ದಾರೆ, ಮ್ಯಾಪಿಂಗ್ ಹಾಕಿದ್ದಾರೆ, ಇನ್ನೆಂತ ಎಲ್ಲ. ಆಗ ಆಫೀಸ್ ಬಂದ್ ಮಾಡಿ, ಈಗ ನೋಡಿ, ನಿನ್ನೆ ನನಗೆ ಸೆನ್ಸಸ್ ಡ್ಯೂಟಿ ಮಾಡಲಿಕ್ಕೆ ಬಂದವರು ಒಬ್ಬರು ಕಾರ್ಪೊರೇಷನ್ನವರು. ಈಗ ಏನು ಮಾಡೋದು, ಅವರು ನೀರಿನ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಬಂದು ಮಾಡಿ 15ರ ತನಕ ಏನು ಕೆಲಸ ಆಗಲ್ಲ, ಸೆನ್ಸಸ್ಸೇ ಮಾಡಬೇಕಲ್ಲ. ಆಗ ಜನರು ಬಂದು ಬೈತಾರೆ, ಒಡೆ ಬೋತೇನ ಅನ್ನ ಹೇಳಿ ಜನರು ಬೈತಾರೆ. ಆದರೆ ಮಾಡೋದೇನು, ನಿಜವಾಗಿ ಅವರು ಆ ಕೆಲಸ ಈ ಕೆಲಸ ಎಲ್ಲ ಮಾಡಬೇಕಾಗಿದೆ. ಮತ್ತು ಈ ನಮ್ಮ ಕಂಪ್ಯೂಟರೈಸೇಷನ್ ಬಂದಮೇಲೆ ನೋಡಿ, ಅದನ್ನು ಅದು ಒಂದು ಮಿಷಿನ್ ನೋಡಿ, ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನು ಮಾಡಲಿಕ್ಕೆ ಆಗ್ತದೆ? ಮೊದಲಾದರೆ ನಾವು ಸ್ವತಃ ನಾವು ಕೈಯಲ್ಲಿ ಬರೀತಿದ್ದೆವು ಮೊದಲೆಲ್ಲ. ಮತ್ತು ನಾನು ಆಫೀಸಲ್ಲಿದ್ದಾಗ ಬಂತು ಕಂಪ್ಯೂಟರೈಸೇಷನ್. ಇಂಥ ವಿಷಯಗಳಲ್ಲಿ ನಾವು ಅವರನ್ನು ದೂರಲಿಕ್ಕೆ ಆಗುವುದಿಲ್ಲ. ಈಗ ಸೆನ್ಸಸ್ ಕೆಲಸಕ್ಕೆ ಅವರು ಹೋಗುವಾಗ ನೋಡಿ, ಆಫೀಸಲ್ಲಿ ಕೆಲಸ ಸಫರ್ ಆಗ್ತದೆ, 15th ತನಕ ಏನು ಮಾಡ್ಲಿಕ್ಕೆ ಆಗಲ್ಲ. ಅಂತ ಎಲ್ಲ ವಿಷಯಗಳು ಇವೆ, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ.
5: ಹೌದು ಮೇಡಮ್, ಎರಡು ಮುಖ ಇದೆ. ಈಗ ಸೆನ್ಸಸ್ ಬಂದಿದೆ, ಸೆನ್ಸಸ್ ಇಲ್ಲದೆವು ಸೋಮಾರಿಗಳ ಸಂಖ್ಯೆ ಕೂಡ ತುಂಬಾ ಇದೆ ಮೇಡಮ್ ಸರ್ಕಾರಿ ಕಚೇರಿಗಳಲ್ಲಿ, ಅದನ್ನ ಒಪ್ಪಲೇಬೇಕು. ಸರಿ ಮೇಡಮ್,
3: ಸರಿ, ಧನ್ಯವಾದಗಳು.
1: ಯಾಕೆಂದ್ರೆ ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದವರು, ಆದ್ದರಿಂದ ನಿಮಗೆ ಆ ಥರ ಕಾಣುವುದಿಲ್ಲ. ಯಾಕೆಂದರೆ ಎಲ್ಲರೂ ಒಳ್ಳೆಯವರು ಅಂತ ನೀವು ನೋಡ್ತಾ ಇದ್ದೀರಾ. ಆದರೆ ಕೆಲವರು ನೀವು ಸಾರ್ವಜನಿಕ ಜನರ ದೃಷ್ಟಿಯಲ್ಲಿ ಕೆಲವರು ಹಾಗೆ ಕೆಲಸ ಮಾಡದವರು ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸರಿ, ಹಾಗೆ ತುಂಬ ಏನು ಕೆಲವೊಂದು ಏನು ಸಮಾಜ ಸೇವೆ ಬಗ್ಗೆ ಒಳ್ಳೆಯ ಅನುಭವ ಆಗಿದೆ ನಿಮಗೆ. ನೀವು ಕೆಲವು ಸತಿ ಏನಾಗ್ತಾ ಇದ್ದಾರೆ, ನೀವು ಅವರ ಕೆಲಸ ಮಾಡಿದ್ರೆ ನಿಮ್ಮನ್ನು ಎದುರು ಕಂಡರು ಕಾಣದಂತೆ ಹೋಗುವವರು ಇದ್ದಾರೆ ಆಗಿದೆ?
3: ಇಲ್ಲ, ಅದು ನನಗೆ ಅನಿಸೋದಿಲ್ಲ ಅಷ್ಟೊಂದು. ಯಾಕೆ ಹೇಳಿದರೆ, ನನಗೆ ನೋಡಿ, ನಾನು ಈ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿ ಬರೋದು ಸ್ಟೇಟ್ ಬ್ಯಾಂಕಿಗೆ. ನಾನು ತುಂಬ ಮನೆ ನಿವೇಶನ ಕುಂಜತ ಬೈಲು ಸೈಡಲ್ಲಿ 20x30 ಮನೆ ಅಡಿ ಸ್ಥಳ ಆವಾಗ ಯಾವುದೋ ವರ್ಷದಲ್ಲಿ ಕೊಟ್ಟದ್ದು. ಆದರೂ ನನಗೆ ಏನಿಲ್ಲ, ಭಾರಿ ಒಂದು ಈಗಲೂ ಅವರು ನಮಸ್ಕಾರ ಮೇಡಮ್ ಹೇಳ್ತಾರೆ ಮತ್ತು ಬಸ್ಸಲ್ಲಿ ಎದ್ದು ಸೀಟ್ ಕೊಡ್ತಾರೆ. ಭಾರಿ ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಬಹುಶಃ ನನಗೆ ನಾನು ಕೊಟ್ಟ ಈ ಸೇವೆ ಸಾರ್ಥಕ ಅಂತ ಅನಿಸ್ತದೆ. ನಮ್ಗೆ ಎಂತ ಬೇಕಿನ್ನು ಜೀವನದಲ್ಲಿ, ಇಷ್ಟಿದ್ರೆ ಸಾಕು. ಪ್ರೀತಿ ವಿಶ್ವಾಸ ಬಡವರದ್ದು ಇದ್ರೆ ಅಥವಾ ಯಾರದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ಅದಕ್ಕೆ ಆ ಬಗ್ಗೆ ನನಗೆ ಅದು ನೆಗೆಟಿವ್ ಏನಂತ ಅನಿಸುವುದಿಲ್ಲ.
1: ಸರಿ, ಇವತ್ತು ನಮ್ಮ ಸಾರಂಗಿಗೆ ಅತಿಥಿಯಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸಮಾಜ ಸೇವೆಯ ಬಗ್ಗೆ ಮತ್ತು ನಿಮ್ಮ ಏನು ಹವ್ಯಾಸದ ಬಗ್ಗೆ?
3: ಸಮಾಜ ಸೇವೆ ಬಗ್ಗೆ ಹೇಳುವುದಾದರೆ, ಸರ್ಕಾರಿ ಸಮಾಜ ಸೇವೆ ಮಾಡಬೇಕಾದ್ರೆ ನಾವು ಸರ್ಕಾರಿ ಕೆಲಸಕ್ಕೆ ಸೇರಬೇಕು. ಅದು ತುಂಬ ತುಂಬ ಅವಕಾಶ ಇದೆ. ಯಾಕಂದರೆ ನಾನು BA BEd ಆಗಿ ಟೀಚರ್ ಆಗಿದ್ದೆ ಇಲ್ಲ, ಅಲ್ಲಿ ನಾವು ಮಕ್ಕಳ ಜೀವನವನ್ನು ರೂಪಿಸ್ತೇವೆ, ಏನು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೇವೆ, ಸರಿ. ಆದರೂ ಇಲ್ಲಿ ಬರ್ತೇವಲ್ಲ, ಇಲ್ಲಿ ಸಮಾಜ ಸೇವೆಗೆ ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡೋದು ಹೇಳಿದರೆ ಅಷ್ಟು ಸುಲಭವಲ್ಲ. ಎಂಥ ಕಷ್ಟದವರು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಡವರಿಗೆ ಒಂದು ಕಷ್ಟ ಆದರೆ ಮಧ್ಯಮ ವರ್ಗದವರಿಗೆ ಒಂದು ಕಷ್ಟ, ಮತ್ತು ಶ್ರೀಮಂತರಿಗೆ ಅವರಿಗೆ ಪಾಪ ಈ ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ, ಕಾರಲ್ಲಿ ಬರ್ತಾರೆ, ಹೌದು ಅವರ ಕಷ್ಟ ಅವರ ತಲೆಬಿಸಿ ಅವರಿಗೆ ಗೊತ್ತು. ಕೆಲವು ಕಲ ಈ ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ಗಳಲ್ಲಿ ಒಂದು ಕಟ್ಟಡ ಕಟ್ಟುವಾಗ ಅಲ್ಲಿ ಸಾಲ ತೆಗೆದಿರುವಾಗ ಈ ರೂಲ್ಸ್ ಅವರನ್ನು ಮುಳುಗಿಸಿಬಿಟ್ರೆ ಅವರು ಎಲ್ಲಿಗೆ ಹೋಗೋದು? ಅಂಥ ಪರಿಸ್ಥಿತಿಗಳು ಉಂಟು. ಆದುದರಿಂದ ಸಮಾಜ ಸೇವೆ ಮಾಡಲಿಕ್ಕೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಸರ್ಕಾರಿ ಕೆಲಸ ಉಂಟಲ್ಲ, ನನಗೆ ತುಂಬ ತುಂಬ ಅವಕಾಶ ಮಾಡಿ ಕೊಟ್ಟಿದೆ. ಆದುದರಿಂದ ನಮ್ಮ ಇಲ್ಲಿಯ ಯುವಕರು ಓದಿ ಈ ಫಾರಿನ್ಗಳಿಗೆ ಓಡೋದಕ್ಕಿಂತ ಆದಷ್ಟು ನಮ್ಮ ದೇಶದಲ್ಲಿ ಸೇವೆ ಮಾಡಲಿಕ್ಕೆ ನೋಡಿ. ಈಗ KPSC ಎಕ್ಸಾಮ್ಸ್ ಅಂತ ಉಂಟು, ಅದಕ್ಕೆ ಕಟ್ಟಿ ಇಲ್ಲಿ ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡಿ ಜನಸೇವೆ ಮಾಡಿದರೆ ಭಾರಿ ಒಳ್ಳೆಯದು ಅಂತ ನನ್ನ ಅನಿಸಿಕೆ.
1: ಓಕೆ, ಇಷ್ಟು ಹೊತ್ತು ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದ್ರಿ, ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಿ, ಇನ್ನಷ್ಟು ಏನು ಸಮಾಜ ಸೇವೆಯ ಬಗ್ಗೆ ಬಡವರಿಗೆ ಸಹಾಯ ಮಾಡುವಂಥ ಏನು ಪುಣ್ಯ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಫೋನ್ ಸಂಖ್ಯೆ ಹೇಳ್ಬೋದೇ?
3: 9 9 7 9 0 9 7 9 0 9 4 9 7 9 0 0.
1: ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಮಾತಾಡಬಹುದು.
0: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ಒಂದೂರಲ್ಲಿ ಭಾವಿಕಾ ಹೆಸರಿನ ಒಬ್ಳು ಹುಡುಗಿ ಇದ್ಲು. ಭಾವಿಕಾ ತುಂಬಾನೇ ಬುದ್ಧಿವಂತೆ, ಆದ್ರೆ ಅವಳಿಗೆ ಕಾಲಿನ ಸಮಸ್ಯೆ ಇತ್ತು. ಭಾವಿಕಾ ದಿನ ಕನಸು ಕಾಣ್ತಾ ಇದ್ಲು ಅವಳ

0: ಕುಣಿತಿರೋದು, ಅವಳು ಓಡ್ತಾ ಇರೋದು, ಆದ್ರೆ ಅವಳಗ್ ಎಚ್ಚರ ಆದಾಗ ಅವಳ ಕಾಲಿಲ್ದೇ ಇರೋದು ಅವಳಗ್ ನೆನ್ಪಾಗ್ತಾ ಇತ್ತು. ಭಾವಿಕಾ ತನ್ನ ತಂದೆ ತಾಯಿ ಹೇಳೋ ಮಾತನ್ನೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ಸರಿಯಾಗಿ ಊಟ ಮಾಡೋದು, ಹೋಮ್ವರ್ಕ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು. ಅದಕ್ಕೆ ಭಾವಿಕಾ ಅನ್ಕಂಡ್ರೆ ಅವರಿಬ್ರಿಗೂ ತುಂಬಾ ಇಷ್ಟ. ಅಮ್ಮ ಅಪ್ಪ ಭಾವಿಕಾನ ಖುಷಿಯಾಗಿಡೋದಕ್ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಕೆಲವೊಮ್ಮೆ ಬೀಚ್ ಕರ್ಕೊಂಡು ಹೋದ್ರೆ, ಕೆಲವೊಮ್ಮೆ ಪಾರ್ಕ್ಗೆ. ಆದ್ರೆ ಭಾವಿಕಾ ಖುಷಿ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಯಾವುದೇ ಗೆಳೆಯರಿರ್ಲಿಲ್ಲ. ಒಂದ್ ದಿನದ ಮಾತು, ಭಾವಿಕಾ ಕ್ಲಾಸ್ನಲ್ಲಿ ಕೂತಿದ್ದಾಳೆ, ಆದ್ರೆ ಅವಳ ಗಮನ ಹೊರಗಡೆ ಆಡ್ತಿರೋ ಮಕ್ಕಳ ಮೇಲೆ ಇದೆ. ಅವಳು ಕನಸ್ ಕಾಣ್ತಾಳೆ, ಅವಳು ಆ ಮಕ್ಕಳ ಜೊತೆ ಕೂತ್ಕೊಂಡು ಆಡ್ತಾ ಇರೋ ರೀತಿ. ಅದೇ ಸಮಯದಲ್ಲಿ ಟೀಚರ್ ಸದ್ದು ಕೇಳುತ್ತೆ, ಮತ್ತೆ ಬೋರ್ಡ್ ಮೇಲೆ ಬರ್ದಿದ್ದಾರೆ ಸ್ಪೋರ್ಟ್ಸ್ ಡೇ. ಮಕ್ಕಳೇ, ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಎಲ್ಲರೂ ಭಾಗವಹಿಸ್ಲೇಬೇಕು.
1: ಎಲ್ಲರೂ ಭಾಗವಹಿಸ್ತೀವಿ, ಆದ್ರೆ ಭಾವಿಕಾನ್ ಬಿಟ್ಟು, ಯಾಕಂದ್ರೆ ಅವಳಿಗೆ ನಡೆಯೋದಕ್ಕೆ ಆಗೋದಿಲ್ಲ.
0: ಹಾಗ್ ಮಾತಾಡ್ಬಾರ್ದು ಬಬ್ಲು, ಹೇಳು ಭಾವಿಕಾಗೆ ಸಾರಿ ಹೇಳು.
1: ಸಾರಿ.
0: ಕ್ಲಾಸ್ ಮುಗೀತು. ಬೇಜಾರಲ್ಲಿ ಭಾವಿಕಾ ಸ್ಕೂಲ್ ಗ್ರೌಂಡ್ ಹತ್ರ ಬಂದ್ಲು. ಸುತ್ತಮುತ್ತ ಯಾರು ಇರ್ಲಿಲ್ಲ. ಬೇಜಾರಲ್ಲಿ ಭಾವಿಕಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಭಾವಿಕಾಗೆ ಚೂಚು ಅನ್ನೋ ಸದ್ ಕೇಳಿಸ್ತು. ಅವಳು ಆ ಕಡೆ ಈ ಕಡೆ ನೋಡಿದ್ಲು, ಆದ್ರೆ ಅವಳಿಗೆ ಯಾವುದೇ ಪಕ್ಷಿ ಕಾಣಿಸ್ಲಿಲ್ಲ. ಆಮೇಲೆ ಅವಳಗ್ ಗೊತ್ತಾಯ್ತು, ಸದ್ದು ಬರ್ತಿರೋದು ಬೆಂಚ್ ಕೆಳಗಡೆಯಿಂದ ಅಂತ. ಆಗ ಅವಳು ಕೆಳಗಡೆ ನೋಡಿದ್ಲು, ಅಲ್ಲಿ ಪಾರಿವಾಳದ ಮರಿ ಬೆಂಚ್ ಕೆಳಗೆ ಸಿಕ್ ಹಾಕೊಂಡಿತ್ತು.
2: ಗೂಡಿಂದ ಕೆಳಗ್ ಬಿದ್ದು ಇಲ್ಲಿ ಸಿಕ್ ಹಾಕೊಂಡಿದ್ಯಾ? ಇರು, ನಾನ್ ನಿನಗ್ ಸಹಾಯ ಮಾಡ್ತೀನಿ.
0: ಭಾವಿಕಾ ಪಾರಿವಾಳ ಮರಿಗೆ ಸಹಾಯ ಮಾಡ್ತಾಳೆ, ನಿಧಾನವಾಗಿ ಅದನ್ನ ತಗೊಂಡು ಬೆಂಚ್ ಮೇಲೆ ಇಡ್ತಾಳೆ.
2: ನಡಿ ಈಗ ನೀನು ಮನೆಗೆ ಹೋಗು.
0: ಪಾರಿವಾಳ ಮರಿನ ನೋಡಿ ಅದ್ರಮ್ಮ ತುಂಬಾ ಖುಷಿ ಪಡುತ್ತೆ.
3: ಧನ್ಯವಾದ, ನೀನೆಷ್ಟು ಒಳ್ಳೆವಳು. ನೀನು ನನಗೆ ಮತ್ತೆ ನನ್ನ ಮರಿಗೆ ಸಹಾಯ ಮಾಡಿದ್ಯಾ, ನಾನ್ ನಿನ್ಗೆ ಉಡುಗೊರೆ ಕೊಡ್ತೀನಿ.
0: ಈ ಮಾತನ್ನ ಹೇಳಿ ಪಾರಿವಾಳ ತನ್ನ ಗೂಡೊಳಗ್ ಹೋಗುತ್ತೆ. ಅಲ್ಲಿಂದ ಗೋಲ್ಡನ್ ಶೂಸ್ ನ ಕೆಳಗಡೆ ಹಾಕುತ್ತೆ. ಭಾವಿಕಾ ಗೋಲ್ಡನ್ ಶೂ ನೋಡಿ ಹೇಳ್ತಾಳೆ,
2: ನಾನು ಈ ಶೂ ತಗೊಂಡ್ ಏನ್ ಮಾಡ್ಲಿ, ನಾನ್ ಹಾಕೊಳಕ್ ಆಗಲ್ಲ.
3: ಇದು ಯಾವುದೇ ಮಾಮೂಲಿ ಶೂ ಅಲ್ಲ, ಇದನ್ನ ಹಾಕೊಂಡು ನೀನು ನಡೆಯೋಕ್ ಶುರು ಮಾಡ್ಬೋದು, ಓಡ್ಬೋದು, ಏನ್ ಬಯಸ್ತೀಯೋ ಅದನ್ ಮಾಡ್ಬೋದು.
0: ಭಾವಿಕಾ ಈ ಶೂಸ್ ನ ಹಾಕೊಳ್ತಿದ್ ಹಾಗೆ ಅವಳು ನಿಜವಾಗ್ಲೂ ನಡೆಯೋದಕ್ ಶುರು ಮಾಡಿದ್ಲು. ಭಾವಿಕಾಗೆ ತುಂಬಾನೇ ಖುಷಿ ಆಯ್ತು. ಆ ಶೂಸ್ ಹಾಕೊಂಡು ಭಾವಿಕಾ ಮನೆಗ್ ಹೊರಟ್ಲು. ಅವ್ರ ಅಪ್ಪ ಅಮ್ಮ ತಮ್ಮ ಮಗಳು ನಡೆಯೋದನ್ನ ಮೊದಲನೇ ಬಾರಿ ನೋಡಿ ಶಾಕ್ ಆದ್ರು. ಅವ್ರಿಗೆ ಕಣ್ಣೀರನ್ನ ತಡಿಯೋಕಾಗ್ಲಿಲ್ಲ.
2: ಅಮ್ಮ ಅಪ್ಪ, ನನಗ ನಡೆಯಬಹುದು.
4: ಆದ್ರೆ ಹೇಗೆ?
2: ಈ ಮ್ಯಾಜಿಕಲ್ ಶೂಸ್ ನ ಹಾಕೊಂಡು ನಾನು ಮರಿ ಪಾರಿವಾಳನ ಕಾಪಾಡ್ದೆ, ಅದರಿಂದ ಖುಷಿಯಾಗಿ ಅಮ್ಮ ಪಾರಿವಾಳ ಈ ಶೂ ಕೊಟ್ರು.
0: ಮಾರ್ನೇ ದಿನ ಭಾವಿಕಾ ಸ್ಪೋರ್ಟ್ಸ್ ಡೇ ನಲ್ಲಿ ಭಾಗವಹಿಸೋದಕ್ ಹೋದ್ಲು. ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ಬಿಟ್ರು. ಭಾವಿಕಾ ರೇಸ್ ನಲ್ಲಿ ಭಾಗವಹಿಸಿದ್ಲು, ಮತ್ತೆ ಮ್ಯಾಜಿಕಲ್ ಶೂಸ್ ನಿಂದಾಗಿ ರೇಸ್ ನ ಗೆದ್ದು ಬಿಟ್ಲು. ಅಮ್ಮ ಪಾರಿವಾಳ ಕೊಟ್ಟಂತ ಮ್ಯಾಜಿಕಲ್ ಶೂಸ್ ಭಾವಿಕಾಗೆ ಜೀವನದಲ್ಲಿ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಆಗಿತ್ತು. ಅವತ್ತಿನಿಂದ ಅವಳ ಕಾಲು ಯಾವತ್ತೂ ನಿಲ್ಲಲೇ ಇಲ್ಲ. ಅವಳು ಓಡ್ತಿದ್ಲು, ಅವಳು ಕುಣಿತಿದ್ಲು, ಯಾರ್ದೇ ಸಹಾಯ ಪಡಿದೇನೆ. ಭಾವಿಕಾ ಈಗ ಪಾರಿವಾಳದ ಮರಿ ಮತ್ತೆ ಅದ್ರ ಅಮ್ಮನ ನೋಡೋಕೆ ಆಗಾಗ ಬರ್ತಾ ಇದ್ಲು.
2: ಥ್ಯಾಂಕ್ ಯು, ನೀವು ಕೊಟ್ಟಿರೋ ಮ್ಯಾಜಿಕಲ್ ಶೂಸ್ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಈಗ ನಾನು ಯಾರ್ದೇ ಸಹಾಯ ಇಲ್ದೆ ಬದುಕಬಹುದು.
0: ಭಾವಿಕಾಳ ಎಲ್ಲಾ ಕನಸು ಈಗ ನನಸಾಗ್ತಾ ಇತ್ತು. ಅವಳು ನಡಿಬೋದಿತ್ತು, ಓಡ್ಬೋದಿತ್ತು, ಕುಣಿಬೋದಿತ್ತು, ಆಡ್ಬೋದಿತ್ತು, ಮತ್ತೀಗ ಅವಳಿಗೆ ಗೆಳೆಯರು ಇದ್ರು. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗತ್ತೆ.

0: ಪಟ್ಟಣದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು, ಇನ್ನು ಇತರ ಜೀವರಾಶಿಗಳು ಜೀವಿಸ್ತಿದ್ವು. ಅವು ಎಲ್ಲ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ಕೆ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಈಗ ಅಂತಾನೆ,
1: ಬಂಟಿ ನೀನು ನನ್ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದೀಯ. ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ?
2: ಬಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು.
1: ಇಲ್ಲ, ಈ ಕೊಳ ನಂದು. ಮತ್ತೆ ನನ್ ಕೊಳದಿಂದ ನಿಮಗೆಲ್ಲ ನೀರ್ ಕುಡಿಯಕ್ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ, ಈ ಕೆರೆಯಿಂದ ಯಾರೇ ನೀರ್ ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರ್ ಕುಡಿಯಕ್ಕೆ ಬಿಡೋದಿಲ್ಲ.
0: ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿತ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳಿತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನ ಹತ್ರ ಹೇಳುತ್ತೆ,
3: ಅಮ್ಮ ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ.
0: ಮಗ್ನೆ ಮಂಟುಗ್ ಕೊಡಕ್ಕೆ ಏನೂ ಇಲ್ಲ, ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ ಆಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ.
1: ಏನೋ ನಿಂಗೆ ಇಷ್ಟೊಂದ್ ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ದೀಯ ನೀನು, ಎಷ್ಟು ಧೈರ್ಯನೋ ನಿಂಗೆ. ತಡಿ ನಿನ್ಗೀಗ, ಇದೇ ಹಬ್ಬ.
0: ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡಿಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಯಲ್ಲಿ ನೋವು ತಡ್ಕೊಳಕ್ ಆಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ ನೀನು ಭದ್ರವಾಗಿರು, ನಾನು ನಿನ್ನ ಬಿಟ್ಟು ಹೋಗೋ ಸಮಯ ಬಂದಿದೆ.
4: ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ.
0: ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಿನ್ನ ಯಾವಾಗ್ಲೂ ಒಬ್ಬನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಚಿಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವನು ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು.
3: ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ ಈ ಕೊಂಬೆ ಜರುಗ್ಲಿ.
0: ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ, ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿತ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ.
5: ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ.
0: ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ.
6: ಈ ದುಷ್ಟನಿಗೆ ಹಿಂಗೆ ಹಾಕ್ಬೇಕು, ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ.
2: ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನ ಬಿಡಿಸ್ಕೊ ನೋಡೋಣ.
0: ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕಲ್ ತೆಗೆದು ಬಿಡ್ತಾನೆ. ಅದನ್ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ. ಮತ್ತು ಈಗಂತಾನೆ,
5: ಚಿಂಟು ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನಿನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನು ಆಗ್ತಾ ಇರ್ಲಿಲ್ಲ.
0: ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.

0: ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದೇಸ ಡ್ರೇಕ್ ನದಿ ಆಚೆ ಇರೋ ಅವರ ಕೂಡಲೇ ಎರಡು ಮುಟ್ಟೆಗಳನ್ನ ಇಟ್ಟು ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮುಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಕೂಡಲಿದ್ದ ಆ ಎರಡು ಮುಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ.
1: ಅರೇ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
0: ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ.
2: ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ?
0: ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ.
2: ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ.
0: ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೊತಾ ಇದ್ದೆ.
2: ಅಂದ್ರೆ ಮಧ್ಯಾಹ್ನ ಏನು ತಿಂದಿಲ್ವಾ? ಈಗ್ಲೂ ಏನು ತಿನ್ನಲ್ವಾ?
0: ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿದಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ?
3: ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನು ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿಯೊಳಗೆ ಬರೋಣ ಹಿಂದೆ.
0: ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ.
1: ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು.
0: ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ.
1: ಇವತ್ತಂತೂ ಲಾಟ್ರಿ ಸಿಕ್ತು.
0: ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ.
1: ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ.
0: ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ.

0: ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ.
1: ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ?
0: ನನ್ನ ಹತ್ರ ಒಂದು ಪ್ಲಾನ್ ಇದೆ.
1: ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ, ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ.
0: ಇನ್ನಿ ಎಗ್ನ ಯಾರು ನೋಡಲ್ಲ, ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು.
1: ಇದನ್ ನೋಡಿ ಡ್ರೇಕ್ಗು ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ.
2: ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕಾಗಲ್ಲ. ಇವತ್ತು ಸಂಜೆ ಆಗಕ್ಕೂ ಕಾಯ್ಬೇಕಂತಿಲ್ಲ.
1: ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದ ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡು ಹತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು.
3: ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ, ಆದ ಕಾರಣ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ?
1: ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು.
0: ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನಿಗ.
1: ಹೇಳಿ ಡಕ್ ಹದ್ದ ಹತ್ರ ಹೇಳ್ತು.
0: ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ?
1: ಹಾ, ಯಾಕಿಲ್ಲ ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯನ್ನ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ.
4: ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ.
1: ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಈ ಸತಿನು ಆ ಹಾವು ಅವರನ್ನ ನೋಡ್ತಾ ಇತ್ತು.
0: ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದ್ ತಿಂತಿದೆ, ಅತ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ
1: ಕೇಳಿ ಹಾವು ನಕ್ಬಿಟ್ಟು ಹೇಳ್ತು.
2: ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನ ಹೊಟ್ಟೆಗೆ ಹೋಗೋದು.
1: ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು.
2: ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ.
1: ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನ ತೆರೆದಾಗ ಹದ್ದು ಅದನ್ನ ಕಚ್ಚಿಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ.
2: ಅರೇ ಬಿಡು ನನ್ನ, ಈ ಹದ್ದಲ್ಲಿಂದ ಬಂತು, ಕಪಡಿ ಕಪಡಿ.
1: ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲಿ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಆತ್ಮೀಯ ಶ್ರೋತೃಗಳಿಗೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಿಂದ ನಾನು ರೋಸ್ವೀರಾ ಡಿಸೋಜಾ ನಿಮಗೆ ಪ್ರೀತಿಯ ಸ್ವಾಗತ ನೀಡುತ್ತಿದ್ದೇನೆ. ಸಮಾನತಾ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರುವ ಪ್ರಮುಖ ಹಕ್ಕು ಹಾಗೂ ಮೊದಲ ಹಕ್ಕು ಕೂಡ. ಕಳೆದ ಸರಣಿಯಲ್ಲಿ ನಾವು ಈ ಮೂಲಭೂತ ಹಕ್ಕಾದ ಸಮಾನತಾ ಹಕ್ಕಿನ ಅನುಚ್ಛೇದ 14, 15, 16 ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸಮಾನತಾ ಹಕ್ಕು ನಮ್ಮ ಪ್ರಜೆಗಳ ದೈನಂದಿನ ಖಾಸಗಿ ಹಾಗೂ ಸಾರ್ವಜನಿಕ ಜೀವನಕ್ಕೆ ವಿಶೇಷವಾದ ಪ್ರಾತಿನಿಧ್ಯ ನೀಡುತ್ತದೆ. ವ್ಯಕ್ತಿತ್ವದ ಅಭಿವೃದ್ಧಿಗೆ ಹಾಗೂ ಸಮಾನ ಅವಕಾಶಕ್ಕೆ ಇದು ಮಾರ್ಗದರ್ಶಿಯಾಗಿದೆ. ಇವತ್ತು ನಾವು ಈ ಸಮಾನತಾ ಹಕ್ಕಿನ ಅನುಚ್ಛೇದ 17 ಹಾಗೂ 18 ಬಗ್ಗೆ ತಿಳಿದುಕೊಳ್ಳುವ. ಅನುಚ್ಛೇದ 17 ಅಸ್ಪೃಶ್ಯತೆ ನಿರ್ಮೂಲನ ಬಗ್ಗೆ ಹೇಳುತ್ತದೆ. ಇದು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಒಂದು ನಿಕಟವಾದ ಉದ್ದೇಶವಿದ್ದ ಅನುಚ್ಛೇದ. ಅಸ್ಪೃಶ್ಯತೆ ಎಂಬುದು ನಮ್ಮ ಭಾರತದ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ಒಂದು ಕೆಟ್ಟ ಪದ್ಧತಿ. ಕೆಲವೊಂದು ಜನಾಂಗದವರು ಶುದ್ಧರಲ್ಲ ಎಂದು ಅವರನ್ನು ಸಮಾಜದಲ್ಲಿ ಕಡೆಗಣಿಸಿ ದೂರವಿಟ್ಟ ಪದ್ಧತಿ ಹಾಗೂ ಅಭ್ಯಾಸ ಇದು ಆಗಿದೆ. ಸಮಾಜದ ಏಕತೆಗೆ ಧಕ್ಕೆ ಉಂಟು ಮಾಡುವ ಈ ಅಭ್ಯಾಸವು ಮಾನವೀಯತೆಯ ವಿರುದ್ಧವಾಗಿದ್ದು, ಇದನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಇದನ್ನು ಹೋಗಲಾಡಿಸುವ ಪ್ರಯತ್ನವೇ ನಮ್ಮ ಸಂವಿಧಾನದ ಅನುಚ್ಛೇದ 17. ಡಾಕ್ಟರ್ ಅಂಬೇಡ್ಕರ್ರ ನಾಯಕತ್ವದಲ್ಲಿ ನಮ್ಮ ಸಂವಿಧಾನವು ಅಸ್ಪೃಶ್ಯತೆಯನ್ನು ಖಂಡಿಸಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳನ್ನು ನೀಡಿದೆ. ಆದರೂ ಇಂದಿಗೂ ಈ ಭೇದ ಭಾವದ ವರ್ತನೆಗಳು ಕಂಡುಬರುವುದು ಬಹಳ ವಿಷಾದಕರ. ಮಾನವೀಯತೆ ನಮ್ಮ ಧರ್ಮವಾಗಿರಬೇಕೇ ವಿನಃ ಅಸ್ಪೃಶ್ಯತೆಗೆ ನಮ್ಮ ಸಮಾಜದಲ್ಲಿ ಯಾವ ಸ್ಥಾನವೂ ಇರಬಾರದು ಎಂಬುದೇ ಈ ಅನುಚ್ಛೇದದ ಧ್ಯೇಯ ವಾಕ್ಯವಾಗಿದೆ. ನಮ್ಮ ಸಂವಿಧಾನವು ಅಸ್ಪೃಶ್ಯತೆಯ ನಿರ್ಮೂಲನ ಮಾಡಿ ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ಈ ಮೂಲಕ ನಿಷೇಧಿಸಿದೆ. ಅಸ್ಪೃಶ್ಯತೆಯಿಂದ ಉದ್ಭವಿಸುವ ಯಾವುದೇ ಅಸಮರ್ಥತೆಯನ್ನು ಆಚರಣೆಗೆ ತರುವುದು ಕಾನೂನಿಗೆ ಅನುಸಾರವಾಗಿ ದಂಡನಾರ್ಹ ಅಪರಾಧ. ನಾವೆಲ್ಲರೂ ಈ ಅಸ್ಪೃಶ್ಯತೆಯ ಜಾಡನ್ನು ಕಿತ್ತುಹಾಕಿ ಸಮಾನತೆ ಸಹಭಾವನೆಯನ್ನು ಪ್ರೋತ್ಸಾಹಿಸಬೇಕು. ಯಾರನ್ನಾದರೂ ಅವರ ಜಾತಿ ಆಧಾರದಲ್ಲಿ ತಳ್ಳಿಹಾಕುವುದು, ಅವಹೇಳನ ಮಾಡುವುದು ಅಥವಾ ಸಮಾಜದಿಂದ ಅಳಿಸುವುದು ಭಯಾನಕ ಅಪರಾಧವಾಗಿದೆ. ಇದರ ವಿರುದ್ಧ ಹೋರಾಡಿ ಸಾಮಾಜಿಕ ಸಮಾನತೆಯ ಹಕ್ಕನ್ನು ಎಲ್ಲರಿಗೂ ನೀಡುವ ಭದ್ರತೆಯನ್ನು ಈ ಅನುಚ್ಛೇದ ವ್ಯಾಖ್ಯಾನಿಸುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರರು ಭಾರತದ ಸಂವಿಧಾನ ಶಿಲ್ಪಿಗಳು ಎಂದು ಕರೆಯಲ್ಪಡುತ್ತಾರೆ. ಅತ್ಯುನ್ನತ ವಿದ್ಯೆ ಪಡೆದ ಮಹಾವಿದ್ಯಾವಂತರು ಅವರು. ಭಾರತೀಯ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಭಾತೃತ್ವದ ಧೋರಣೆಗಳನ್ನು ಅವರು ಪ್ರತಿಪಾದಿಸಿದರು. ಅಂತೆಯೇ 17ನೆಯ ಅನುಚ್ಛೇದ ಅಸ್ಪೃಶ್ಯತೆ ಮತ್ತು ಅದರ ಆಚರಣೆಗಳನ್ನು ಸಂಪೂರ್ಣ ರದ್ದುಗೊಳಿಸುತ್ತದೆ ಮತ್ತು ಅದನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಎಂದು ಸಾರಿ ಸಾರಿ ಹೇಳುತ್ತದೆ. ಇಂಥ ಸಮಾನ ಪರಿಸರ ಕಲ್ಪಿಸಲು ಮತ್ತು ನಮ್ಮ ಸಮಾಜವನ್ನು ಸಮಾನತಾ ದೃಷ್ಟಿಯಲ್ಲಿ ಬೆಳೆಸಲು ಶಿಕ್ಷಣ ಹಾಗೂ ಜಾಗೃತಿ ಅನಿವಾರ್ಯ. ವ್ಯಕ್ತಿಯ ಜಾತಿ ವರ್ಗವನ್ನು ವಿರೋಧಿಸಿ ಮಾನವೀಯತೆಯ ದೃಷ್ಟಿಯಲ್ಲಿ ಎಲ್ಲರನ್ನು ಗೌರವಿಸುವುದು ಬಹು ಅಗತ್ಯ. ಯಾವುದೇ ಜಾತಿಗೆ ಸೇರಿದ ವ್ಯಕ್ತಿಗೆ ದೇವಾಲಯ, ಸಾರ್ವಜನಿಕ ಸ್ಥಳಗಳು, ನೀರು, ರಸ್ತೆ ಮೊದಲಾದವುಗಳಿಂದ ತಡೆಯುವುದನ್ನು ನಿಷೇಧಿಸುವುದು ಈ ಅನುಚ್ಛೇದದ ಮುಖ್ಯ ಗುರಿ. ಈ ಅಪರಾಧಕ್ಕೆ ಶಿಕ್ಷೆಯನ್ನು ನಿಯಮಿಸುವ ಕಾನೂನನ್ನು ಮಾಡಲು ಸಂಸತ್ತಿಗೆ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ. ಸಂಸತ್ತು ಅಸ್ಪೃಶ್ಯತೆ ಅಪರಾಧಗಳ ಅಧಿನಿಯಮ 1955 ಇದನ್ನು ಅದು ಅಧಿನಿಯಮಿಸಿದೆ. ಇದನ್ನು 1976 ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಎಂದು ಕರೆಯಲಾಗಿದೆ. ಅನುಸೂಚಿತ ವರ್ಗ ಹಾಗೂ ಅನುಸೂಚಿತ ಜಾತಿ ಇದರ ಶೋಷಣೆ ನಿಷೇಧ ಕಾಯ್ದೆ 1989, ಅನುಸೂಚಿತ ಜಾತಿ ಹಾಗೂ ವರ್ಗ ಇವರ ಮೇಲೆ ನಡೆಯುವ ಶೋಷಣೆ ಅತ್ಯಾಚಾರಗಳನ್ನು ತಡೆಯಲು ಶ್ರಮಿಸುತ್ತದೆ. ಭಯಭೀತಗೊಳಿಸುವಿಕೆ ಶೋಷಣೆ ಅಥವಾ ಮಾನಸಿಕ ಹಿಂಸೆ ನೀಡುವ ಯಾವುದೇ ಕ್ರಿಯೆಗಳನ್ನು ತೀವ್ರ ಅಪರಾಧವೆಂದು ಈ ಕಾನೂನು ಪರಿಗಣಿಸುತ್ತದೆ. ಅಸ್ಪೃಶ್ಯತೆಯನ್ನು ತಡೆದು ಅನುಸೂಚಿತ ವರ್ಗ ಹಾಗೂ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಈ ಕಾನೂನು ನೀಡುತ್ತದೆ. ಇದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಳನ್ನು ಖಚಿತಪಡಿಸಲು ನೆರವಾಗುತ್ತದೆ. ಅನುಸೂಚಿತ ಜಾತಿ ಹಾಗೂ ವರ್ಗಗಳ ಹಕ್ಕುಗಳ ರಕ್ಷಣೆಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆಯೋಗ ಇದೆ. ಅದು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. ಅಸ್ಪೃಶ್ಯತೆಯ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರ ನಾನಾ ಮಾಧ್ಯಮಗಳಿಂದ ಪ್ರಚಾರ ಮಾಡುತ್ತದೆ. ಎಲ್ಲರ ಹಕ್ಕುಗಳ ರಕ್ಷಣೆಗೆ ಕೈಜೋಡಿಸುವುದು, ಎಲ್ಲರ ನ್ಯಾಯ ಸಮಾನತೆಯನ್ನು ಕಾಪಾಡಿಕೊಳ್ಳುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ಅದು ಪ್ರತಿ ಉತ್ತಮ ನಾಗರಿಕನ ಕರ್ತವ್ಯ ಎಂದು ನಾವಿಂದು ಮನಗಾಣಬೇಕಾಗಿದೆ. ಸಮಾನತಾ ಹಕ್ಕಿನ ಕೊನೆಯ ಅನುಚ್ಛೇದ 18, ಇದರ ಪ್ರಕಾರ ಸರ್ಕಾರ ಯಾವುದೇ ಪದವಿಗಳು ಹಾಗೂ ಬಿರುದುಗಳನ್ನು ನೀಡಲು ಬಾರದು. ಅನುಚ್ಛೇದ 18 ಬಿರುದುಗಳ ರದ್ದನ್ನು ಸೂಚಿಸುತ್ತದೆ. ರಾಜಕೀಯ ಅಥವಾ ಸಾಮಾಜಿಕ ಸನ್ನಿವೇಶದಲ್ಲಿ ಪದವಿಗಳನ್ನು ಬಳಸುವುದನ್ನು ಇದು ನಿಷೇಧಿಸುತ್ತದೆ. ಸಮಾಜದಲ್ಲಿ ಸಮಾನತೆ ಮತ್ತು ಶ್ರೇಣಿವಾದವನ್ನು ನಿವಾರಿಸುವಲ್ಲಿ ಇದು ಮಹತ್ವದ್ದು. ಅನುಚ್ಛೇದ 18 ಅಡಿಯಲ್ಲಿ ಇರುವ ಕೆಲವು ಷರತ್ತುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಭಾರತದ ನಾಗರಿಕನಲ್ಲದೆ ಯಾರೇ ವ್ಯಕ್ತಿಯ ರಾಜ್ಯದ ಅಧೀನದಲ್ಲಿನ ಲಾಭದ ಅಥವಾ ನಂಬಿಕೆಯ ಪದದಲ್ಲಿರುವಾಗ ರಾಷ್ಟ್ರಪತಿಯ ಸಮ್ಮತಿ ಇಲ್ಲದೆ ಯಾವುದೇ ವಿದೇಶಿ ಸರ್ಕಾರಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸಲಾಗದು. ರಾಜ್ಯದ ಅಧೀನದಲ್ಲಿನ ಯಾವುದೇ ಲಾಭದ ಅಥವಾ ನಂಬಿಕೆಯ ಪದದಲ್ಲಿರುವ ಯಾರೇ ವ್ಯಕ್ತಿಯು ರಾಷ್ಟ್ರಪತಿಯವರ ಸಮ್ಮತಿ ಇಲ್ಲದೆ ಯಾವುದೇ ವಿದೇಶಿ ಸರ್ಕಾರಗಳಿಂದ ಯಾವುದೇ ಪಾರಿತೋಷಕವನ್ನು, ಉಪಲಬ್ಧಿಯನ್ನು ಅಥವಾ ವಿದೇಶಿ ಸರ್ಕಾರಗಳಿಂದ ಅಧೀನದಲ್ಲಿದ್ದ ಯಾವುದೇ ವಿಧದ ಪದವಿಯನ್ನು ಸ್ವೀಕರಿಸಲಾಗದು. ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಹಲವಾರು ಬಿರುದುಗಳನ್ನು ನೀಡುವ ಒಂದು ಅಭ್ಯಾಸ ಇತ್ತು ಮತ್ತು ಅದೊಂದು ಕುಲೀನ ವರ್ಗವನ್ನೇ ಸೃಷ್ಟಿಸಿತು. ನಮ್ಮ ಸಂವಿಧಾನ ಪ್ರವರ್ತಕರು ಸ್ವತಂತ್ರ ಭಾರತದಲ್ಲಿ ಇದನ್ನು ಮುಂದುವರಿಸಲು ಇಷ್ಟಪಡಲಿಲ್ಲ. ಆದ್ದರಿಂದ 18ನೇ ಅನುಚ್ಛೇದ ಎಲ್ಲ ಬಿರುದುಗಳನ್ನು ರದ್ದುಗೊಳಿಸುತ್ತದೆ ಮತ್ತು ರಾಜ್ಯವು ಅಂತಹ ಬಿರುದುಗಳನ್ನು ಪಾಲಿಸುವುದನ್ನು ನಿಷೇಧಿಸುತ್ತದೆ. ಆದರೆ ಸೇನಾ ಮತ್ತು ವಿದ್ಯಾ ಸಂಬಂಧವಾದ ಯಶಸ್ಸುಗಳಿಗೆ, ರಾಜ್ಯದ ಉಳಿವಿಗೆ ಅವಶ್ಯಕವಾದ ಸೇನಾ ಬಲದ ಪರಿಪೂರ್ಣತೆಗೆ ಮತ್ತು ದೇಶದ ಪ್ರಗತಿಗೆ ಅಗತ್ಯವಾದ ವೈಜ್ಞಾನಿಕ ಪ್ರಯತ್ನಗಳಿಗೆ ಔಪ್ರೇರಕವಾಗುವುದರಿಂದ ಈ ನಿಷೇಧದಿಂದ ವಿನಾಯಿತಿ ಕೊಡಲಾಗಿದೆ. ನಿಮಗೆ ಗೊತ್ತಿದ್ದ ಪ್ರಕಾರ ಭಾರತರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಇಂಥ ಪಾರಿತೋಷಕಗಳಿಗೆ ಅವಕಾಶವಿದೆ. ಆದರೆ ಅವು ಅಲಂಕಾರಿಕವೇ ಹೊರತು ಅವನ್ನು ಪಡೆದವರ ಹೆಸರಿನ ಹಿಂದೆ ಜೋಡಣೆಯಾಗಿ ಸೇರಿಸಲಾಗದು. ಬಾಲಾಜಿ ರಾಘವನ್ ವಿರುದ್ಧ ಭಾರತ ಒಕ್ಕೂಟ, ಇದರ ಪ್ರಕಾರ ಭಾರತ ಸರ್ಕಾರ ನೀಡುವ ಭಾರತರತ್ನ, ಪದ್ಮವಿಭೂಷಣ ಇತ್ಯಾದಿ ಪಾರಿತೋಷಕಗಳು ಅನುಚ್ಛೇದ 18 ಅರ್ಥವ್ಯಾಪ್ತಿಯಲ್ಲಿನ ಬಿರುದುಗಳಲ್ಲ. ಇವು ಅನುಚ್ಛೇದ 14 ಮತ್ತು 18 ಖಾತರಿ ನೀಡುವ ಸಮಾನತೆಯ ತತ್ವವನ್ನು ಉಲ್ಲಂಘಿಸುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ.

0: ಪ್ರಿಯರೇ, ನಾವು ಇಂದು ಅನುಚ್ಛೇದ 17 ಹಾಗೂ 18 ಈ ನಿಬಂಧನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸಮಾನತೆ ನಮ್ಮ ಸಂವಿಧಾನದ ಶಕ್ತಿ. ಪ್ರತಿಯೊಬ್ಬ ಪ್ರಜೆಗೆ ಸಮಾನ ಹಕ್ಕುಗಳನ್ನು, ಗೌರವಪೂರ್ಣ ಬದುಕನ್ನು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಅದು ನೀಡುತ್ತದೆ. ನಮ್ಮ ಸಮಾಜವನ್ನು ನೈತಿಕವಾಗಿ, ಸಮಾನವಾಗಿ ಹಾಗೂ ಗೌರವಪೂರ್ಣವಾಗಿಸಲು ಮಾರ್ಗದರ್ಶನ ನೀಡುತ್ತದೆ. ನಾವು ನಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಇತರರಿಗೂ ಇದರ ಅರಿವನ್ನು ನೀಡುವುದು ನಮ್ಮ ಭಾರತ ಸಮಾಜದ ಉನ್ನತಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಲ್ಲಿ ಈ ಎಲ್ಲ ಹಕ್ಕುಗಳ ಸಂಕಲ್ಪವನ್ನು ಅಳವಡಿಸುವುದು ಮತ್ತು ಸಮಾನ ಸಂಸ್ಕಾರದ ಸಮಾಜವನ್ನು ಬೆಳೆಸುವುದು ನಮ್ಮ ಕರ್ತವ್ಯವಲ್ಲವೇ? ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗುಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ವರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 4ನೇ ಕಂತು.
1: ಮಸ್ತ್ ಸವಾರಿ ಬಲ್ಪರೆ ಉಂಡು
2: ಅವು
1: ಇರೇಗೆ ಇತ್ತೆ ಸುರು ಬೊಕ್ಕ ಇರ್ರ ಸವಾರಿ ಪರೀಕ್ಷೆ ಕೊರಡ ಗೆತ್ತೊಲ್ಲೇ ಪತೊಲ್ಲೇ ಗೆತ್ತೊಲ್ಲೇ

ಈ ಭೂಮಿದ ಮಿತ್ತ ನರಮಾನಿ ಮಾತಾ ಎಡ್ಡೆ ಸ್ಥಿತಿಗದಿ ರುಪ್ಪುನಗ ಮಾತೆಲ್ಲ ಅರುಕು ಬರ್ಪೇರು. ಕೇವಲ ಬಂಧು ಮಿತ್ರರು ಮಾತ್ರ ಅತ್ತು ಊರ್ದಗಳು ಪೂರ ಆಯನನ್ನು ಪೂಗರ್ವೇರು. ಒಂಜಿ ವೇಳೆ ದೆಸೆ ಪಡಿಕೆ ಆಂಡ ಮಾತೆಲ್ಲ ಆಯನ ದೂರ ಮಲ್ಕುವೇರು. ಎನ್ನ ಸ್ಥಿತಿಲ ಆಡಿಗೆ ಬಿಟ್ಟುದು ಪೋಂಡತ್ತ ರೂಪ ಪರ್ಲೆ ಮಾನ್ಯ ಮರಲೆ ಶೂರ ವಿಕ್ರಮೇ ಬಲಪಿನ ಜನ ಪುದರ್ನು ಪಡೆಯಿನಾಯೇ ಯಾನ ವಿಕ್ರಮಾದಿತ್ಯೇ ಬಲಪಿನ ಬಿರುದನ ಮಿರಿಲೋಕದ ಇಂದ್ರನೇ ಎಂಕು ಕೊರ್ತೆ ಮಯೂರ ಸಿಂಹಾಸನ ಎಂಕು ದಿಕ್ಕದಂಡ ಅಪ್ಪೆ ಮಹಾಕಾಳಿ ಎಂಕ ಅನುಗ್ರಹ ಮಲ್ದಳು ಬೇತಾಳೆ ಎಂಕು ವಶಾದೆ ನೆನಪನಗ ಬರಪೆ ಅಂಚಿನ ನೆನತದ ಬೇತಾಳೆ ಇಜ್ಜಿ ಮಹಾಕಾಳೇಶ್ವರನ ಅನುಗ್ರಹ ಗುಪಾತ್ರೆ ಆಯ್ನಯ್ಯಾನು ಉಗ್ರ ನರಸಿಂಹಸ್ವಾಮಿನ ಆರಾಧನೆ ಮಲ್ಪು ನಂಚಿನಾಯೇ ಓಲುಲ ಏರ್ನ ಎದುರ್ಲ ಸೋತಿನಿ ಬಂಡದಿಜ್ಜಿ ಅಜಿಪತ್ತ ನಾಲ್ ವಿದ್ಯನ ತೆರಿ ನಂಚಿನ ಶೂರ ವಿಕ್ರಮೇ ಇನಿ ನಟ್ಟು ಪರದೇ ಸೆಲೆ ಕಾದು ಪೋತೆ ತುತ್ತರ ಸರಿ ಕಟ್ಟದ ಕುಂಟು ಇಜ್ಜಿ ಅಂದ ನಂಚಿನ ಪರಿಸ್ಥಿತಿ ಏನನ್ನು ಚಕ್ರವರ್ತಿ ಬಂಡದ ಏರೇ ಗುರ್ತ ಮಲ್ಪಿರ ಸಾಧ್ಯ ಉಂಡು ಅಪ್ಪಗಂಡೊಂದು ಮಾತ ತಾದ ಕಾರಣದ ಪಂಡ ಶನಿದೇವೇನಿಕ್ಕೆ ಕಾರಣ ಆರ್ನ ಪ್ರಭಾವವು ಬೂರ್ನಂಚಿನ ಯಾನು ವಾ ರೀತಿ ಇಡ್ಲ ಎಡ್ಡೆ ದಿಸೆಕ್ಕೆ ಪೋಯರ ಸಾಧ್ಯನೇ ಇಜ್ಜಿ ಅಣ್ಣ ಇತ್ತಿನ ಜಾಗಿಡ್ದು ಯಾನು ಪೋಡು ಮಾತ್ರ ಅತ್ತು ಬಡವ ಒಂದುಂಡು ಬಾಜಲ ಒಂದುಂಡು ಕೈಕಾಡು ಶಕ್ತಿ ಇಜ್ಜಿ ಲಕ್ಕದು ನಡಪಿರಾವಂತ ನಂಚಿನ ಸ್ಥಿತಿ ಇಟ್ಟು ಬಡವು ಬಾಜಲು ಎಂಚ ತನು ಅವು ಪಣ್ಣದು ಒನಗ ಓ ಅಲ್ಪ ಒಂಜಿ ನೀರ್ದ ಜರಿ ತೋಜೊಂದುಂಡು ಬೂರ ನಿಂತಿನ ನೀರಿಗೆ ಬೋದು ಪರ್ಪೆ ಒಂದು ಕೈದ ಕೈ ದುಮ್ಮು ಮಲ್ಪನಾಗ ಆ ಪರಿಪೇ ಉಂದುದು ಬೋಡು ಪಾಪಿ ಹೋಯಿನಲ್ಪ ಪಾತಾಳ ನೀರಿಗೆ ಒಂಜಿ ಬೊಟ್ಟು ನೀರ್ಲ ಇಂಕು ದಿಕ್ಕಿಜಿ ಬಡವು ತಲುಪು ಮಲ್ತೋನ್ವೇ ಪಂಡದು ಪರ್ನು ನಾಳ ತಿನ್ಕೋ ಪಂಡದು ಜೊಂಕಲೆ ಜೊಂಕಲೆ ನೇಲೊಂದಿತ್ತಂಚ ಪರ್ನ ಕೈ ಪಾಡಿನಾಗ ಮಿತ್ತು ಮಿತ್ತು ಮಿತ್ತು ಮಿತ್ತು ಮಿತ್ತು ಮಿತ್ತು ಬೋದು ಅಪಗಂಡ ಉಂದುಲಾ ಶನಿನ ಲೀಲೇನೆ ಸತ್ಯ ಬಡವು ಬಾಜರಡು ಗಂಗಾಲಾಯನಂಚಿನ ಯಾನು ಎಂಚಾಣ್ಲ ಊರು ಸೇರ ನೋಡು ಪಂಡದು ದುಂಬು ದಿಂಬು ಪೋಯೇ ಓ ಲಸಾದಿತಿ ಕುಜ ಎನ್ನ ಊರು ಓಲುನ್ನದೇ ಗೊತ್ತಿಜ್ಜಿ ಒವ್ವಾಳ ಒಂಜಿ ಊರು ತಿಕ್ಕಡ ಯಾರು ಜನಮಾನ ತುಪ್ಪ ನಂಚಿನ ಒಂಜಿ ಪರಿಸ್ಥಿತಿ ಬರಡು ಕಾಡಿರ್ದೆ ಅನ್ನ ಪೋಪೆ ಅಂದ್ರೆ ನಡತ್ತೊನ್ನು ನಡತ್ತೊನ್ನು ನಡತ್ತೊಂದು ಏತು ಪೊರ್ತು ದುಂಬು ಬತ್ತೆ ಅಂದ್ರೆ ಗೊತ್ತಿಜ್ಜಿ ಓ ಇತ್ತೆ ಓ ಅವಲೊಂಜಿ ಊರುದ ಸೋವು ತಿಕ್ಕೊಂದುಂಡು ಜನಕ್ಕಳು ಸಾದಿ ನಡತ್ತೊಂದು ಕೋಪಿ ನಾವು ತೋಜೊಂದುಂಡು ಅಪ್ಪಗಂಡ ಊರುಗೆ ಅನ್ನ ಬತ್ತಿ ಎತ್ತಿಲೆ ಕಾಂಡು ವಾ ಊರು ಪಂಡದ ಅಂಜಿಂಜಿ ತುನಗ ಕೆಲವು ಜನ ಪಣ್ಣೊಂದು ಒಳ್ಳೆಯ ತಾಮಲಿಂದಾಪುರ ತಾಮಲಿಂದಾಪುರ ಬಣ್ಣ ಮಾಳವ ದೇಶಕ್ಕೆ ಸೇರ್ನವು ಎನ್ನ ಅಧಿಪತ್ಯಗೆ ಇತ್ತು ನಂಚಿ ನಾವು ಮುಲ್ಪ ಅರಸು ಉಳ್ಳೆ ಚಂದ್ರಶಯನಿ ಎನ್ನ ಸಾಮಂತರಾಜಿ ಅಂಚೆ ಪಡೆದು ಯಾನ ಆಯಡ ಯಾನ ವಿಕ್ರಮೇಂದ ಬಂಡ ನಂಬಿರ ಸಾಧ್ಯ ಉಂಡ ಏರ ನಟ್ಟು ಹೊರದೇಶಿಂದ ಎನ್ನುವೆ ಅಂಚದ ಅರಸು ನಾಡಿಗೆ ಪೋಪಿನ ಹತ್ತು ಹಣ ಹಿಂಗೊಂಜಿ ಆಶ್ರಯ ಬೋಡತ್ತೆ ಏರ್ ಹಿಂಗೆ ಆಶ್ರಯ ಕುರುವೇರು ಹಂಗಾದ್ರೆ ಗುಂಜೀತು ನೀರು ಕೊರ್ಪಿನಕ್ಕಲಿ ಏರು ಬಂಜಿದ ಬಡವ ಗುಂಜೀತು ಒಂಜಿ ಪುಣ್ಯ ಉಪ್ಪು ಕೊರ್ಪಿನಕ್ಕಲಿ ಏರು ಪಂಡದು ಏರ್ನ ಕೈ ಎಡ್ಡೆ ಏರ್ನ ಮೋನ ಎಡ್ಡೆ ಎಂದು ಒಂದು ಪೋಪಿನಂಚಿನ ಒಂದು ಸ್ಥಿತಿ ಆದುಕೊಂಡತ್ತ ಇಜ್ಜಿ ಬೊಲ್ಪು ಉದಿತ್ತದ ಬೈದುಡು ದುಂಬುದ ಎರಿ ಬರೊಂದುಂಡು ಸಾದಿನ ನಡಪೆ ರಾಪುಜಿ ಓಲಣ್ಣ ನೆರಳು ತಿಕ್ಕೊಂಡು ಅಂದು ತುನಗ ಓ ಅಲ್ಲೊಂದು ಅತ್ತೋಸದ ಕಟ್ಟೆ ಉಂಡು ಅಲ್ಪಂತ ನೆರಳು ಉಂಡು ಕೊಂತೆ ಬಚ್ಚ ನೆರಪೇರ ಬಡದು ಆಯ್ತ ಮುದೆಲ್ಡು ಕುಲ್ವೆ ತುಕ.

0: ಸ್ವಾಮಿ ವೆಂಕಟರಮಣ ದೇವರೇ ಎಂಕ್ಲೆ ಕುಲ ದೇವೇರು ಯಾರು ದಾಯಿಗು ಕುಲ ದೇವೇರು ವೆಂಕಟರಮಣ ದೇವರು ಬಂಡ ನಾರಾಯಣ ದೇವರು ನಾರಾಯಣ ದೇವರನ್ನ ಬುಡಿದೀರು ಒಕ್ಕ ಖಂಡನಗ ಖುಷಿ ಅಂಡ ಬುಡದೇಳ ಖುಷಿಯೇ ವೆಂಕಟರಮಣ ದೇವರ ಪುದರ್ ಬಂಡ ಲಕ್ಷ್ಮೀ ಮಾ ಆಳನಾತೆಗೆ ನಲ್ತೊಂದು ನಲ್ತದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರ್ಪೇರಿ ಇಂದು ಯಾನು ಬಂಡೆ ಎನ್ನ ಹಿರಿಯ ಪಣ್ಣದು ಕೊರನ ಮಂತ್ರ ವೆಂಕಟರಮಣ ದೇವರನ್ನು ಬುಡೋಡ್ಚಿ ಆರನೇ ನಮ್ಮುಲ ಮಗ ಪಂಡ ಏರೊಂದು ಗೊತ್ತಂಡ ಗೊತ್ತಾಯ್ಜ ವಾ ಕಲ್ಲುಡು ಬದುಕೇನ್ಲಿ ಏರಂದು ಅವು ಪಂಡ್ಕೊಂಡು ಅಂದಪ್ಪ ಶ್ರೀಮಾನ್ ನಂದಯ್ಯ ಶ್ರೇಷ್ಠಿಳು
1: ಪಂಡ
0: ಓ
1: ಪ್ರಚಾರ
0: ಪ್ರಚಾರ ದುಂಬಿಜ್ಜಾಂಡಿ ಎನ್ನ ಅಜ್ಜನ ಕಾಲೋಡು ಇಂಚ ಇಜ್ಜಾಂಡು ಆಯ್ತವ ಅವಳು ಮೂಳು ತಿಕ್ಕನೆ ಪತ್ತೊಂದು ಬೇರವಂತೊಂದಿತ್ತಿನ ಅವು ಬೇರ ಎಂಕ್ಲೆನವೇ ವರ್ಣಗು ಸೇರದ್ ಅಂದಪ್ಪ ಎಂಕ್ಲನ ವರ್ಣ ಮಂಜಲು ವರ್ಣ ವರ್ಣ ಬಂಡ ಬಣ್ಣ ಮಂಜಲು ಬಂಡದವನ ಅವು ಬೊಣ್ಯ ಭಾಡ್ನಂದೇ ಅರ್ಥ ಬೊಣ್ಯ ಭಾಡ್ನೆ ಬಂಡದಾಯ್ತ ಒಂಜಿ ಚೂರು ಚೂರು ಇಡಟ್ಟು ಸುಳ್ಳು ಬಣ್ಣುಳ್ಳಿ ಅಂದ್ಲೇ ಅರ್ಥ ಸುಳ್ಳು ಉಳ್ಳ ಒಂಜಿ ಕ್ರಮ
1: ಉಂಟು
0: ಲೆಕ್ಕೊಡದು ಹೆಚ್ಚ ಸುಳ್ಳು ಬಣ್ಣಿಯರ ಬಲ್ಲಿ ಏತು ಬೋಡ ನನವರಿಯಾಗ ಉಪದ್ರಾಯರ ಬಲ್ಲಿ ಉಪದ್ರ ಹಾಪಿ ಲೆಕ್ಕ ಸುಳ್ಳು ಬಣ್ಣಿಯರ ಬಲ್ಲಿ ಅವು ಎಂಕ್ಲನ್ನ ಕಸುಬು ಎಂಕ್ಲನ್ನ ಕುಲಧರ್ಮ ಅಂಚ ಬೇರೆ ಮಂತೊಂದು ಬತ್ನಕ್ಳಿ ಎಂಕ್ಳ ಅಂದಪ್ಪ ಅಜ್ಜರೆ ಕಾಳಿತ್ತಿನ ಆ ಒಂಜಿ ಬೇರ ಅವು ತೂರು ಊರು ಊರು ಊರು ತಿರ್ಗೊಂದಿತ್ತಿನ ಬೇರ ಎನ್ನ ಪಪ್ಪನ ಕಾಲಕ್ಕೆ ಬಂದಾಗ ಇಂದು ಪೂರ ಆ ಒಂದು ಪಂಡದು ಎಲ್ಲಿ ಅಂಗಡಿ ಬಾಡ್ನ ಇಂದು ತಾಮಲಿಂದ ಪೂರ ಇಂದುವೇ ಅಂಗಡಿ ಇತ್ತಿನ ಎಂಕ್ಳಿಗೆ ದುಂಬು ಈ ತಿಜ್ಜಂಡು ಎಲ್ಲಿಯಾಗಿತ್ತಿನ ಒಂಜಿ ಬಾಜನ ಪಾತ್ರೆ ಪಗಡಿನ ಐನು ಬೇರೆ ಮಲ್ತೊಂದಿತ್ತಿನ ಯಾನು ತೂಯೇ ತೂಯೇ ತೂಯೇ ದಾಲ ಪ್ರಯೋಜನ ಇಜ್ಜಿ ಐಟು ಪೂರ ಆ ಪುಂಡ ನಂಕು ಉಳೈ ಬರ್ಪು ನಾವು ಓಡಿಕ್ನಾತು ಬರು ಇಂಚನ ಏತು ಸಮಯ ಪೂಳಿ ಆದಾಗ ಎಂಕ ನೆನಪ ಎಂಕ್ಲಿನ ಬಣ್ಣ ಮಂಜಲು ಬಣ್ಣ ಪತ್ತು ಪಂಡದು ಬಂಗಾರದ ಬೇರ ಸುರುಮಲ್ತೇನ ಬಂಗಾರದ ಬೇರ ಸುರುಮಲ್ತೇನ ಚೂರು ಚೂರು ಚೂರು ಚೂರು ಚೂರು ಚೂರು ಚೂರು ಅರು ಸೇರೊಂದು ಬತ್ತಿನ ಅರು ಸೇರೊಂದು ಬಂದಾಗ ಇಲ್ಲಿ ಮಲ್ಲ ಅಂಡು ಇಲ್ಲಿ ಮಲ್ಲ ಅನ್ನಾಗ ಇಲ್ಲಿ ಸೇರಿಸಂದು ನಿಮ್ಮ ಮಲ್ಲ ಮೂಜಿ ಮಾಡಿಗೆದ ಒಂಜಿ ಮಹಲೇ ಕಟ್ಟಾಯ ರಂಗ್ ಮಹಲ್ ಅಂದ ಈಗ ಪುದರ ಕೊಡ್ತಾ ಅಂದಪ್ಪ ಮದಿಮೆ ಅಂಡು ಮದಿಮೆ ಅಂದ ಅಂಡು ಒಂದು ಬಣ್ಣಾಗ ಒಂಜಿ ಒಂಜಿ ಬೇಜಾರದ ಸಂಗತಿಲ ಅಂದು ಹೆಚ್ಚ ಸಮಯ ಬುಡಿದಿ ಬಾಲ್ದು ಜಾಳು ಎನ್ನ ಅದೃಷ್ಟ ದೇವತೆ ಅಂದಪ್ಪ ಉಳಾಯಿ ದಂಕದು ಬಂದಾಗನೇ ಅದೃಷ್ಟ ಅಂದು ಒಯ್ತಂದು ಕೊಂಡತ್ತಾಳು ಅಂದ ಅರಿ ದಂಕ್ಯಾಳೋ ತಿಂಗಳದ ಉಳಾಯಿ ಅಪ್ಪೆ ಪೋಯಳು ಮಿತ್ತು ಮಿತ್ತು ಹೋಯ್ನಕ್ಕೆ ಬೇಜಾರತ್ತು ಒರಿಂಡ ಇಜ್ಜ ಅರಿ ಒರಿಂಡ ಇಜ್ಜ ಅಂಚಪುರ ಭಾಗ್ಯದ ಲಕ್ಷ್ಮಿಯಾದ ಬತ್ತದನ್ನ ಎನ್ನ ಬುಡದಿ ಒಂಜಿ ದಿನ ದಾಯ್ತ ಒಂಜಿ ವಿಶೇಷ ರೋಗ ಊರು ಗಿಡಿ ಬತ್ತದ್ನ ದಮ್ಮು ಕಟ್ಟು ನಾವು ಹಂಡು ದಮ್ಮು ದೆಪ್ಪೆರನೇ ರೆಜ್ ಐಟ್ ಸೈತು ಸೈಂಡಲ ಬೇಜಾರು ಇಜ್ಜಂಡಪ್ಪ ಒಂಜಿ ಪುರು ಬಾಲೆಂದು ಪೊಣ್ಣು ಬಾಲೆಂದು ಎನ್ನ ಮಟ್ಟಲ್ಲಿ ಜಕ್ಕಂದು ಪಾಡದು ಪೋಯಳು ಪೊಣ್ಣು ಬಾಲೆ ಆಲೋಲಿಕೆ ಎಂದು ಕುದರದಿತ್ತೆ ದಿನೊಡ್ದು ದಿನೊಡು ಪುರ್ಲ ಗಂಟದ ಪೊಣ್ಣಾದ ಗುಳೆಯಂದುಳ್ಳು ಆಳೆಗಾತ್ರ ಯಾನು ಜೀವ ಪತ್ತೊಂದುಳ್ಳೆ ಏರ್ನ ಕೈ ಕಾಣದ ಪಾಡದು ಬುಕ್ಕ ನಂಕ ಜೀವ ಬಿಡೋಳಿಯೋ ಅಂಚ ಆಲೋಚನೆ ಮತ್ತೊಂದು ಪುನಃ ಯಾನು ಏರು ಬರ್ಪೇರು ಏರು ತಿಕ್ಕೇರು ಮೋಳೆನೊಂಜಿ ತಾಂಟ ಹೊಡತ್ತ ತಾಗ ಹೊಡತ್ತ ಏರ್ಯಾರಿಗೂ ಕೊರಿಯರ್ ಹಾಕೊಂಡು ಮನಸ್ಸು ಮಲ್ತಂಡ ಈರಾಗೆ ಕೊರ್ತೊಳಿತಿಲ್ಲ ಈರು ರಾತ್ರಿ ಇಲ್ಲಳು ಪೂಜೆ ಒಂಜಿ ಸರಿಯಾಯಿನ ನರಮಾನಿ ತಿಕ್ಕೊಡೊಂದು ಆಲೋಚನೆ ಮಲ್ತೊಂದು ಮಲ್ತೊಂದು ಮಲ್ತೊಂದು ಮಲ್ತೊಂದು ಸಾದಿಡೆ ಬದ್ದದು ಅಂಗಡಿ ಬಾಗಿಲು ತಾಡೆ ಮುಟ್ಟಿ ಇಂದು ಎಂದ ಅಂಗಡಿ ತೂಯರ ದಾನೆ ಬೀಗನು ಸುಪ್ಪುನೆ ನಾಯಿರು ಅವು ನೂದುಂಡು ನೂದಟ್ಟು ಒಂಜಿ ಮಾತ್ರ ಸರಿಯಾಯಿ ನಾವು ಎಂಕು ಮಾತ್ರ ಗೊತ್ತು ಅಂದು ನೂದು ದಯಗೆ ಕಳುವೆರು ಬಂಗಾರದ ಅಂಗಡಿಗೆ ಬರ್ಪು ಆತ ಕಳುವೆರು ವಾಂಗ್ ಅಡುಗೆಲ್ಲ ಬರ್ಪುಜಿ ಕಳುವೆ ಬತ್ತು ನಾಯಿ ಒವ್ವಪ್ಪ ಬೀಗ ಒವ್ವಪ್ಪ ಬೀಗ ಅಂದು ಒಂಜೊಂಜೆ ದರ್ತೊಂದು ದರ್ತೊಂದು ಫೋನಾಗ ಪುಳ್ಳಿ ಹಾಪು ಸಂಕ ತರೆ ವೆಚ್ಚ ಇಜ್ಜಿ ಅಂಗಡಿ ಕಾಪುನ ಸರಿ ಆಯ್ನ ಒಂಜೆ ಉಪ್ಪು ನಾವು ಆಯ್ನ ಕೈಕು ದಿಕ್ಕೊಡೆ ಎಂಕು ಮಾತ್ರ ಗೊತ್ತ ಊನು ಆಯ್ನ ದೆತ್ತು ಲೆಕ್ಕ ಅಂಟ ಇಂದುವೇ ನಮ್ಮ ಅಂಗಡಿ ಅಂಗಡಿ ಬಾಕಿಲು ದೆಪ್ಪು ನಗನೇ ಕಟ್ಟೆದ ಎದುರುಡುವರಿ ಕುಳ್ಳೊಂದುಳ್ಳೆ ವಾ ಒಂಜಿ ದರಿದ್ರದ ಏನ್ ಪುಳ್ಳೆ ಕಾಂಡೆಲ್ಲ ಹಾಕಿದ್ರು ಪೆತ್ತನ ಓಣೆ ಅಂಡಲ್ಲ ತೂವಳಿಯ ಅವು ಜತ್ತಿಂಡಲ್ಲ ಆತದು ಹಿಂಬೆ ಓರ್ರು ಕುಂಟುದಾಯೆ ಅಲ್ಪನೆ ಜತ್ತೊಂದುಳ್ಳೆ ಇನ್ನು ಎಂಚ ಬೇರಾಗುಂಡ ದಾಯ್ತ ಕರ್ಮ ದೇವರೇ ಒಂಜಿ ಊದುಬತ್ತಿ ಪೊತ್ತಾಯಿ ಲೆಕ್ಕ ಅಂಡ ಪೊತ್ತ ಅದು ತೆಕ್ಕಾಯಿ ಲೆಕ್ಕಲ್ಲ ಅಂಡ ಅವು ಬುದ್ಧಿವಂತಿಗೆ ನಂಕು ಏಪಲ ಒರಿಪ್ಪನ ಸಾಧಿತು ಓಡು ದುಂಬು ನಂದು ಇತ್ತು ನಯ ನಂದಯ ಶ್ರೇಷ್ಠಿ ಆದಿತ್ತ ಶ್ರೀಮಾನ್ ನಂದಯ ಶ್ರೇಷ್ಠಿ ಆಯ್ ನೆಂಚ ಒರಿಪ್ಪಾದು ಒರಿಪ್ಪಾದು ಗಂಟು ಕಟ್ಟದು ಕಟ್ಟದು ಕಟ್ಟದು ಕಾಸು ಮಲ್ತದು ಮಲ್ತದು ಇಪ್ಪು ದರ ಬತ್ತದ ನಂದಪ್ಪ ಕೆಲವು ದಕ್ಕಳಿಗೂ ಗೊತ್ತು ಕೊಂಚ ನಾಯಿ ತಾಂಕನಗಳ ತೋಳಿ ಬುದ್ಧಿವಂತಿಗೆ ಬೋಡು ನಾಯಿಗೆ ಹೆಚ್ಚ ತಿನಿಯರ ಪಾಡಿಯರನೇ ಬಲ್ಲಿ ಅವು ಏ ಪಲ ಬಡವುಡೆ ಉಪ್ಪು ಬಡವಳಿತ್ತಿನದಾದ ಪ್ರಯೋಜನ ಏರಾಂಡ ಉಳಾಯಿ ಬತ್ತಂಡ ಯಾವ ಸೀದ ಹೋದು ಮೇಲುಗೆಲ್ಲ ಆಗಿದೆ ಅಗ್ಗಿಯರನ್ನೇ ಹೋಗು ಪ್ರಯೋಜನದಾದ ಏರ್ಲ ಬರ್ಪುಜೇರು ಮಾಲೆ ತಕ್ಕಳೆಲ್ಲ ಬರ್ಪುಜೇರು ಗಣೇಶೋತ್ಸವ ತಕ್ಕಳೆಲ್ಲ ಬರ್ಪುಜೇರು ಕಾಸು ಒರಿಂಡ ಇಜ್ಜ ಅಂಚ ಕ್ರಮ ಬುದ್ಧಿವಂತಿಗೆ ಅಂಚ ಬುದ್ಧಿವಂತಿಗಳೇ ಮಲ್ತಿದ್ನ ಕಾಸು ಅಂಚ ಊದು ಬತ್ತಿಲ್ಲ ಅಂಚ ಹೆಚ್ಚ ಪೊತ್ತಾರನೇ ಬಲ್ಲಿ ದೇವರಿಗೆ ಏತು ಬೋಡು ದೇವರ ಹೊಂಡೆರ ಈತೆ ಪೊತ್ತವಡು ಹೊಂಡದು ಒಂಜಿಗಿಡಿ ಬೋರ್ಚಿ ಒಂಜರ ದೋಜ್ಪಾಬುನ ಧೂಪಂ ಸಮರ್ಪಯಾಮಿ ಎಂದು ಬಡ್ಪುನ ನೀರಿನ ಚೊಂಕ ಮುರ್ಕಾಬುನ ದೆತ್ತದು ಎಲ್ಲೆಗೆ ದೆತ್ತದು ಅಂಚ ಬುದ್ಧಿವಂತಿಗಡು ದೇವರಿಗೆ ದೀಪ ಪೊತ್ತಾಯಿ ಕಾಂಡು ಓಯ್ ಕೋಡೆ ಅತ್ತು ಕೋಡೆ ಲಕ್ಕ ಇನಿ ಅತ್ತು ಏತು ಜನ ಅಕ್ಕಮ್ಮ ಚೆನ್ನಮ್ಮ ಮಾಲಮ್ಮ ಪೂರ ಸಾಲ್ ಸಾಲ್ ಸಾಲ್ ಸಾಲ್ ಸಾಲ್ ಬರೋಂದುಳ್ಳಿ ಬರ್ಕೊಂಡ ನನ್ನ ಜಾತ್ರೆ ಉಂಡ ನಾನು ಊರುಡು ಬಚ್ಚದೇವ ಉಂಡು ಎಂಕು ಬಚ್ಚದೇವ ಉಂಡು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಮೂಗುತಿಯ ಸೊಂಟದನ ಕೆಬಿತ್ತನ ತರೆತ್ತನ ಕೊರೆದು ಕೊರೆದು ಕೊರೆದು ಆ ಬೆಟ್ಟದ ಖಾಲಿ ಅದು ಬೋಂಡು ಇಂಥ ಬೇರ ಅಯ್ಯೋ ದೇವರೇ ಮಧ್ಯಾಹ್ನ ಅದು ಉಂಡತ್ತ ಮಧ್ಯಾಹ್ನ ನನಗದಾಯ್ತ ಮಾಡ್ಕೊಡು ಒಣಸು ಅಣಕು ಅಂತ ಒಣಸು ಮೂಳು ಒಳ್ಳ ಪೋಪುನತ್ತು ನಮ್ಮ ನಮ್ಮ ಇಲ್ಲಳೇ ಉಣು ಆರೋಗ್ಯ ಗೆಡ್ಡೆ ಬಂಜಿಗೆಡ್ಡೆ ಉಳಿತಾಯಗಳ ಎಡ್ಡೆ ಓಯ್ ಒಣಸುಗು ಪೋಪೆ ಹೊಂಡದ ಆಲೋಚನೆ ಮಲ್ತಿಂಡ ಅಂದೆ ಕಟ್ಟದ ಮಿತ್ತು ಕುಳ್ಳು ನಾಯಿ ಎಡ್ಡೆ ಲಕ್ಷಣದ ಪುಚ್ಚನು ಏನು ಎಕ್ಕಡ ಗೋಷ್ಠಿ ಮಲ್ತಿ ಆಯ್ನ ಪಿರಾಣದತ್ತ ನಾಲ ಇನ್ನು ಪುಂಜಕ್ಳು ಬರೋಂದಿತ್ತು ನಾ ಪುಂಜನಕ್ಳು ಆ ಪುಂಜನಕ್ಳ ಪಿರಾಣ ಕೂಡ ನಾಲ ಬರೋಂದಿತ್ತು ನೆತ್ತ ಅದೊಂದು ಪ್ರಯೋಜನ ಇನ್ನು ಒಂಜಿ ದಿನಕ್ಕೂ ಈತು ಬೇರ ಅಂಡ ನಮ್ಮ ಗಲ್ಲಡಿ ಇಂಬೆನೇ ಕುಳ್ಳ ಲೆಕ್ಕ ಅಂಡ ಬುಕ್ಕ ಬೇರೆ ಆಯ್ತಾವ ಎಂಕ್ಲೈತೈತೆ ಗಂಟು ಬೇನೆ ದಿನ ಈ ಖಂಡದ ಪುಣಿ ಕಡತದ ಕಡತದ ಇದೆ ಬರಿಯಾರಲ್ಲ ಕಷ್ಟ ಆಪು ಜೌವನೇ ನಮ್ಮ ಗಲ್ಲೆಡ್ಡು ಕುಳ್ಳುಂಡ ಪ್ರಯೋಜನ ಕನಗಟ್ಟಿನ ಎಂಕು ನನ್ನ ಜೌವನೆಯರ ಉಂಡ ಮದಿಮೆ ಅಂಡ ಸವತಿ ಮಸರೆ ಬರು ಪೂಜ್ಯ ಆನೋನಿಕೆ ಪಂಡ ಎನ್ನ ಜೀವ ಒಂಜಿ ಮಲ್ಪೋಳಿ ಜೌವನನ್ನ ಪರಿಚಯ ಮಲ್ತದೆ ನಂಕು ಆ ಒಂದು ಇತ್ತುಂಡ ತೂನಾಗನೇ ಗತಿ ಗೊತ್ತು ಇಜ್ಜನ್ನದಕ್ಕೆ ತೋಜುವೆ ಗತ್ ಅವನ ಜಡ್ಡೆ ಲಾಭ ಉಂಟು ಓಡೇಡೆ ಕೊರ್ಪುನತ್ತು ಓಡೇಡೆ ಕೊರಂಡ ನಮ್ಮ ಪಿದಾಯಿ ಹೋಗ್ಬಿಟ್ಟು ನಂಕೆ ಉಳೈ ಮರ್ಪ್ಲೆಕ್ಕ ಮಲ್ತಿಂಡ ಪ್ರಯೋಜನ ಬಂಡ ಪ್ರಯೋಜನ ಮೆಲ್ಲ ಕಟ್ಟದಾಡೆ ಹೋದು ಆಯ್ನೊಂದು ವಿಚಾರಣೆ ಮಾಡ್ತಾನೆ ಅವಂದೇ

0: ನಮಸ್ಕಾರ.
1: ನಮಸ್ಕಾರ ಸ್ವಾಮಿ. ಏನಿದು ಗೊತ್ತಾಯ್ತು? ಜಂಕ್
0: ಗೊತ್ತಾಯ್ತು.
1: ಅಲ್ಲ, ಅಂಗಡಿ ಬಾಕಿಲು ಪಾಡಿದ್ರ
0: ಅವು ಬಾಕಿಲು ಪಾಡಿದ್ನ ಅಂಗಡಿಯನ್ನು
1: ಮಧ್ಯಾಹ್ನದ ಹೊರತು ಬಾಕಿಲು ಪಾಡಿನದೇಕಪ್ಪ.
0: ದಾನ ಇಜ್ಜಿ ನಮ್ಮಡ ಮಾಲೆ ಇಜ್ಜಿತ್ತೆ
1: ಅಲ್ಲ,
0: ಮಾಲೆ ಖರ್ಚಾದ ಬೋಡು.
1: ಓ, ಬರಿ ಬೇರನ
0: ನನ ಪೊಸತ್ತು ಬತ್ತದ ಅವಳತ್ತೆ ಮಧ್ಯಾಹ್ನದ ಬೊಕ್ಕ ಬರು
1: ಅಲ್ಲ.
0: ಮಧ್ಯಾಹ್ನ ದಾದಾಪುಂಡು ಬಂಜಿದವಳ ಲಡೈ ಸುರಾಪು.
1: ಓ, ಇದು ಬಡವನ್ ಬಂದ ಎಂಕಲ ಗೊತ್ತಾಡ
0: ಬಡ ಹಾಕು
1: ಎಂಕಲ ಅವೇ ಆಗೋದಿಲ್ಲ. ಇಲ್ಲಿ
0: ಲಾಯ್ಕಂಡ್.
1: ಓ,
0: ಲಾಯ್ಕಂಡ್.
1: ಹಾಂ,
0: ನಿಕ್ಕ ಬಡವಾಯ್ನ ಎಂಕಲ ಆಯ್ಕಂಡು.
1: ಹೌದಾ? ಈರಿಗೆ ಲಾಯ್ಕ ಬಿಲಿ.
0: ಅವು ಸರಿ.
1: ಇದು ಇಲ್ಲ ಉದರಿಂಚಿನ
0: ಗೊತ್ತಾಯ್ಜ
1: ಯಾಕೆ ಗೊತ್ತಾಯ್ತು?
0: ಇಂದು ತಾಮಲಿಂದಾಪುರ ಅಂದ್ರೆ
1: ಈ ಊರ್ದ
0: ಅಂತ. ಇಂದು ಮುಖ್ಯ ರಸ್ತೆ, ಮುಖ್ಯ ಮಾರ್ಗ. ಬಂಗಾರದ ಅಂಗಡಿ ದಕ್ಕಳು ಪೂರ ಇಂದೇ ಮಾರ್ಗಡು.
1: ಓ, ಒಂದು ಸಾಲು ಸಾಲು ಪೂರ ಬಂಗಾರದ ಅಂಗಡಿ ಅಂತ
0: ಅಂದ ಅಂತ.
1: ಭಾರಿ ಶ್ರೀಮಂತ ರೂಪಡು ಪುರ.
0: ಓ, ಆ ಅಂಗಡಿ ನೋಡತ್ತ ಮಲ್ಲ ಅಂಗಡಿ
1: ಅಂದ
0: ಅವು ಭಾಸ್ಕರ ಶೆಟ್ರ.
1: ಓ, ಆ ರೀತಿ ಬೇರೆ ಸುರು ಬಂದೇರ
0: ಅಂದ. ಆರೆಡ್ದು ದುಂಬು ಯಾನು ಬೇರೆ ಸುರು ಮಲ್ತ.
1: ಓ, ಇರು ಅರಣ್ಯ ದುಂಬುದಾರು
0: ಅಂದ. ಆರು ಪಾಸ ಬೇರೆ
1: ಬರ್ತದೆ. ಹಿರಿಯಕ್ಕಲ ಕಾಲು ದಿಂಚೆ ಉಂಡದ ಅನ್ನ.
0: ಹಿರಿಯಕ್ಕಲ ಕಾಲು ಮಲ್ಲ ಮಲ್ಲ ಇಜ್ಜಾಂಡಿ ಯಾನ ಇದು ಮಲ್ಲೆ ಮಲ್ತನು.
1: ಓಹೋ,
0: ಆಯ್ಕೆ ಬುದ್ಧಿವಂತಿಕೆ ಪ್ರಯೋಗ ಮಲ್ತನು.
1: ಓ, ಇನ್ನು ಬುದ್ಧಿವಂತ ಹೇಳಿ ಇದು ಮಲ್ಲಾಂಡವು
0: ಎನ್ನ ಮೋಣೆಡಿ ಏ ಪದ ಒಂದು ತೆಲಿಕೆ ಬರ್ಬು. ಅವು ಅಭ್ಯಾಸ ಮಾಡ್ತನ
1: ಅದು ಸ್ವಾಮಿ. ಬೇರೆ ಒಂದು ಅಂಡ ಒಂದು ಬಡಿತನ ಅದು ಸಂಗ್ರಹ ಮಾಡ್ತೇನೆ ಅದಕ್ಕೆ ಬೇರೆ ಮಾಡಿ ಇದು ಪೂರ್ವ
0: ಗುಟ್ಟು ಇರಗೆ ಪಣಾಯ
1: ದನೆ
0: ಪಣಪ್ಪೆ ಪಣಪ್ಪು ಜನ ಇಜ್ಜಿ.
1: ಹಾಂ,
0: ಇನಿ ಅತ್ತಿ ಎಲ್ಲ ಪಡು
1: ಅಂದ.
0: ಬಡಾನಾಗ ಉಣುಡು
1: ಅಂದ.
0: ಉನಿಯರ ಒಟ್ಟಿಗೆ ಏರಾಣ್ಲ ಇತ್ತಿಂದ ಎಡ್ಡ್ಯಾಪ. ಹಾಂ
1: ಹಾಂ,
0: ಶ್ರೀಮಾನ್ ನಂದಯ್ಯ ಶ್ರೇಷ್ಠಿ ಪಂಡ ಯಾನೆ
1: ನಂದಯ್ಯ ಶೆಟ್ಟರು
0: ಅಂದ. ಶ್ರೀಮಾನ್ ಸೇರಿದ್ನ ಇಂಚಿಪ್ಪ
1: ಅಲ್ಲ
0: ಅಂದ. ಆ ಛತ್ರ ಉಂಡತ್ತ ಎದುರುದ. ಆ ಛತ್ರ ಕಟ್ಟಾಯ ಬುಕ್ಕ ಶ್ರೀಮಾನ್ ಅಂತ ಸೇರಿದ.
1: ಮಲ್ಲ ಮಲ್ಲ ಜನಕ್ಕೆ ಒಂದು ಸೇರುಂಡು
0: ಬತ್ತು ನಕ್ಕಳಿಗೆ
1: ಒಳಸು ಮೂಜಿ ಮೂಜಿ ಶ್ರೀ
0: ಅಂದದು
1: ಅಂದ.
0: ಬತ್ತು ನಕ್ಕಳು ಉಂಡದು ಪೋಡು ಅಕ್ಕಳನ್ನ ಬಂಜಿ ತಂಪಾಡು ಕಂಡದು ಕಟ್ಟಾಯಿನ ಛತ್ರ.
1: ವೀರೇನ ಕಟ್ಟಾದಿನಿ
0: ಅಂದ.
1: ಬೇರೆದಾಗಲೇ ಬಂದ ಈ ಬುದ್ಧಿ ಬತ್ತನ ಇಡ್ಡೆ.
0: ಒಂಜಿ ಚೂರು ದಾನ ಮಾಡ್ಕೊಡು ಅಂದು
1: ಅಂದೆ.
0: ಅಂಚ ಉಂಡದು ಪೋಯ್ ನಕ್ಕಳು ವರ ಎನ್ನ ಅಂಗಡಿಗೆ ನಿಲ್ಕದು ಪೋಪೇರು.
1: ಅದ ಎನ್ನ ಅಡಿಗದ ಇವತ್ತಾರಪ್ಪ?
0: ಎಕ್ಕಳದಿಂಚು ಮೂಳು ಜತ್ತೊಂದು ಇತ್ತತ್ತ
1: ಅಂದು ಸ್ವಾಮಿ.
0: ಲಕ್ಕದ ಕುಳ್ಳಿ ಅತ್ತ
1: ಅವು ಇರು ಬಾಕಲು ಬಣ್ಣ ಶಬ್ದ ಹೇಳಿದಂಗೆ ಎಚ್ಚರಿಕೆ
0: ತೂನಗದೆ ನಿನ್ನ ಪಾತೆ ಇರ್ಗ ಅಂದ ಅಣ್ಣ
1: ಅಂದಿ.
0: ಎಂದ ಹಿಂದ ಈ ಮಾರ್ಗೋಡಿ ಇತ್ತ ಇಂಚಿಪ್ಪನ ಜೀವ ಹೋಯಿನ ಅಂತ ತುಜ್ಜಿ.
1: ಹಾ,
0: ತೂನಾಗ ಭಾರಿ ಪೊರ್ಲುಳ್ಳ
1: ಈ
0: ಕನ್ನಡಿ ತೂತನ ಇಜ್ಜ
1: ಭಾರಿ ಸಮಯ ಅಂದೆ.
0: ಭಾರಿ ಪೊರ್ಲುಳ್ಳ ಲಕ್ಷಣ ಲಕ್ಷಣದ ಪುಚ್ಚೆ.
1: ಹ್ಞೂ,
0: ಕೈ ಭಾರಿ ಉದ್ದೊಂಡತ್ತ.
1: ಹಾಂ, ಒಂದಿನ ಮರಪಾಯ್ಕು ಮರಪಕ್ಕೆ ಸಾಗುಂಡು
0: ಅಂತ. ತೂನಾಗ ಒಂಜಿ ರಾಜ ಲಕ್ಷಣ ತೋಜು ಒಂದು.
1: ಹಾ, ರಾಜವಳು ನಮ್ಮವರು ಸ್ವಾಮಿ.
0: ಎಂಕದೊಂದು ಆಶ್ಚರ್ಯ ಅಂಡ ರಾಜರು ಕೂಡ ಇಂಚ ಬರ್ಪೇರ. ಹಾಂ
1: ಹಾಂ,
0: ಅಕ್ಕಳ ಕುದುರೆದ ಮಿತ್ತು ಕುಳ್ಳೊಂದು ಆನೆದ ಮಿತ್ತು ಕುಳ್ಳೊಂದು ಬರ್ಕೊಂಡು ಅಕ್ಕಳ. ಹಾಂ, ಅಂಚ ಅದೊಂದು ಕೇಳುಗ ಈತ ಲಕ್ಷಣದ ಅಕ್ಕಳ ಏರು ಕೊಂಡು
1: ಏರಿಂದಕ್ಕೆ ನೋಡಿದ
0: ಅಂದು ಒಳ್ಪಡ್ದು ಬತ್ತು
1: ಒಳ್ಪಡ್ದು ಬತ್ತಿನ
0: ಓಡೆ ಪೋಪುನೆ ಪುದರಿ ಎಂಚ ಅಪ್ಪೆ ಏರು ಅಮ್ಮೆ ರೇರು ವಿದ್ಯೆ ಏತು ಕಲ್ತನೆ ಏತು ಗೋತ್ರ ಏತು ಗೋತ್ರ ಓ ಪೂರವರ ಪಂಡಂಡ
1: ಈರೇನ ಜಾತಕನಿಗೇನು ಅದು
0: ಜಾತಕ
1: ಬಾರಿ ದೂರದ
0: ತಿಕ್ಕಂಡ ಎಡ್ಡೆತ್ತಿನ ಜಾತಕ
1: ಅದು ಬಾರಿ ದೂರ ಹೊಡೆದು ಹೋಯ್ತಾನೆ.

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 4ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ ಹೇ ತುಳು ಬಲಾಡಿ.
3: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: Salmen. ನಿಕ್ಕಲ್ಲ ದಂಬುಗೋ ನಮ್ಮ ಪೆರ್ಮದ ನವೀನಿತ ಅಣ್ಣರು ಕೊರ್ನಂಚಿನ ಆ ಗೆರೆನ್ ಆ ಪೊರ್ಲ ಕಂಟಡು ಪಂಡಿನಂಚಿನ ಇಂಗ್ಲ ಪೆರ್ಮದ ಗಾಯಕೆ ಅಶೋಕ್ ಅರಿಯಪ್ಪಾಡಿ ಮೇರೆ ಗೊಂಜಿ ದಾಟಿ ಬಿಡ್ಲೆ.
1: ಆತ್ಮೀಯ ಬಂಧುಲೆ, ಪಾರ್ಧನ ಕೂಟದ ಈ ಕಲಾವಿದರು ತುಳುಕೂಟದ ಬೆತಬೇತ ಕಾರ್ಯಕ್ರಮಲಿಡು ಅಖಿಲ ಭಾರತ ತುಳು ಕೂಟ ಪೋ ಆದುಪ್ಪು ಅತ್ತಂಡ ಬೆತಬೇತ ಕಾರ್ಯಕ್ರಮಲಿಡು ರಾಜೇಶ್ ಆಳ್ವೇರು ಸಂಯೋಜನೆ ಮಲ್ತದ ಈ ಕಲಾವಿದರನ್ನು ಕಡಪಡ್ದು ಕೊರ್ಪೇರು. ಮುರಣಿ ಅಖಿಲ ಭಾರತ ತುಳು ಒಕ್ಕೂಟದ ನೀರಿನಲ್ಲಿ ನಡತಿನ ಜಾನಪದ ನಲಿಕೆದ ಪಂತಡ್ಲ ಈ ಕಲಾವಿದರು ಅಖಿಲನ ಚಾತುರ್ಪದ ಪ್ರದರ್ಶನ ಮಲ್ದೇರು. ಅಕಲು ಉಪಯೋಗ ಮಲ್ಪುನಂಚಿನ ಪರಿಕರಂತೂಲೆ ನೆಟ್ಟು ಓಲ ಆಧುನಿಕ ಪರಿಕರಲಿಜ್ಜಿ ಅಖಿಲನ ದುತ್ತೈತ ತೂಲೆ ಇಟ್ಟು ಇಸ್ತ್ರಿ ಬಾಡ್ದಿನ ಕುಂಟತ್ತ ಅಖಿಲನ ಇಲ್ಲಡಿ ಎಂಚೊಪ್ಪುವರ ಅವೇ ಲೆಕ್ಕ ನೆಟ್ಟುಳ್ಳೇರು. ಗಡ್ಡದಾಯ ಬೈದು ನಂದಿಕೆಂಡ ಕಾಂತಾರ ಉಂಜಿ ಸಿನಿಮಾದ ಚಿತ್ರೀಕರಣ ಇಡೀ ತಂಡ ಕೆಲವು ದಿನ ಹಿಡಿದಿಂಚು ಉಲ್ಲ ಉಳ್ಳೇರು. ಅಂಚಾದ ಸಿನಿಮಾಗೆ ಬೋಡಾದ ಗಡ್ಡ ಬಿಡ್ತೇರು. ನೆಟ್ಟು ಈ ಬಾಲ್ಯದ ಅಪ್ಪೆಲೆಯ ಪಲ ಉಪ್ಪುವೇರು ಇನಿ ತುರ್ತು ಕಾರ್ಯದ ತಾರ ಬೈಜೇರು. ಅಪ್ಪೆ ಮಗಲು ಅಮ್ಮೆ ಮಗೆ ಮೆಗ್ಗೆ ಪಲಯೆ ತಮ್ಮಲೆ ಅರುವದೆ ಇಂಚ ಪೂರ ಒಂಜಿ ಕುಟುಂಬದ ಸದಸ್ಯರ ನಕುಲು ಒಂಜಿ ಉಮೇದು ಉಲ್ಲೇಸಡು ಪಣವುದ ಆಸೆಗತ್ತೆ ಆ ಒಂಜಿ ಕಲೆ ಒರಿಯೋಡು ನಮ್ಮ ಸಂಸ್ಕೃತಿ ಒರಿಯೋಡು ಪಂಪಿನಂಚಿನ ಉದ್ದೇಶಡು ಈ ಪಾರ್ಧನ ಮೇಳ ನಕುಲು ಕಟ್ಟಿದೇರು. ಐಟುಪ್ಪುನ ಸಾಹಿತ್ಯಲ್ಲ ಅಂಚೆನೆ ಆಕೆಲ್ಲ ಹಿರಿಯ ಕೆಲ ಹಿಡಿದು ಕೇಂಡಿದು ಆ ಸಾಹಿತ್ಯ ನಕುಲು ಉಪಯೋಗ ಮಲ್ತೊಂದುಲ್ಲೇರು. ಇತ್ತಲ ಆಕೆಲ್ಲ ಸಾಂಸಾರಿಕವಾಯಿನ ಒಂಜಿ ಮದ್ವೆದ ಕಾರ್ಯಕ್ರಮ ಉಪ್ಪು ಆ ಕಾರ್ಯಕ್ರಮಲಿಡ ಆ ಜಾನಪದ ಪದಕ್ಲೇನು ಪನ್ನೊಂದು ಆ ಜಾನಪದ ಸಾಹಿತ್ಯದ ಪೊರ್ಲುನು ಪಸೇರ್ನಂಚಿನ ಒಂಜಿ ಬೇಲೆನ ಮಲ್ತೊಂದುಲ್ಲೇರು. ದಾಮೋದರ್ ನಿಸರ್ಗೇರು ಉಪ್ಪುನಂಚಿನ ಸಂದರ್ಭಡ್ಲ ಅರ್ನ ಹಿರಿತನಟ್ಲ ಈ ತಂಡದಕುಲು ಕಾರ್ಯಕ್ರಮ ಕೊರ್ತೇರು. ಅಂಚಾದ ದಾಮಣ್ಣ ನಮ್ಮೊಟ್ಟಿಗೆ ಇಜ್ಜೇರು ಅಂಡ ದಾಮಣ್ಣನ ಪುದರ್ನ ಇನಿ ಆ ಪದತ್ತ ಒಟ್ಟಿಗೆ ಇತ್ತನೇ ಬರೆದು ಪದ ಕೊರ್ನಲ ಈಕೊಂಜಿ ರಾಗ ಸಂಯೋಜನೆ ಮಲ್ತದೆ ಪದ ಪನ್ಪುನ ಜಾನಪದ ಕಲಾವಿದರ್ನ ಚಾತುರ್ಪುಗು ನಮ್ಮ ಮಾತೆರ್ಲ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾದ ಸೊಲ್ಮೆ ಸಂದೇತ ಮಲ್ಪುವ ಅಭಿನಂದನೆ.
0: ಪ್ರಾಚೀನವಾಯಿನ ಅಂಚಿನ ಎಂಕ್ಲ ಹಿರಿಯಾಕ್ಲು ಮೂಲ ಜಾನಪದ ಸಂಸ್ಕೃತಿ ಹಿಡಿದು ಬತ್ತಿನಕ್ಕಲು ಯಾಕಡೆ ಪಂಡೆ ಚರಾಚರ ವಸ್ತುಗಳನ್ನ ಮಿತ್ತಲ ಪಾರ್ಧನ ಕಟ್ಟದಿರಂದು ಆಯ್ದಾತ್ರ ನನ್ನೊಂಜಿ ಉದತ ಮಿತ್ತಿತ್ತನಂಚಿನ ಒಂಜಿ ಪಾರ್ಧನ ಎಂಕ್ಲನ ಪೆರ್ಮದ ಗಾಯಕಿ ಕುಮಾರಿ ಯಜ್ಞುಷ ಮೇರೆ ಹಿಡಿದು

0: ಸ್ವಲ್ಪ ಸ್ವಲ್ಪ
1: ನನ್ನ ಕಡೆದ ಒಂಜಿ ಪಾಡ್ದನ ಪಂಡದ ಎಂಕ್ಲೆಗೆ ಸಮಯ ಕೊರನಂಚಿನ ಸಮಯ ಆ ಒಂದು ಬತ್ತಂದ್ರೆ ಹಿಡ್ದಾದ್ರ ಕಡೆತ ಒಂಜಿ ಪಾಡ್ದನ ಪಂಡೊಂದು ಎಂಕ್ಲು ಈ ಕಾರ್ಯಕ್ರಮನ ಮುಕ್ತಾಯ ಮಲ್ತೊಂದಲ್ಲ ಐಕ್ಯ ದುಂಬಾತ್ ಎಂಕ್ಲೆಗೆ ಈ ಕಾರ್ಯಕ್ರಮ ಮಲ್ಪರ ಬಡಾದು ಅವಕಾಶ ಮಲ್ತು ಕೊರನಂಚಿನ ನಮ್ಮ ತುಳು ಕೂಟ ರಿಜಿಸ್ಟರ್ಡ್ ಕೊಡ್ಲ ದತ್ತ.

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೋಲಿಕೆ ಬೋಲಿಕೆ ಜನಪದ ಕಲಾ ಸಂಘ ಮೊಕುಲ್ ನಡಪಾದು ಕೊರ್ನ ಪಾರ್ದನ ಮೇಳ ಈ ಲೇಸದ ರಡ್ಡನೆ ಯಜ್ಞನಿಕೇನೊಂದು ಬತ್ತರೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
1: ರೇಡಿಯೋ ಸರಂಗ್ 107.8 FM.

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: Radio Saran 107.8 FM.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಮಾತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.